ಧರ್ಮದ, ಜಾತಿಯ, ವರ್ಣದ ತಾರತಮ್ಯದ ಪರಿಮಿತಿ ಇಲ್ಲ. ಹೀಗಾಗಿ ಮನೇ ವಿಶ್ವಮಾನವನ

ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026ನೇ ಇಸವಿಯ ಮೇ ತಿಂಗಳ 10ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಬೆಳಿಗ್ಗೆ 6:54 ಕರುನಾಡು ಬಾಬಳಿಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧಾ, 7:35 ಆಕಾಶವಾಣಿ ವಾರ್ತೆಗಳು, 7:45 ವಚನ ವೈಭವ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಬೆಳೆ ಬೆಳಿ

ಐದು ನಿಮಿಷಕ್ಕೆ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ, 8:35 ಗೀತಾ ಸಂವಾದ ಕಾರ್ಯಕ್ರಮ, 8:45 ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಗಂಟೆ 20 ಕಲರವ, 9:50 ಸಾಮಾನ್ಯ ಜ್ಞಾನ, 10:20 ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸಿ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸುವ ಕರುನಾಡು ಬಾಬಿಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಚಾರ್ಲ್ಸ್ ಟೌನ್ ನಿಂದ ಜೋಹಾನ್ಸ್ಬರ್ಗ್ ಗೆ ಹೋಗ್ಬೇಕು ಗಾಂಧೀಜಿ. ಜೋಹಾನ್ಸ್ಬರ್ಗ್ ಹೋಗೋದಕ್ಕೆ ಅವಾಗ ರೈಲ್ ಇರಲಿಲ್ಲ, ಕುದುರೆ ಗಾಡಿಯಲ್ಲಿ ಹೋಗ್ಬೇಕು. ಕೆಲವರು ನಿಮ್ ಕಣ್ಣು ಮುಂದೆ ಒಂದು ಚಿತ್ರ ಬರಬೇಕು, ಆ ಕುದುರೆ ಗಾಡಿ ಹೇಗಿರ್ತಿತ್ತು ಅಂದ್ರೆ, ಮುಂದೆ ಕುದುರೆ, ಎತ್ತರದ ಹಲಗೆ ಮೇಲೆ ಅವನು ಚಾಲಕ ಕೂತಿರ್ಬೇಕು ಓಡಿಸೋನು, ಅಲ್ಲಲ್ಲಿ ಒಂದು ಸ್ವಲ್ಪ ಮೈಲ್ ಹೋದ್ಮೇಲೆ ಕುದುರೆ ಬದಲಾಯಿಸಬೇಕು, ಆ ತರ ಹದಿಯದು. ಹಿಂದೆ ಒಂದು ಡಬ್ಬ ತರ ಇರ್ತಿತ್ತು ಬಾಕ್ಸ್, ಅದ್ರೊಳಗೆ ಬಿಳಿಯರ್ ಕೂತ್ಕೋಬೇಕು. ಈ ಕೂಲಿಗಳು ಬಂದ್ರೆ ಅಂದ್ರೆ ನಮ್ ಕಪ್ಪು ಜನ ಬಂದ್ರೆ ಅವರೆಲ್ಲ ಚಾಲಕನ ಪಕ್ಕ ಹಲಗೆ ಮೇಲೆ ಕೂತ್ಕೋಬೇಕು. ಆ ಹಲಗೆ ಕೆಳಗೆ ಹೀಗೆ ತೆಳಗೆ ಜಾಗ, ಅಲ್ಲಿ ಹುಲ್ ಹಾಕೊಂಡು ಅಲ್ಲಿ ಗೋಣಿ ತಾಟ್ ಹಾಕಿ ಇರ್ತಿದ್ದ, ಕಾಲಿಟ್ಕೊಂಡು ಕೊಡೋ ಜಾಗ. ಗಾಂಧಿ ಹೋಗ್ಬೇಕಾಯ್ತು, ಟಿಕೆಟ್ ತಗೊಂಡ್ರು, ಆ ಬಾಕ್ಸ್ ಒಳಗೆ ಕೂಡ್ಬೇಕಲ್ಲ, ಕೂತ್ಕೊಳ್ಳಿ ಅಂದ್ರು. ಇವ್ರು ಹೋಗಿ ಕೂತ್ಕೋಬೇಕು ಅನ್ನೋದು, ಬೇಡಪ್ಪ ನೀನು ಕೂಲಿ ಇದೆಯಾ, ಮತ್ತೆ ಯಾರು ಬಿಳಿ ಬಂದ ಮನುಷ್ಯ ಬಂದ್ರೆ ಬಾಕ್ಸ್ ಒಳಗೆ ಕೂತ್ಕೋತಾನ ಅವ್ನು ಡಬ್ಬದೊಳಗೆ, ಮತ್ತೆ ಎಬ್ಬಿಸ್ಬೇಕಾಗ್ತದೆ, ಇನ್ಬಾ ನನ್ನ ಪಕ್ಕದಲ್ಲೇ ಕೂತ್ಕೋ ಅಂತಂದ ಚಾಲಕ. ನೋಡಿ, ಆ ಕುದುರೆ ಓಡಿಸುವಂಥವನ್ನ ಚಾಲಕನ ಪಕ್ಕದಲ್ಲೇ ಹಲಗೆ ಮ್ಯಾಲೆ ಕೂತ್ಕೊಂಡ್ರು ಗಾಂಧಿ. ಅವ್ರ ಟಿಕೆಟ್ ಇರೋದು ಒಳಗಡೆ ಡಬ್ಬಾದಲ್ಲಿ ಕೊಡೋದಕ್ಕೆ. ಆಯ್ತು ಬಿಡಿ, ಡಬ್ಬಾದಲ್ಲೇ ಕೂತ್ಕೋಬೇಕು ಅಂತ ಕೂತ್ಕೊಂಡ್ರು. ಆ ಒಳಗಡೆ ಒಬ್ಬ ಬಿಳಿ ಮನುಷ್ಯ ಕೂತಿದ್ದ, ಈ ಗಾಡಿ ಇದೆಯಲ್ಲ ಅದ್ರ ಮೇಲ್ವಿಚಾರಕ ಅವನು. ಅವನು ಸಿಗರೆಟ್ ಸೇದ್ಬೇಕು ಅನಿಸ್ತು. ಸಿಗರೆಟ್ ಸೇದಿದ್ರೆ ಆ ಡಬ್ಬಾದೊಳಗೆ ಹೊಗೆ ಸೇರ್ಕೊಂಡ್ಬಿಡುತ್ತಲ್ಲ, ಹೊರಗಡೆ ಹೋಗಲ್ಲ, ವಾಸ್ತಿ ಇಟ್ಕೊಂಡ್ಬಿಡುತ್ತದೆ. ಅದಕ್ಕೆ ಅವನೇನು ಮಾಡಿದೆ, ಗಾಡಿ ನಿಲ್ಲಿಸ್ದ, ಚಾಲಕನಿಗೆ ಹೇಳ್ದ, ನೀ ಕೂತ್ಕೋ, ನಿನ್ನ ಪಕ್ಕದಲ್ಲಿ ನಾನು ಕೂತ್ಕೋತೀನಿ, ಇವ್ದಾನ ಕೂಲಿ ನೀನು ಕಳಿಸಿವು ನಾನು. ಎಲ್ಲಿ ಕಳಿಸ್ಲಿ ಅಂತ ಕೇಳ್ದ ಅವನು. ಆ ಕೆಳಗಡೆ ಕಾಲಿಡೋ ಜಾಗ ಇದೆಯಲ್ಲ, ಅಲ್ಲಿ ಹುಲ್ಲಿಟ್ಟಿದಾರಲ್ಲ, ಒಂದು ಗೋಣಿ ಚೀಲ ಎಸದ ಇನ್ನೊಂದು, ಅದನ್ನ ಕೂತ್ಕೋ ಕೂಲಿ, ಅಲ್ಲಿ ಕೂತ್ಕೋ ಕಾಲ ಹತ್ರ ಅಂದ. ಗಾಂಧಿ ಆದ್ರೂ, ಇಲ್ಲ ನಾ ಟಿಕೆಟ್ ತೊಗೊಂಡಿದ್ದು ಒಳಗಡೆ ಬಾಕ್ಸಲ್ಲಿ ಕೊಡೋದಕ್ಕೆ, ಏನೋ ನೀ ಪಕ್ಕದಲ್ಲಿ ಕೂತ್ಕೋ ಅಂದ್ಯಪ್ಪ ಅಂತ ಕೂತ್ಕೊಂಡಿದ್ದೀನಿ ನಾನು, ಅಲ್ಲೇ ಕೂತ್ಕೋಬೇಕಾಗಿತ್ತು ನಾನು, ಆದ್ರೆ ನೀವು ಹೇಳಿದ್ರಲ್ಲ ಅಂತ ಇಲ್ಲಿ ಕೂತ್ಕೊಂಡಿದ್ದೀನಿ. ಇಲ್ಲಿಂದ ಕಾಲ ಹತ್ರ ಕೂತ್ಕೊಳ್ಳೋಕೆ ಆಗೋಲ್ಲ, ಅನ್ಯಾಯ ಇದು ಅಂದ್ರು. ಅವನು ಹೇಳಿದೆ, ನ್ಯಾಯ ಅನ್ಯಾಯ ಪ್ರಶ್ನೆ ಇಲ್ಲ, ನೀನು ಕೇಳೋಕೆ ಅಧಿಕಾರ ಇಲ್ಲ, ಕೂಲಿ ನೀನು ಈ ದೇಶದಲ್ಲಿ ಹೇಗೆ ಹೇಳ್ತೀನಿ ಕೇಳ್ಕೊಂಡು ಬಿದ್ದಿರ್ಬೇಕು ನೀನು, ಕೆಳ ಕಾಲ ಹತ್ರ ಕೂತ್ಕೋ ಅಂದ. ಇವ್ರು ಹೇಳಲ್ಲ ಅಂದ್ರು. ಅವನು ಏನು ಕೋಪ ಬಂದ್ಬಿಡ್ತು ಮೇಲ್ವಿಚಾರಕರಿಂದ, ರಪ ರಪ ರಪ ಹೊಡೆಯೋಕೆ ಶುರು ಮಾಡ್ದ, ಮುಖಕ್ಕೆ ಕಿವಿ ಮೇಲೆ ಹೊಡೆದ, ಕಿವಿ ರಕ್ತ ಬರೋಕೆ ಶುರು ಆಯಿತು. ಆದ್ರೆ ಇವ್ರು ಏನು ಮಾಡಿದ್ರು, ಕಲ್ಪನೆ ಮಾಡ್ಕೋಬೇಕು ನೀವು, ಕೃಷ್ಣದೇಹ ಪೈಲ್ವಾನ್ರಲ್ಲ ಅವರು, ತೆಳ್ಳಗಿದ್ದಂಥ ಗಾಂಧಿ, ಅವೆಲ್ಲ ಕೋಟ್ ಗೀಟ್ ಹಾಕೊಂಡು ಸೂಟ್ ಹಾಕೊಂಡಿರೋರು, ಎಡಗೈಯಿಂದ ಮೇಲೆ ಕಂಬಿ ಇರುತ್ತಲ್ಲ ಹಿಡ್ಕೊಳ್ಳೋಕೆ ಹ್ಯಾಂಡ್ಲು, ಅದು ಹಿಡ್ಕೊಂಡಿದ್ದಾರೆ. ಅವನು ಎಷ್ಟೇ ಕೊಸರಾಡದ, ಕೈಯಿಂದ ಎಳಿತಾನೆ, ಹೊಡಿತಾನೆ, ನುಗ್ತಾನೆ. ಇವ್ರೇನು ಮಾಡಿದ್ರು, ತಿರುಗಿ ಹೊಡಿಲಿಲ್ಲ, ಒಂದು ಮಾತು ಬಿರುಸಾಡಲಿಲ್ಲ. ಆದರೆ ಆ ಕಂಬಿ

ಬಿಡ್ಲಿಲ್ಲ, ಅಡಿಕೆ ನೇತು ಬಿದ್ದಿದ್ರು. ಎಷ್ಟು ಹೊಡೆದ ಅಂದ್ರೆ ಅವನು ಈ ಕಡೆ ಕಂಬಿ ಬಡದು ಈ ಕಡೆ ರಕ್ತ ಬರಬೇಕು, ಕೈಯಿಂದ ಹೊಡೆದಕ್ಕೆ ಈ ಕಡೆ ರಕ್ತ ಬರಬೇಕು. ಸುತ್ತಮುತ್ತಲ ಜನ ಹೇಳಿದಂತೆ ಕೊಂದೆ ಬಿಡ್ತೀವ, ಸತ್ತೆ ಹೋಗ್ತಾನೆ ಮನುಷ್ಯನ್ ಬಿಡು, ಅವ್ನು ಸಾಯಿಲ್ ತಾಯ್ತಾನ ಅವನು, ಬಿಟ್ಬಿಡು ಕೂಡ್ಲಿ ಅಂತಂದು. ಅವನು ಬೈಕೊಂಡು ಏನು ಮಾಡ್ದ, ತಾನೇ ಒಳಗೆ ಡಬ್ಬಾದಲ್ಲಿ ಕೂತ್ಕೊಂಡ, ಇವ್ರು ರಕ್ತ ಎಲ್ಲ ಒರೆಸ್ಕೊಂಡ್ರು ಹಾಗೆ ಕೂತ್ಕೊಂಡು ಅವ್ನು ಹೇಳ್ತಾ ಇದ್ದ, ಬರಲಿ ಸ್ಯಾಂಡರ್ಸನ್ ಬರಲಿ, ನೀನು ಮುಗಿಸ್ಬಿಡ್ತೇನೆ ನೀನು ಇವತ್ತು ಅಂತ ಹೇಳ್ತಿದ್ದ. ಗಾಂಧೀಜಿ ನೀವಾಗಲೂ ಭಯವನ್ನು ಹತ್ಕೊಂಡ್ಬಿಡ್ತು, ಭಯನೂ ಹತ್ಕೊಂಡಿತ್ತು, ಅಲ್ಲಿ ಹೋದ್ರೆ ಹೊದೆ ಬಿಡ್ತಾನೆ ನೀನು. ಅವನು ಊರು ಮುಟ್ಟ ಹೊತ್ತಿಗೆ ಇವರು ಗಾಂಧಿ ಕರೆಯೋದಕ್ಕೆ ಒಂದಿಷ್ಟು ಜನ ಬಂದಿದ್ರು, ಅವ್ರು ನೋಡಿ ಧೈರ್ಯ ಬಂತಂತ ಕೆಳಗಿಳಿದ್ರು. ಮನೆಗೆ ಬಂದು ಡೈರಿಯಲ್ಲಿ ಬರೀತಾರೆ, ಸ್ನೇಹಿತರೆ ನೋಡಿ ಹೇಗಿದೆ, ಇದು ಒಂದು ಅಪಮಾನ ಅಲ್ವಾ? ಗಾಡಿ ಓಡಿಸುವಂಥವನು ಬ್ಯಾರಿಸ್ಟರ್ ಆದ ಗಾಂಧಿನ ಮುಖಕ್ಕೆ ಹೊಡೆದು ರಕ್ತ ಬರೋವಂಗೆ ಹೊಡೆದು ಎಳೆದಾಡಿದಾಗ ಅಸಹ್ಯ ಅನಿಸಲ್ವಾ, ಬೇಜಾರು ಅನಿಸಲ್ವಾ, ಕೋಪ ಅನಿಸಲ್ವಾ? ಇವರಂದ್ರು ಇವತ್ತು ಬಹುದೊಡ್ಡ ಯುದ್ಧವನ್ನು ಗೆದ್ದಿದ್ದೇನೆ ನಾನು ಅಂತಾರೆ. ಯಾಕೆಂದರೆ ಆತ ಹೊಡೆದ ನನ್ನ, ನಾನು ತಿರುಗಿ ಹೊಡಿಲಿಲ್ಲ, ಒಂದು ಕೆಟ್ಟ ಮಾತಾಡಲಿಲ್ಲ, ಆದರೆ ನನ್ನ ಸ್ಥಳವನ್ನು ಬಿಟ್ಟು ಕೊಡಲಿಲ್ಲ. ಎಂಥ ಚೆನ್ನಾಗಿದೆ ನೋಡಿ ಇದು, ನನ್ನ ಜಾಗವನ್ನು ಬಿಟ್ಟು ಕೊಡಲಿಲ್ಲ, ನಾನು ಜಾಗದಲ್ಲೇ ಕೂತಿದ್ದೆ. ಅಂದರೆ ನನ್ನ ಸ್ಥಾನವನ್ನು ಬಿಟ್ಟು ಕೊಡದೆ ಅವನ ವಿರುದ್ಧ ಹೋರಾಡಿದ್ದೀನಿ. ಇದನ್ನು ಅಸಹಕಾರ ಸತ್ಯಾಗ್ರಹ ಅಂತ ಕರೆದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಇದು, ಅಹಿಂಸಾ ಸತ್ಯಾಗ್ರಹದ ಕಲ್ಪನೆ ನನಗೆ ಬಂದದ್ದೇ ಈ ಕುದುರೆ ಗಾಡಿಯಲ್ಲಿ ಅಂತ ಬರೀತಾರೆ. ನಾನು ಹೊಡಿಲಿಲ್ಲ, ಬೈಲಿಲ್ಲ, ಆದರೆ ನನ್ನ ಕೆಲಸವನ್ನು ಬಿಡಲಿಲ್ಲ. ಇದು ಅಹಿಂಸಾ ಸತ್ಯಾಗ್ರಹದ ಮೂಲ ಬೀಜ ಶುರು ಆದದ್ದಲ್ಲಿ ಅಂತ ಬರೀತಾರೆ. ಕಲ್ಪನೆ ಮಾಡಬೇಕು ನಾವು, ಹೊಡೆತ ತಿಂದಾಗ ಯಾರಾದರೂ ಒಂದು ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾರೇನ್ರಿ? ಆದರೆ ಈತನಿಗೆ ಹೊಡೆತ ಬಿದ್ದಾಗ ಕೂತ್ಕೊಂಡು ಹೇಳ್ತಾರೆ, ನಾನು ತಿರುಗಿ ಹೊಡಿಬೇಕು ಅಂತ ಪ್ರತೀಕಾರ ಮನೋಭಾವ ಬರಲಿಲ್ಲ, ಆದರೆ ನಾನು ಮಾಡೋದನ್ನು ಬಿಡೋಹಂಗಿಲ್ಲ. ಮುಂದೆ ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಹೋರಾಡಿದ್ದಿದೆ ಅಲ್ವಾ, ಅಹಿಂಸಾ ಸತ್ಯಾಗ್ರಹ ಅಲ್ವಾ? ಅಂದರೆ ನಿಮ್ಮ ಜೊತೆ ಹೋರಾಡಲ್ಲ, ಹೊಡೆದಾಡಲ್ಲ, ಬಡದಾಡಲ್ಲ, ಹಿಂಸೆ ಇಲ್ಲ, ಆದರೆ ನೀವು ಆಳಿದ್ದನ್ನು ಒಪ್ಪನ್ನು ಒಪ್ಪಲ್ಲ, ನಾವು ನಾವು ಮಾಡಿದಾಗೆ ನಡ್ಕೋತೀವಿ ಅಂತ ಹೇಳುವಂಥದ್ದು ಅಸಹಕಾರ ಸತ್ಯಾಗ್ರಹದ ಬೀಜ. ಅಹಿಂಸಾ ಸತ್ಯಾಗ್ರಹದ ಬೀಜ ಬಂದದ್ದು ಈ ಕುದುರೆ ಗಾಡಿಯಲ್ಲಿ ಅಂತ. ಇದು ಮಹಾತ್ಮ ನಡೆದಂಥ ದಾರಿ, ಕಷ್ಟದ ಪರಿಸ್ಥಿತಿಯಲ್ಲಿ ಹೊಸದನ್ನು ಸೃಷ್ಟಿ ಮಾಡುವಂಥ ಯೋಗ. ಇದು ಗಾಂಧೀಜಿಗಾಗಿ.

0: ಜಾನೆ ಸಾರ್ಧೈಕವಾದನತಃ ಭವಿಷ್ಯತಿ ಭವಂತಃ ಸರ್ವೇ ಯಥಾಕಾಲಂ ಶ್ರೋತು.
1: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗಿರವರು ಪ್ರಸ್ತುತಪಡಿಸಿದ ಕರುನಾಡು ಬಾ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಹೆಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆ ಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ, ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿಬಿ

0: ಮುಖ್ಯಮಂತ್ರಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ಸಾಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ITBT ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15 ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನ ದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ 2 ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು. ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ

0: ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲ ಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 crore ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ ಎತ್ತರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಎಲ್ರಿಗೂ ನಮಸ್ಕಾರ. ನಿನ್ನೆ ದಿನದ ಮುಕ್ತಕದಲ್ಲಿ ಮನುಷ್ಯರು ತಮ್ಮ ನಡವಳಿಕೆಯಿಂದ ಯಾವ ರೀತಿಯಲ್ಲಿ ಪರಸ್ಪರರಿಗೆ ಮತ್ತು ಭೂಮಿ ತಾಯಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಿದ್ವಿ. ಹಗೆತನದ ಪರಮಾವಧಿಯನ್ನು ಮುಟ್ಟಿ ಮೆರಿತಾ ಇರುವಂಥ ಸಂದರ್ಭದಲ್ಲಿ ಹೇಗೆ ರಕ್ತ ಸಿಂಚನ ಇಡೀ ಭೂಮಿಗಾಗ್ತಾ ಇದೆ ಅನ್ನೋದನ್ನು ನೋಡಿದ್ವಿ. ಅದನ್ನು ಮುಂದುವರಿಸ್ತಾ ಇವತ್ತು 13ನೆಯ ಮುಕ್ತಕವನ್ನು ನೋಡೋಣ. ಅದು ಹೀಗಿದೆ. ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು, ಧರಣಿಗನುದಿನದ ರಕ್ತಾಭಿಷೇಚನೆಯೇ, ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ.
5: ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು, ಧರಗಣಿನ ದಿನದ ರಕ್ತಾಭಿಷೇಚನೆಯೇ, ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ.
4: ಸೊ ಇಲ್ಲಿ ನಮ್ಗೆಲ್ರಿಗೂ ಸ್ವಾತಂತ್ರ್ಯ ಬೇಕು, ನಮ್ಗೆ ಇಷ್ಟ ಬಂದಂಗೆ ನಾವು ಇರಬೇಕು ಅಂತಲೇ ನಮ್ಗೆಲ್ರಿಗೂ ಅನ್ಸೋದು. ಆದರೆ ಈ ಸ್ವಾತಂತ್ರ್ಯ ಸಾಧಿಸ್ತಾ ಸ್ವತಂತ್ರವಾಗಿ ನಡಿಬೇಕು ಅಂತಂದರೆ ಬಹಳ ಕಷ್ಟದ ಒಂದು ವಿಚಾರ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಕತ್ತಿಯ ಅಲ್ಗಿನ ಮೇಲೆ ನಡೆದಂಗೆ ಅಂತಾರಲ್ಲ ಹಂಗೆ. ಯಾಕಂದರೆ ನನ್ನ ಸ್ವಾತಂತ್ರ್ಯದಿಂದ ಇನ್ನೊಬ್ಬರ ಸ್ವಾತಂತ್ರ್ಯ ಅಥವಾ ಇನ್ನೊಬ್ಬರ ಹಕ್ಕುಗಳು ಚ್ಯುತಿಯಾಗಬಾರ್ದು. ಸೊ ಆ ರೀತಿಯಲ್ಲಿ ನಾವು ನಡ್ಕೋಬೇಕು. ಸ್ವತಂತ್ರವಾಗಿ ನನಗೆ ಹೇಗೆ ಬೇಕಾದರೂ ಹಾಗಿರ್ತೀನಿ ಅಂತ ನಡ್ಕೊಳ್ತಾ ಶುರು ಮಾಡಿದರೆ ಇನ್ನೊಬ್ಬರಿಗೆ ಕಷ್ಟ ಆದರೂ ಸರಿ ಅನ್ನೋವಂಥದ್ದು ಸರಿಯಾದ ವಾದನಾ? ಇದು ಪ್ರಶ್ನೆ. ಸೊ ಪುರುಷ ಸ್ವತಂತ್ರತೆ, ನನಗೆ ಹೆಂಗೆ ಬೇಕಾದರೂ ನಾನು ಇರ್ತೀನಿ ಅನ್ನೋವಂಥದ್ದರ ಸಿದ್ಧಿ ಯಾವುದು ಅಂತಂದರೆ ಯಾರನ್ನು ಎಲ್ಲಿ ಬೇಕಾದರೂ ಕೊಚ್ಚಾಕ್ಬಿಡು, ಯಾರನ್ನು ಎಲ್ಲಿ ಬೇಕಾದರೂ ಹಿಂಸೆ ಮಾಡು, ರಕ್ತಾಭಿಷೇಚನೆ ಭೂಮಿ ಮೇಲೆ ರಕ್ತದ ಕೋಡಿ ಹರಿಸ್ಬಿಡು, ಆ ಥರದ ನಡವಳಿಕೆ ನಿಜವಾಗ್ಲೂ ಮನುಷ್ಯನ ಸ್ವತಂತ್ರವನ್ನು ಸೂಚಿಸುತ್ತಾ ಅಂತ ಪ್ರಶ್ನೆ. ಇದನ್ನು ನಾವು ಬಹಳ ಆಳವಾಗಿ ಆಲೋಚನೆ ಮಾಡಬೇಕು. ಸ್ವಾತಂತ್ರ್ಯ ಅನ್ನೋದಕ್ಕೂ ಸ್ವೇಚ್ಛೆ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸ್ವೇಚ್ಛಾಚಾರ ಅಂದರೆ ನನಗೆ ಹೆಂಗೆ ಬೇಕಾದರೂ ನಾನು ಇರ್ಬೋದು, ನನಗೆ ಈ ಭೂಮಿ ಬೇಕು, ಇಲ್ಲೆಲ್ಲೋ ಜಮೀನಿದೆ, ಈ ಜಮೀನು ನನಗೆ ಬೇಕು, ಅದು ಯಾರ್ದಾದರೂ ಆಗ್ಬಿಡ್ಲಿ, ನಾನು ಹೋಗೋದು ಮಾಡ್ತೀನಿ, ಇನ್ಯಾರೋ ಬಂದ್ಬಿಟ್ಟು ಇದು ನಂದು ಅಂತಂದರೆ ಜಗಳ. ಸೊ ಅದು

0: ಸ್ವಾತಂತ್ರ್ಯವಾ ಸ್ವೇಚ್ಛೆಯ ಅಂದರೆ ಅದು ಸ್ವಾತಂತ್ರ್ಯ ಆಗಲ್ಲ, ಸ್ವೇಚ್ಛೆಯ ಆಗುತ್ತೆ. ಸೊ ಆದರೂ ಒಂದು ಸುಂದರವಾದಂಥ ಒಂದು ಉದಾಹರಣೆಯನ್ನು ಇಲ್ಲಿ ಡಿ ವಿ ಜಿ ಅವರು ಕೊಡ್ತಾರೆ. ಕರವಾಲ ಅಂದರೆ ಕತ್ತಿ, ಕತ್ತಿ ನಮ್ಮ ಕೈಲಿದೆ, ಅದನ್ನು ನಾವು ಹೂವಿನ ಒಂದು ಮಾಲೆ ಅಂತ ಅಂದ್ಕೊಂಡ್ಬಿಟ್ರೆ ಏನಾಗಬಹುದು, ಹೂವಿನ ಮಾಲೆ ನಾವು ಹೇಗೆ ಬೇಕಾದರೂ ಎಳಿಬೋದು, ಹಿಸಕ್ಬೋದು, ಪಕ್ಕಕ್ಕಿಡ್ಬೋದು, ಈ ಕಡೆ ಕೆಳ್ಕೊಬೋದು, ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಹಾಗೆ ಚೂಪಾಗಿರೋಂಥ ಕತ್ತಿಯನ್ನು ನನ್ನ ಕೈಲಿ ಇಟ್ಕೊಂಡ್ಬಿಟ್ಟು ಇದು ಹೂವಿನ ಒಂದು ಮಾಲೆ ಕಟ್ಟಿರೋಂಥ ಹೂವಿನ ಮಾಲೆ ಅಂತ ಅಂದ್ಬಿಟ್ಟು ಅದೇ ಥರ ನಾನು ಹಿಂಗೆ ಎಳಿತೀನಿ ಅಂತಂದರೆ ಕತ್ತಿಗೇನಾಗಲ್ಲ, ನನ್ನ ಕೈಯಿಂದನೇ ರಕ್ತ ಬರುವಂಥದ್ದು. ಸೊ ಆ ಕತ್ತಿಯನ್ನು ನಾನು ಹಿಂಗೆ ಎಳೆದಾಗಲೂ ಕೂಡ ಒಳ್ಳೆಯ ಹೂವಿನ ಪರಿಮಳ ಬರಬೇಕು ಅಂತ ಆಸೆ ಇಟ್ಕೊಳ್ಳೋಕೆ ಸಾಧ್ಯನಾ? ಅದಾಗಲ್ಲ, ಅದು ಕೆಟ್ಟ ವಾಸನೆ ಬರೋದು ರಕ್ತದ್ದು ಗಾಯದ್ದು ಅಷ್ಟೇ ಅಲ್ವಾ. ಸೊ ಹಾಗೆ ಸ್ವೇಚ್ಛಾಚಾರವನ್ನು ನಾವು ಸ್ವಾತಂತ್ರ್ಯ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಸ್ವೇಚ್ಛಾಚಾರದ ಪರಮಾವಧಿಗೆ ನಾವು ತಲುಪಿಬಿಟ್ರೆ ಹೂವಿನ ಪರಿಮಳ ನಮಗೆ ಸಿಕ್ಕಲ್ಲ, ಅದ್ರ ಬದಲು ರಕ್ತಾಭಿಷೇಚನೆಯೇ ಎಲ್ಲ ಕಡೆ ಆಗುತ್ತೆ ಅಂತ. ಸೊ ಇದು ಯಾಕಪ್ಪ ಹೀಗಾಗ್ತಾ ಇದೆ ಅನ್ನೋದು ನಮಗೆ ಮುಂದಿನ ಪ್ರಶ್ನೆ. ಯಾಕೆ ಈ ಥರದ ದ್ವೇಷ ಅನ್ನೋದು ಮುಂದಿನ ಪ್ರಶ್ನೆ. ಅದನ್ನು ಮುಂದಿನ ಪದ್ಯದಲ್ಲಿ ಬಹಳ ಸುಂದರವಾಗಿ ಪ್ರಶ್ನೆ ಕೇಳ್ತಾರೆ ಡಿ ವಿ ಜಿ ಅವರು, ಅದನ್ನು ಈಗ ನೋಡೋಣ. ಒಂದೇ ಗಗನವ ಕಾಣುತ್, ಒಂದೇ ನೆಲವನ್ನು ತುಳಿಯುತ್, ಒಂದೇ ಧಾನ್ಯವನ್ನುಣ್ಣುತ್, ಒಂದೇ ನೀರು ಕುಡಿದು, ಒಂದೇ ಗಾಳಿಯ ನುಸಿರುವ ನರಜಾತಿಯೊಳಗೆಂತೂ ಬಂದುದೀ ವೈಷಮ್ಯ ಮಂಕುತಿಮ್ಮ.
1: ಒಂದೇ ಗಗನವ ಕಾಣುದೊಂದೇ ನೆಲವನ್ನು ತುಳಿಯು, ತೊಂದೇ ಧಾನ್ಯವನ್ನುಣ್ಣಿದೊಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆಂತೂ ಬಂದುದ್ದಿ ವೈಷಮ್ಯ ಮಂಕುತಿಮ್ಮ.
0: ಸೊ ಪರಸ್ಪರರಲ್ಲಿ ಈ ಹಗೆತನ ದ್ವೇಷ ನಾವು ನೋಡ್ತಾ ಇದ್ದೀವಿ.
1: ಹೌದು,
0: ದ್ವೇಷಕ್ಕೆ ಕಾರಣ ಏನಪ್ಪ ಅನ್ನೋದು ನಮ್ಗೆ ಅರ್ಥವೇ ಆಗ್ತಾ ಇಲ್ಲ. ಯಾಕೆ ಎಲ್ರಿಗೂ ಒಂದೇ ಆಕಾಶ, ನಾನು ನೋಡೋದು ಅದೇ ಆಕಾಶ, ನೀನು ತಲೆ ಎತ್ತಿ ನೋಡಿದ್ರೆ ನಿನಗೂ ಅದೇ ಆಕಾಶ, ಎಲ್ರಿಗೂ ಒಂದೇ ಆಕಾಶ.
1: ಹೌದು,
0: ನೆಲದ ಮೇಲೆ ನಾವು ನಡೀತಾ ಇರುವಾಗ ನನ್ಗೆ ಇಷ್ಟು ಮಾತ್ರ ನಂದು, ಇಷ್ಟು ಮಾತ್ರ ನಿಂದು ನೆಲ ಅಂತ ಅನ್ನಕ್ಕಾಗಲ್ಲ. ಎಲ್ಲ ಕಂಟಿನ್ಯೂಟಿ, ಒಂದೇ ಸಮಾನ ನೆಲ. ನನ್ನ ನೆಲ ಯಾವ ಮೇಲೆ ನನ್ನ ಭಾಗ ಕಾಲಿಟ್ಟಿದ್ದೀನೋ, ನೀನು ಅದೇ ನೆಲದ ಮೇಲೆ ಕಾಲಿಟ್ಟಿದ್ಯಾ. ಸೊ ಅಲ್ಲೂ ಈಕ್ವಲ್ಲು, ಅಲ್ಲೂ ಒಂದೇ ಥರದ್ದು. ಒಂದೇ ಧಾನ್ಯವನ್ನು ಉಣ್ಣುತ್ತ, ಅಕ್ಕಿ ರಾಗಿ ಅದೆಲ್ಲ ತಗೊಳ್ಬೇಕಾದ್ರೆ ನಾನು ಯಾವ ಥರ ಅಕ್ಕಿ ತಿಂತೀನೋ ನೀನು ಅದನ್ನೇ ತಿನ್ನೋದು, ಇನ್ನೊಬ್ಬರು ಅದನ್ನೇ ತಿಂತಾರೆ. ನಾವು ಕುಡಿಯೋದು ಕಬಿನಿ ನೀರು, ಕಾವೇರಿ ನೀರು, ಬೋರ್ವೆಲ್ ನೀರೇನೆ, ಇನ್ನೊಬ್ರು ಅದನ್ನೇ ಕುಡಿತಾರೆ. ಸೊ ಒಂದೇ ಥರದ ನೀರು ಕುಡಿತಾ ಇರೋದು. ಅಷ್ಟೇ ಅಲ್ಲ, ನಾವು ಉಸಿರಾಡ್ತಾ ಇರುವಂತ ಗಾಳಿ ಅದರಲ್ಲಿ ಸಪರೇಟ್ ಕಂಪಾರ್ಟ್ಮೆಂಟ್ಸ್, ಈ ಗೋಡೆ ಕಟ್ಬಿಟ್ಟು ಇದಿಷ್ಟು ನಂದು ಇದಿಷ್ಟು ನಿಂದು ಅಂತ ಅನ್ನಕ್ಕಾಗಲ್ಲ. ಸೊ ಎಲ್ಲರಲ್ಲೂ ಇರೋಂಥದ್ದು ಈ ಥರದ ಒಂದು ಸಮಾನತೆ, ಸಾಮ್ಯತೆ ಅನ್ನೋದಾದ್ರೆ ಈ ಹಗೆತನದ ಭಾವನೆ ಯಾಕೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅದು? ಅದು ಒಂಥರ ನಾವು ಆಗಲೇ ಒಗಟು ಅಂತ ಮಾತಾಡಿದ್ವಲ್ಲ, ಹಾಗೆ ನಿಜಕ್ಕೂ ಇದು ಅರ್ಥ ಆಗದೆ ಇರುವಂಥ ವಿಷಯ. ಸೊ ಇದನ್ನೇ ಅನೇಕ ರೀತಿಯಲ್ಲಿ ಹಿಂದಿನ ಅನೇಕ ಕವಿಗಳು ಕೂಡ ಹೇಳಿದ್ದಾರೆ. ಸೊ ಯಾಕೆ ಈ ಥರ ಈ ದ್ವೇಷದ ಭಾವನೆ ಬರುತ್ತೆ? ಸೊ ಜ್ಯೋತಿ, ಜ್ಯೋತಿ ಯಾವ ಜಾತಿ ಅಮ್ಮ ಜಗದೀಶ್ವರಿ, ಒಂದು ಆ ಬೆಳಕು ಎಲ್ಲರಿಗೂ ಸಮಾನವಾದಂಥ ಬೆಳಕನ್ನು ಕೊಡೋವಂಥ ಹಣತೆ ಇರುತ್ತೆ. ಒಂದು ಟ್ಯೂಬ್ಲೈಟ್ ಹಾಕಿದ್ರೆ ನನಗೆ ಜಾಸ್ತಿ ನಿನಗೆ ಕಮ್ಮಿ ಬೆಳಕು ಕೊಡುತ್ತಾ ಅಂದರೆ ಹಂಗೆ ಕೊಡಲ್ಲ ಅದು. ಸೊ ಹಾಗೆ ಆ ಸಮಾನತೆ ಅನ್ನುವಂಥದ್ರು ಪ್ರಕೃತಿಯಲ್ಲಿ ಸಹಜವಾಗಿ ಬಂದಿರುವಂಥ ಒಂದು ವಿಶೇಷವಾದಂಥ ಭಾವನೆ. ಆ ಭಾವನೆ ನಮ್ಮಲ್ಲಿ ಯಾಕೋ ಬರ್ತಾ ಇಲ್ವಲ್ಲ, ನಾನು ಬೇರೆ ನೀನು ಬೇರೆ ಅನ್ನುವಂಥದ್ದು ಆ ಭೇದ ಭಾವ ಒಂದಿದೆ. ಆ ಭೇದ ಭಾವ ಎಂಥ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತಂದರೆ ಅದು ವೈಷಮ್ಯ, ಹಗೆತನವನ್ನು, ದ್ವೇಷವನ್ನು ಸೃಷ್ಟಿ ಮಾಡೋಷ್ಟರ ಮಟ್ಟಿಗೆ ಇದು ಪರಿಣಮಿಸ್ತಾ ಇದೆಯಲ್ಲ. ಸೊ ಇದು ಬಹಳ ಆತಂಕಕಾರಿಯಾದಂಥ ಒಂದು ವಿಚಾರ. ಇದನ್ನು ನಾವು ನಿಜವಾಗ್ಲೂ ನಮ್ಮ ಅಂತರಾಳದಲ್ಲಿ ಈ ಪ್ರಶ್ನೆ ನಾವು ಕೇಳಿಕೊಂಡು ಇನ್ನೊಬ್ಬರ ಬಗ್ಗೆ ಅದು ನಾವು ಏನಾದರೂ ಒಂದು ಕೆಟ್ಟ ಭಾವನೆ ನಾವು ನಮ್ಮಲ್ಲಿ ಉದ್ಭವ ಆಗ್ತಾ ಇದೆ ಅಂತಂದರೆ ಅದನ್ನು ನಾವು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳುವಂಥದ್ದು ಒಂದು ಮುಖ್ಯವಾದಂಥ ಆಯಾಮ ನಾವು ಆಲೋಚನೆ ಮಾಡಬೇಕಾಗಿರೋದು ಅಂತ ಅನಿಸುತ್ತೆ. ಸೊ ಇದಕ್ಕೆ ಕಾರಣಗಳು ಕೂಡ ಕೆಲವು ರೀತಿಯಲ್ಲಿ ನಾವು ಅನಲೈಸ್ ಮಾಡ್ಬೋದು. ಸೊ ನಮ್ಮಲ್ಲಿ ಆ ಥರದ ಭಾವನೆ ಯಾಕೆ ಸ್ಫುರಿಸುತ್ತೆ, ನಕಾರಾತ್ಮಕವಾದಂಥ ಭಾವನೆ ಯಾಕೆ ಸ್ಫುರಿಸ್ತಾ ಇರಬಹುದು ಅನ್ನೋದನ್ನು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ ಸ್ವಲ್ಪ ಸಹಾಯ ಆಗ್ಬೋದು ಅನಿಸುತ್ತೆ. ಅದನ್ನೇ ಡಿ ವಿ ಜಿ ಅವರು ಮುಂದಿನ ಪದ್ಯಗಳಲ್ಲಿ ಮಾಡ್ತಾ ವಿವರಣೆಗಳನ್ನು ನಂತರ ಕೊಡ್ತಾ ಹೋಗ್ತಾರೆ. ಎಲ್ಲರದ್ದು ಒಂದೇ ರೀತಿಯ ಅಸ್ತಿತ್ವ ಅನ್ನುವಂಥದ್ದು ಒಂದು ನಂಬಿಕೆ ಅಲ್ವಾ.

0: ಕುಡಿಯುವಂತ ನೀರು, ನಾನು ಉಸಿರಾಡುವಂತ ಗಾಳಿ, ಅದು ಎಲ್ಲರಿಗೂ ಸೇರಿದ್ದು ಅನ್ನುವಂಥದ್ದು ಒಂದು ತತ್ವ ಅಲ್ವಾ. ಅದು ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇದ್ರು ಕೂಡ ನಮ್ಮಲ್ಲಿ ನನಗೆ ಬೇಕು ನನಗೆ ಬೇಕು ಅನ್ನುವಂಥ ಭಾವನೆ ಸಾಧಾರಣವಾಗಿ ಬರೋದಕ್ಕಾಗತ್ತೆ, ಸಾಧ್ಯ ಆಗತ್ತೆ. ಆದರೆ ಆ ಥರದ ನಾನು ಬೇರೆ ಅನ್ನುವಂಥ ಭಾವನೆಯನ್ನು ಬಿಟ್ಟು ನಾವೆಲ್ಲರೂ ಒಂದೇ ಅನ್ನುವಂಥ ಉದಾತ್ತವಾದಂಥ ಚಿಂತನೆಯನ್ನು ನಮ್ಮಲ್ಲಿ ಪರಂಪರಾನುಗತವಾಗಿ ಅದು ಬೇರೂರ್ತಾ ಬರ್ತಾ ಇದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗೆ ಬರುತ್ತೆ. ನಾವು ಪ್ರಾರಂಭದ ಕಗ್ಗದ ಮುಕ್ತಕಗಳಲ್ಲಿ ನೋಡಿದ್ವಿ, ದೇವರು ಅನ್ನೋಂಥದ್ದೇನು ಅನ್ನೋದನ್ನೆಲ್ಲ ನೋಡಿದ್ವಿ. ದೇವರು ಅನ್ನೋದ್ರಲ್ಲಿ ಎಲ್ರಿಗೂ ನಂಬಿಕೆ ಇದೆ ಅನ್ನೋದನ್ನ ಡಿ ವಿ ಜಿ ಅವರು ಮೆನ್ಷನ್ ಮಾಡಿದ್ರು. ಸೊ ಹಾಗೆ ಆ ನಂಬಿಕೆಗಳ ಆಧಾರದ ಮೇಲೆ ನಮ್ಮಲ್ಲಿ ಭಾವನೆಗಳು ಸ್ಫುರಿಸುತ್ತೆ. ನಾನು ಯಾವುದನ್ನ ಇದು ಒಳ್ಳೇದಪ್ಪ ಅಂತ ನಂಬ್ಕೊಂಡಿರ್ತೀನೋ ಅದ್ರ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಬರುತ್ತೆ. ಎಲ್ಲರೂ ಕುಡಿತಾ ಇರುವಂತ ನೀರು ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಒಂದೇ ಅನ್ನೋಂಥ ಭಾವನೆ ನನ್ನಲ್ಲಿ ನಂಬಿಕೆಯ ಆಧಾರದ ಮೇಲೆ ಅದು ಸ್ಫುರಿಸ್ತಾ ಇದ್ರೆ ಆಗ ದ್ವೇಷ ಬರಲ್ಲ. ಸೊ ಹಾಗಾಗಿ ಸ್ಥೂಲವಾಗಿ ಹೊರಗಡೆ ನಮಗೆ ಕಾಣಿಸುವಂತ ಭೂಮಿ, ಆಕಾಶ, ನದಿ, ಬೆಟ್ಟ ಅದೆಲ್ರಿಗೂ ಒಂದೇ ಅಂತ ಅನ್ಸಿದ್ರು ಕೂಡ ಆಂತರಿಕವಾಗಿ ನಮ್ಮ ಪ್ರಪಂಚದ ಒಳಗೆ, ಆಂತರಿಕ ಪ್ರಪಂಚದ ಒಳಗೆ ಬರ್ತಾ ಇರುವಂತ ಭಾವನೆಗಳನ್ನ ಕುರಿತಂತೆ ನಾವು ಆಲೋಚನೆ ಮಾಡಬೇಕು. ಇದು ಮುಂದಿನ ಪದ್ಯದಲ್ಲಿ ಪ್ರಾರಂಭ ಆಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ನೇಹ ಹೀಗಿದ್ದರೆ ಚೆನ್ನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸ್ನೇಹ ಹೀಗಿದ್ದರೆ ಚೆನ್ನ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬದುಕಿನ ಹಾದಿಯಲ್ಲಿ ಸ್ನೇಹಕ್ಕೆ ಅದರದೇ ಆದ ಒಂದು ಘನತೆ ಇದೆ. ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದತ್ತ ಕೊಂಡೊಯ್ಯುವ ಬಹುದೊಡ್ಡ ಶಕ್ತಿ ಸ್ನೇಹಕ್ಕಿದೆ. ಸ್ನೇಹವಿರದ ಬದುಕು ಜಲವಿಲ್ಲದ ಕೊಳದಂತೆ ಎಂಬ ಮಾತು ಮನವೀಯ. ಸ್ನೇಹ ಮಾಡದವರು ಅದರ ಹದವನ್ನು ಹರಿಯರು. ನಮ್ಮ ನೋವು ನಲಿವು ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗಿ ಪರಿಹಾರಗಳಿಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಲ್ಲ ನಾನಿದ್ದೇನೆ ಎಂಬ ಸಮಾಧಾನದ ಮಾತುಗಳಿಂದ ಸಂತೈಸಿ ಮಾರ್ಗದರ್ಶನ ಮಾಡಬಲ್ಲ ಸ್ನೇಹ ಬಳಗ ನಮ್ಮದಾಗಿದ್ದರೆ ಅದು ನಮ್ಮ ಸೌಭಾಗ್ಯವೇ ಸರಿ. ಯಾವುದೇ ರಕ್ತ ಸಂಬಂಧವಿರದ ಸ್ವಾರ್ಥಗಳಿಂದ ಮುಕ್ತವಾದ ಸ್ನೇಹ ಬಾಂಧವ್ಯವು ಬದುಕಿಗೆ ಒಂದರ್ಥದಲ್ಲಿ ಸಾರ್ಥಕತೆಯನ್ನು ತಂದುಕೊಡುತ್ತದೆ. ಕೃಷ್ಣ ಸುಧಾಮರ ಸ್ನೇಹ ನಮಗೆಲ್ಲ ಸ್ನೇಹ ಪರತೆಯ ಮಹತ್ವವನ್ನು ಬಿಂಬಿಸುತ್ತದೆಯಾದರೂ ಎಲ್ಲ ಸಂದರ್ಭಗಳಲ್ಲೂ ಇದು ಸತ್ಯವಲ್ಲ ಎಂಬ ಸಂಗತಿಯನ್ನು ಕೂಡ ನಾವು ಗಮನಿಸಬೇಕಿದೆ. ಸ್ನೇಹವು ಪರಸ್ಪರತೆಯನ್ನು ಅವಲಂಬಿಸಿರುವುದರಿಂದ ಅದು ಸಾಧ್ಯವಾದಷ್ಟು ಸಮಾನ ಮನಸ್ಕರ ನಡುವೆ ಇರಬೇಕು ಎಂಬ ಸಂಗತಿಯನ್ನು ಅಲ್ಲಗಳೆಯಲಾಗುವುದಿಲ್ಲ. ನಮಗೆಲ್ಲ ಪರಿಚಿತವಾದ ದುರ್ಯೋಧನ ಮತ್ತು ಕರ್ಣರ ನಡುವಿನ ಸ್ನೇಹವು ಸಾಮಾಜಿಕ ಮತ್ತು ಆರ್ಥಿಕ ಅಂತಸ್ತನ್ನು ಮೀರಿದ್ದು ಶ್ರೇಷ್ಠವಾದದ್ದು ಎಂದು ಮೇಲ್ನೋಟಕ್ಕೆ ಕಂಡರೂ ಅದು ಪರಸ್ಪರತೆಯ ಅವಲಂಬನೆಗೆ ಹೊರತಾದದ್ದು ಆಗಿರಲಿಲ್ಲ. ಅಲ್ಲೊಂದು ಬಗೆಯ ವಿನಿಯಮದ ಅಗತ್ಯತೆಯ ಮೇಲೆ ಸ್ನೇಹ ಸಂಬಂಧ ದಿನ ದಿನಕ್ಕೂ ಗಟ್ಟಿಗೊಳ್ಳುತ್ತಾ ಹೋಯಿತು. ಪಾಂಡವರು ತನ್ನ ಸಹೋದರರೆಂಬ ಸತ್ಯವನ್ನು ತಿಳಿದಾಗಲೂ ಕರ್ಣ ಅಧರ್ಮಿಯಾದ. ದುರ್ಯೋಧನ ಜೊತೆಗೆ ನಿಂತು ಹೋರಾಡುವ ಅನಿವಾರ್ಯತೆ ಎದುರಾಯಿತು. ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಮತ್ತು ದುರ್ಯೋಧನ ಸ್ನೇಹದ ಋಣವನ್ನು ಅನಿವಾರ್ಯವಾಗಿ ತೀರಿಸಬೇಕಾದ ಸಂದಿಗ್ಧತೆಯನ್ನು ಕರ್ಣ ಅನುಭವಿಸಿದ.

ಸ್ನೇಹದಕ್ಕಾಗಿ ಆತ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಿ ಬಂತು. ಇದು ಸ್ನೇಹದ ನಡುವೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಇರದ ದುರಂತವನ್ನು ಬಿಂಬಿಸುತ್ತದೆ. ಸ್ನೇಹವು ಸಾಧ್ಯವಾದಷ್ಟು ಸಮಾನ ಸ್ಕಂದರ ನಡುವೆ ಇರಬೇಕಾದದ್ದು ಅಗತ್ಯವಾಗಿದೆ. ಸ್ನೇಹಿತರ ನಡುವಿನ ಸಾಮಾಜಿಕ ಮತ್ತು ಆರ್ಥಿಕ ಅಂತಸ್ತು ಸಮತೆಯಿಂದ ಕೂಡಿದ್ದರೆ ಅಲ್ಲಿ ಸಮತೋಲಿತ ಭಾವ ಕಂಡುಬರುತ್ತದೆ. ಅಲ್ಲಿ ಅಹಂಕಾರಕ್ಕೆ ಅವಕಾಶವಿರುವುದಿಲ್ಲ. ಯಾವುದೇ ರೀತಿಯ ನಿಂದನೆ ಅಪಹಾಸ್ಯದ ವ್ಯಸನ ಅಲ್ಲಿರದು. ಒಂದೊಮ್ಮೆ ಒಬ್ಬರು ಬಲಿಷ್ಠರಾಗಿ ಉನ್ನತಿಯನ್ನು ಹೊಂದಿದ್ದರೆ ಮತ್ತೊಬ್ಬರು ಅವರ ಉನ್ನತಿಯಲ್ಲಿ ಅಪವ್ಯಸನಗಳ ಗುರುತಿಸುವಿಕೆಗೆ ಮುಂದಾಗುವ ಸಾಧ್ಯತೆಯನ್ನು ಅಲ್ಲಗಳೆಯಾಗುವುದಿಲ್ಲ. ಬಲಿಷ್ಠನಾದವನ ಬುದ್ಧಿಶಕ್ತಿಯನ್ನು ಟೀಕಿಸುತ್ತಾ ಅವನ ಕುರಿತು ಇಲ್ಲಸಲ್ಲದ ಕೊಂಕು ನುಡಿಗಳನ್ನಾಡಬಹುದು. ಅಸಮಾನತೆಯ ಸ್ನೇಹವು ಬಹುತೇಕ ಬಾರಿ ಸಾಮಾಜಿಕ ಅಪಹಾಸ್ಯಗಳಿಗೆ ಗುರಿಯಾಗಬಹುದು. ಆಗ ಅದು ಸ್ವಾರ್ಥವೇ ಎರಕಗೊಂಡ ಸರಕಾಗುತ್ತದೆ. ಇದು ಸ್ನೇಹ ಸಂಬಂಧದ ಸೇತುವೆಗೆ ಕೊಡಲಿಪೆಟ್ಟು ನೀಡಬಹುದು. ಹಾಗಾಗಿಯೇ ಸಾಧ್ಯವಾದಷ್ಟು ಸಮಾನ ಸ್ಕಂದರ ಮಧ್ಯೆಯೇ ಸ್ನೇಹ ಬೆಳೆಸುವುದು ಅಗತ್ಯವಾಗಿದೆ. ಇದರ ಜೊತೆಗೆ ಸಮಾನ ಶೀಲವ್ಯಸನೆಯಸು ಸತ್ಯಂ ಎಂಬ ಮಾತು ಕೂಡ ಗಮನೀಯ. ಸೀತೆಯನ್ನು ಕಳೆದುಕೊಂಡ ರಾಮನ ನೋವು, ಪತ್ನಿ ಇದ್ದರೂ ಅವಳ ಸಾಂಗತ್ಯದಿಂದ ದೂರವಾಗಿದ್ದ ಸುಗ್ರೀವನ ಜೊತೆಗೆ ಬಹುಬೇಗ ಸ್ನೇಹ ಸಂಪಾದಿಸಲು ಕಾರಣವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಸ್ನೇಹ ಹೀಗಿದ್ದರೆ ಚೆನ್ನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಸ್ನೇಹ ಹೇಗಿದ್ದರೆ ಚೆನ್ನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟ್ರೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರಾ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು

0: ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು, ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ಧ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDOದ ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟ್ರದ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು, ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ಧ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ಧ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ

0: ಮೇಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಚನಗಳ ನಿಲುಗುಚ್ಚ ಭಾಗ 24 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ವಚನ ವೈಭವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನರ ಹೃದಯಕ್ಕೆ ಹತ್ತಿರವಾದ ಜನಧ್ವನಿಯ ಎಲ್ಲ ಸಹೃದಯ ಶ್ರೋತೃವರ್ಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು. ಕನ್ನಡ ಸಾಹಿತ್ಯ ಲೋಕದಲ್ಲಿನ ಆಗಸದಲ್ಲಿ ವಚನ ಸಾಹಿತ್ಯ ಮಿನುಗುವ ನಕ್ಷತ್ರಗಳಿಂತಿವೆ. ಅಂತಹ ನಕ್ಷತ್ರಗಳ ಬೆಳಕಿನ ಕಿರಣಗಳನ್ನು ಸಾಹಿತ್ಯ ಆಸಕ್ತರ ಮೇಲೆ ಚೆಲ್ಲುವ ದೃಷ್ಟಿಯಿಂದ ವಚನ ವೈಭವ ಕಾರ್ಯಕ್ರಮವನ್ನು ಜನಧ್ವನಿಯವರು ಅತ್ಯಂತ ಉತ್ಸಾಹದಿಂದ ಪ್ರಕಟಪಡಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನೊಂದು ಭಾಗವಾದದ್ದು ಸಂತೋಷ ತಂದಿದೆ. ಇಂತಹ ಸಂತೋಷದ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಸಹಕರಿಸುವುದರ ಜೊತೆಗೆ ಮಾರ್ಗದರ್ಶನ ನೀಡುತ್ತಿರುವುದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಕಳೆದ ಇಂದಿನ 23ನೇ ನುಡಿಸಂಚಿಕೆಯಲ್ಲಿ ಶರಣರ ಸಂಸ್ಕೃತಿ ಎಂತಹದ್ದಾಗಿತ್ತು, ವಚನ ಸಾಹಿತ್ಯ ಶರಣರ ಸಂಸ್ಕೃತಿಯ ಬಗ್ಗೆ ಏನು ತಿಳಿಸುತ್ತದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದ್ದೆವು. ಇಂದಿನ 24ನೇ ನುಡಿಸಂಚಿಕೆಯಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯ ಜಗತ್ತು, ಸೃಷ್ಟಿ, ಪ್ರಕೃತಿಯ ಬಗ್ಗೆ ಏನು ಹೇಳುತ್ತದೆ, ಇದನ್ನು ತಮ್ಮ ಚಿಂತನೆಗೆ ಹೇಗೆ ಬಳಸಿಕೊಂಡಿದ್ದಾರೆ ಎನ್ನುವುದನ್ನು ಗಮನಿಸೋಣ. ಸೃಷ್ಟಿಯ ನಿರ್ಮಾಣ ಅದೊಂದು ಅದ್ಭುತ. ಈ ಬ್ರಹ್ಮಾಂಡದಲ್ಲಿ ಪಂಚಭೂತಗಳಾದಂತಹ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಗ್ರಹ ತಾರೆಗಳು, ಹುಣ್ಣಿಮೆ ಅಮಾವಾಸ್ಯೆ, ಹಗಲು ರಾತ್ರಿ, ಮಳೆಗಾಲ ಚಳಿಗಾಲ, ವಸಂತ ಋತು ಗ್ರೀಷ್ಮ ಋತು, ಯುಗ ಯುಗಗಳು, ನದಿ ಸಾಗರಗಳು, ಬೆಟ್ಟ ಗುಡ್ಡಗಳು, ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಮಿಂಚು ಗುಡುಗು, ಅಗ್ನಿಪರ್ವತ, ಜಲಪಾತ, ಜರಿ ತೊರೆ, ಗಿರಿ ಗುಹರ, ಹೆಣ್ಣು ಗಂಡು,

ಮಾನವ ದಾನವ ಭವಿ ಭಕ್ತ ದೇವ ದೇವತೆ ಹೀಗೆ ಹಲವನ್ನು ಈ ಬ್ರಹ್ಮಾಂಡ ಒಳಗೊಂಡಿದೆ. ಇದೊಂದು ಅದ್ಭುತವಾದಂತಹ ಆಗರವಾಗಿದೆ. ಈ ಆಗರದ ಬಗ್ಗೆ ಶರಣರು ತಮ್ಮ ಅನುಭವದ ಸಾಹಿತ್ಯವಾದ ವಚನ ಕುಸುಮಗಳಲ್ಲಿ ಏನು ತಿಳಿಸಿದ್ದಾರೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ. ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಸೃಷ್ಟಿಯ ಬಗ್ಗೆ ತಮ್ಮದೇ ಆದಂತಹ ವಿಚಾರವನ್ನು ಮಂಡಿಸಿದ್ದಾರೆ. ಅವರು ಹೇಳುತ್ತಾರೆ, ಸಮಸ್ತ ಸೃಷ್ಟಿಯ ಉಗಮವು ಮಹಾಗಣ ಶಿವತತ್ವ ಶಕ್ತಿಯಿಂದಲೇ ಆಗಿದೆ. ಆದರೆ ಆ ಮಹಾಗಣದಿಂದ ಉದಿಸಿದುದೆಲ್ಲ ಮಹಾಲಿಂಗಮಯವಲ್ಲ ಎನ್ನುತ್ತಾರೆ. ವಚನ ಹೀಗಿದೆ, ಸರ್ವವು ಶಿವನಿಂದ ಉದ್ಭವಿಸುವುವೆಂದೆಡೆ ಉದ್ಭವಿಸುವುವೆಲ್ಲವೂ ಶಿವನೇ ಎಂದು ಪ್ರಶ್ನಿಸುತ್ತಾರೆ. ಸಕಲ ಬೀಜವ ಬಿತ್ತುವವ ಒಕ್ಕಲಿಗನೆಂದೆಡೆ ಆ ಬೆಳೆ ಒಕ್ಕಲಿಗನೇ ಎಂದು ಕೇಳುತ್ತಾರೆ. ಮಡಕೆಯ ಮಾಡುವವ ಕುಂಬಾರನೆಂದೆಡೆ ಆ ಮಡಕೆ ತಾನು ಕುಂಬಾರನೇ. ಕಬ್ಬುನುವ ಮಾಡುವ ಕಮ್ಮಾರನೆಂದೆಡೆ ಕಬ್ಬುನ ತಾನು ಕಮ್ಮಾರನೇ. ಈ ಪರಿಯಲ್ಲಿ ಸಕಲ ಚರಾಚರನು ಮಾಡುವ ಅವನೇ ಶಿವನೆಂದೆಡೆ ಆ ಸಚರಾಚರವು ಶಿವನೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹಾಗಾದರೆ ಅಷ್ಟಾದಶ ವರ್ಣಗಳೇಕಾದವು, 84 ಲಕ್ಷ ಜೀವಂಗಳೇಕಾದವು, ಉತ್ತಮ ಮಧ್ಯಮ ಕನಿಷ್ಠಗಳೇಕಾದವು, ಪುಣ್ಯ ಪಾಪ ಸ್ವರ್ಗ ನರಕಂಗಳೇಕಾದವು, ಭವಿ ಭಕ್ತರೇಕಾದರು ಎಂದು ಹಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಾರೆ. ಇದು ಕಾರಣ ಸದಾಚಾರ ಸದ್ಭಕ್ತಿಯಲ್ಲಿ ಪಾತನೆ ಶಿವನಲ್ಲದೆ ಸರ್ವವು ಶಿವನೆಂದಡೆ ಅಘೋರ ನರಕ ಕಾಣ ಕೂಡಲ ಚನ್ನ ಸಂಗಮ ದೇವ ಎಂದು ಬಿಡುತ್ತಾರೆ. ಇಲ್ಲಿ ಜ್ಞಾನಿ ಚನ್ನಬಸವಣ್ಣನವರ ಚಿಂತನೆ ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ಸೃಷ್ಟಿಯಲ್ಲಿನ ಪ್ರತಿಯೊಂದು ಪರಮಾತ್ಮ ಶಕ್ತಿಯಿಂದಲೇ ಉದಯಿಸಿದೆ. ಆದರೆ ಉದಯಿಸಿದ್ದೆಲ್ಲ ಶಿವಶಕ್ತಿಯ ಗುಣಗಳನ್ನೇ ಅಡಕಗೊಂಡಿರುವುದೆಂದು ಭಾವಿಸಬಾರದು ಎನ್ನುತ್ತಾರೆ. ಅದಕ್ಕೆ ಅವರು ಕೊಡುವಂತಹ ಉದಾಹರಣೆಗಳು ಎಲ್ಲರಿಗೂ ಅರ್ಥವಾಗುವಂತಿದೆ. ಒಕ್ಕಲಿಗ ಬೀಜ ಬಿತ್ತಿರಬಹುದು, ಆ ಬೆಳೆ ಬೆಳೆದಾಗ ಅದು ಒಕ್ಕಲಿಗನೇ ಎನ್ನುತ್ತಾರೆ. ಕುಂಬಾರ ಮಡಕೆ ಮಾಡಿರಬಹುದು, ಆದರೆ ಮಡಕೆ ಕುಂಬಾರನಲ್ಲ ಎನ್ನುತ್ತಾರೆ. ಕಮ್ಮಾರ ಕಬ್ಬಿಣದ ಸಲಕರಣೆಗಳನ್ನು ಮಾಡಬಹುದು, ಆದರೆ ಆ ಸಲಕರಣೆಗಳೆಲ್ಲ ಕಮ್ಮಾರನಲ್ಲ ಎನ್ನುತ್ತಾರೆ. ಹೀಗೆ ಬೀಜ ಮಡಕೆ ಕಬ್ಬಿಣದ ಸಲಕರಣೆ ಅವುಗಳನ್ನು ಸೃಷ್ಟಿಸಿದವರಾಗುವುದಿಲ್ಲ, ಅವುಗಳ ಗುಣ ವಿಶೇಷ ತತ್ವಗಳು ಬೇರೆ ಬೇರೆಯಾಗಿರುತ್ತವೆ. ಅಂತೆಯೇ ಜಗದಲ್ಲಿನ ಚರಾಚರ ವಸ್ತುಗಳೆಲ್ಲವನ್ನೂ ಕೂಡ ಶಿವನಿಂದ ಸೃಷ್ಟಿಯಾಗಿರಬಹುದು, ಆದರೆ ಆ ಚರಾಚರ ವಸ್ತುಗಳೆಲ್ಲವೂ ಕೂಡ ಶಿವತತ್ವ ಗುಣವುಳ್ಳದ್ದಲ್ಲ ಎಂದು ಬಿಡುತ್ತಾರೆ ಚನ್ನಬಸವಣ್ಣನವರು. ಹೌದು, 84 ಲಕ್ಷ ಜೀವರಾಶಿಗಳಿವೆ, ಉತ್ತಮ ಮಧ್ಯಮ ಕನಿಷ್ಠವೆಂಬ ಗುಣಧರ್ಮಗಳಿವೆ, ಪುಣ್ಯ ಪಾಪ ಸ್ವರ್ಗ ನರಕ ಭವಿ ಭಕ್ತ ಸದಾಚಾರಿ ದುರಾಚಾರಿ ಹೀಗೆಲ್ಲ ಸೃಷ್ಟಿಯಲ್ಲಿ ವೈವಿಧ್ಯಮಯವಿದೆ, ಆದರೆ ಅದೆಲ್ಲದರಲ್ಲಿ ಶಿವನ ಗುಣಗಳಿಲ್ಲ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಈ ಜಗತ್ತು ಪರಮಾತ್ಮನಿಂದಲೇ ಆಗಿದ್ದರೂ ಕೂಡ ಸತ್ಯ ಸದಾಚಾರದಲ್ಲಿ ಮಾತ್ರ ಶಿವನಿರುತ್ತಾನೆ, ಅಸತ್ಯ ಅನಾಚಾರದಲ್ಲಿ ಶಿವನಿರುವುದಿಲ್ಲ ಎಂದು ಹೇಳಿಬಿಡುತ್ತಾರೆ. ಹೀಗೆ ನಾವು ಸೃಷ್ಟಿಯಲ್ಲಿ ಎಲ್ಲವನ್ನೂ ಕಾಣಬಹುದು. ಅಣ್ಣ ಬಸವಣ್ಣನವರು ದೇವರನ್ನು ಪೂಜಿಸಲು ದೇವಾಲಯಕ್ಕೆ ಹೋಗಬೇಕಾಗಿಲ್ಲ, ಆ ದೇವಾಲಯದಲ್ಲಿರುವಂತಹ ಲಿಂಗವನ್ನು ದೇಹವೆಂಬ ದೇವಾಲಯದಲ್ಲೇ ಧರಿಸಿ ಕರಸ್ಥಲವೆಂಬ ಪೀಠದ ಮೇಲಿರಿಸಿ ಪೂಜಿಸುವ ಮೂಲಕ ದೇವರನ್ನು ಇರುವ ಜಾಗದಲ್ಲಿಯೇ ಭಗವಂತನ ದಯೆಯನ್ನು ಪಡೆಯಬಹುದು ಎನ್ನುತ್ತಾರೆ. ದೇವರನ್ನು ಧರಿಸಿ ದೇಹವನ್ನು ಪವಿತ್ರ ಮಾಡಿಕೊಳ್ಳಬಹುದು ಎನ್ನುತ್ತಾರೆ. ದೇವರು ದೇಹದಲ್ಲಿದ್ದಾನೆ ಎನ್ನುವ ಭಾವದಿಂದ ಸದಾ ಸದ್ಗುಣಿಯಾಗಿರಬಹುದು ಎನ್ನುತ್ತಾರೆ. ಇದರ ಮೂಲಕ ಜೀವನ ಬದುಕನ್ನು ಸುಂದರಗೊಳಿಸಬಹುದು ಎನ್ನುವುದು ಬಸವಣ್ಣನವರ ಚಿಂತನೆಯಾಗಿತ್ತು. ಇಂಥ ಲಿಂಗದ ಕಲ್ಪನೆ ಅವರಿಗೆ ಮೂಡಿ ಬಂದ

ಮತ್ತೆ ಈ ಬ್ರಹ್ಮಾಂಡದಿಂದ ಎನ್ನಬಹುದು. ಇದನ್ನು ಅವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ವಚನ ಅತ್ಯಂತ ಪ್ರಸಿದ್ಧವಾದ ವಚನವೂ ಕೂಡ ಆಗಿದೆ. ಅವರು ಹೇಳುತ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮಣಿಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ. ಹೀಗೆ ಬಸವಣ್ಣನವರು ಸೃಷ್ಟಿಯಲ್ಲಿನ ಜಗತ್ತು ಬ್ರಹ್ಮಾಂಡ ಮುಗಿಲು ಪಾತಾಳ ಅವುಗಳ ವಿಶ್ವ ವ್ಯಾಪಕತ್ವವನ್ನು ತಮ್ಮ ವಚನಗಳಲ್ಲಿ ಬಳಸಿಕೊಂಡು ಅದರ ಮೂಲಕ ವಿಶ್ವವ್ಯಾಪಿಯಾದ ವಿರಾಟ್ ಶಕ್ತಿಯೇ ಚುಲುಕಾಗಿ ಅಂದರೆ ಚಿಕ್ಕದಾಗಿ ಇಷ್ಟಲಿಂಗದ ರೂಪದಲ್ಲಿ ಕರಸ್ಥಳಕ್ಕೆ ಬಂದು ಕುಳಿತಿದೆ ಎಂದು ಹೇಳುವ ಮೂಲಕ ಈ ಸೃಷ್ಟಿಯೇ ಪರಮಾತ್ಮನ ಚಿತ್ಕಳೆ, ಈ ಸೃಷ್ಟಿಯಲ್ಲಿನ ಆಳ ಅಗಲ ಎತ್ತರಗಳೇ ಅವನ ನಿಜಸ್ವರೂಪ, ಅಳತೆಗೆ ಸಿಕ್ಕದ ಬುದ್ಧಿಗೆ ನಿಲುಕದ ಇಂದ್ರಿಯಂಗಳಿಗೆ ಕಾಣದ ವಿಶೇಷಣಗಳ ವಿಶೇಷ ಭಗವಂತ. ಆತನೇ ಲಿಂಗರೂಪಿಯಾಗಿ ದರ್ಶನ ಭಾಗ್ಯವನ್ನು ಕರುಣಿಸಿದ್ದಾನೆ. ಅಂತಹ ಲಿಂಗವನ್ನು ಧ್ಯಾನಿಸಿ ವಿಶ್ವ ವ್ಯಾಪಕತ್ವವನ್ನು ಮನದಲ್ಲಿ ಹೃದಯದಲ್ಲಿ ನೆಲೆ ಮಾಡಿಕೊಂಡು ವಿಶ್ವ ವಿಶಾಲತ್ವದ ಗುಣವನ್ನು ನಮ್ಮದಾಗಿಸಿಕೊಳ್ಳಬೇಕು. ಇದೇ ಬಸವಣ್ಣನವರ ಮೂಲ ಚಿಂತನೆಯಾಗಿದೆ. ಬಸವಣ್ಣನವರ ಮತ್ತೊಂದು ವಚನವನ್ನು ನಾವು ಹೇಳಲೇಬೇಕು. ಇಲ್ಲಿ ಬಸವಣ್ಣನವರು ಲಿಂಗವನ್ನು ಏಕೆ ಪೂಜಿಸಬೇಕು, ಅದರ ಪ್ರಯೋಜನವೇನು ಎನ್ನುವುದನ್ನು ಸೃಷ್ಟಿಯಲ್ಲಿನ ನೀರು ಅಗ್ನಿ ಸಸಿ ಮೊಗ್ಗು ಕನ್ನೆಯನ್ನು ಬಳಸಿ ಅದರ ಮೂಲಕ ಹೇಳುವುದನ್ನು ನಾವು ಕಾಣಬಹುದಾಗಿದೆ. ಈ ರೀತಿ ಹೇಳುವುದರಿಂದ ಮನುಷ್ಯನಿಗೆ ಲಿಂಗದ ಅಗಾಧವಾದ ಶಕ್ತಿ ಅರ್ಥವಾಗುತ್ತದೆ ಎನ್ನುವುದು ಬಸವಣ್ಣನವರ ಅರಿವಾಗಿದೆ, ವಿಚಾರವಾಗಿದೆ. ವಚನ ಹೀಗಿದೆ, ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನೆನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು, ಕನ್ಯೆಯ ಸ್ನೇಹದಂತಿದ್ದಿತ್ತು. ಎಂತ ವಿಚಾರ ಬಸವಣ್ಣನವರದು. ಶಿವ ಹೇಗೆ ಅವ್ಯಕ್ತವಾಗಿ ಅಡಗಿದ್ದಾನೆ ಎನ್ನುವುದನ್ನ ಈ ಮೂಲಕ ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ನೀರಿನಲ್ಲಿ ಅಡಗಿರುವ ಬೆಂಕಿಯಂತೆ, ಸಸಿಯೊಳಗೆರಗಿರುವ ರಸದ ರುಚಿಯಂತೆ, ಮೊಗ್ಗಿನೊಳಗಿರುವ ಪರಿಮಳದಂತೆ, ಕನ್ಯೆಯ ಸ್ನೇಹದಂತೆ ಭಗವಂತ ಲಿಂಗ ರೂಪದಲ್ಲಿ ಅಡಗಿದ್ದಾನೆ ಎನ್ನುತ್ತಾರೆ. ಹಾಗಾದರೆ ಅದರ ಪೂಜೆಯಿಂದ ಧ್ಯಾನದಿಂದ ಏನು ಪ್ರಯೋಜನ? ಅದನ್ನೇ ಬಸವಣ್ಣನವರು ವಚನದಲ್ಲಿ ಬಚ್ಚಿಟ್ಟ ಬಯಕೆ ಎನ್ನುವ ಶಬ್ದದಲ್ಲಿ ಅಡಗಿಸಿಟ್ಟಿದ್ದಾರೆ. ಹೌದು, ಸೃಷ್ಟಿಯೇ ಹಾಗೆ ತನ್ನೊಳಗೆ ಅನೇಕವನ್ನು ಬಚ್ಚಿಟ್ಟುಕೊಂಡಿದೆ. ಸಂದರ್ಭ ಬಂದಾಗ ಅದನ್ನು ಹೊರಗೆ ತೋರ್ಪಡಿಸುತ್ತದೆ. ಸಾಗರವಿದೆ, ಶಾಂತವಾಗಿದೆ, ತನ್ನ ಅಲೆಗಳ ಮೂಲಕ ದಿಶಕ್ತಿಯನ್ನು ತೋರಿಸುತ್ತದೆ. ಗಾಳಿ ಇದೆ, ಬಿರುಗಾಳಿಯಾಗಿ ತನ್ನ ಪ್ರಚಂಡ ಶಕ್ತಿಯನ್ನು ಹೊರಹೊಮ್ಮಿಸುತ್ತದೆ. ಅಂತೆಯೇ ಸಾಗರದೊಳಗೆ ಉದುಗಿರುವ ಅಗ್ನಿ ಸಾಗರದಿಂದ ಮೇಲೆ ಬರಲು ಅವಣಿಸುತ್ತಿರುತ್ತದೆ. ಸಸಿಯು ಬೆಳೆದು ಫಲ ಬಿಟ್ಟು ಅದರ ರಸದ ರುಚಿಯನ್ನು ಎಲ್ಲರಿಗೂ ನೀಡಲು ಬಯಸುತ್ತಿರುತ್ತದೆ. ಮೊಗ್ಗು ಅರಳಿ ಅದರ ಸುವಾಸನೆಯನ್ನು ಸುತ್ತ ಹರಡಿ ಅದರ ಮೂಲಕ ತನ್ನ ಸುಂದರತೆಯನ್ನು ತೋರಿಸಬೇಕೆಂಬ ಆಸೆ ಇರುತ್ತದೆ. ಬಸವಣ್ಣನವರವರು ಮುಂದೆ ಹೇಳುವ ಹುಡುಗಿಯೊಡನೆ ಸ್ನೇಹ, ಇದೊಂದು ಪ್ರಕೃತಿಯು ಜಗತ್ತಿಗೆ ನೀಡಿದಂತಹ ಉಡುಗೊರೆ. ಹೌದು, ಹುಡುಗ ಹುಡುಗಿಯರ ಸ್ನೇಹ ಮಿಲನ, ಸೃಷ್ಟಿ ತಾಯ್ತನ ಅಕ್ಕರೆ ಪ್ರೀತಿ ಮಮತೆ ಇವೆಲ್ಲವೂ ಒಂದರಿಂದ ಒಂದು ಅಭಿವ್ಯಕ್ತಗೊಳ್ಳುತ್ತಾ ಸಾಗುತ್ತದೆ. ಇದು ಪ್ರಕೃತಿಯಲ್ಲಿ ನಡೆಯುವಂತಹ ಸಹಜವಾದಂತಹ ಕ್ರಿಯೆ. ಬಸವಣ್ಣನವರು ಹೇಳುತ್ತಾರೆ, ಹೇಗೆ ಈ ಎಲ್ಲ ಕ್ರಿಯೆಗಳು ಅವ್ಯಕ್ತವಾಗಿ ಒದಗಿದ್ದು ಸಹಜವಾಗಿ ವ್ಯಕ್ತಗೊಳ್ಳುತ್ತದೋ
ಹಾಗೆ

ಲಿಂಗದೊಳಗೆ ನಿಜತ್ವ ಒದಗಿದೆ. ಅದನ್ನ ಪೂಜಿಸಿ ಧ್ಯಾನಿಸುತ್ತಿದ್ದರೆ ಅದು ನಿನ್ನೊಳಗೆ ಪ್ರಕಟಗೊಳ್ಳುತ್ತದೆ ಎನ್ನುತ್ತಾರೆ. ಎಂಥ ವಿಚಾರ! ಈ ವಿಷಯವನ್ನ ಅರಿತು ಆಚರಿಸಬೇಕು ಎನ್ನುತ್ತಾರೆ ಬಸವಣ್ಣನವರು. ಸೃಷ್ಟಿಯ ನೈಜತ್ವವನ್ನು ಬಳಸಿ ನಮಗೆ ಅರ್ಥವಾಗುವ ಹಾಗೆ ವಿಚಾರವನ್ನು ಮಂಡಿಸಿರುವುದು ಬಸವಣ್ಣನವರಲ್ಲಿ ಒದಗಿರುವಂತಹ ಶ್ರೇಷ್ಠ ಚಿಂತನೆಯನ್ನ ತೋರ್ಪಡಿಸುತ್ತದೆ. ಬಸವಣ್ಣನವರು ಸೃಷ್ಟಿಯಲ್ಲಿರುವಂತಹ ಚಂದ್ರ, ರಾಹು, ಸಮುದ್ರ, ಚಂದ್ರಗ್ರಹಣ ಇವುಗಳನ್ನು ಕೂಡ ಬಳಸಿಕೊಂಡು ಜಗದಲ್ಲಿರುವಂತಹ ಮಾನವೀಯ ಸಹಜ ಸಂಬಂಧವನ್ನ ಎತ್ತಿ ಹಿಡಿದಿರುವುದನ್ನ ನಾವು ಕಾಣಬಹುದಾಗಿದೆ. ಅವರ ವಚನ ಹೀಗಿದೆ: ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ. ಅಂಬುದಿಯ ಮುನಿ ಅಪೋಷನವ ಕೊಂಬಲ್ಲಿ ಚಂದ್ರಮನು ಅಡ್ಡ ಬಂದನೆ ಅಯ್ಯ. ಆರಿಗಾರು ಇಲ್ಲ, ಕೆಟ್ಟವಂಗೆ ಕೇಳೇ ಇಲ್ಲ, ಜಗದ ನಂಟ ನೀನೆ ಅಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಇಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ಸಮುದ್ರ, ಚಂದ್ರು, ರಾಹು, ಹಣ್ಣಿಮೆ ಇವುಗಳ ಸಂಬಂಧದ ಮೂಲಕ ಮಾನವೀಯ ಸಂಬಂಧವನ್ನ ವಿಶ್ಲೇಷಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಹುಣ್ಣಿಮೆಯಲ್ಲಿ ಪೂರ್ಣಚಂದ್ರ ಆಗಸದಲ್ಲಿ ಮೇಲೇರಿದಂತೆಲ್ಲ ಸಮುದ್ರವು ಕೂಡ ಹುಕ್ಕಿ ಅದರ ಅಲೆಗಳು ಮೇಲೇರುತ್ತದೆ. ಅದೇ ರೀತಿ ಪೂರ್ಣಚಂದ್ರ ತನ್ನ ಪೂರ್ಣತನವನ್ನು ಕಳೆದುಕೊಳ್ಳುತ್ತಲೇ ಇದ್ದಾಗ ಅಲೆಗಳು ಕೂಡ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಹೀಗೆ ಪ್ರಕೃತಿಯಲ್ಲಿ ಪೂರ್ಣಚಂದ್ರನಿಗೂ ಅಲೆಗಳಿಗೂ ಸ್ನೇಹ ಸಂಬಂಧವಿದೆ ಎನ್ನುತ್ತಾನೆ ಬಸವಣ್ಣನವರು. ಹಾಗೆಯೇ ಮುಂದೆ ಹೋಗಿ ಹೇಳುತ್ತಾರೆ, ಚಂದ್ರನಿಗೆ ರಾಹು ಅಡ್ಡ ಬಂದು ಗ್ರಹಣ ಹಿಡಿದಾಗ ಸಾಗರದ ಅಲೆಗಳು ಸಹಾಯಕ್ಕೆ ಬಂದವೆ ಎಂದು ಕೇಳುತ್ತಾರೆ. ಅಂತೆಯೇ ಅಗಸ್ತ್ಯ ಮುನಿ ಸಮುದ್ರದ ನೀರನ್ನೇ ಕುಡಿದು ಹಾಕಿದಾಗ ಅದನ್ನು ತಡೆಯಲು ಸ್ನೇಹಿತ ಚಂದ್ರ ಬಂದನೆ ಎಂದು ಪ್ರಶ್ನಿಸುತ್ತಾರೆ. ಹೀಗೆ ಪೌರಾಣಿಕ ಕಥೆಯನ್ನು ತಮ್ಮ ವಚನದಲ್ಲಿ ಸಾಂಕೇತಿಕವಾಗಿ ಬಳಸಿಕೊಳ್ಳುವ ಮೂಲಕ ಆರಿಗೆ ಯಾರೂ ಸಹಾಯ ಮಾಡಲು ಸಾಧ್ಯವಿಲ್ಲ, ಅದು ಕೇವಲ ಜಗದ ನಂಟನಾದ ಭಗವಂತನಿಂದ ಮಾತ್ರ ಸಾಧ್ಯ ಎಂದು ಹೇಳುವ ಮೂಲಕ ಭಗವಂತ ವಿಶ್ವ ರಕ್ಷಕ ಎನ್ನುವುದನ್ನು ತಿಳಿಸಿದ್ದಾರೆ. ಬಸವಣ್ಣನವರು ಕಾಗೆ, ಕೋಗಿಲೆ, ಬಕಪಕ್ಷಿ, ಮರ್ಕಟ ಹೀಗೆ ಪ್ರಾಣಿ ಪಕ್ಷಿಗಳನ್ನೂ ಕೂಡ ಬಳಸಿಕೊಂಡು ಜಗತ್ತಿಗೆ ಅತ್ಯಂತ ಉತ್ತಮವಾದಂತಹ ಸಂದೇಶಗಳನ್ನು ನೀಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಒಂದೆಡೆ ಅವರು ತಮ್ಮ ವಚನದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಹೀಗೆ ಬಳಸಿಕೊಂಡಿದ್ದಾರೆ. ಅವರು ಹೇಳುತ್ತಾರೆ, ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ, ಕೋಡುಗ ಬಲ್ಲುದೆ ಸೆಳೆಮಂಚದ ಸುಖವ, ಕಾಗೆ ಚಂದನ ವನದೊಳಗಿದ್ದಡೇನು ಕೋಗಿಲೆಯಾಗಬಲ್ಲುದೇ ಹೇಳ, ಕೊಳನ ತಡಿಯಲ್ಲೊಂದು ಹೊರಸು ಕುಳ್ಳಿರ್ದಡೇನು ಕಳ ಹಂಸೆಯಾಗಬಲ್ಲುದೇ ಕೂಡಲ ಸಂಗಮ ದೇವ, ಹಂಸೆಯಾಗುವುದೇ ಕೂಡಲ ಸಂಗಮ ದೇವ ಎನ್ನುತ್ತಾರೆ. ಇಲ್ಲಿ ಬಸವಣ್ಣನವರು ಎಲ್ಲರಿಗೂ ಕೂಡ ಭಕ್ತಿ ಅಳವಡಲು ಸಾಧ್ಯವಿಲ್ಲ ಎನ್ನುವ ವಿಚಾರವನ್ನು ಈ ಪ್ರಾಣಿ ಪಕ್ಷಿಗಳ ಸಾದೃಶ್ಯಗಳ ಮೂಲಕ ನಮಗೆ ತಿಳಿಸಿರುವುದನ್ನು ಕಾಣಬಹುದಾಗಿದೆ. ಇಲ್ಲಿ ಓಡು ಎಂದರೆ ಹುರಿಯುವ ಕಲ್ಲು. ಹುರಿಯುವ ಕಲ್ಲಿನಲ್ಲಿ ಅವಲಕ್ಕಿಯನ್ನು ಹಾಕಿ ಹುರಿದರೆ ಆ ಕಲ್ಲಿಗೆ ಅವಲಕ್ಕಿಯ ಸವಿರುಚಿ ತಿಳಿಯುತ್ತದೆಯೇ ಎಂದು ಪ್ರಶ್ನೆ ಮಾಡುತ್ತಾರೆ. ಅದೇ ರೀತಿ ಮರ್ಕಟ ಅಂದರೆ ಕೋತಿಯನ್ನು ಮೃದುವಾದ ಮಂಚದಲ್ಲಿ ಮಲಗಿಸಿದರೆ ಮಂಚದ ಸುಖವನ್ನು ಅದು ಅನುಭವಿಸುತ್ತದೆಯೇ ಎಂದು ಕೇಳುತ್ತಾರೆ. ಹಾಗೆಯೇ ಚಂದನ ವನದಲ್ಲಿ ಕಾಗೆ ಕುಳಿತು ಕೂಗಿದರೆ ಅದು ಕೋಗಿಲೆಯ ಭಾಗವಲ್ಲದೇ ಎಂದು ಪ್ರಶ್ನೆ ಮಾಡುತ್ತಾರೆ. ಬಾಕ ಪಕ್ಷಿ ಕೊಳದ ತಡಿಯಲ್ಲಿ ಕುಳಿತಿದ್ದರೆ ಅದನ್ನು ಯಾರಾದರೂ ಹಂಸ ಪಕ್ಷಿ ಎನ್ನುತ್ತಾರೆಯೇ ಎಂದು ಪ್ರಶ್ನಿಸುವ ಮೂಲಕ, ಅದೇ ರೀತಿ ಮನುಷ್ಯ ಅವನ ಅಂಗವೇ ಹುರಿಯುವ ಕಲ್ಲು, ಅವಲಕ್ಕಿಯೇ ಲಿಂಗ, ಮನಸ್ಸು ಮರ್ಕಟ, ಕಾಗೆಯೇ ಅಜ್ಞಾನದ ಸಂಕೇತ, ಬಾಕ ಪಕ್ಷಿಯೇ ದುಷ್ಟಬುದ್ಧಿ, ಯಾವ ವ್ಯಕ್ತಿಯಲ್ಲಿ ಶಿವಜ್ಞಾನವೆಂಬ ಕೊಳದಲ್ಲಿ ವಿಹರಿಸಬೇಕೆಂಬ ಆಸೆ ಇರುತ್ತದೆಯೋ
ಆ ವ್ಯಕ್ತಿ ಮಾತ್ರ

ಲಿಂಗದ ಸುಖವನ್ನು ಅನುಭವಿಸಬಲ್ಲ, ಇಲ್ಲವಾದರೆ ಮರ್ಕಟನಂತೆ ಚಂಚಲ ಚಿತ್ತನಾಗಿ ಅಜ್ಞಾನ ಅಂಧಕಾರದಲ್ಲಿ ಮುಳುಗಬೇಕಾಗುತ್ತದೆ ಎನ್ನುತ್ತಾರೆ ಬಸವಣ್ಣನವರು. ಹೀಗೆ ಬಸವಣ್ಣನವರು ಸೃಷ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬಳಸಿ ಮನುಷ್ಯನ ಗುಣ ಅವಗುಣಗಳನ್ನು ಸುಂದರವಾಗಿ ಚರ್ಚಿಸಿದ್ದಾರೆ. ಒಂದೆಡೆ

ಇದ್ದು ಇಲ್ಲದಿರುವ ಹಾಗೆ ಇರುವ ವಿಚಾರಗಳನ್ನು ತಿಳಿಸುವ ಮೂಲಕ ಮನುಜನು ಒಂದು ಸೃಷ್ಟಿ, ಅವನು ಏಕೆ ಅದೇ ರೀತಿ ಇರಬಾರದು ಎನ್ನುವ ಪ್ರಶ್ನೆಗಳ ಮೂಲಕ ವಿಷಯವನ್ನು ಸುಂದರವಾಗಿ ವಿಶ್ಲೇಷಣಾತ್ಮಕವಾಗಿ ತಿಳಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ವಚನ ಹೀಗಿದೆ: ಇಹ ಪರವೆಂಬ ಈ ದೆಸೆಯಾಗಿರ್ದನ ಪರಿ ಹೊಸತು ನೇಯಿ ಹುತ್ತದ ನಾಲಿಗೆಯಂತೆ, ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಆಲಿಯಂತೆ ಇರ್ದೆನಯ್ಯ. ಸಿಂಹಲಿಗೆಯ ಚನ್ನ ರಾಮನೆಂಬ ಲಿಂಗದಲ್ಲಿ ಆಚರಿಸುತ್ತಾ ಆಚರಿಸಿದಂತೆ ಇರ್ದೆಯ್ಯ ನೋಡಯ್ಯ. ಇಲ್ಲಿ ಚಂದಿಮರಸರು ಹೇಳುತ್ತಾರೆ, ಸಾಮಾನ್ಯ ಜನರು ಇಹಲೋಕ ಮತ್ತು ಪರಲೋಕವೆಂಬೆರಡು ಲೋಕವಿದೆ ಎಂದು, ಪುಣ್ಯದ ಕೆಲಸ ಮಾಡುವವರಿಗೆ ಪುಣ್ಯ ಪ್ರಾಪ್ತಿಯಾಗಿ ಸ್ವರ್ಗಾದಿ ಲೋಕಗಳು ದೊರಕುತ್ತದೆ ಎಂದು ನಂಬಿಕೆ ಇದೆ ಎನ್ನುತ್ತಾರೆ. ಆದರೆ ಚಂದಿಮರಸರು ಹೇಳುತ್ತಾರೆ, ಶರಣರ ದೃಷ್ಟಿಯಲ್ಲಿ ಇಹಲೋಕ ಪರಲೋಕವೆಂಬೆರಡಿಲ್ಲ, ಈ ಪರಿ ವಸತು ಕಾಣ. ಈ ಲೋಕದಲ್ಲೇ ಸ್ವರ್ಗ ಇದೆ, ಅದನ್ನು ಗಳಿಸುವುದು ಹೇಗೆ ಎನ್ನುವುದನ್ನು ಅವರು ವಿಶಿಷ್ಟವಾದಂತಹ ಸದೃಶ್ಯಗಳ ಮೂಲಕ ನಮಗೆ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ನೆಯಿ ಹತ್ತದ ನಾಲಿಗೆಯಂತೆ. ಇಲ್ಲಿ ನೆಯಿ ಅಂದರೆ ಜಡ್ಡು ಎಂದರ್ಥ, ಜಿಡ್ಡು ಎಂದರ್ಥ. ಜಿಡ್ಡು ಕೈ ಬಾಯಿಗಳಿಗೆ ಅಂಟಿಕೊಳ್ಳುತ್ತದೆ, ಆದರೆ ನಾಲಿಗೆ ಜಿಡ್ಡಿನೊಡನೆಯೇ ಯಾವಾಗಲೂ ವ್ಯವಹರಿಸುತ್ತಿದ್ದರೂ ಕೂಡ ಅದನ್ನು ನಾಲಿಗೆ ಅಂಟಿಸಿಕೊಳ್ಳುವುದಿಲ್ಲ. ಎಂಥ ವಿಚಾರವಿದೆ! ಹಾಗೆ ಮುಂದೆ ಹೇಳುತ್ತಾರೆ, ಹುಡಿ ಹತ್ತದ ಗಾಳಿಯಂತೆ. ಹುಡಿ ಎಂದರೆ ಧೂಳು ಎಂದರ್ಥ. ಧೂಳು ಎಲ್ಲ ವಸ್ತುಗಳ ಮೇಲೆ ಕುಳಿತುಕೊಳ್ಳುತ್ತದೆ, ಆದರೆ ಗಾಳಿ ಯಾವಾಗಲೂ ಕೂಡ ಧೂಳಿನ ಜೊತೆಗೇ ಇರುತ್ತದೆ, ಆದರೆ ಅದು ಧೂಳನ್ನು ತನ್ನೊಡನೆ ಲೇಪಿಸಿಕೊಳ್ಳುವುದಿಲ್ಲ. ಹೌದಲ್ಲವೇ? ಮುಂದೆ ಹೋಗಿ ಹೇಳುತ್ತಾರೆ, ಕಾಡಿಗೆ ಹತ್ತದ ಆಲಿಯಂತೆ. ಇಲ್ಲಿ ಆಲಿ ಎಂದರೆ ಕಣ್ಣು, ಕಾಡಿಗೆ ಎಂದರೆ ಕಣ್ಣಿಗೆ ಹಾಕುವಂತಹ ಕಪ್ಪು. ಅದನ್ನು ರೆಪ್ಪೆಗೆ ಹಾಕುತ್ತಾರೆ, ಅಲ್ಲಿನ ಕೂದಲುಗಳಿಗೆ ತಗುಲುತ್ತದೆ, ಅಂಟಿಕೊಳ್ಳುತ್ತದೆ. ರೆಪ್ಪೆಗಳಡಿಯಲ್ಲೇ ಇರುವಂತಹ ಕಣ್ಣು ಅದನ್ನು ತಗಲಿಸಿಕೊಳ್ಳುವುದಿಲ್ಲ. ಹೇಗಿದೆ ಚಂದಿಮರಸರ ವಿಚಾರ? ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಚಂದಿಮರಸರು ಹೇಳುತ್ತಾರೆ, ಹೇಗೆ ನಾಲಗೆ, ಗಾಳಿ ಮತ್ತು ಕಣ್ಣುಗಳು ಅನುಕ್ರಮವಾಗಿ ಜಿಡ್ಡು, ಧೂಳು ಮತ್ತು ಕಾಡಿಗೆ ಇವುಗಳ ಸಹವಾಸದಲ್ಲಿಯೇ ಇದ್ದರೂ ಕೂಡ ನಿರ್ಲಿಪ್ತವಾಗಿರುತ್ತವೋ, ಹಾಗೆಯೇ ಶರಣರು ಕೂಡ ಪ್ರಪಂಚದಲ್ಲಿನ ವಿಷಯಗಳೊಡನೆ ವಾಸಿಸುತ್ತಾರೆ, ಸಂಸಾರದೊಳಗೆ ಇದ್ದು ಬದುಕುತ್ತಾರೆ. ಹೆಂಡತಿ ಮಕ್ಕಳು ಮರಿಗಳಿರುತ್ತಾರೆ, ಅಧಿಕಾರ ಅಂತಸ್ತುಗಳಿರುತ್ತವೆ, ಮಾನ ಅಪಮಾನಗಳಿರುತ್ತವೆ, ಆದರೆ ಅವುಗಳ ಜೊತೆಗೆ ಇದ್ದು ಅವುಗಳನ್ನು ಅಂಟಿಸಿಕೊಳ್ಳದೆ ನಿರ್ಲಿಪ್ತನಾಗಿ ಪರಮಾರ್ಥ ಸುಖವನ್ನು ಅನುಭವಿಸುತ್ತಾನೆ ಎನ್ನುತ್ತಾರೆ, ಆನಂದಿಸುತ್ತಾನೆ ಎನ್ನುತ್ತಾರೆ. ಹೀಗೆ ಚಂದಿಮರಸರು ಇದನ್ನೇ ತಮ್ಮ ವಚನದಲ್ಲಿ ಆಚರಿಸುತ್ತಾ ಆಚರಿಸಿದಂತಿರ್ದಯ್ಯ ನೋಡಯ್ಯ ಎನ್ನುತ್ತಾರೆ. ನಿಜವಾಗಲೂ ಚಂದಿಮರಸರ ವಿಚಾರ ಎಷ್ಟೊಂದು ನೈಜತೆಯಿಂದ ಕೂಡಿದೆ. ಇದನ್ನು ನಾವು ಕೂಡ ಅರಿತು ಆಚರಿಸಿದರೆ ನಿಜಾನಂದದೆಡೆಗೆ ಸಾಗಬಹುದಾಗಿದೆ. ಒಂದೆಡೆ ಅಲ್ಲಮರು ಯುಗ ಯುಗಗಳನ್ನು ಬಳಸಿಕೊಂಡು ಗುರು ಶಿಷ್ಯ ಸಂಬಂಧವನ್ನು ಎತ್ತಿ ಹಿಡಿದರನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಕೃತ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕನಿತಲಕ್ಕೆ ನಾ ಬೆರಗಾದನಯ್ಯ, ನಾ ಬೆರಗಾದನಯ್ಯ ಎನ್ನುತ್ತಾರೆ. ಹೀಗೆ ಅಲ್ಲಮರು ತಮ್ಮ ಬೆಡಗಿನಲ್ಲಿ ಗುರು ಶಿಷ್ಯ ಸಂಬಂಧವನ್ನು ತಿಳಿಸಿರುವುದನ್ನು

0: ಕಾಣಬಹುದಾಗಿದೆ. ಇಲ್ಲಿ ಶಿಷ್ಯನನ್ನ ನಾಲ್ಕು ಹಂತಗಳಲ್ಲಿ ಕಾಣಲಾಗಿದೆ, ಚಿತ್ರಿಸಲಾಗಿದೆ. ಆ ನಾಲ್ಕು ಹಂತಗಳನ್ನ ನಾಲ್ಕು ಯುಗಗಳಿಗೆ ಹೋಲಿಸಲಾಗಿದೆ. ಕೃತಯುಗವೆಂದರೆ ಪ್ರಾಥಮಿಕ ಹಂತ, ತ್ರೇತಾಯುಗವೆಂದರೆ ಪ್ರೌಢ ಹಂತ, ದ್ವಾಪರ ಯುಗವೆಂದರೆ ಕಾಲೇಜು ಹಂತ, ಕಲಿಯುಗವೆಂದರೆ ನೌಕರಿಯ ಹಂತ, ಉದ್ಯೋಗದ ಹಂತ. ಹೀಗೆ ನಾಲ್ಕು ಹಂತಗಳಲ್ಲಿ ಗುರು ಮತ್ತು ಶಿಷ್ಯನ ಸಂಬಂಧವನ್ನು ವಿಶೇಷವಾಗಿ ಅಲ್ಲಮರು ಚರ್ಚಿಸಿದ್ದಾರೆ. ಮೊದಲ ಹಂತವಾದ ಪ್ರಾಥಮಿಕ ಹಂತದಲ್ಲಿ ಶಿಷ್ಯನಲ್ಲಿ ಬಲತ್ವವಿರುತ್ತದೆ, ಅವನಲ್ಲಿ ಹುಡುಗಾಟವಿರುತ್ತದೆ, ಕಲಿಯುವ ಭಾವ ಕಡಿಮೆ ಇರುತ್ತದೆ. ಆಗ ಗುರು ಶಿಷ್ಯನಿಗೆ ದಂಡಿಸಬೇಕಾಗುತ್ತದೆ. ಅದನ್ನೇ ಇಲ್ಲಿ ಅಲ್ಲಮರು ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಬನಿಯ ಎಂದಿದ್ದಾರೆ. ಇನ್ನು ಪ್ರೌಢ ಹಂತದಲ್ಲಿ ಬಾಲ್ಯತ್ವ ಕಳೆದಿರುತ್ತದೆ, ಆ ಹಂತದಲ್ಲಿ ಶಿಷ್ಯನಿಗೆ ದಂಡಿಸಲು ಬರುವುದಿಲ್ಲ. ಆಗ ಗುರು ಬೈದು ಬುದ್ಧಿಯ ಕಲಿಸಬೇಕಾಗುತ್ತದೆ. ಇದನ್ನೇ ಇಲ್ಲಿ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ ಎನ್ನುವಂತಹ ವಿಚಾರವಿದೆ. ಮುಂದೆ ಹೋಗಿ ಹೇಳುತ್ತಾರೆ, ಕಾಲೇಜು ಹಂತದಲ್ಲಿ ಶಿಷ್ಯನಿಗೆ ಯೌವನತ್ವ ಬಂದಿರುತ್ತದೆ, ಆ ಹಂತದಲ್ಲಿ ಬೈಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಗುರು ಶಿಷ್ಯನಿಗೆ ಜಂಕಿಸಿ ಎಂದರೆ ನೇರವಾಗಿ ಬೈಯದೆ ಬೇರೆ ಉದಾಹರಣೆ ಮೂಲಕ ಶಿಷ್ಯನಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುವುದು. ಇದನ್ನು ಇಲ್ಲಿ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ ಎನ್ನಲಾಗಿದೆ. ಕೊನೆಗೆ ಕಲಿಯುಗ ಅಂದರೆ ಕೊನೆಯ ಹಂತ. ಶಿಷ್ಯ ಅಧಿಕಾರಿಯೋ ಉದ್ಯೋಗಿಯೋ ಪ್ರಭಾವಿ ವ್ಯಕ್ತಿಯೋ ಆಗಿರುತ್ತಾನೆ. ಆ ಹಂತದಲ್ಲಿ ಗುರು ತನ್ನ ಶಿಷ್ಯನಿಗೆ ವಂದಿಸಲು ಬರುತ್ತಾನೆ. ಶಿಷ್ಯನು ಕೂಡ ಅತ್ಯಂತ ವಿನಯದಿಂದ, ವಿನಮ್ರತೆಯಿಂದ, ಭಕ್ತಿಯಿಂದ ಗುರುವಿಗೆ ನಮಸ್ಕರಿಸುತ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅತ್ಯಂತ ಪ್ರಮುಖವಾದ ಅಂಶವೆಂದರೆ ಪ್ರತಿ ಹಂತದಲ್ಲಿಯೂ ಶಿಷ್ಯ ಗುರು ದಂಡಿಸಿದರೂ ಕೂಡ, ಬೈದರೂ ಕೂಡ, ಜಂಕಿಸಿದರೂ ಕೂಡ, ವಂದಿಸಿದರೂ ಪ್ರತಿಯೊಂದನ್ನು ಕೂಡ ಮಹಾಪ್ರಸಾದವೆಂದು ಸ್ವೀಕರಿಸುವಂತಹ ವಿಚಾರವಿದೆ. ಹಾಗಾಗಿ ಅಲ್ಲಮರು ಹೇಳುತ್ತಾರೆ, ಯಾವ ವ್ಯಕ್ತಿ ಗುರುವಿನ ಪ್ರತಿಕ್ರಿಯೆಯಲ್ಲಿ ಅತ್ಯಂತ ವಿಶ್ವಾಸದಿಂದ, ಭಕ್ತಿಯಿಂದ, ನಿಷ್ಠೆಯಿಂದ, ಪ್ರೀತಿಯಿಂದ ಸ್ವೀಕರಿಸುತ್ತಾನೋ ಆ ಶಿಷ್ಯ ಬೆಳಕಾಗುತ್ತಾನೆ ಎನ್ನುತ್ತಾರೆ. ಹೌದು, ಹೀಗೆ ಶರಣರು ಸೃಷ್ಟಿಯಲ್ಲಿನ ಅನೇಕ ವಿಚಾರಗಳನ್ನು ಬಳಸಿ ಜಗತ್ತಿಗೆ ಅತ್ಯುತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಈ ವಿಚಾರಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲು

ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವೀಣಾ, ಪ್ರತಾಪ್, ಚಿಕ್ಕನಾಯಕ, ಪೂಜಾ, ರೋಹಿಣಿ, ಅವಿನಾಶ್, ಮನೋಜ್, ರವಿ, ಮಾತನಾಯಕ, ಫರೀನಾ, ಮಂಜುನಾಥ್ ಮುಗರಿ, ಅವಿನಾಶ್ ಹಾಗೂ ಜನಧ್ವನಿ ಕೇಳುಗರಾದ ಶ್ರೀಮತಿ ಪ್ರೀತಿರವರು. ಇವರಿಗೆ ಆ ದೇವರು ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸಮುದ್ರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 1857 ಭಾರತೀಯ ದಂಗೆಯನ್ನ ಮೊದಲ ಬಾರಿ ಭಾರತೀಯ ಸ್ವತಂತ್ರ ಸಂಗ್ರಾಮ ಎಂದು ಕರೆದ ದಿನ. ಇದು ಮೇ 10, 1857 ಮೀರತ್ನಲ್ಲಿ ಪ್ರಾರಂಭವಾಯಿತು. ಇದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ವಿರುದ್ಧ ಮೊದಲ ಪ್ರಮುಖ ಮತ್ತು ದೊಡ್ಡ ಪ್ರಮಾಣದ ದಂಗೆಯಾಗಿತ್ತು. ಆದರೆ ಕಂಪನಿಯ ವಿರುದ್ಧದ ಮೊದಲ ದಂಗೆಯಲ್ಲ. ಅಂತಿಮವಾಗಿ ವಿಫಲವಾದರೂ ಇದು ಭಾರತೀಯ ಜನರ ಮೇಲೆ ಆಳವಾದ ಪರಿಣಾಮ ಬೀರಿತು ಮತ್ತು ಉಪಖಂಡದ ಮೇಲಿನ ಬ್ರಿಟಿಷ್ ಆಳ್ವಿಕೆಯ ಸ್ವರೂಪವನ್ನು ಸಹ ಬದಲಾಯಿಸಿತು. 1857 ದಂಗೆಯ ಕಾರಣಗಳನ್ನು ನೋಡುವುದಾದರೆ, ಭಾರತದಲ್ಲಿ ಕಂಪನಿಯ ಆಳ್ವಿಕೆಯ ಬಗ್ಗೆ ಅಸಮಾಧಾನವಿತ್ತು. ದೇಶದ ಸುಮಾರು 2-3 ಭಾಗವು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಮತ್ತು ಉಳಿದ ರಾಜಪ್ರಭುತ್ವದ ರಾಜ್ಯಗಳು ಹೆಸರಿನಲ್ಲಿ ಸ್ವತಂತ್ರವಾಗಿದ್ದರೂ ಒಂದಲ್ಲ ಒಂದು ರೂಪದಲ್ಲಿ ಬ್ರಿಟಿಷರಿಗೆ ತಮ್ಮ ಸಾರ್ವಭೌಮತ್ವವನ್ನು ಕಳೆದುಕೊಂಡಿದ್ದವು. ಡಾಲ್ಹೌಸಿಯ ಗ್ರಾಟಿಕನ್ ಆಫ್ ಲ್ಯಾಂಬ್ಸ್ ಸ್ಥಳೀಯ ರಾಜ್ಯಗಳ ಅನೇಕ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಕಂಪನಿಗೆ ತಮ್ಮ ಹುಕ್ಕಿನ ರಾಜ್ಯಗಳನ್ನು ಕಳೆದುಕೊಳ್ಳುವಂತೆ ಮಾಡಿತು. ಇದು ಬ್ರಿಟಿಷ್ ಆಳ್ವಿಕೆಯ ನಿಜವಾದ ಅನ್ಯಾಯಗಳ ಬಗ್ಗೆ ಭಾರತೀಯರಲ್ಲಿ ತೀವ್ರ ದ್ವೇಷವನ್ನು ಹುಟ್ಟುಹಾಕಿತು. ಅಲ್ಲದೆ ವಸಾಹತುಶಾಹಿಯ ಆಳ್ವಿಕೆಯು ದೇಶದಲ್ಲಿ ಹಳೆಯ ಉಳಿಗಮಾನ್ಯ ಪದ್ಧತಿಯ ಕೃಷಿ ಮತ್ತು ವಾಣಿಜ್ಯವನ್ನು ಅಡ್ಡಿಪಡಿಸಿತು ಮತ್ತು ಅನೇಕ ಜನರು ಅವರ ಸಾಂಪ್ರದಾಯಿಕ ಉದ್ಯೋಗಗಳಿಂದ ದೂರು ಮೂಡಿತು. ಬ್ರಿಟಿಷರು ತಂದ ಸತಿ ಪದ್ಧತಿಯ ರದ್ದತಿ ಮುಂತಾದ ವಿವಿಧ ಸುಧಾರಣೆಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುವಂತೆ ಪಾಶ್ಚಿಮಾತ್ಯಕರಣದ ವೇಗದ ಬಗ್ಗೆಯೂ ಜನರು ಚಿಂತಿತರಾಗಿದ್ದರು. ಆದಾಗ್ಯೂ ಸೇನೆಯಲ್ಲಿ ಹೊಸ ಎನ್ಫೀಲ್ಡ್ ರೈಫಲ್ ಅನ್ನು ಪರಿಚಯಿಸಿದ್ದು ಬೆಂಕಿ ಹಚ್ಚುವ ಅಂಶವಾಗಿತ್ತು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕಂಪನಿಯು ತನ್ನ ಪಡೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು. ಸೇನೆಯು ಬಹುಪಾಲು ಭಾಗವು ಭಾರತೀಯ ಸೈನಿಕರು ಅಥವಾ ಸಿಪಾಯಿಗಳು ಮತ್ತು ಬ್ರಿಟಿಷ್ ಅಧಿಕಾರಿಗಳಿಂದ ಕೂಡಿತ್ತು. ಅನೇಕ ವೇತನ ಮತ್ತು ಬಡ್ತಿಗಳ ವಿಷಯಗಳಲ್ಲಿ ಇಂಗ್ಲಿಷರು ಮತ್ತು ಭಾರತೀಯ ಸೈನಿಕರ ನಡುವೆ ದೊಡ್ಡ ತಾರತಮ್ಯವಿತ್ತು. ಹೊಸ ರೈಫಲ್ಗಳಲ್ಲಿ ಹಂದಿಗಳು ಮತ್ತು ಹಸುಗಳ ಕೊಬ್ಬಿನಿಂದ ಲೇಪವಾಗಿದೆ ಎಂಬ ವದಂತಿ ಇತ್ತು. ರೈಫಲ್ಗಳು ಲೋಡ್ ಮಾಡುವ ಮೊದಲು ಅವುಗಳನ್ನು ಕಚ್ಚಿ ತೆಗೆಯಬೇಕಿತ್ತು. ಇದು ಹಿಂದೂ ಮತ್ತು ಮುಸ್ಲಿಂ ಸೈನಿಕರಿಗೂ ಇಬ್ಬರಿಗೂ ಸಮಾನವಾಗಿ ಆಕ್ರಮಣಕಾರಿಯಾಗಿತ್ತು. ಬ್ರಿಟಿಷ್ ಆಡಳಿತವು ವದಂತಿಗಳನ್ನು ಹತ್ತಿಕ್ಕಲು ಏನೂ ಮಾಡಲಿಲ್ಲ. ಈ ದಂಗೆಯ ಕಾರಣಗಳನ್ನು ನೋಡುವುದಾದರೆ, ಮಾರ್ಚ್ 29 34ನೇ ಬಂಗಾಳ ಸ್ಥಳೀಯ ಪದಾತಿ ದಳ ಸಿಪಾಯಿ ಮಂಗಲ್ ಪಾಂಡೆರವರು ತನ್ನ ಕಮಾಂಡ್ಗಳ ವಿರುದ್ಧ ದಂಗೆಯನ್ನು ಘೋಷಿಸಿ ಬ್ರಿಟಿಷ್ ಅಧಿಕಾರಿಯ ಮೇಲೆ ಮೊದಲ ಗುಂಡನ್ನು ಹಾರಿಸಿದರು. ಪಾಂಡೆಗೆ ವಿಧಿಸಲಾದ ಶಿಕ್ಷೆ ಅನಗತ್ಯ ಎಂದು ಅನೇಕ ಸಿಪಾಯಿಗಳು ಭಾವಿಸಿದರು. ಇದು ಬ್ರಿಟಿಷ್ ಸ್ಥಾಪನೆಯ ವಿರುದ್ಧ ಅವರ ಕೋಪ ಮತ್ತಷ್ಟು ಅಸಮಾಧಾನವನ್ನು ಮತ್ತಷ್ಟು ಹೆಚ್ಚಿಸಿತು. ಇದರಲ್ಲಿ ಹಾಗು ಹೋಗುಗಳು ಸಾಕಷ್ಟು ಬಂದವು. ಹಾಗೆ ಇವರಲ್ಲಿ ಅಪಾರ ನಷ್ಟವೂ ಸಹ ಸಂಭವಿಸಿತು. ಹಲವಾರು ಯಶಸ್ವಿಗಳಿಂದ ಹಲವಾರು ಅಂಶಗಳಿಂದ ದಂಗೆಯು ತೀವ್ರ ಪರಿಣಾಮವಾಗಿ ಅಂತಿಮವಾಗಿ ಬ್ರಿಟಿಷರನ್ನ ದೇಶದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಲಿಲ್ಲ. ಸಿಪಾಯಿಗಳಿಗೆ ಒಬ್ಬ ಸ್ಪಷ್ಟ ನಾಯಕನ ಕೊರತೆ ಇತ್ತು. ಹಲವಾರು ಜನರಿದ್ದರು. ದೇಶೀಯರನ್ನ ಹಿಮ್ಮೆಟ್ಟಿಸುವ ಸುಸಂಬದ್ಧ ಯೋಜನೆಯು ಅವರಲ್ಲಿ ಇರಲೇ ಇಲ್ಲ. ಅಲ್ಲದೆ ದಂಗೆಗೆ ಸಹಾಯ ಮಾಡಿ ಭಾರತೀಯ ಆಡಳಿತಗಾರರು ಬ್ರಿಟಿಷರನ್ನ ಸೋಲಿಸಿದ ನಂತರ ದೇಶಕ್ಕಾಗಿ ಯಾವುದೇ ಯೋಜನೆಯನ್ನು ರೂಪಿಸಲಿಲ್ಲ. ಇದು ಇಡೀ ದೇಶವನ್ನ ಒಳಗೊಂಡಿರಲಿಲ್ಲ. ಉತ್ತರ ಭಾರತ ಮತ್ತು ಈ ದಂಗೆಯಿಂದ ಪ್ರಭಾವಿತವಾಯಿತು. ಬಂಗಾಳ, ಬಾಂಬೆ ಮತ್ತು ಮದ್ರಾಸಿನ 3 ಪ್ರೆಸಿಡೆನ್ಸಿಗಳು ಹೆಚ್ಚಾಗಿ ಪರಿಣಾಮ ಬೀರಲಿಲ್ಲ. ಸಿಖ್ ಸೈನಿಕರು ಸಹ ಈ ದಂಗೆಯಲ್ಲಿ ಭಾಗವಹಿಸಲೇ ಇಲ್ಲ. ದಂಗೆಯನ್ನು ಹತ್ತಿಕ್ಕಿದ ನಂತರ ಈಸ್ಟ್ ಇಂಡಿಯಾ

ಆಳ್ವಿಕೆ ಕೊನೆಗೊಂಡಿತು ಮತ್ತು ಉಪಖಂಡದಲ್ಲಿನ ಬ್ರಿಟಿಷ್ ಆಸ್ತಿಗಳ ನಿಯಂತ್ರಣವು 1858 ಭಾರತ ಸರ್ಕಾರಿ ಕಾಯ್ದೆಯ ಮೂಲಕ ನೇರವಾಗಿ ಬ್ರಿಟಿಷ್ ಕಿರೀಟಕ್ಕೆ ಹೋಯಿತು. ಭಾರತ ಸರ್ಕಾರವು ಹಣಕಾಸು, ಮಿಲಿಟರಿ ಮತ್ತು ಆಡಳಿತ ನೀತಿಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿತು. ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ತನ್ನ ಬ್ರಿಟಿಷ್ ಪ್ರಜೆಗಳು ಅನುಭವಿಸುವ ಹಕ್ಕನ್ನು ಪಡೆಯುತ್ತಾರೆ ಎಂದು ಘೋಷಣೆ ಮಾಡಲಾಯಿತು. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ 1857 ಡಂಗಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಚನ ಧ್ವನಿ. ನಮಸ್ಕಾರ.

ವಡ್ಡಾರಾಧನೆ ಕಾವ್ಯಧರ್ಮ ಕುರಿತು ಹೊಂಬರಗಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ.

ನಮಸ್ಕಾರ. ಜನಧ್ವನಿ ಕಾರ್ಯಕ್ರಮದಲ್ಲಿ ಇಂದು ಪ್ರಸ್ತುತಪಡಿಸುವಂಥ ವಿಷಯ ಪದ್ಧಾರಾಧನೆಯ ಕಾವ್ಯಧರ್ಮ. ನನ್ನ ಹೆಸರು ಕೆಂಪಯ್ಯ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮರಗಳಿ. ಆತ್ಮೀಯರೇ, ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಕಾವ್ಯ ಗದ್ಯಕೃತಿ ಕಥೆಗಳ ಒಂದು ಅದ್ಭುತವಾದ ಒಂದು ಕೃತಿ ಅಂತ ನಾವು ಕರೆಯುವುದಾದರೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಅಂತಲೂ ಕೂಡ ಕರೆಯುವುದಾದರೆ ನಾವು ಶಿವಕೋಟ್ಯಾಚಾರ್ಯ ರಚನೆ ಮಾಡಿದಂಥ ವಡ್ಡರಾಧನೆ ಕೃತಿ.

ಅಂದರೆ ಅಲ್ಪಮತಿಗಳಾಗಿ, ಬುದ್ಧಿಗೆಟ್ಟವರಾಗಿ, ಅಹಂಕಾರ ಮತಿಗಳಾಗಿ, ಹಿರಿಯರನ್ನು ಕಿರಿಯರನ್ನು ಅಗೌರವದಿಂದ ಕಾಣುವಂಥ ವ್ಯಕ್ತಿಗಳು ಹೇಗೆ ಅನೇಕ ಜನ್ಮಾವಳಿಗಳನ್ನು ಪಡೆದು, ನಾಯಿ ನರಿ ಹಂದಿ ಅಥವಾ ಬೇಡವಾದ ಜನ್ಮಗಳನ್ನು ಪಡೆದು ಕೊನೆಗೊಮ್ಮೆ ಹೇಗೆ ಆತ ಎಲ್ಲ ಪಾಪ ಪ್ರಜ್ಞೆಗಳನ್ನು ಕಳೆದುಕೊಂಡು ಉತ್ತಮ ಮನುಷ್ಯನಾಗ್ತಾನೆ, ಯೋಗ್ಯನಾಗ್ತಾನೆ ಅನ್ನುವಂಥ ಪರಿಕಲ್ಪನೆಗಳನ್ನು ಬಹಳ ವಿಶಿಷ್ಟವಾಗಿ ನಮಗೆ ಆ ಒಂದು ಸಾಮಾಜಿಕ ವ್ಯವಸ್ಥೆಯ ಅಡಿಯಲ್ಲಿ ಬದುಕುವ ಮನುಷ್ಯನ ಬದುಕು ಹೇಗಿರಬೇಕು, ಹೇಗೆ ಆತ ಅಂತಃಕರಣ ಶುದ್ಧನಾಗಿರಬೇಕು, ಹೇಗೆ ಪ್ರೀತಿ ಪ್ರೇಮ ವಾತ್ಸಲ್ಯ ಮಮಕಾರಗಳಿಂದ ತುಂಬಿರಬೇಕು ಅವನಲ್ಲಿ ಅನ್ನುವಂಥ ಮೌಲ್ಯಗಳನ್ನು ಆ ಕಾವ್ಯ ಧರ್ಮ ನಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗುತ್ತೆ. ಹಂಗಾಗಿ ಒಂದು ಕಡೆ ರಾಜಧರ್ಮ, ಇನ್ನೊಂದು ಕಡೆ ಕಾವ್ಯಧರ್ಮವನ್ನು ನಾವು ನೋಡಿದಾಗ ಕಥೆಗಳ ಮೂಲಕ, ನಮಗೆ 19 ಕಥೆಗಳ ಮೂಲಕ ಕೂಡ ಅಲ್ಲಿ ನಮಗೆ ಏನು, ಒಬ್ಬ ತಳವಾರನ ಕೆಲಸ ಏನು, ಒಬ್ಬ ರಾಜನ ಕೆಲಸ ಏನು, ಒಬ್ಬ ಸೈನಿಕನ ಕೆಲಸ ಏನು, ಅಥವಾ ಅಲ್ಲಿ ಬರುವಂಥ ಉಪಕಥೆಗಳ ಕಥೆಯನ್ನು ನೋಡೋಣ. ಸುಕುಮಾರ ಸ್ವಾಮಿ ಕಥೆಯಲ್ಲಿ ಅನೇಕ ಉಪಕಥೆಗಳನ್ನು ನೋಡ್ತೀವಿ, ಸುಧಾಮಯ ಕಥೆಯನ್ನು ನೋಡ್ತೀವಿ, ಅಲ್ಲಿ ಕಳ್ಳ ಅಥವಾ ಒಬ್ಬ ಶ್ರೇಷ್ಠಿ ತನ್ನ ಮಗನ ಹಾವು ಕಚ್ಚಿ ಸತ್ತಾಗ ಆತ ತನ್ನ ಮಗನ ಬದುಕಿಸಿಕೊಟ್ಟವ್ರಿಗೆ ಇಷ್ಟು ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳೋದು, ಅದರಲ್ಲಿ 4 ಜನರಲ್ಲಿ ಕದ್ದು ನಾನು ಕದ್ದಿಲ್ಲ ಅಂತ ಹೇಳೋದು, ಆತನಿಗೆ ಸುಧಾಮೆಯ ಕಥೆಯನ್ನು ಹೇಳೋದು. ಸುಧಾಮೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ಆಕೆ ಏನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಕಳ್ಳನಿಂದ ತಳವಾರನಿಂದ ಮತ್ತು ಬ್ರಹ್ಮರಾಕ್ಷಸನಿಂದ ಆತ ಅವರಿಗೆ ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳೋಕೆ ಹೋಗೋದು, ತನ್ನ ಸೋದರ ಮಾವನ ಮಗನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹೋಗುವಂಥದ್ದು. ಹೀಗೆ ನಂಬಿಕೆ ಮತ್ತು ವಚನಕ್ಕೆ ಬದ್ಧರಾಗಿ ಬದುಕುವಂಥ ಒಂದು ಏನು ವ್ಯವಸ್ಥೆಯನ್ನು ಕಥೆಯ ಮೂಲಕ ರೂಪಿಸುವಲ್ಲಿ ಶಿವಕಟಾಚಾರ್ಯ ಯಶಸ್ವಿ ಆಗ್ತಾ ಹೋಗ್ತಾರೆ. ಹಾಗಾಗಿ ಕಾವ್ಯ ಧರ್ಮ ಏನು ಹೇಳ್ತಾ ಹೋಗುತ್ತೆ ಅಂದರೆ, ಮನುಷ್ಯ ಧರ್ಮವು ವಚನ ಭ್ರಷ್ಟನಾಗದೆ, ವಚನಕ್ಕೆ ತಪ್ಪಿ ನಡೆಯದೆ, ನಡೆ ನುಡಿ ಶುದ್ಧವಾಗಿ ಆತ ಬದುಕಬೇಕಾಗುತ್ತೆ.

ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಬಹಳ ಅರ್ಥಪೂರ್ಣಗೊಳಿಸ್ತಾ ಹೋಗ್ತಾ ಹೋಗುವಂಥ ಕಥೆಯಲ್ಲಿ ನಾವು ಸುಕುಮಾರಸ್ವಾಮಿ ಕಥೆಯಲ್ಲಿ ನೋಡ್ತಾ ಹೋಗ್ತೀವಿ. ಅಲ್ಲಿ ಬರುವಂಥ ಸುಕುಮಾರಸ್ವಾಮಿ ಎಷ್ಟು 7 ಜನ್ಮಗಳನ್ನು ಆತ ಹೇಗೆ ಪಡಿತಾ ಹೋಗ್ತಾನೆ, ಆತ ಸೋಮದತ್ತೆಯ ಚಂದ್ರವಾಹನ ಆಸ್ಥಾನದಲ್ಲಿ ಅವರು ಜನ್ಮವನ್ನು ತಾಳಿ ಆ ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಹೆಸರನ್ನು ಇಟ್ಕೊಂಡು ನಂತರ ತಂದೆ ನಂತರ ಅವರಿಗೆ ಈ ಒಂದು ರಾಜ್ಯದ ವಾರಸುದಾರಿಕೆ ಸಿಗಲ್ಲ. ಇದೆಲ್ಲವನ್ನು ಬಹಳ ಅತ್ಯಂತ ನೈಪುಣ್ಯಾತ್ಮಕವಾಗಿ ನಮಗೆ ಶಿವಕೋಟಾಚಾರ್ಯ ತಲುಪಿಸ್ತಾ ಹೋಗ್ತೇನೆ. ಅಲ್ಲಿ ಸುಕುಮಾರ ಸ್ವಾಮಿ ಇರ್ಬೋದು, ಸನತ್ ಕುಮಾರ ಚಕ್ರವರ್ತಿಯ ಕಥೆ ಇರ್ಬೋದು, ಗಜಕುಮಾರನ ಕಥೆ ಇರ್ಬೋದು, ಸುಕೌಳ ಸ್ವಾಮಿಯ ಕಥೆ ಇರ್ಬೋದು, ವಿದ್ಯುಚ್ಚೋರ ಎಂಬ ಋಷಿಯ ಕಥೆ ಇರ್ಬೋದು, ಭದ್ರಬಾಹು ಭಟಾರನ ಕಥೆ ಇರ್ಬೋದು, ಈಗ ಲಲಿತ ಘಟೆಯ ಕಥೆ ಇರ್ಬೋದು, ಸಿರಿದಣ್ಣನೆಂಬ ಭಟಾರಕರ ಕಥೆ ಇರ್ಬೋದು, ಒಟ್ಟಾರೆಯಾಗಿ ಒಂದು ಧಾರ್ಮಿಕ ವ್ಯವಸ್ಥೆ ಅಡಿಯಲ್ಲಿ ಹೇಗೆ ಮನುಷ್ಯ ಆತ ಬದುಕಬೇಕು ಅನ್ನುವಂಥ ಒಂದು ಕಾವ್ಯಧರ್ಮದ ತಿರುಳನ್ನು ನಮಗೆ ಶಿವಕೋಟಾಚಾರ್ಯ ಅರ್ಥಪೂರ್ಣಗೊಳಿಸ್ತಾ ಹೋಗ್ತಾನೆ. ಮನುಷ್ಯನು ಮನುಷ್ಯನಾಗಿ ಬದುಕಬೇಕು, ಮತ್ತು ಅಲ್ಲಿ ಬಾಲ್ಯ ವಿವಾಹಗಳನ್ನು ತರ್ತಾರೆ, ರಾಜರು ಯೋಗ ಭೋಗಗಳಿಂದ ಲಾಲಸೆಗಳಿಂದ ತುಂಬಿ ತಮ್ಮ ಜೀವನವನ್ನು ಹೇಗೆ ವ್ಯರ್ಥ ಮಾಡ್ಕೊಳ್ತಿದ್ರು ಅಂತ ಕೊಡ್ತಾರೆ. ಆಚಾರ್ಯರಿಗೆ, ಗುರುವಿಗೆ, ತಂದೆ ತಾಯಿ ಬಂಧುಗಳನ್ನು ಹೇಗೆ ತಾವು ಗೌರವಿಸಬೇಕು ಅನ್ನೋದನ್ನು ಈ ಕಾವ್ಯದೊಳಗೆ ನಾವು ನೋಡ್ತೀವಿ. ಹಾಗಾಗಿ ಶಿವಕೋಟಾಚಾರ್ಯನ 19 ಕಥೆಗಳೊಳಗೆ ಇರುವಂಥ ಒಂದು ಕಾವ್ಯಧರ್ಮ ಇದೆಯಲ್ಲ, ಅದು ಮಾನವ ಧರ್ಮವನ್ನೇ ಮೆಚ್ಚುವಂಥ ಮಾನವ ಧರ್ಮ, ವಿಶೇಷವಾಗಿ ಬದುಕುವಂಥ ಒಂದು ಕಲಾತ್ಮಕತೆಯನ್ನು ನಮ್ಮ ಮುಂದೆ ಕಟ್ಕೊಡ್ತಾ ಹೋಗುತ್ತೆ. ನಮಗೆ ಗೊತ್ತಿದೆ ಜೈನ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ, ಕ್ರೈಸ್ತ, ಹಿಂದೂ, ಈ ಅನೇಕ ಧರ್ಮಗಳೊಳಗೆ ಒಂದು ಏನು ಮಾನವನ ಬದುಕಿಗೆ ಪೂರಕವಾಗಿ ಹುಟ್ಟುಕೊಂಡಂಥ ಈ ಕಾವ್ಯಧರ್ಮ ಇದೆಯಲ್ಲ, ಅಂದರೆ ಕಥೆಗಳ ಮೂಲಕ, ಕಾವ್ಯಗಳ ಮೂಲಕ, ಕವನಗಳ ಮೂಲಕ, ಕಾದಂಬರಿಗಳ ಮೂಲಕ, ಮಹಾಕಾವ್ಯಗಳ ಮೂಲಕ ಮನುಷ್ಯನು ಹೇಗೆ ಬದುಕಬೇಕು, ಆತನ ಏನು ಬದುಕು ಇತರರಿಗೆ ಹೇಗೆ ಮಾರ್ಗ ಆಗಬೇಕು ಅನ್ನುವುದನ್ನು ಶಿವಕೋಟಾಚಾರ್ಯನ 19 ಕಥೆಗಳಲ್ಲಿ ಬಹಳ ಅತ್ಯದ್ಭುತವಾಗಿ ನೋಡ್ತೀವಿ. ಹಾಗಾಗಿ ಅದನ್ನು ಒಂದು ಕಡೆ ಭವಾವಳಿಗಳ ಕಥೆ ಅಂತ ಹೇಳ್ತೀವಿ, ಕೈವಲ್ಯಗಳ ಅಂದರೆ ಈ ಆರಾಧನೆಗಳು, ದೊಡ್ಡ ಆರಾಧನೆ ಅಂದರೆ ಆರಾಧನೆ, ಕೇವಲಿಗಳ ಕಥೆ ಅಂತ ಹೇಳ್ತೀವಿ, ಅಲ್ಲಿ ಅಪರಿಗ್ರಹ ಇರ್ಬೋದು, ಅಥವಾ ಸಮ್ಯಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅನ್ನುವಂಥ ಬ್ರಹ್ಮಚಾರ್ಯ ಪಾಲನೆ ಇರ್ಬೋದು, ಇವೆಲ್ಲವೂ ಕೂಡ ಅತ್ಯಂತ ವಿಶಿಷ್ಟವಾದಂಥ ವ್ರತಗಳನ್ನು ಏಕೆ ಕವಿ ಹೇಳ್ತಾ ಇರ್ತಾನೆ ಅಂದರೆ, ಒಂದು ಕಡೆ ಜೈನ ಧರ್ಮದ ಏನು ಒಪ್ಪಿಕೊಳ್ಳುವಂಥ ಬದುಕು, ಜೈನ ಧರ್ಮದವನ್ನು ಅನುಸರಿಸಿದ್ರೆ ಹೇಗೆ ಬದುಕ್ಬೋದು ಅನ್ನುವಂಥ ತಿಳುವಳಿಕೆ ಒಂದು ಕಡೆ ಕೊಟ್ಟರೆ, ಮನುಷ್ಯನು ಮನುಷ್ಯನಾಗಿ ಬದುಕಬೇಕು ಅನ್ನುವಂಥ ಒಂದು ಅರ್ಥಪೂರ್ಣವಾದ

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 27ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಇಚ್ಛಾದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಯನ್ನು ಹೊಂದುತ್ತವೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸುವ ಮೂಲಕ ಹುಟ್ಟುವಾಗಲಿನ ಸಮಯದ ಒಂದು ಅದ್ಭುತ ರಹಸ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಹುಟ್ಟುವಾಗಲೇ ನಮ್ಮನ್ನು ಒಂದು ಭ್ರಾಂತಿ ಆವರಿಸುತ್ತದೆ. ಆದ ಕಾರಣವೇ ಹಿಂದಿನದನ್ನು ಮುಂದಿನದನ್ನು ನಾವು ಅರಿಯಲಾರೆವು. ಕನಸು ಕಾಣುವುದಕ್ಕೆ ಮುಂಚೆ ಜಾಗ್ರತಾವಸ್ಥೆಯಲ್ಲಿರುವಾಗ ನಾವು ಯಾರು, ಎಲ್ಲಿರುವೆವು ಎಂಬುದೆಲ್ಲ ನೆನಪಿನಲ್ಲಿರುತ್ತದೆ. ಕನಸಿಗೆ ಬೀಳುತ್ತಲೇ ಅದು ನೈಜ ಸ್ಥಿತಿಯನ್ನ ಮರೆಯುತ್ತದೆ. ತಾತ್ಕಾಲಿಕವಾಗಿ ಆ ಕನಸೇ ಸರ್ವಸತ್ಯವಾಗಿಯೂ ಕಾಣುತ್ತಾ ಹೋಗುತ್ತದೆ. ಹಾಗೆಯೇ ಜೀವರಾಶಿಯು ಪ್ರಪಂಚಕ್ಕೆ ಬಂದೊಡನೆಯೇ ಹುಟ್ಟುವುದಕ್ಕೆ ಮುಂಚೆ ಈ ದೇಹವನ್ನು ತ್ಯಜಿಸಿ ಆದ ಮೇಲೆ ನಮ್ಮ ನೈಜ ಸ್ಥಿತಿ ಯಾವುದು ಎಂಬುದನ್ನು ಮರೆತು ತಾತ್ಕಾಲಿಕ ಸ್ಥೂಲ ದೇಹ ಧಾರಣೆ ಮಾಡಿದ ಈಗಿನ ಸ್ಥಿತಿಯೇ ತಮ್ಮ ಸರ್ವಸ್ವ ಎಂದು ಭಾವಿಸುತ್ತವೆ. ಅಂದರೆ ನಾವು ಯಾವಾಗಲೂ ನಮ್ಮ ಒಂದು ನೈಜ ಸ್ಥಿತಿಯಲ್ಲಿರ್ತೇವೆ, ಅಂದರೆ ಲೌಕಿಕ ಪ್ರಪಂಚದಲ್ಲಿರ್ತೇವೆ. ಜಾಗೃತಾವಸ್ಥೆ ಅಂತೇಳಿ ನಾವು ಅದನ್ನು ಕರಿತೇವೆ. ಆ ಜಾಗೃತಾವಸ್ಥೆಯಲ್ಲಿರುವಾಗ ನಾವು ಕಾಣ್ತಾ ಇರೋ ಅಂಥದ್ದು, ನಾವಿರೋ ಅಂಥದ್ದು, ನಮ್ಮ ನೆಂಟರು, ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ವಸ್ತುಗಳು, ನಮ್ಮ ನೌಕರಿ, ನಮ್ಮ ಕೆಲಸ ಎಲ್ಲ ಗೊತ್ತಿರುತ್ತೆ. ಆದರೆ ನಾವು ಮಲಗಿ ನಿದ್ದೆ ಮಾಡುವಾಗ ಒಂದು ಕನಸು ಬೀಳುತ್ತಲ್ವಾ, ಆ ಕನಸು ಬಿದ್ದಾಗ ಮಾತ್ರ ತಾತ್ಕಾಲಿಕವಾಗಿ ಒಂದಷ್ಟು ಕಾಲಗಳು ಮಾತ್ರ ನಾವು ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಸಾಕ್ತೇವೆ. ನಂತರ ಆ ಕನಸಿನಿಂದ ನಾವು ಮತ್ತೆ ನೈಜ ಸ್ಥಿತಿಯ ಜಾಗೃತ ಸ್ಥಿತಿಗೆ ಬಂದಾಗ ಮತ್ತೆ ಅದೆಲ್ಲ ಕನಸು ಅಂಥೇಳಿ ಮತ್ತೆ ಒಂದು ಲೌಕಿಕ ಪ್ರಪಂಚಕ್ಕೆ ಬಂದುಬಿಡ್ತೇವೆ. ಹಾಗೆ ಈ ದೇಹ ಮತ್ತು ಈ ದೇಹವನ್ನು ಧಾರಣೆ ಮಾಡಿರುವಂತಹ ಆತ್ಮದ ಒಂದು ಸ್ಥಿತಿ. ಹಾಗಾಗಿಯೇ ನಾವು ಭ್ರಾಂತಿಯಲ್ಲಿ ಬೀಳುವುದಕ್ಕೆ ಕಾರಣಗಳೇನು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾವು ಅದಾಗಲೇ ಈ ಭೂಮಿಗೆ ಏನು ಬರ್ತೀವಲ್ವಾ, ಈ ಭೂಮಿಗೆ ಬರೋವಾಗಲೇ ಹಲವು ಸಂಸ್ಕಾರಗಳನ್ನು ತಂದಿರ್ತೇವೆ. ಆ ಸಂಸ್ಕಾರಗಳಿಗೆ ತಕ್ಕಂತೆ ನಾವು ಇದೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆ ಮಾಡ್ತಿರುವಂತಹ ಕೆಲಸಕ್ಕೆ ತಕ್ಕಂತೆ ಫಲವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಕೆಲವು ಕೆಲಸಗಳನ್ನು ಕಂಡ್ರೆ ನಮಗೆ ಇಷ್ಟ ಆಗ್ಬೋದು, ಮತ್ತೆ ಕೆಲವುಗಳು ಕಂಡ್ರೆ ನಮಗೆ ಅನಿಷ್ಟ ಅಂತೇಳಿ ಅನ್ನಿಸ್ಬೋದು. ನಮಗೆ ಸುಖ ಬೇಕು, ಕಷ್ಟ ಬೇಡ ಬೇಡ. ಇಂದ್ರಿಯ ಸುಖಗಳು ಬೇಕು, ಆದರೆ ಆಧ್ಯಾತ್ಮಿಕ ಸುಖ ಅನ್ನೋದು ಬೇಡ ಬೇಡ. ಹಾಗಾಗಿ ಈ ಭಾವನೆಗಳಿಂದಲೇ ನಾವು ಹುಟ್ಟುವಾಗ ಮೊದಲು ಮನಸ್ಸು ಖಾಲಿಯಾಗಿದ್ದು ಅನಂತರ ನಮ್ಮ ತಂದೆ ತಾಯಿಗಳಿಂದ ಅಥವಾ ವಾತಾವರಣದ ಮೂಲಕ ನಾವು ಹೀಗೆ ಆದೆವು ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಇದು ನಾವೇ ತಂದದ್ದು.

ಇನ್ನೊಬ್ಬರು ನಮ್ಮ ಮೇಲೆ ಹೇರಿದ್ದಲ್ಲ. ತಂದೆ ತಾಯಿಗಳಿಂದ ನಾವು ಈ ಸ್ವಭಾವವನ್ನು ಪಡೆಯುವ ಹಾಗಿದ್ದರೆ ಸ್ವಭಾವದಲ್ಲಿ ಗುಣದಲ್ಲಿ ನಾವು ಅವರಂತೆಯೇ ಆಗಬೇಕಾಗಿತ್ತು ಅಲ್ವೇ? ಆದರೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮಂದಿರ ಸ್ವಭಾವವೇ ಒಂದು, ನಾವು ಈಗ ಇರುವಂತಹ ಒಂದು ಸ್ವಭಾವವೇ ಮತ್ತೊಂದು. ಅದಕ್ಕೊಂದು ಒಂದು ಪುಟ್ಟ ಮಾತು ಅಂತಂದ್ರೆ, ಒಳ್ಳೆಯ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಅಂತೆಯೇ ಕೆಟ್ಟ ತಂದೆ ತಾಯಿಯರಿಗೆ ಒಳ್ಳೆಯ ಮಕ್ಕಳು ಕೂಡ ಕೆಲವು ವೇಳೆ ಹುಟ್ಟುವಂತಹ ಸಾಧ್ಯತೆ ಬಹಳಷ್ಟು ಇದೆ. ಅದು ಸಾಧ್ಯ ಆಗಿದೆ ಕೂಡ. ಇದಕ್ಕೆ ಕಾರಣವೇನು? ಏನೋ ಅಕಸ್ಮಾತ್ ಅಂತೇಳಿ ಹೇಳ್ಬಿಡಬಹುದು. ಆದರೆ ಜೀವನದಲ್ಲಿ ಆಕಸ್ಮಿಕ ಅಥವಾ ಅಕಸ್ಮಾತ್ ಎಂಬುದು ಒಂದು ಕಾರಣವಲ್ಲವೇ ಅಲ್ಲ. ಅದು ಆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಎಂಬ ಅಜ್ಞಾನವನ್ನು ಮುಚ್ಚುವುದಕ್ಕೆ ನಾವು ಉಪಯೋಗಿಸುವಂತಹ ಒಂದು ಉಪಾಯದ ಪದ ಅದು. ಗೊತ್ತಿಲ್ಲ, ಅದಕ್ಕೇನು ಗೊತ್ತಿಲ್ಲ ಅಂತೇಳಿ ಹೇಳ್ಬಿಡ್ತೀವಿ. ಅದು ನಮ್ಮ ಅಜ್ಞಾನವನ್ನು ಮುಚ್ಚುವಂತಹ ಒಂದು ಉಪಾಯದ ಪದ. ಅದೇ ಇನ್ನೊಂದು ಪಂಗಡದವರು ಇರ್ತಾರೆ. ಅವ್ರು ಹೇಗೆ ಅಂದರೆ, ಹೊರಗಿನ ವಾತಾವರಣದ ಮೇಲೆಯೇ ಎಲ್ಲ ಭಾರವನ್ನು ಹೇರ್ತಾರೆ. ಎನ್ವೈರನ್ಮೆಂಟ್ ಅಂತಂದರೆ ಸನ್ನಿವೇಶ ಹೊಸದಾಗಿ ಏನನ್ನು ಮಾಡಲಾರದು. ಅದಾಗಲೇ ಜೀವಿಯಲ್ಲಿ ಏನಿದೆಯೋ ಅದನ್ನು ಹೊರಸೆಳೆಯೋದನ್ನು ಮಾತ್ರ ಅದು ಮಾಡುತ್ತೆ. ಒಂದು ಬೀಜ ತಾನು ಯಾವ ಗಿಡವಾಗಬೇಕು ಎಂಬುದನ್ನು ಅದಾಗಲೇ ನಿರ್ಧಾರ ಮಾಡಿರುತ್ತೆ. ಹೊರಗಿನ ನೆಲ, ಗಾಳಿ, ಬೆಳಕು, ನೀರು, ಗೊಬ್ಬರ ಇವೆಲ್ಲ ಬೀಜದಲ್ಲಿರುವುದನ್ನು ನಾವು ಬೇಗ ಹುಲಸಾಗಿ ಹೊರಗೆ ಬರುವಂತೆ ಮಾಡಬಹುದೇ ಹೊರತು ಬೀಜವನ್ನೇ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ಜೀವರಾಶಿಗಳು ಕೂಡ ಹುಟ್ಟುವಾಗಲೇ ಪ್ರಪಂಚವನ್ನು ಅನುಭವಿಸಬೇಕು ಎಂಬ ಸಂಸ್ಕಾರದೊಡನೆ ಹುಟ್ಟುತ್ತವೆ. ಅದರಂತೆ ಜೀವನದ ಘಟನೆಗಳಿಗೆ ಅವರಲ್ಲಿ ಪ್ರತಿಕ್ರಿಯೆಯನ್ನ ಕೂಡ ನೋಡ್ತೇವೆ. ಆಕರ್ಷಣೆಗಳಿಂದ ಬೀಸಿ ಕರಿತಾ ಇದೆ ಈ ವಿಷಯ ಪ್ರಪಂಚ. ಅದರೊಳಗಡೆ ಧುಮುಕುತ್ತಾನೆ. ಈ ಪ್ರಪಂಚದ ಹಿಂದೆ ಇರುವ ಸೂತ್ರಧಾರನನ್ನ ತಿಳಿದುಕೊಳ್ಳಬೇಕೆಂಬ ಆಸೆ ಈ ಜೀವಿಗಳ ಹೃದಯದಲ್ಲಿರುವಂಥದ್ದು ಬಹಳ ಅಪರೂಪ. ಅವರನ್ನ ಒಂದು ವಿನಾಯಿತಿ ಅಂತಲೇ ನಾವು ಹೇಳಬಹುದು. ಹಾಗಾಗಿ ಈ ಜೀವರಾಶಿಗಳು ಏನು ಈ ಪ್ರಪಂಚದಲ್ಲಿ ಹುಟ್ಟುತ್ತಾವೋ ಆ ಹುಟ್ಟುವಾಗಲೇ ಒಂದು ಸಂಸ್ಕಾರವನ್ನು ಪಡೆದುಕೊಂಡು ಬಿಟ್ಟಿರುತ್ತೆ. ಆ ಸಂಸ್ಕಾರದ ಮುಖೇನ ಈ ಲೌಕಿಕ ಪ್ರಪಂಚದಲ್ಲಿ ಯಾವೆಲ್ಲ ವಸ್ತುಗಳು ಆಕರ್ಷಣೆಯನ್ನು ಪಡೆಯುತ್ತೋ ಆಕರ್ಷಣೆಗೆ ತಕ್ಕಂತೆ ಆ ಜೀವಿ ಮುಂದೆ ಸಾಗ್ತಾ ಹೋಗುತ್ತೆ. ಕೆಲವೊಂದ್ಸಲ ನಾವು ಹಲವಾರು ವೇಷಭೂಷಣಗಳಿಂದ, ಹಲವಾರು ರೀತಿಯ ಕಾರ್ಯಗಳಿಂದ, ಹಲವಾರು ರೀತಿಯ ಕೆಲಸಗಳಿಂದ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಒಂದೇ ಮನೆಯಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಬೇರೆ ಬೇರೆ ವಿವಿಧ ರೀತಿಯಾದಂತಹ ಒಂದು ಸಂಸ್ಕಾರಗಳಿರುತ್ತೆ, ವಿವಿಧ ರೀತಿಯಾದಂತಹ ಆಸಕ್ತಿಗಳಿರುತ್ತೆ. ಎಲ್ಲವುದು ಕೂಡ ತಂದೆ ತಾಯಿಯ ಮುಖೇನವೇ, ತಂದೆ ತಾಯಿಯಂತೆಯೇ ಆ ಮಕ್ಕಳು ಇರ್ತಾರೆ ಅನ್ನೋದಾದರೆ, ಆ ತಂದೆ ತಾಯಿಯ ಗುಣ ಏನಿದೆ ಆ ಅಷ್ಟು ಗುಣಗಳು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಹರಿದು ಆ ಎಲ್ಲ ಮಕ್ಕಳುಗಳು ಕೂಡ ಒಂದೇ ರೀತಿಯಾಗಿ ಸ್ವಭಾವವನ್ನು ಪಡಿಬೇಕು. ಆದರೆ ಹಾಗಾಗಲ್ಲ. ಒಬ್ಬ ಮಗ ಟೀಚರ್ ಆಗಬೇಕು ಅಂತಂದರೆ ಮತ್ತೊಂದು ಮಗ ಇಂಜಿನಿಯರ್ ಆಗಬೇಕು ಅಂತಾನೆ, ಮತ್ತೊಂದು ಮಗ ರೈತನಾಗಬೇಕು ಅಂದರೆ ಮತ್ತೊಂದು ಮಗ ದುಷ್ಕೃತ್ಯವನ್ನೇ ಎಸಗುವಂತಹ ಕಾರ್ಯಗಳನ್ನು ಮಾಡಬಹುದು. ಹಾಗಾಗಿ ಪ್ರತಿಯೊಂದು ವ್ಯಕ್ತಿ ಆತ ತನ್ನದೇ ಪೂರ್ವ ನಿರ್ಧರಿತ ಅಥವಾ ಪೂರ್ವ ಸಂಚಿತ ಕರ್ಮಗಳನ್ನು ಹೊತ್ತು ಈ ಭೂಮಿಗೆ ಬರ್ತಾನೆ ಹೊರತು ಕೇವಲ ಆ ತಂದೆ ತಾಯಿಯ ಗುಣಗಳನ್ನು ಮಾತ್ರ ಅಲ್ಲ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಒಂದು ರಹಸ್ಯವನ್ನೇ ಕೃಷ್ಣ ನಮಗೆ ಜೀವನದ ಒಂದು ಸಾರವನ್ನು ತಿಳಿಸ್ಕೊಟ್ಟಿದ್ದಾನೆ ಈ ಒಂದು ಶ್ಲೋಕಕ್ಕೆ. ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಇದೆ ತಮದ ತೆರ ತೆರದ ನೂರು ತೆರೆ ಬದುಕಿನಲಿ,

ಚಿಂತೆ ಮೂಟಿಯನ್ನು ಹೊತ್ತು ಉಬ್ಬಸದ ಗಾಡಿಯನ್ನು ಏರಿ ನಾವು ಸಾಗಿ ಈ ಒಂದು ತಮದಲ್ಲಿ ಬದುಕುವುದಕ್ಕಿಂತ ಅದೇ ಒಂದಷ್ಟು ಕೆಲ ನಿಮಿಷಗಳನ್ನು ಆತ್ಮದ ಅವಲೋಕನೆಗೆ ನಾವು ಮೀಸಲಿಟ್ಟಿದ್ದೇ ಆದಲ್ಲಿ ಒಳಗಿನ ಅಂತರಾತ್ಮದ ಬೆಳಕು ಗೋಚರವಾಗುವುದು ಸತ್ಯ ನಿತ್ಯ. ಅಂಥ ಗೋಚರದ ಬೆಳಕಿಗೆ, ಸಂಸ್ಕಾರದ ಹಾದಿಗೆ ನಾವು ಸದಾ ತೆರೆದಿರಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು.

0: ಶ್ರೋತೃಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 15 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮನೆ ಮನೆಗೂ ಕೆಮಿಸ್ಟ್ರಿ, ರಕ್ತಸ್ರಾವಕ್ಕೊಂದು ಕ್ವಿಕ್ ಫಿಕ್ಸ್ ಹಾಗೂ ಜೀವಕೋಶದೊಳಗೆ ಅಣುಕುವ ಥರ್ಮೋಮೀಟರ್.
1: ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿ. ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿ ಎನ್ನ ಕೂಡಲೇ ಅಡುಗೆ ಮನೆಯ ಕಥೆ ಎಂದುಕೊಳ್ಳಬೇಡಿ. ಅಡುಗೆ ಮನೆಯಲ್ಲಿಯೂ ಕೆಮಿಸ್ಟ್ರಿಯೇ ನಡೆಯುತ್ತಿರುತ್ತದಾದರೂ ಈಗ ಕೇಳುತ್ತಿರುವ ಕಥೆ ನವೀನ ಕೆಮಿಸ್ಟ್ರಿ ಪ್ರಯೋಗಗಳ ಬಗ್ಗೆ. ಸುಸಜ್ಜಿತ ಪ್ರಯೋಗಾಲಯಗಳಲ್ಲಿ ತಿಂಗಳಾನುಗಟ್ಟಲೆ ನಡೆಸಬೇಕಾಗುವ ಪ್ರಯೋಗಗಳನ್ನು ಮಾಡುವ ಸ್ವಯಂಚಾಲಿತ ಪ್ರಯೋಗಾಲಯ ಸಿದ್ಧವಾಗಿದೆ ಎನ್ನುತ್ತದೆ ನೇಚರ್ ಸಿಂಥಸಿಸ್ ಪತ್ರಿಕೆ. ಈ ವಿನೂತನ ಸಾಧನವನ್ನು ನೆದರ್ಲ್ಯಾಂಡಿನ ಆಮ್ಸ್ಟರ್ಡ್ಯಾಮ್ ವಿಶ್ವವಿದ್ಯಾನಿಲಯದ ಫ್ಲೋ ಕೆಮಿಸ್ಟ್ರಿ ವಿಭಾಗದ ಟಿಮೋಥಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿದ್ದಾರಂತೆ. ಅಗ್ಗದ ಬೆಲೆಯ ಈ ವ್ಯವಸ್ಥೆ ಯಾರು ಬೇಕಾದರೂ ಕೆಮಿಸ್ಟ್ರಿಯ ಪ್ರಯೋಗಗಳನ್ನು ಮಾಡಲು ನೆರವಾಗಲಿದೆ.
2: ಹೌದಾ, ಅದೇನಪ್ಪ ಅದು ಸಾಧನ?
1: ರೋಬೋಕೆಮ್ ಫ್ಲೆಕ್ಸ್ ಅಂತ ಅದರ ಹೆಸರು. ಬೆಲೆ ಒಂದು ಕಾರಿನ ಬೆಲೆಗಿಂತಲೂ ಕಡಿಮೆ. ನಿರ್ದಿಷ್ಟ ಉತ್ಪನ್ನವನ್ನು ತಯಾರಿಸುವುದಕ್ಕೆ ಬೇಕಾದ ಎಲ್ಲ ರಾಸಾಯನಿಕಗಳನ್ನು ನೀಡಿದರೆ ಸಾಕು, ತನ್ನಂತಾನೇ ಆ ರಾಸಾಯನಿಕಗಳನ್ನು ವಿವಿಧ ಪ್ರಮಾಣದಲ್ಲಿ ಬೆರೆಸಿ ವಿವಿಧ ರೀತಿಯಲ್ಲಿ ರಾಸಾಯನಿಕ ಕ್ರಿಯೆಗೊಳಪಡಿಸಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪನ್ನವನ್ನು ನೀಡುವ ವಿವಿಧ ಪರಿಸ್ಥಿತಿಗಳು ಯಾವುದಿರಬಹುದು ಎಂದು ಹದವನ್ನು ನಿಶ್ಚಯಿಸಿ ಪ್ರಯೋಗ ಮಾಡುವ ವಿಧಾನವನ್ನು ತಿಳಿಸಿಬಿಡುತ್ತದಂತೆ. ಈ ಕೆಲಸವನ್ನು ಮಾಡಲು ಅದು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತದೆ. ರಾಸಾಯನಿಕ ಪ್ರಯೋಗಗಳಲ್ಲಿ ಅತಿ ಬೋರು ಎನ್ನಿಸುವ ಕೆಲವು ಕೆಲಸಗಳನ್ನು ಇನ್ನು ಇದರ ಕೈಗೆ ಒಪ್ಪಿಸಿ ನಿರಾಳವಾಗಿಬಹುದು ಅಂತಾರೆ ಟಿಮೋಥಿ.
2: ಹೌದಪ್ಪ, ರಾಸಾಯನಿಕ ಕ್ರಿಯೆಗಳು ಅಂದ್ರೇನೆ ಬೋರು. ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರಬೇಕು.
1: ಕರೆಕ್ಟು. ರಾಸಾಯನಿಕ ಕ್ರಿಯೆಗಳಲ್ಲಿ ಸಾವಯವ ರಾಸಾಯನಿಕಗಳ ತಯಾರಿಕೆ ಹಾಗೂ ಪರಿವರ್ತನೆ ಬಹಳ ಕಠಿಣವಾದ ಕ್ರಿಯೆ. ಸರಳವಾದ ಆಲ್ಕೋಹಾಲ್ ಅನ್ನೇ ಬೇರೆ ರೂಪಕ್ಕೆ ತಲಲು ನಿರ್ದಿಷ್ಟ ಬಗೆಯ ರಾಸಾಯನಿಕಗಳನ್ನು ಜೊತೆಗೂಡಿಸಬೇಕು. ಅಲ್ಲದೆ ಕ್ರಿಯೆಯು ನಡೆಯುವ ಉಷ್ಣತೆ, ರಾಸಾಯನಿಕಗಳ ಸಾಂದ್ರತೆ, ಕ್ರಿಯಾವರ್ಧಕ ಎನ್ನುವ ವಸ್ತುಗಳ ಬಳಕೆ ಮೊದಲಾದವು ಕ್ರಿಯೆಯ ಕೊನೆಯಲ್ಲಿ ದೊರೆಯುವ ಉತ್ಪನ್ನಗಳ ಗುಣ ಹಾಗೂ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಹೀಗಾಗಿ ರಸಾಯನ ವಿಜ್ಞಾನಿಗಳು ಒಂದೊಂದೇ ರಾಸಾಯನಿಕವನ್ನು ಬದಲಿಸುತ್ತಲೂ, ಉಷ್ಣತೆಯನ್ನು ಏರಿಸಿ ಇಳಿಸುತ್ತಲೂ ಅದದೇ ಪ್ರಯೋಗಗಳನ್ನು ಮತ್ತೆ ಮತ್ತೆ ಮಾಡುತ್ತಿರಬೇಕಾಗುತ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ನಿರೀಕ್ಷಿಸಿದ ಉತ್ಪನ್ನ ತಯಾರಾಗಬಹುದು. ನಿರೀಕ್ಷಿಸಿದ ಪ್ರಮಾಣದಲ್ಲಿ ಅದು ಉತ್ಪತ್ತಿಯಾದಾಗ ಆ ಪರಿಸ್ಥಿತಿ, ಸಂದರ್ಭ, ಬಳಸಿದ ರಾಸಾಯನಿಕಗಳು ಎಲ್ಲವನ್ನೂ ಪಟ್ಟಿ ಮಾಡಿಕೊಂಡು ಮುಂದಿನ ಪ್ರಯೋಗಗಳಲ್ಲಿ ಚಾಚೂ ತಪ್ಪದೇ ಅದನ್ನು ಬಳಸುವುದು ವಾಡಿಕೆ. ಕೆಲವು ವಿಜ್ಞಾನಿಗಳು ಈ ರೀತಿಯಲ್ಲಿ ರಾಸಾಯನಿಕಗಳನ್ನು ಕೂಡಿಸಿ ಅವು ಪೂರ್ತಿ ಪ್ರತಿಕ್ರಿಯಿಸುವವರೆಗೂ ಸುಮ್ಮನೆ ಇರಲು ಬೋರಾಗಿ ಕ್ಯಾಂಟೀನು, ಲೈಬ್ರರಿಗೂ, ಇನ್ನು ಕೆಲವರು ಸಿನಿಮಾಗೂ ಹೋಗಿದ್ದೂ ಉಂಟು. ವಾಪಸು ಬಂದಾಗ ನಿರೀಕ್ಷಿಸಿದ್ದಕ್ಕಿಂತ ಬೇರೆಯದೇ ಉತ್ಪನ್ನ ಉಂಟಾಗಿದ್ದನ್ನು, ಅದು ಉಪಯುಕ್ತವಾಗಿದ್ದನ್ನು ಗುರುತಿಸಿದ ಕಥೆಗಳು ಇವೆ.

0: ಮೋತಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿರುವ ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯ ಇವೆಲ್ಲಕ್ಕೂ ಕೊನೆಯನ್ನು ಹಾಡಬಹುದು.
1: ಟಿಮೋತಿ ನೀಲ್ ಈ ಪ್ರಯೋಗಾಲಯವನ್ನು ರೋಬೋಕೆಮ್ ಫ್ಲೆಕ್ಸ್ ಎಂದು ಹೆಸರಿಸಿದ್ದಾರೆ. ಅಂದ್ರೆ ಇದು ರೋಬೋಟಿನಂತೆ ತನ್ನಂತಾನೆ ಚಾಲಿಸುವ ಪ್ರಯೋಗಾಲಯ. ಆದರೆ ಫ್ಲೆಕ್ಸ್ ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಬಲ್ಲ ಪ್ರಯೋಗಾಲಯ.
2: ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯಗಳ ಕಲ್ಪನೆಯು ಹೊಸತೇನಲ್ಲ ಅಲ್ವಾ? ಈ ಹಿಂದೆ ಟಿಮೋತಿ ನೀಲ್ ತಂಡವೇ ಮತ್ತೊಂದಿಂಥದ್ದೊಂದು ಪ್ರಯೋಗಾಲಯವನ್ನೂ ಸಿದ್ಧಪಡಿಸಿತ್ತಲ್ಲ. ಮತ್ತೆ ಇದರಲ್ಲೇನು ಹೊಸತು ವಿಶೇಷ?
3: ವಿಶೇಷ ಇದೆ. ರಾಸಾಯನಿಕ ಪ್ರಯೋಗಗಳನ್ನು ಯಾರು ಬೇಕಾದರೂ ಮಾಡಲು ಸಾಧ್ಯವಾಗುವಂತೆ ನೀಲ್ ತಂಡ ಇದನ್ನು ರೂಪಿಸಿದೆಯಂತೆ. ರೋಬೋಕೆಮ್ ಫ್ಲೆಕ್ಸ್ ಇದುವರೆಗೆ ಹೀಗೆ ತಯಾರಾಗಿದ್ದ ಪ್ರಯೋಗಾಲಯಗಳಲ್ಲಿಯೇ ಅತಿ ಸರಳ, ಅಗ್ಗ ಹಾಗೂ ವಿನೂತನ. ಇದಕ್ಕೂ ಮುನ್ನ ಸ್ವಯಂಚಾಲಿತ ಪ್ರಯೋಗಾಲಯವನ್ನು ಸಿದ್ಧಪಡಿಸಲು ಬೇಕಾದ ಸಾಮಗ್ರಿಗಳಿಗೆ ರೋಬೋಕೆಮ್ ಫ್ಲೆಕ್ಸಿನ 10 ಪಟ್ಟು ವೆಚ್ಚವಾಗುತ್ತಿತ್ತು. ಇದು ಕೇವಲ $5,000 ವೆಚ್ಚದಲ್ಲಿ ರೆಡಿಯಾಗುತ್ತದೆ ಎನ್ನುತ್ತಾರೆ ಟಿಮೋತಿ.
2: ಅಂದರೆ ಬರೀ 5 ಲಕ್ಷ ಅಷ್ಟೇನಾ? ಇಷ್ಟು ಅಗ್ಗದ ಪ್ರಯೋಗಾಲಯ ಹೇಗೆ ಸಾಧ್ಯ? ಏನೇನಿದೆ ಅದರಲ್ಲಿ?
3: ಆಹಾ, ಕುತೂಹಲ ಆಯ್ತಾ? ರೋಬೋಕೆಮ್ ಫ್ಲೆಕ್ಸಿನಲ್ಲಿ ರಾಸಾಯನಿಕಗಳನ್ನು ತುಂಬಿ ಇಡಲು ಬಾಟಲಿಗಳು, ಆ ರಾಸಾಯನಿಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಇನ್ನೊಂದು ಬಾಟಲಿಗೆ ಕೊಂಡೊಯ್ಯುವ ಕೊಳವೆಗಳು ಹಾಗೂ ರಾಸಾಯನಿಕಗಳನ್ನು ದೂಡುವ ಪಂಪುಗಳು ಇರುತ್ತವೆ. ಇವೆಲ್ಲವನ್ನೂ ಹೊಂದಿಸುವ ಇಲೆಕ್ಟ್ರಾನಿಕ್ ಸಾಧನವೂ ಇರುತ್ತದೆ. ಇಲೆಕ್ಟ್ರಾನಿಕ್ ಸಾಧನದಲ್ಲಿ ಬೇಕೆಂದ ರೀತಿಯಲ್ಲಿ ತಂತ್ರಾಂಶಗಳನ್ನು ಸಿದ್ಧಪಡಿಸಿ ಸೇರಿಸಬಹುದು. ಹೀಗೆ ಸಿದ್ಧವಾದ ಪ್ರಯೋಗಾಲಯಕ್ಕೆ ತಂತ್ರಾಂಶಗಳ ಮುಖಾಂತರ ಯಾವ ರಾಸಾಯನಿಕವನ್ನು ಎಷ್ಟು ಪ್ರಮಾಣದಲ್ಲಿ, ಯಾವ ಕ್ರಮದಲ್ಲಿ, ಎಷ್ಟು ಬಿಸಿ ಮಾಡಿ, ಎಷ್ಟು ಕಾಲದವರೆಗೆ ಕ್ರಿಯೆಯಾಗುವಂತೆ ಸೇರಿಸಬೇಕು ಎಂದೆಲ್ಲ ನಿರ್ದೇಶಗಳನ್ನು ನೀಡಬಹುದು. ಅಥವಾ ಈ ಎಲ್ಲ ರಾಸಾಯನಿಕಗಳನ್ನು ಸೇರಿಸಿದರೆ ಬರುವ ಉತ್ಪನ್ನಗಳು ಅಥವಾ ಬೇಕಾದ ಉತ್ಪನ್ನದ ಪ್ರಮಾಣ, ಇಲ್ಲವೇ ಬಳಕೆಯಾಗಬೇಕಾದ ರಾಸಾಯನಿಕಗಳ ಪ್ರಮಾಣ ಮೊದಲಾದವನ್ನು ನಮೂದಿಸಿ ಚಾಲಿಸಿಬಿಟ್ಟರೆ ಸಾಕು.
2: ಆಮೇಲೆ ಕ್ಯಾಂಟೀನಿಗೆ ಹೋಗಬಹುದು ಅಲ್ವಾ?
4: ಕ್ಯಾಂಟೀನಿಗಾದ್ರೂ ಹೋಗಿ, ಸಿನಿಮಾಗಾದ್ರೂ ಹೋಗಿ, ಎಲ್ಲಿಗೆ ಹೋದರೂ ಪರವಾಗಿಲ್ಲ. ನಿರೀಕ್ಷಿಸಿದ ಫಲ ದೊರೆಯುವವರೆಗೂ ಇದು ವಿವಿಧ ರೀತಿಯಲ್ಲಿ ಪ್ರಯೋಗಗಳನ್ನು ನಡೆಸುತ್ತಲೇ ಇರುತ್ತದೆ.
3: ನಡೆಸಿದ ಪ್ರಯೋಗಗಳ ಲೆಕ್ಕವನ್ನು ಜತನದಿಂದ ದಾಖಲಿಸಿಟ್ಟು ಅಂತಿಮವಾಗಿ ದೊರೆಯುವ ಫಲಕ್ಕೆ ಕಾರಣವೇನು, ಯಾವ ಪರಿಸ್ಥಿತಿಯಲ್ಲಿ ಖಚಿತವಾಗಿ ಅದೇ ಪರಿಣಾಮವನ್ನು ಪಡೆಯಬಹುದು ಎಂದೆಲ್ಲ ವಿಶ್ಲೇಷಣೆಯನ್ನು ಮಾಡುತ್ತದೆ, ಸಮಯ ಉಳಿಸುತ್ತದೆ.
2: ಓಹೋ, ಸ್ವಾರಸ್ಯಕರವಾಗಿದೆ. ಆದರೆ ಇದನ್ನು ಖರೀದಿಸೋದು ಹೇಗೆ? ನೆದರ್ಲ್ಯಾಂಡ್ಗೆ ಹೋಗಬೇಕೇನು?
5: ಇದನ್ನು ಸಿದ್ಧಪಡಿಸೋದಿಕ್ಕೆ ಟಿಮೋತಿಯವರ ತಂಡ ಈಗಾಗಲೇ ದೊರೆಯುವ ಸಾಧಾರಣ ಸಾಮಗ್ರಿಗಳನ್ನು ಬಳಸಿಕೊಂಡಿದೆ. ಉದಾಹರಣೆಗೆ, ವಿವಿಧ ಬಾಟಲಿಗಳು ಅಥವಾ ಪಂಪುಗಳ ಜೋಡಣೆಗೆ ಬೇಕಾದ ವಸ್ತುಗಳನ್ನು 3D ಮುದ್ರಣ ಯಂತ್ರಗಳನ್ನು ಬಳಸಿಕೊಂಡು ತಯಾರಿಸಿದ್ದಾರೆ. 3D ಮುದ್ರಣ ಈಗ ಎಲ್ಲ ಕಡೆಯೂ ದೊರೆಯುವಂತಹ ಸೌಲಭ್ಯ. ಪ್ರಯೋಗಗಳನ್ನು ಯೋಜಿಸಲು ತಂತ್ರಾಂಶವನ್ನು ಬಳಸಬಹುದು. ಕೋಡಿಂಗ್ ಅಥವಾ ತಂತ್ರಾಂಶಗಳ ಪರಿಚಯ ಇಲ್ಲದವರು ಸುಲಭವಾಗಿ ವಿವಿಧ ರಾಸಾಯನಿಕ ಕ್ರಿಯೆಗಳನ್ನು ನಡೆಸಲು ಬೇಕಾದ ನಿರ್ದೇಶವನ್ನು ತಾವೇ ಸಿದ್ಧಪಡಿಸಲು ನೆರವಾಗುವ ರೋಬ್ರೀನ್ಸ್ ಎನ್ನುವ ತಂತ್ರಾಂಶ ತಯಾರಕ ಸೌಲಭ್ಯವನ್ನು ರೋಬೋಕೆಮ್ ಫ್ಲೆಕ್ಸ್ ಬಳಸುತ್ತದೆ. ಇಡೀ ಸಾಧನವನ್ನು ಆಮ್ನಿ ಪ್ಲಾಟಿಪಸ್ ಎನ್ನುವ ಪೈಥನ್ ತಂತ್ರಾಂಶ ನಿಯಂತ್ರಿಸುತ್ತದೆ. ಈ ನಿಯಂತ್ರಣಕ್ಕೆ ಬೇಕಾದ ಸರ್ಕ್ಯೂಟುಗಳನ್ನು ಸ್ವತಃ ಸಿದ್ಧಪಡಿಸಿ ಮುದ್ರಿಸಿಕೊಳ್ಳಬಹುದು. ಅವನ್ನು ಹೈಸ್ಕೂಲು ವಿದ್ಯಾರ್ಥಿಗಳು ರೋಬೋಟಿಕ್ಸ್ ಕಲಿಯಲು ಬಳಸುವ ಆರ್ಡುಯಿನೋ ಸಾಧನಗಳ ಜೊತೆಗೆ ಸೇರಿಸಿ ಇಲೆಕ್ಟ್ರಾನಿಕ್ ನಿಯಂತ್ರಕವನ್ನು ರೂಪಿಸಿಕೊಳ್ಳಬಹುದಂತೆ. ಇನ್ನು ಬೇಕಾಗುವುದು ಸುಸಜ್ಜಿತ ಪಂಪುಗಳು, ಅವನ್ನಷ್ಟೇ ಖರೀದಿಸಬೇಕು.
2: ಅಲ್ಲಪ್ಪ, ಇದು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ?
6: ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ ನಿಂದು. ಹೇಳಿ ಕೇಳಿ ಇವರು ವಿಜ್ಞಾನಿಗಳು, ವಿಜ್ಞಾನ ಅಂದಮೇಲೆ ಎಲ್ಲವನ್ನು ಪರೀಕ್ಷಿಸಿ ಆಮೇಲೆ ತಾನೇ ಒಪ್ಕೊಳ್ಬೇಕು. ಟಿಮೋತಿ ತಂಡ ಕೂಡ ಈ ರೋಬೋಕೆಮ್ ಫ್ಲೆಕ್ಸ್ ಪ್ರಯೋಗಾಲಯವನ್ನು ಪರೀಕ್ಷಿಸಿದೆ. ಸಾವಯವ ಕೆಮಿಸ್ಟ್ರಿಯಲ್ಲಿ ತುಸು ಕ್ಲಿಷ್ಟಕರ ಎನಿಸಿದ ಕ್ರಿಯೆಗಳನ್ನು ಮಾಡಲು ತಿಳಿಸಿ ಅದು ಕೊಟ್ಟ ಫಲಿತಾಂಶಗಳನ್ನು ಗಮನಿಸಿದ್ದಾರೆ. ಪಿರ್ರೋಲ್ ವಸ್ತುವಿಗೆ 3 ಫ್ಲೋರೋಮೀಥೈಲ್ ಬಾಲಗಳನ್ನು ಸೇರಿಸುವಂತೆ, ರಾಮನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಬಳಸುವ ಕೆಲವು ದುಬಾರಿ ಕ್ರಿಯಾವರ್ಧಕಗಳನ್ನು ತಯಾರಿಸುವಂತೆ ನಿರ್ದೇಶಗಳನ್ನು ಕೊಟ್ಟು ಪರೀಕ್ಷಿಸಿದ್ದಾರೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಅತಿ ಹೆಚ್ಚು ಉತ್ಪನ್ನವನ್ನು ಅತಿ ಕಡಿಮೆ ಶಕ್ತಿ ಹಾಗೂ ರಾಸಾಯನಿಕಗಳನ್ನು ಬಳಸಿ ತಯಾರಿಸುವ ವಿಧಾನಗಳನ್ನು ರೋಬೋಕೆಮ್ ಫ್ಲೆಕ್ಸಿ ಸೂಚಿಸಿದೆ. ಉತ್ಪನ್ನಗಳು ತಯಾರಿಸಿಯೂ ಕೊಟ್ಟಿದೆಯಂತೆ. ಇನ್ನು ನಾವು ನೀವು ಇದನ್ನು ತಂದು ಕೆಮಿಸ್ಟ್ರಿ ಮಾಡಬಹುದು.
2: ಎಲ್ಲರ ಕೈಗೂ ಕೆಮಿಸ್ಟ್ರಿಯನ್ನು ಹೀಗೆ ಎಟುಕಿಸುವ ಇವರ ಹಂಬಲವೇನೋ ಚೆನ್ನಾಗಿದೆ. ಆದರೆ ಎಲ್ಲರೂ ತಮ್ಮ ಕೈಗೆ ಸಿಕ್ಕ ಈ ಸೌಲಭ್ಯವನ್ನು ಸದ್ಬಳಕೆಗೆ ಬಳಸಿಕೊಳ್ಳುತ್ತಾರೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ?
6: ಇದೇ ದೊಡ್ಡ ಸವಾಲು. ಈ ಪ್ರಶ್ನೆಗೆ ಯಾವ ಕೆಮಿಸ್ಟ್ರಿಯೂ ಯಾವ ವಿಜ್ಞಾನಿಯೂ ಉತ್ತರಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದಕ್ಕೆ ಉತ್ತರ ಬಳಕೆದಾರರ ಆಸೆ, ಹಂಬಲ, ಗುರಿ, ದುರಾಸೆ, ಸದಾಚಾರ, ಪರಿಸರ ಎಲ್ಲವನ್ನು ಅವಲಂಬಿಸಿರುತ್ತದೆ. ಬರೇ ಕೆಮಿಸ್ಟ್ರಿಯನ್ನಷ್ಟೇ ಅಲ್ಲ ಅಲ್ಲವಾ?
7: ರಕ್ತಸ್ರಾವಕ್ಕೆ ಒಂದು ಕ್ವಿಕ್ ಫಿಕ್ಸ್? ಚುಚ್ಚಿದ ಸೂಜಿ ಪುಟ್ಟದೇ ಆದರೂ ಚಿಮ್ಮಿದ ರಕ್ತ ಹೆಪ್ಪುಗಟ್ಟಲು ಅಥವಾ ನಿಲ್ಲಲು ಹಲವು ನಿಮಿಷಗಳೇ ಬೇಕು. ಇನ್ನು ದೊಡ್ಡ ಗಾಯವಾದರೆ ಕಥೆಯೇ ಬೇರೆ.

ರಕ್ತ ಹೊರಗೆ ಚಿಮ್ಮದಂತೆ ಬ್ಯಾಂಡೇಜು ಹಾಕಿ ನಿಲ್ಲಿಸದೆ ವಿಧಿಯಿಲ್ಲ. ಹೀಗಿದ್ದು ಬ್ಯಾಂಡೇಜು ತೆರೆದೊಡನೆ ಮತ್ತೆ ರಕ್ತ ಹರಿಯುವ ಸಾಧ್ಯತೆಗಳು ಇದ್ದೇ ಇರುತ್ತವೆ. ರಕ್ತ ಸುರಿಯುವುದು ನಿಲ್ಲುವುದನ್ನೇ ಹೆಪ್ಪುಗಟ್ಟುವುದು ಎನ್ನುತ್ತೇವೆ. ಇದೀಗ ಸುರಿಯುವ ರಕ್ತಕ್ಕೆ ಕ್ಷಿಪ್ರವಾಗಿ ಅಡ್ಡಗಟ್ಟೆ ಹಾಕುವ ವಿಧಾನವೊಂದು ಸಾಧ್ಯವಂತೆ. ಸಾಮಾನ್ಯವಾಗಿ ಹೆಪ್ಪುಗಟ್ಟಿದಾಗ ಆಗುವುದಕ್ಕಿಂತಲೂ 13 ಪಟ್ಟು ಗಟ್ಟಿಯಾಗಿ ದೃಢವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನವೊಂದನ್ನು ಕೆನಡಾದ ಮ್ಯಾಗ್ಗಿಲ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯಾನ್ಯು ಲೀ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ರಕ್ತ ಹೆಪ್ಪುಗಟ್ಟುವುದು ನಿಸರ್ಗದ ಒಂದು ರಕ್ಷಣಾ ಕ್ರಮ. ಗಾಯವಾದಾಗ ರಕ್ತ ಹರಿದು ಪ್ರಾಣಕ್ಕೆ ಅಪಾಯ ಆಗದಂತೆ ತಡೆಯುವುದು ಪ್ರಮುಖ ಗುರಿ. ಅದರ ಜೊತೆಗೆ ತೆರೆದ ಗಾಯದೊಳಗೆ ರೋಗಾಣುಗಳು ಬಂದು ಸೇರಿಕೊಂಡು ಅಂಗಗಳು ಕೊಳೆಯುವುದೂ ಆರಂಭವಾಗಬಹುದು. ಗಾಯವನ್ನು ಮುಚ್ಚಿದಾಗ ಈ ಸಾಧ್ಯತೆ ಕಡಿಮೆ. ರಕ್ತ ಹೆಪ್ಪುಗಟ್ಟುವುದಕ್ಕೆ ಇದೂ ಒಂದು ಕಾರಣ. ಹೆಪ್ಪುಗಟ್ಟುವ ಕ್ರಿಯೆ ಬಹಳ ಸಹಜವಾಗಿಯೇ ನಡೆಯುತ್ತದೆ. ಪ್ರಮುಖವಾಗಿ ಇದು ಒಂದು ಜೈವಿಕ ಕ್ರಿಯೆ. ಇದರಲ್ಲಿ ರಾಸಾಯನಿಕ ಚಟುವಟಿಕೆಗಳ ಜೊತೆಗೆ ಜೀವಕೋಶಗಳ ಚಟುವಟಿಕೆಯೂ ಮುಖ್ಯವಾಗುತ್ತದೆ. ಹೆಪ್ಪುಗಟ್ಟುವಾಗ ಹಲವಾರು ಬದಲಾವಣೆಗಳಾಗುತ್ತದೆ. ದ್ರವ ರೂಪದಲ್ಲಿರುವ ರಕ್ತ ಅರೆದ್ರವ ಅಥವಾ ಅರೆಘನವಾಗುತ್ತದೆ. ಇದಕ್ಕೆ ಕಾರಣ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಟುಗಳು ಹಾಗೂ ಕೆಲವು ಪ್ರೋಟೀನುಗಳು. ಗಾಯವಾದ ಕೂಡಲೇ ರಕ್ತನಾಳ ಕುಗ್ಗಲು ಆರಂಭಿಸುತ್ತದೆ. ಇದು ರಕ್ತದ ಹರಿವನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ. ರಕ್ತ ಪರೀಕ್ಷೆಗೆ ಎಂದು ಸಿರಿಂಜಿನಿಂದ ರಕ್ತವನ್ನು ತೆಗೆದ ಕೂಡಲೇ ರಕ್ತದ ಹರಿವು ಕಡಿಮೆಯಾಗುವುದಕ್ಕೆ ಇದುವೇ ಕಾರಣ. ಗಾಯ ಇನ್ನೂ ದೊಡ್ಡದಾಗಿದ್ದರೆ ಅಥವಾ ರಕ್ತನಾಳ ದೊಡ್ಡದಾಗಿದ್ದರೆ ಆ ಜಾಗದಲ್ಲಿ ಪ್ಲೇಟ್ಲೆಟ್ಟುಗಳು ಬಂದು ಕೂಡಿಕೊಳ್ಳುತ್ತವೆ. ಗಾಳಿಗೆ ತೆರೆದುಕೊಂಡಾಗ ಇವು ಒಂದಕ್ಕೊಂದು ಅಂಟಿಕೊಳ್ಳಲು ಆರಂಭಿಸುತ್ತವೆ. ಹೀಗೆ ಪ್ಲೇಟ್ಲೆಟ್ಟುಗಳ ಬಿರಡೆಯೊಂದು ರೂಪುಗೊಂಡು ರಕ್ತದ ಹರಿವನ್ನು ತಡೆಯುತ್ತದೆ. ಅದೇ ವೇಳೆಯಲ್ಲಿ ಈ ಪ್ಲೇಟ್ಲೆಟ್ಟುಗಳ ನಡುವೆ ಇರುವ ದ್ರವದಲ್ಲಿ ಫೈಬ್ರಿನ್ ಎನ್ನುವ ಪ್ರೋಟೀನ್ ಎಳೆಗಳು ರೂಪುಗೊಳ್ಳುತ್ತವೆ. ಪ್ಲೇಟ್ಲೆಟ್ಟುಗಳಲ್ಲಿರುವ ಫ್ಯಾಕ್ಟರ್ 8 ಎಂಬ ಕಿಣ್ವ ದ್ರವದಲ್ಲಿರುವ ವಸ್ತುಗಳನ್ನು ಬಳಸಿಕೊಂಡು ಫೈಬ್ರಿನ್ ಎಳೆಗಳನ್ನು ರೂಪಿಸುತ್ತದೆ. ಫೈಬ್ರಿನ್ ಎಳೆಗಳು ಹಾಗೂ ಪ್ಲೇಟ್ಲೆಟ್ಟುಗಳ ಜಾಲವೇ ಹೆಪ್ಪು. ನಡುವೆ ಒಂದಿಷ್ಟು ದ್ರವವೂ ಇರುವುದರಿಂದ ಇದು ಜೆಲ್ಲಿಯಂತೆ ಅರೆಘನ, ಜೆಲ್ಲಿಯಂತೆ ಮೃದುವಾಗಿಯೂ ಇರುತ್ತದೆ. ಈ ಕ್ರಿಯೆ ಜರುಗಲು ಏನಿಲ್ಲವೆಂದರೂ ಹಲವು ನಿಮಿಷಗಳು ಬೇಕು. ಅಷ್ಟರಲ್ಲಿ ಸಾಕಷ್ಟು ರಕ್ತ ಹರಿದು ಹೋಗಬಹುದು. ರಕ್ತ ಶೀಘ್ರವಾಗಿ ಹೆಪ್ಪುಗಟ್ಟುವಂತೆ ಮಾಡಿದರೆ ಈ ನಷ್ಟವನ್ನು, ಅದರಿಂದಾಗುವ ತೊಂದರೆಗಳನ್ನೂ ತಡೆಯಬಹುದು. ಉದಾಹರಣೆಗೆ, ಹೀಮೋಫೀಲಿಯಾ ಕಾಯಿಲೆ ಇರುವ ಕೆಲವರಲ್ಲಿ ಫ್ಯಾಕ್ಟರ್ 8 ತಯಾರಿಕೆ ಕಡಿಮೆಯಾಗಿರುತ್ತದೆ ಅಥವಾ ತಯಾರಾಗುವ ಕಿಣ್ವ ದೋಷಪೂರ್ಣವಾಗಿರಬಹುದು. ಇದರಿಂದಾಗಿ ಅವರ ರಕ್ತ ಹೆಪ್ಪುಗಟ್ಟುವುದು ನಿಧಾನ. ಫಲವಾಗಿ ಗಾಯವಾದಾಗ ತಡೆಯಿಲ್ಲದ ರಕ್ತಸ್ರಾವ ಆಗಬಹುದು. ಅಂಥವರಿಗೆ ಕೃತಕವಾಗಿ ಫ್ಯಾಕ್ಟರ್ 8 ಒದಗಿಸುವುದು ಒಂದು ಉಪಾಯ. ಬೇರೆ ಉಪಾಯ ಇಲ್ಲವೇ? ಇವೆ. ಬ್ಯಾಂಡೇಜ್ ಹಾಕಿ ಗಾಯವನ್ನು ಮುಚ್ಚುವುದು ಒಂದು ಹಳೆಯ ಉಪಾಯ. ಎರಡನೆಯದು, ಫ್ಯಾಕ್ಟರ್ 8 ಹೆಪ್ಪುಗಟ್ಟಿಸುವ ವಸ್ತುಗಳನ್ನು ಅಥವಾ ಹೈಡ್ರೋಫೋಬಿಕ್ ವಸ್ತುಗಳನ್ನು ಇಲ್ಲವೇ ಸ್ಥಾಯಿ ವಿದ್ಯುತ್ ಬಳಸಿ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ಟುಗಳು ಒಟ್ಟಾಗುವಂತೆ ಮಾಡುವುದು. ಇದರಿಂದ ಸ್ವಲ್ಪ ಮಟ್ಟಿಗೆ ಹೆಪ್ಪು ರೂಪುಗೊಂಡಂತಾಗುತ್ತದೆ. ಆದರೆ ಫೈಬ್ರಿನ್ ಎಳೆಗಳು ಇನ್ನೂ ರೂಪುಗೊಂಡಿರುವುದಿಲ್ಲ. ಆದ್ದರಿಂದ ಹೆಪ್ಪು ಕದಲದಂತೆ ಎಚ್ಚರ ವಹಿಸಬೇಕು. ಹೆಪ್ಪು ಅಪೂರ್ಣವಾಗಿ ರೂಪುಗೊಂಡರೂ ಅಪಾಯವೇ. ಮೃದುವಾಗಿರುವ ಹೆಪ್ಪು ಒಡೆದು ಗಾಯ ತೆರೆದುಕೊಳ್ಳುವ ಸಂಗತಿಗಳು ಅಪರೂಪವೇನಲ್ಲ. ಹೀಗಾಗಿ ಅತಿ ಕ್ಷಿಪ್ರವಾಗಿ ಹಾಗೂ ಸಹಜವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನ ಬೇಕಿತ್ತು. ಇದೀಗ ಜಿಯಾನ್ಯು ಲೀ ಮತ್ತು ಅವರ ತಂಡ ಇದಕ್ಕೊಂದು ಉಪಾಯವನ್ನು ಸೂಚಿಸಿದೆ. ಹೆಪ್ಪುಗಟ್ಟುವುದರಲ್ಲಿ ಅಷ್ಟೇನೂ ಪಾತ್ರವಿಲ್ಲದ ಕೆಂಪು ರಕ್ತ ಕಣಗಳನ್ನು ಬಳಸುವುದು ಇವರ ಉಪಾಯ. ಈ ಕಣಗಳನ್ನು ರಾಸಾಯನಿಕವಾಗಿ ಸ್ವಲ್ಪ ಮಾರ್ಪಡಿಸಿ ಅವು ಗಾಯದಲ್ಲಿ ತಮ್ಮಂತಾವೇ ಒಂದಕ್ಕೊಂದು ಅಂಟಿಕೊಂಡು ರಕ್ತ ಕಣಗಳ ಜಾಲವನ್ನು ಸೃಷ್ಟಿಸಬಹುದೇ? ಇದು ಲೀ ತಂಡದ ಯೋಚನೆ. ಇದಕ್ಕಾಗಿ ಇವರು ಕೆಂಪು ರಕ್ತ ಕಣಗಳನ್ನು ತೆಗೆದುಕೊಂಡು ಅವುಗಳ ಮೇಲ್ಮೈಗೆ ಟ್ರಾನ್ಸ್ ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಎನ್ನುವ ಅಣುಗಳನ್ನು ಜೋಡಿಸಿದ್ದಾರೆ. ಇಂತಹ ಕಣಗಳ ನಡುವೆ ಕೆಲವು ಪಾಲಿಮರ್ ಅಣುಗಳನ್ನು ಇಟ್ಟಾಗ ಅವು ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಅಂಶಗಳಿಗೆ ಜೋಡಿಸಿಕೊಡುತ್ತವೆ. ಹೀಗೆ ಒಂದು ಹಂದರ ಸೃಷ್ಟಿಯಾಗುತ್ತದೆ. ಪ್ಲೇಟ್ಲೆಟ್ಟುಗಳು ಫೈಬ್ರಿನ್ ತಯಾರಿಸುವುದಕ್ಕೂ ಮೊದಲೇ ಹೀಗೊಂದು ಹಂದರ ಸೃಷ್ಟಿಯಾಗುತ್ತದೆ. ಅದರೊಳಗೆ ಇರುವ ಪ್ಲೇಟ್ಲೆಟ್ಟುಗಳು ನಂತರ ಸಹಜವಾಗಿ ಫೈಬ್ರಿನ್ ಜಾಲವನ್ನು ಸೃಷ್ಟಿಸುತ್ತವೆ. ಇವೆರಡೂ ಕೂಡಿಕೊಂಡು ದೃಢವಾದ ಗಟ್ಟಿಯಾದ ಹೆಪ್ಪು ರೂಪುಗೊಳ್ಳುತ್ತದೆ. ಈ ತಂತ್ರವನ್ನು ಇವರು ಇಲಿಗಳಿಗೆ ಗಾಯ ಮಾಡಿ ರಕ್ತ ಹೆಪ್ಪುಗಟ್ಟುತ್ತದೆ

0: ಹೆಪ್ಪು ಎಷ್ಟು ಗಟ್ಟಿ, ಅದನ್ನು ಹರಿಯಲು ಎಷ್ಟು ಬಲ ಬೇಕು, ಸಾಧಾರಣ ಹೆಪ್ಪನ್ನು ಹರಿಯಲು ಎಷ್ಟು ಬಲ ಬೇಕು ಎಂದೆಲ್ಲ ಪರೀಕ್ಷಿಸಿದ್ದಾರೆ. ಈ ರೀತಿಯಲ್ಲಿ ಕೆಂಪು ರಕ್ತ ಕಣಗಳನ್ನು ಮಾರ್ಪಡಿಸಿ ಕಟ್ಟಿದ ಕೃತಕ ಹೆಪ್ಪನ್ನು ಹರಿಯಲು ಸಾಧಾರಣ ಹೆಪ್ಪನ್ನು ಹರಿಯಲು ಬೇಕಾಗುವ ಬಲಕ್ಕಿಂತ 13 ಪಟ್ಟು ಹೆಚ್ಚು ಬಲ ಬೇಕಿತ್ತು. ಅಷ್ಟೇ ಅಲ್ಲ, ಕೇವಲ 5 ಮೈಕ್ರೋಸೆಕೆಂಡುಗಳಲ್ಲಿ ಹೆಪ್ಪು ರೂಪುಗೊಂಡಿತ್ತು. ಅಂದರೆ ಸೆಕೆಂಡಿನ 21 ಅಂಶದಷ್ಟು ಸಮಯದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಇಷ್ಟು ಕ್ವಿಕ್ ಆಗಿ ಹೆಪ್ಪುಗಟ್ಟಿಸುವ ಈ ವಿಧಾನವನ್ನು ಕ್ಲಿಕ್ ಕ್ಲಾಟಿಂಗ್ ವಿಧಾನ ಎಂದು ಲೀ ಹೆಸರಿಸಿದ್ದಾರೆ. ಹೇಗಿದೆ ಈ ಕ್ವಿಕ್ ಫಿಕ್ಸ್? ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಪತ್ರಿಕೆ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಕೋಶದೊಳಗೊಂದು ಥರ್ಮಾಮೀಟರು. ಸ್ನಾನಕ್ಕೆ ಅಂತ ಬಿಸಿ ನೀರು ಬಕೆಟಿಗೆ ಸುರಿದ ಮೇಲೆ ಒಮ್ಮೆ ಅದರಲ್ಲಿ ಬೆರಳು ಅದ್ದಿ ಪರೀಕ್ಷಿಸದೇ ಇರುವವರು ಯಾರಾದರೂ ಇದ್ದೀರಾ? ಬಹುಶಃ ಇಲ್ಲ. ಯಾಕೆಂದರೆ ನೀರು ಸುಡುವಷ್ಟು ಬಿಸಿಯೋ, ಹಿತವಾಗಿ ಬೆಚ್ಚಗಿದೆಯೋ, ನಡುಗಿಸುವಷ್ಟು ತಣ್ಣಗೆ ಇದೆಯೋ ಎಂದು ತಿಳಿಯುವುದಕ್ಕೆ ಇದೊಂದೇ ದಾರಿ. ಆದರೆ ಇಲ್ಲೂ ಒಂದು ಸಮಸ್ಯೆ ಇದೆ. ಸ್ವಲ್ಪವೇ ಸ್ವಲ್ಪ ಉಷ್ಣತೆ ಹೆಚ್ಚಿದ್ದರೂ ಅದನ್ನು ನಾವು ಪತ್ತೆ ಮಾಡಲು ಸಾಧ್ಯವೇ ಇಲ್ಲ. ಬೆಚ್ಚಗೆ ಇರುವ ನೀರಿನ ಉಷ್ಣತೆ 10 ಡಿಗ್ರಿಯಷ್ಟು ಕೂಡ ವ್ಯತ್ಯಾಸವಾಗಿರಬಹುದು. ಇದು ಕಣ್ಣಿಗೆ ಕಾಣುವ ನೀರಿನ ಉಷ್ಣತೆಯನ್ನು ಪತ್ತೆ ಮಾಡುವುದಕ್ಕೆ ಇರುವ ಸವಾಲು. ಇನ್ನು ಕಣ್ಣಿಗೆ ಕಾಣದ ವಸ್ತುಗಳ ಉಷ್ಣೆಯನ್ನು ಪತ್ತೆ ಮಾಡಬಹುದೇ? ಮಾಡಬಹುದಂತೆ. ಕಣ್ಣಿಗೆ ಕಾಣದಷ್ಟು ಪುಟ್ಟದಾದ ಜೀವಕೋಶಗಳ ಒಳಗಿನ ಉಷ್ಣತೆಯನ್ನು ಅಳೆಯುವ ಥರ್ಮಾಮೀಟರ್ ಅನ್ನು ಜಪಾನಿನ ಕ್ವಾಂಟಮ್ ಲೈಫ್ ಸೈನ್ಸಸ್ ಸಂಶೋಧನಾಲಯದ ಹಿತೋಷಿ ಇಶಿವಾತ ಮತ್ತು ಸಂಗಡಿಗರು ವಿನ್ಯಾಸ ಮಾಡಿದ್ದಾರಂತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವರು ಈ ಸಾಧನೆ ಮಾಡಿದ್ದಾರೆ. ಥರ್ಮಾಮೀಟರು ಎಂದರೆ ಉಷ್ಣತೆಯನ್ನು ಅರ್ಥಾತ್ ಶಾಖ ಶಕ್ತಿಯನ್ನು ಅಳೆಯುವ ಒಂದು ಸಾಧನ. ನಾವು ವೈದ್ಯರ ಬಳಿಯಲ್ಲಿ ನೋಡುವ ಗಾಜಿನ ಥರ್ಮಾಮೀಟರು ದ್ರವಗಳು ಬಿಸಿಯಾದಾಗ ಹಿಗ್ಗುತ್ತವೆ ಎನ್ನುವ ತತ್ವವನ್ನು ಆಧರಿಸಿ ತಯಾರಾಗಿವೆ. ಅವುಗಳಲ್ಲಿ ಇರುವ ಪಾದರಸ ಬಿಸಿಯಾಗುತ್ತಿದ್ದಂತೆ ಹಿಗ್ಗುತ್ತದೆ. ಮಂಜುಗಡ್ಡೆಯಲ್ಲಿಯೂ ಹಬೆಯಾಡುವ ನೀರಿನಲ್ಲಿಯೂ ಇಟ್ಟಾಗ ಕಾಣುವ ಪಾದರಸದ ಹಿಗ್ಗುವಿಕೆಯನ್ನೇ ವಿಭಾಗಿಸಿ ಡಿಗ್ರಿ ಎಂದು ಕರೆದು ಉಷ್ಣತೆಯನ್ನು ಗುರುತಿಸಲು ಬಳಸುತ್ತೇವೆ. ಮಂಜುಗಡ್ಡೆಯ ಉಷ್ಣತೆಯಲ್ಲಿರುವ ವಸ್ತುವಿನ ಉಷ್ಣತೆ 100 ಡಿಗ್ರಿ ಆದಾಗ ಅದು ಕುದಿಯುವ ನೀರಿನಷ್ಟು ಬಿಸಿಯಾಗಿರುತ್ತದೆ ಎಂದರ್ಥ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಥರ್ಮೋಕಪಲ್ ಎನ್ನುವ ವಿದ್ಯಮಾನವನ್ನು ಬಳಸುತ್ತದೆ. 2 ವಿಭಿನ್ನ ಲೋಹಗಳ ತಂತಿಗಳನ್ನು ತುದಿಗಳಲ್ಲಿ ಬೆಸೆದಿರುತ್ತದೆ. ಈ ಬೆಸೆದ ಜೋಡಿ ತಂತಿಯ ಒಂದು ತುದಿ ಬಿಸಿಯಾದಾಗ ತಣ್ಣಗಿರುವ ಮತ್ತೊಂದು ತುದಿಯಲ್ಲಿ ವಿದ್ಯುತ್ ಹುಟ್ಟುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಎಷ್ಟರ ಮಟ್ಟಿಗೆ ಬಿಸಿಯಾಗಿದೆ ಎಂದು ತಿಳಿಯಬಹುದು. ಈ ವಿದ್ಯಮಾನವನ್ನು ಸೀಬೆಕ್ ಪರಿಣಾಮ ಎನ್ನುತ್ತಾರೆ. ಈ ಬಗೆಯ ಉಷ್ಣಮಾಪಿಗಳು ಪಾದರಸದ ಥರ್ಮಾಮೀಟರುಗಳಿಗಿಂತ 10 ಪಟ್ಟು ಬಿಸಿಯಾದ ಉಷ್ಣತೆಯನ್ನು ಅಳೆಯಬಲ್ಲವು. ಅಂತಹ ಬಿಸಿಯಲ್ಲಿ ಗಾಜಿನ ಥರ್ಮಾಮೀಟರು ಒಡೆದೇ ಹೋಗಬಹುದು. ಥರ್ಮಿಸ್ಟಾರ್ ಥರ್ಮೋಮೀಟರುಗಳು ಇನ್ನೊಂದು ವಿಧ. ಇವು ಇಲೆಕ್ಟ್ರಾನಿಕ್ ಥರ್ಮಾಮೀಟರುಗಳು. ಇವುಗಳಲ್ಲಿ ಸೆಮಿಕಂಡಕ್ಟರಿನಂತೆಯೇ ವಿಶೇಷವಾದೊಂದು ವಸ್ತು ಇರುತ್ತದೆ. ಅದು ಬಿಸಿಯಾದಾಗ ಕ್ಷೀಣವಾದ ವಿದ್ಯುತ್ಸಿಯಾದಾಗ ಕ್ಷೀಣವಾದ ವಿದ್ಯುತ್ತನ್ನು ಹುಟ್ಟಿಸುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಥರ್ಮಿಸ್ಟಾರು ಎಷ್ಟು ಬಿಸಿಯಾಗಿದೆ ಎಂದು ತಿಳಿಯಬಹುದು. ಇವಲ್ಲದೆ ದೂರದಿಂದಲೇ ಬಿಸಿಯಾದ ವಸ್ತುಗಳ ಉಷ್ಣತೆಯನ್ನು ತಿಳಿಯುವ ದೂರ ಸಂವೇದಿ ಉಷ್ಣಮಾಪಕಗಳು ಇವೆ. ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ದೇಹದ ಉಷ್ಣತೆಯನ್ನು ಗಮನಿಸಲು ಇವನ್ನು ಬಳಸಿದ್ದೆವು. ಇವೆಲ್ಲವೂ ನಮಗೆ ತಿಳಿದಿರುವ ಉಷ್ಣತೆಯನ್ನು ಮಾಪುವ ವಿಧಾನಗಳು. ಆದರೆ ಇವು ಯಾವುವು ಜೀವಕೋಶದೊಳಗಿನ ಉಷ್ಣತೆ ಎಷ್ಟಿದೆ ಎಂಬುದನ್ನು ತಿಳಿಸಲಾರವು. ಏಕೆಂದರೆ ಜೀವಕೋಶದಷ್ಟು ಪುಟ್ಟ ವಸ್ತುವಿನೊಳಗೆ ಅದನ್ನು ಹಾಳಗೆಡವದಂತೆ ತೂರುವ ತಂತಿ ಇಲ್ಲ. ಹೀಗಾಗಿ ಜೀವಕೋಶದೊಳಗೆ ಯಾವುದಾದರೂ ವಸ್ತುವನ್ನು ಸೇರಿಸಿ ಉಷ್ಣತೆಯಿಂದಾಗಿ ಅದರಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುವುದಷ್ಟೇ ಉಪಾಯ. ನ್ಯಾನೋ ವಜ್ರಗಳು ಎನ್ನುವ ವಸ್ತುಗಳನ್ನು ಈ ಹಿಂದೆ ಜೀವಕೋಶಗಳೊಳಗಿನ ಉಷ್ಣತೆಯನ್ನು ಅಳೆಯಲು ಬಳಸಲಾಗಿತ್ತು. ಅತಿ ಸಣ್ಣದಾದ ವಜ್ರದ ಹರಳುಗಳು ಇವು, ಆದರೆ ಕೃತಕವಾಗಿ ತಯಾರಿಸಿದಂಥವು. ವಜ್ರದಲ್ಲಿ ಸಾಮಾನ್ಯವಾಗಿ ಇರುವ ಕಾರ್ಬನ್ನಿನ ಜೊತೆಗೆ ನೈಟ್ರೋಜನ್ ಅಣುವೊಂದನ್ನು ಕೂಡಿಸಿ ತಯಾರಿಸಿದಂತಹ ಹರಳುಗಳು ಇವು. ಈ ನೈಟ್ರೋಜನ್ನಿಂದಾಗಿ ಹರಳುಗಳಿಗೆ ಒಂದು ವಿಶೇಷ ಗುಣ ಒದಗುತ್ತದೆ. ಅವುಗಳ ಕ್ವಾಂಟಮ್ ಸ್ಥಿತಿಯಲ್ಲಿ ವೈವಿಧ್ಯ ಉಂಟಾಗುತ್ತದೆ. ಈ ಕ್ವಾಂಟಮ್ ಸ್ಥಿತಿಯನ್ನು ಸ್ಪಿನ್ ಎಂದು

ಕರೆಯುತ್ತಾರೆ. ಇದೊಂದು ಕಾಂತಗುಣ, ಅರ್ಥಾತ್ ಕಾಂತಶಕ್ತಿಯಿಂದ ಬದಲಾಗಬಲ್ಲ ಗುಣ. ನ್ಯಾನೋ ವಜ್ರದ ಅಣುಗಳಲ್ಲಿ ಸ್ಪಿನ್ಗೆ ಸಂಬಂಧಿಸಿದಂತೆ ಮೂರು ಬಗೆ ಸಾಧ್ಯ. ಮೊದಲೆರಡು ಒಂದಕ್ಕೊಂದು ವಿರುದ್ಧವೆನ್ನಿಸುವ ಸ್ಥಿತಿ, ಮೂರನೆಯದು ಈ ಎರಡೂ ಸ್ಥಿತಿಯು ಒಟ್ಟಿಗೆ ಇರುವಂತಹ ಇಬ್ಬಂದಿ ಕ್ವಾಂಟಮ್ ಸ್ಥಿತಿ ಎನ್ನಬಹುದು. ಒಂದಿಷ್ಟು ಶಕ್ತಿಯನ್ನು ಒದಗಿಸಿದಾಗ ಇಲ್ಲವೇ ಕಳೆದಾಗ

0: ವರೆವಿಗೂ ಇಂತಹ ನ್ಯಾನೋವಜ್ರ ಕಣಗಳನ್ನು ಬಳಸಿ ಜೀವಕೋಶಗಳ ಉಷ್ಣತೆಯನ್ನು ಮಾಪಿಸಬಹುದಿತ್ತು. ಆದರೆ ಕೃತಕವಾಗಿ ತಯಾರಾದ ಈ ನ್ಯಾನೋವಜ್ರಗಳು ಎಲ್ಲವೂ ಒಂದೇ ರೀತಿ ಇರುವುದಿಲ್ಲವಾದ್ದರಿಂದ ಅವು ಅಲೆದ ಉಷ್ಣತೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣುತ್ತಿತ್ತು, ಬೆರಳಿನಿಂದ ಮುಟ್ಟಿದ ಬಿಸಿ ನೀರಿನಲ್ಲಿರಬಹುದಾದ ವ್ಯತ್ಯಾಸದಂತೆ. ಹೀಗಾಗಿ ಇದು ಅಷ್ಟು ನಿಖರವಾದ ಮಾಪಕವಾಗಲಿಲ್ಲ. ಇದೀಗ ಇಶಿವಾತರ ತಂಡ ಹೊಸದೊಂದು ಕ್ವಾಂಟಮ್ ವಸ್ತುವನ್ನು ಬಳಸಿ ಇನ್ನೂ ನಿಖರವಾಗಿ ಜೀವಕೋಶದೊಳಗಿನ ಉಷ್ಣತೆಯನ್ನು ಅಳೆದಿದೆ. ಇಶಿವಾತರ ತಂಡ ತಿದೆ. ಇಶಿವಾತರ ತಂಡ ತಯಾರಿಸಿರುವ ವಸ್ತುವನ್ನು ನ್ಯಾನೋ ಸೆನ್ಸರ್ ಎಂದು ಕರೆದಿದ್ದಾರೆ, ಅಂದರೆ ಅತಿ ಸೂಕ್ಷ್ಮವಾದ ಸಂವೇದಕ. ಇದು ಕೂಡ ನ್ಯಾನೋವಜ್ರದ ಹರಳುಗಳಂತೆಯೇ ಸ್ಪಿನ್ ಗುಣವನ್ನು ಬಳಸುತ್ತದೆ. ಆದರೆ ಒಂದು ವ್ಯತ್ಯಾಸವಿದೆ, ಈ ವಸ್ತುವಿನಲ್ಲಿ ಇರುವ ಎಲ್ಲ ಅಣುಗಳ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಜೊತೆಗೆ ಅದರಲ್ಲಿ ಉಂಟಾಗುವ ವ್ಯತ್ಯಾಸಗಳು ತುಸು ದೀರ್ಘಕಾಲ ಉಳಿಯುತ್ತವೆ. ಹೀಗಾಗಿ ಉಷ್ಣತೆಯಲ್ಲಿನ ಬದಲಾವಣೆಗಳನ್ನು ಇನ್ನಷ್ಟು ನಿಖರವಾಗಿ ಖಚಿತವಾಗಿ ತಿಳಿಯಬಹುದು ಎನ್ನುತ್ತಾರೆ ಇಶಿವಾತ. ಈ ವಿಶಿಷ್ಟ ನ್ಯಾನೋ ಕ್ವಾಂಟಮ್ ಸೆನ್ಸಾರುಗಳನ್ನು ತಯಾರಿಸಲು ಇಶಿವಾತ ತಂಡ ಸ್ಪಿನ್ ಕ್ವಾಂಟಮ್ ಗುಣವುಳ್ಳ ಪೆಂಟಸೀನ್ ಅಣುಗಳನ್ನು ಪ್ಯಾರಾಟರ್ಫಿನೈಲ್ ಹರಳುಗಳೊಳಗೆ ಬಂಧಿಸಿಟ್ಟಿತು. ಇದರ ಮೇಲೆ ಒಂದು ಪಾಲಿಮರ್ ಲೇಪವನ್ನು ಹಾಕಿದೆ. ಹೀಗೆ ತಯಾರಾದ ಅಣುಗಳೆಲ್ಲದರ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಇವುಗಳ ಮೇಲೆ ಹಸಿರು ಲೇಸರು ಬೆಳಕನ್ನು ಹಾಯಿಸಿದಾಗ ಕ್ವಾಂಟಮ್ ವಸ್ತುವು ಅದನ್ನು ಹೀರಿಕೊಳ್ಳುವುದರಿಂದ ಅದರ ಸ್ಪಿನ್ ಬದಲಾಗುತ್ತದೆ. ಅದು ಕೆಂಪಗಿನ ಬೆಳಕನ್ನು ಹೊಮ್ಮಿಸುತ್ತದೆ. ಈ ಬೆಳಕಿನ ಪ್ರಖರತೆ ಸುತ್ತಮುತ್ತಲಿನ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಅಂದರೆ ಹಸಿರು ಬೆಳಕು ಹಾಯಿಸಿದಾಗ ಕಾಣುವ ಕೆಂಬಣ್ಣದ ಪ್ರಖರತೆ ಜೀವಕೋಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರುತ್ತದೆ ಎಂದರ್ಥ. ಇದನ್ನು ಅಲ್ಲಿನ ಉಷ್ಣತೆಯನ್ನು ಲೆಕ್ಕ ಹಾಕಲು ಬಳಸಬಹುದು. ಹೀಗೆ ಜೀವಕೋಶದ ವಿವಿಧ ಭಾಗಗಳಲ್ಲಿನ ಉಷ್ಣತೆಯನ್ನು ಅಳೆಯಬಹುದು. ಇಶಿವಾತ ತಂಡ ಇದನ್ನೂ ಪರೀಕ್ಷಿಸಿ ನೋಡಿದೆ. ಜೀವಂತ ಕೋಶದೊಳಗೆ ಈ ನ್ಯಾನೋ ಸೆನ್ಸಾರುಗಳನ್ನು ಹರಡಿ ವಿವಿಧ ನ್ಯಾನೋ ಸೆನ್ಸರುಗಳನ್ನು ಪರೀಕ್ಷಿಸಿದೆ. ಕೋಶದ ಬೇರೆ ಬೇರೆ ಭಾಗದಲ್ಲಿರುವ ನ್ಯಾನೋ ಸೆನ್ಸಾರುಗಳು 1 ಡಿಗ್ರಿಯಷ್ಟು ಉಷ್ಣತೆಯ ವ್ಯತ್ಯಾಸವನ್ನು ದಾಖಲಿಸಿದ್ದುವು. ಅಂದರೆ ಕೋಶದ ಎಲ್ಲೆಡೆ ಒಂದೇ ಉಷ್ಣತೆ ಇಲ್ಲ ಎಂದಾಯಿತು. ಕೇವಲ 500 ನ್ಯಾನೋಮೀಟರು, ಅಂದರೆ ಮಿಲಿಮೀಟರಿನ 2001 ಅಂಶದಷ್ಟು ದೂರವಿರುವ ನ್ಯಾನೋ ಕಣಗಳು ಸ್ಪಷ್ಟವಾಗಿ ಉಷ್ಣತೆಯನ್ನು ತೋರಿಸುತ್ತವೆ. ಅರ್ಥಾತ್ ಈ ತಂತ್ರ ಬಲು ನಿಖರ ಎನ್ನುತ್ತಾರೆ ಇಶಿವಾತ. ಮುಂದೇನು ಗೊತ್ತಿಲ್ಲ. ಬಹುಶಃ ಜೀವಕೋಶದ ಚಟುವಟಿಕೆಗಳಿಗೂ ಅದರಲ್ಲಿನ ಉಷ್ಣತೆಗೂ ಸಂಬಂಧ ಏನು ಎಂಬುದನ್ನು ತಿಳಿಯಲು ಇದು ನೆರವಾಗಬಹುದು. ಅಥವಾ ಯಾರಿಗೆ ಗೊತ್ತು, ಇವು ಇನ್ಯಾವುದೋ ಬಳಕೆಗೂ ಒದಗಬಹುದು. ಹೊಸ ಅರಿವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುವುದನ್ನು ಮಾನವನಿಗೆ ಕಲಿಸಬೇಕಿಲ್ಲ ಅಲ್ಲವೇ?
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಜೆಮಿನಿ AI ಧ್ವನಿಗಳು ಹಾಗೂ ಶ್ರೀಮತಿ ಭಾರತಿ ಅವರ ಅಣುಕು ಧ್ವನಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬಿ ಎರಡು ಕಟ್ ಬಿ ಎರಡು ಕಟ್ ಬಿ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋ ಅಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?

0: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ಥರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ, ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು. ಎಲ್ಲ

0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಮಾಂಟಿಸಿರಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಲರವ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ.

spots: head, eyes, nose, ears, mouth, teeth, tongue, lips, neck, chin.

ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಕೂರಿನ ವಿವೇಕಾ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಮಾಂಟಿಸರಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಲರವ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಕಲರವ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಜೆ ಕೇಳಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಕೇಂದ್ರ ಸರ್ಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಮಾನಸಿಕ ಸಾಮರ್ಥ್ಯದ ಲೆಕ್ಕಗಳು ಹಾಗೂ ಅವುಗಳ ಸಿದ್ಧತೆ ಹೇಗೆ ನಡೆಯುವುದು ಎಂಬುದರ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರ್ ಅವರು ನಡೆಸಿಕೊಡುವ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸಾಮಾನ್ಯ ಜ್ಞಾನ
4: ಸಾಧನೆಗೆ ದಾರಿ ತೋರುವ,
3: ಮಾರ್ಗದರ್ಶನ ನೀಡುವ,
4: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
3: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
4: ಪ್ರಚಲಿತ ವಿದ್ಯಮಾನಗಳು,
3: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
4: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
3: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
5: ಎಲ್ರಿಗೂ ನಮಸ್ಕಾರ. ಸಾಮಾನ್ಯ ಜ್ಞಾನ ಸರಣಿಯ ಸಂಚಿಕೆಗೆ ಸ್ವಾಗತ. ನಾನು ಶಿವಪ್ರಸಾದ್, ಸಹ ಇತಿಹಾಸ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದಿನ ಸರಣಿಯಲ್ಲಿ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇರೋ ವಿಷಯ, ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳು ಇರೋ ಕಡೆ ಅದರಲ್ಲಿ ಗಣಿತದ ಪ್ರಶ್ನೆಗಳು ಅಥವಾ ಗಣಿತೀಯ ಸಾಮರ್ಥ್ಯದ ಪ್ರಶ್ನೆಗಳನ್ನು ಸಹ ಕೆಲವು ಪ್ರಶ್ನೆಗಳಲ್ಲಿ ಕೇಳಲಾಗುತ್ತೆ. ಉದಾಹರಣೆಗೆ PDO, ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕೆಸೆಟ್, ನೆಟ್, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದರಲ್ಲಿ ನಾವು ಸಾಕಷ್ಟು ಜನ ಈ ಒಂದು ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಕಾರಣ ಅಲ್ಲಿ ಎದಕ್ಕಿಂತ ಅತ್ಯಂತ ಪ್ರಮುಖವಾಗಿರೋ ಕಾರಣ ಏನಪ್ಪ ಅಂತಂದರೆ ಅದು ಗಣಿತದ ಪ್ರಶ್ನೆಗಳು ನಮಗೆ ಬರಲ್ಲ ಅಂತ. ಇದು ಎಸ್ಪೆಷಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಇದನ್ನು ತುಂಬ, ಅದರಲ್ಲೂ ಕೂಡ ಆರ್ಟ್ಸ್ ವಿದ್ಯಾರ್ಥಿಗಳು ಇದನ್ನು ತುಂಬ ತರೊಳಗೆ ತಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಗಣಿತದ ಪ್ರಶ್ನೆಗಳು, ನಾವು ಗಣಿತ ಓದಿದ್ದೀವಿ ಮರ್ತು ಹೋಗಿದ್ದೀವಿ ಅಥವಾ ನಮ್ಗೆ ಅದು ಮಾಡೋಕ್ಕೆ ಬರೋದಿಲ್ಲ, ನಮ್ಗೆ ಆನ್ಸರ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಸರಳವಾಗಿರೋ ಪ್ರಶ್ನೆಗಳನ್ನು ಕೂಡ ಕನಿಷ್ಠ ಪ್ರಯತ್ನ ಕೂಡ ಪಡೆದೇ ಅವನ ಹಾಗೆ ಬ್ಲೈಂಡ್ ಆಗಿ ಅಥವಾ ಖಾಲಿ ಬಿಟ್ಟು ಬರೋದು, ಈ ಥರದ ಪ್ರಯತ್ನಗಳು ಮಾಡ್ತಾ ಇರೋದನ್ನು ನಾನು ತುಂಬ ಸರಿ ಗಮನಿಸಿದ್ದೇನೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದರೆ, ನಾವಿಲ್ಲೇನು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ವಿಭಾಗದಿಂದ ಪ್ರಶ್ನೆಗಳು ಏನು ಬರ್ತವೆ, ಈ ಹೆಚ್ಚು ಕಡಿಮೆ ಪದವಿ ಹಂತದ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರೋ ಪ್ರಶ್ನೆಗಳ ಹಂತ ಅಥವಾ ಒಂದು ಡಿಫಿಕಲ್ಟಿ ಲೆವೆಲನ್ನು ನಾವು ಪರಿಗಣಿಸಿದ್ರೆ ಅವನ್ನ ಅರ್ಥ ಮಾಡಿಕೊಂಡು ಅವನ್ನ ಪರಿಹರಿಸೋದಕ್ಕೆ ನಮ್ಗೆ ಬೇಕಾಗಿರೋ ಜ್ಞಾನ ಎಷ್ಟು ಅಂದರೆ, ನಮ್ಮ ಇಂದಿನ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಪಠ್ಯಪುಸ್ತಕಗಳಿದಾವಲ್ವಾ, ಟೆಕ್ಸ್ಟ್ ಬುಕ್ಸ್, ಆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರೋ ಗಣಿತದ, ಅದರಲ್ಲಿ ಅಂಕಗಣಿತ ಮತ್ತೆ ಬೀಜಗಣಿತ, ಅರ್ಥಮೆಟಿಕ್ ಮತ್ತೆ ಆಲ್ಜಿಬ್ರಾ, ಅದ್ರ ಜೊತೆಗೆ ಜಾಮೆಟ್ರಿ, ಭೂಮಿತಿ ಶಾಸ್ತ್ರ ಇದೆ, ರೇಖಾಗಣಿತದ ಕೆಲವು ಮೂಲಭೂತ ಅಂಶಗಳನ್ನ ನಾವು ಅರ್ಥ ಮಾಡಿಕೊಂಡು ಅದರ ಜೊತೆಗೆ ತುಂಬಾ ಗಮನ ಕೊಟ್ಟು ನೋಡ್ಬೇಕಾಗಿರೋದು ಏನು ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂತಹ ಇದೇ ಪ್ರಕಾರದ ಪ್ರಶ್ನೆಗಳನ್ನ ಹೆಚ್ಚು ಹೆಚ್ಚಾಗಿ ನಾವು ಸಾಲ್ವ್ ಮಾಡ್ತಾ ಹೋದ್ವಿ ಅಂತಂದ್ರೆ ಈ ವಿಭಾಗದಿಂದ ಬರೋ ಪ್ರಶ್ನೆಗಳು ಯಾವತ್ತೂ ಕೂಡ ನಮ್ಗೆ ಕಷ್ಟ ಅನ್ಸಲ್ಲ. ಮತ್ತು ಇದ್ರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ಏನು ಅಂತಂದ್ರೆ, ಬೇರೆ ಪ್ರಶ್ನೆಗಳ ತರ ಇರಬಹುದೇನೋ ಅನ್ನೋ ಉತ್ತರ ಇದರಲ್ಲಿ ಸಿಗಲ್ಲ. ನಾವು ಕೆಲವು ಸಿದ್ಧಾಂತಗಳನ್ನ ಅಥವಾ ಕೆಲವು ಕಲ್ಪನೆಗಳನ್ನ, ಕೆಲವು ವಿಧಾನಗಳನ್ನ ಅಥವಾ ಫಾರ್ಮುಲಾಗಳನ್ನ

ಅರ್ಥ ಮಾಡಿಕೊಂಡು ಪ್ರತಿ ಪ್ರಕಾರದ ಪ್ರಶ್ನೆಗಳನ್ನು ಒಂದಷ್ಟು ಬಗೆಹರಿಸ್ತಾ ಪ್ರಾಕ್ಟೀಸ್ ಮಾಡ್ಕೊತಾ ಹೋದ್ವಿ ಅಂತಂದರೆ ಖಂಡಿತವಾಗಿ ನಮಗೆ ಅದನ್ನಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಸಿಗೋ ಉತ್ತರ ಅದೇ ಆಗಿರುತ್ತೆ. ಬೇರೆ ಪ್ರಶ್ನೆಗಳಿಗೆ ಇದು ಇರಬಹುದು ಇರಬಹುದು ಅನ್ನೋ ಥರದ ಗೊಂದಲ ಅಥವಾ ಕನ್ಫ್ಯೂಷನ್ಸ್ ಈ ಸೆಕ್ಷನಲ್ಲಿ ಇರಲ್ಲ. ಇದು ಈ ಒಂದು ಸೆಕ್ಷನ್ನ ಪ್ಲಸ್ ಪಾಯಿಂಟ್. ಆದರೆ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಈ ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಕನ್ನಡದಲ್ಲಿ ಹೇಳೋದಾದ್ರೆ ಗಣಿತೀಯ ಸಾಮರ್ಥ್ಯದ ಅಥವಾ ಗಣಿತೀಯ ತಾರ್ಕಿಕತೆಯ ವಿಭಾಗದ ಪ್ರಶ್ನೆಗಳ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತೀನಿ, ಅದನ್ನು ಗಮನಿಸಬಹುದು. ಮೊದಲನೇದಾಗಿ ಯಾವ ರೀತಿಯ ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ ಅನ್ನೋದನ್ನ ಒಂದು ಕಡೆ ಪಟ್ಟಿ ಮಾಡ್ಕೊಂಡ್ಬಿಡೋಣಂತೆ. ಅದರಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳ್ತೇವೆ. ಮೊದಲನೇದಾಗಿ ಒಂದು ಕಡೆ ಏನೋ ನೋಡ್ತಾವಣಿ, ಸಂಖ್ಯಾ ಸರಣಿ, ನಂಬರ್ ಸಿಸ್ಟಮ್, ಲಸಾಅ ಮತ್ತು ಮಾಸಾಹ ಅಂದರೆ ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಂಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಸರಾಸರಿ, ಸಂಖ್ಯಾ ಸರಣಿ ಅಥವಾ ಸಂಖ್ಯಾ ಸರಣಿಯ ಬೆಳವಣಿಗೆ, ಸರಳ ಬಡ್ಡಿ, ಚಕ್ರಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್, ಅನುಪಾತಗಳು ಮತ್ತು ಪ್ರಮಾಣಗಳು, ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್, ಮತ್ತು ಪಾಲುದಾರಿಕೆ ಲೆಕ್ಕಗಳು ಅಂದರೆ ಪಾರ್ಟ್ನರ್ಶಿಪ್ ಕ್ವೆಶನ್ಸ್, ಅದರ ಜೊತೆಗೆ ಮಿಶ್ರಣಗಳು ಮಿಕ್ಸ್ಚರ್ಸ್, ಸಮಯ ಮತ್ತು ಕಾರ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಸಮಯ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಕ್ವೆಶನ್ಸ್, ಶೇಕಡಾವಾರು ಪ್ರಶ್ನೆಗಳು ಪರ್ಸೆಂಟೇಜ್ ಕ್ವೆಶನ್ಸ್, ಏಜ್ ರಿಲೇಟೆಡ್ ಪ್ರಶ್ನೆಗಳು ಅಂದರೆ ವಯಸ್ಸು ಆಧಾರಿತ ಪ್ರಶ್ನೆಗಳು, ಸಮಯ ವೇಗ ಮತ್ತು ದೂರ ಟೈಮ್ ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ರಿಲೇಟೆಡ್ ಪ್ರಶ್ನೆಗಳು, ಅದೇ ರೀತಿಯಲ್ಲಿ ವೆನ್ನ ನಕ್ಷೆಗಳು ಅಂದರೆ ವೃತ್ತಾಕಾರದ ಚಿತ್ರಗಳಲ್ಲಿ ತೋರಿಸ್ತಕ್ಕಂಥ ದತ್ತಾಂಶಗಳ ನಕ್ಷೆಗಳು, ಎತ್ತರ ಮತ್ತು ದೂರದ ಪ್ರಶ್ನೆಗಳು, ಲಾಭ ಮತ್ತು ನಷ್ಟದ ಪ್ರಶ್ನೆಗಳು ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಶ್ನೆಗಳು, ಸಂಭವನೀಯತೆ ಮತ್ತು ವಿಕಲ್ಪಗಳು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್. ಈ ರೀತಿಯ ಕೆಲವು ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಹೀಗಾಗಿ ಒಂದು ಈ ಎಲ್ಲ ರೀತಿ ಪ್ರಶ್ನೆಗಳು ಅಥವಾ ಈ ಎಲ್ಲ ವಿಧದ ಪ್ರಶ್ನೆಗಳು ಅಂತಂದಾಗ ನಮಗೆ ಆ್ಯಕ್ಚುಲಿ ಇವನ್ನ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಅಂದರೆ ದೈನಂದಿನ ಜೀವನದಲ್ಲಿ ತುಂಬ ಸರಿ ಈ ಲೆಕ್ಕಾಚಾರಗಳು ಬಳಕೆ ಮಾಡಿದ್ದೀವಿ ನಾವು. ಈಗ ಪರ್ಸೆಂಟೇಜ್ ಅಂದಾಗ ನಾವು ಶಾಪಿಂಗ್ ಹೋಗ್ತೀವಿ 20% ಡಿಸ್ಕೌಂಟ್ ಅಂತ ಇರುತ್ತೆ ಅಥವಾ 10% ಎಕ್ಸ್ಟ್ರಾ ಅಂತ ಇರುತ್ತೆ, ಅದೆಲ್ಲ ಕಡೆ ನಾವಿನ್ನ ತುಂಬ ಜನರಲ್ ಆಗಿ ಕಾಮನ್ ಆಗಿ ಬಳಕೆ ಮಾಡಿಕೊಂಡೇ ಬಂದಿದ್ದೀವಿ. ಆದರೂ ಸಹ ಎಕ್ಸಾಮಲ್ಲಿ ಅದು ಕೇಳಿದಾಗ ಇದು ಗಣಿತದ ಪ್ರಶ್ನೆ ನನಗಾಗಲ್ಲ ಅನ್ನೋ ಒಂದು ಪೂರ್ವಗ್ರಹ ಪ್ರಜುಡಿಸ್ ಏನಿದೆ ಅಲ್ವಾ, ಇದರಿಂದ ನಾವು ಈ ಒಂದು ಸೆಕ್ಷನ್ ಅನ್ನು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಈಸಿಯಾಗಿ ಬರ್ತಕ್ಕಂಥ ಮಾರ್ಕ್ಸ್ಗಳನ್ನು ಕಳ್ಕೊಳ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇದುಗಳ ಬಗ್ಗೆ ಒಂದು ಮಾಹಿತಿ. ಮೊದಲನೇದಾಗಿ ಸಂಖ್ಯಾ ಸರಣಿ, ಇದನ್ನ ಸ್ವಲ್ಪ ಗಮನಿಸೋಣ. ಸಂಖ್ಯಾ ಸರಣಿ ಅಂತಂದಾಗ ನಾವು ಪ್ರತಿದಿನ ಕೌಂಟ್ ಮಾಡೋದಕ್ಕೆ ಎಣಿಸೋದಕ್ಕೆ ಏನು ನಂಬರ್ಗಳನ್ನು ಬಳಸ್ತೀವಿ ಅದರ ಜೊತೆಗೆ ಒಂದಷ್ಟು ಬಳಕೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ತತ್ವಗಳು ಅಥವಾ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಅರ್ಥ ಮಾಡ್ಕೊಡೋದು. ಉದಾಹರಣೆಗೆ ಸಂಖ್ಯಾ ಆಧಾರ ಪದ್ಧತಿ. ಸಂಖ್ಯಾ ಆಧಾರ ಪದ್ಧತಿ ಅಂದರೆ ಸಾಮಾನ್ಯ ನಾವು ಬಳಸೋದು ಡೆಸಿಮಲ್ ಸಿಸ್ಟಮ್ ಅಥವಾ ದಶಮಾಂಶ ಪದ್ಧತಿ. 1-9, 10, ಪ್ರತಿ 10ಕ್ಕೆ ಒಂದೊಂದು ಹಂತ ಚೇಂಜ್ ಆಗ್ತಾ ಇದು ದಶಮಾಂಶ ಪದ್ಧತಿ ಅಂತ ಕರಿತೀವಿ. ಇಂಥದೇ ಬೇರೆ ಬೇರೆ ಆಧಾರದ ಪದ್ಧತಿಗಳನ್ನು ಕೂಡ ನಾವು ಗಣಿತದಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ. ಬೈನರಿ ಸಿಸ್ಟಮ್ ಅಂದರೆ 2ರ ಆಧಾರ ಪದ್ಧತಿ, ಅದೇ ರೀತಿ ಹೆಕ್ಸಾ ಡೆಸಿಮಲ್ ಸಿಸ್ಟಮ್ ಅಂದರೆ 16ರ ಆಧಾರ ಪದ್ಧತಿ, 8ರ ಆಧಾರ ಪದ್ಧತಿ, ಸಾಮಾನ್ಯವಾಗಿ ಎಷ್ಟೇ 5ರ ಆಧಾರ ಪಂಚಮಾನ ಪದ್ಧತಿ ಅಂತ ಕರಿತೀವಿ, ಅಷ್ಟಮಾನ ಪದ್ಧತಿ ಅಂತ ಕರಿತೀವಿ. ತುಂಬ ವ್ಯವಸ್ಥೆಗಳು ಇದ್ದಾವೆ ಬೇರೆ ಬೇರೆ ಕಡೆಗಳಲ್ಲಿ. ನಮ್ಮ ಸಾಮಾನ್ಯ ಇವತ್ತಿನ ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥದ್ದಕ್ಕೆ 4 ಆಧಾರದ ಪದ್ಧತಿಗಳನ್ನು ಬಳಸ್ಕೊಳ್ತೀವಿ. 1 ದಶಮಾಂಶ ಪದ್ಧತಿ, ನಮ್ಮೆಲ್ಲರಿಗೂ ಗೊತ್ತಿರೋದು. 2ನೇದು ಬೈನರಿ ಸಿಸ್ಟಮ್ ಅಥವಾ ದ್ವಿಮಾನ ಪದ್ಧತಿ. 3ನೇದು ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಥವಾ 16ರ ಮಾನ ಪದ್ಧತಿ. ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಯಾವ ರೀತಿ, ಉದಾಹರಣೆಗೆ 2 ಅನ್ನೋ ಸಂಖ್ಯೆ ದ್ವಿಮಾನ ಪದ್ಧತಿಯಲ್ಲಿ ಯಾವ ರೀತಿ ಬರೆಯಲ್ಪಡುತ್ತದೆ ಅನ್ನೋದು, ಅಥವಾ 1, 0, 1, 1 ಈ ಥರ ದಶಮಾನ ಪದ್ಧತಿಯ ಮೌಲ್ಯ ಏನು, ಈ ಥರದ ಪ್ರಶ್ನೆಗಳು ನಾವು ಕಾಣ್ತೇವೆ. ಅಂದರೆ ಸಂಖ್ಯೆಗಳ ಆಧಾರ ಪದ್ಧತಿಗಳಿದ್ದಾವೆ. ಇದನ್ನು ನಾವು 6 ಮತ್ತು 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾವಿನ್ನು ಕಾಣ್ತೇವೆ. ಅದರ ಜೊತೆಗೆ ನೈಜ ಸಂಖ್ಯೆಗಳು, ನೈಜವಲ್ಲದ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್ಸ್, ಈ ರೀತಿಯ ಬೇರೆ ಬೇರೆ ಸಂಖ್ಯಾ ಪದ್ಧತಿ ಸಂಖ್ಯಾ ವಿವರಣೆಗಳು ಇದ್ದಾವೆ. ಈ ಸಿದ್ಧಾಂತಗಳನ್ನು ಒಂದ್ಸರಿ ನೋಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಬೇರೆ ಸಂಖ್ಯೆಗಳನ್ನು ಮೇಲೆ ಮಾಡಬಹುದಾದಂಥ ಲೆಕ್ಕಗಳು ಅಂದರೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದು, ಇದರಲ್ಲಿ ಕೂಡ ಒಂದು ನಿರ್ದಿಷ್ಟವಾದ ಕ್ರಮ ಇದೆ. ಸಾಮಾನ್ಯ ನಾವು ಅದನ್ನ ಬಾಡ್ಮಾಸ್ ನಿಯಮ, BODMAS ಬಾಡ್ಮಾಸ್ ನಿಯಮ ಅಂತ ಕರೀತೀವಿ. ಈ ತರ ಸಣ್ಣ ಪುಟ್ಟ ಕೆಲವು ಅಂಶಗಳನ್ನು ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಅಂಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಹ ನಾವು ಕಾಣಬಹುದು. ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಇವುಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಚ್ಚಿನ ಗಣಿತ ಜ್ಞಾನ ಏನು ಬೇಕಾಗಿಲ್ಲ. 5 ಮತ್ತು 6ನೇ ಕ್ಲಾಸ್ನ ಗಣಿತದ ಜ್ಞಾನವೇ ನಮಗೆ ಸಾಕಷ್ಟಾಗುತ್ತೆ. ಇನ್ನು ಲಾಸಾ ಮತ್ತು ಮಾಸಾ ಅಂದರೆ HCF ಮತ್ತು LCM, ಇಲ್ಲಿ ಈ ಪ್ರಶ್ನೆ ಹೆಂಗೆ ಅಂತಂದ್ರೆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ 50 ಮೀಟರ್ನ ಕಂಬಿ ಮತ್ತು

ಹತ್ತು ಮೀಟರ್ನ ಕಂಬಿ ಮತ್ತು 90 ಮೀಟರ್ನ ಕಂಬಿಗಳಿರುತ್ತೆ. ಇವುಗಳನ್ನ ಸಮಾನವಾಗಿ ತುಂಡುಗಳಾಗಿ ಮಾಡೋದಾದ್ರೆ ಎಷ್ಟು ಮೀಟರ್ಗೆ ಇವನ್ನ ತುಂಡರಿಸಬೇಕಾಗುತ್ತೆ ಅನ್ನೋ ಒಂದು ಪ್ರಶ್ನೆ. ಅವಾಗ ಏನಾಗುತ್ತೆ, 50, 70 ಮತ್ತು 90ಕ್ಕೆ LCM ಅದನ್ನ ನಾವು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ನಾವು ಈ 6ನೇ ತರಗತಿಯಲ್ಲಿ ಇರ್ತಕ್ಕಂಥ HCF ಮತ್ತು LCM ಇದಕ್ಕೆ ಸಂಬಂಧಪಟ್ಟಂತಹ ಆಪರೇಷನ್ ಸಿಸ್ಟಮ್ ಯಾವ ರೀತಿ ಅವನ್ನ ಕಂಡುಹಿಡಿಬೇಕು ಮತ್ತು ಅವನ್ನ ರಿವರ್ಸ್ ಆಗಿ ಒಂದಕ್ಕೊಂದಿರ್ತಕ್ಕಂಥ ಸಂಬಂಧಗಳೇನು ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ಸರಾಸರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಾವು ಸಾಮಾನ್ಯವಾಗಿ ತುಂಬಾ ಸಲ ನೋಡ್ತಾನೆ ಇರ್ತೀವಿ. ಒಂದು ವಸ್ತುನ ನಾವು 70 ರೂಪಾಯಿ ತಗೊಳ್ತೀವಿ, ಇನ್ನೊಂದು ಸ್ಥಾನ 90 ರೂಪಾಯಿ ತಗೊಳ್ತೀವಿ, ಇವೆರಡರ ಸರಾಸರಿ ಎಷ್ಟು ಅಂದಾಗ ಅಲ್ಲಿ 80 ಅನ್ನೋ ಉತ್ತರ ಸಿಗುತ್ತೆ. ಇನ್ನು ನಮ್ಮ ಸ್ಟೂಡೆಂಟ್ಸ್ ಗಂತೂ ತುಂಬಾ ಚೆನ್ನಾಗುತ್ತೆ. ಫಸ್ಟ್ ಇಂಟರ್ವಲ್ ಟೆಸ್ಟ್ ಅಲ್ಲಿ 16 ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ ಇಂಟರ್ವಲ್ ಟೆಸ್ಟ್ ಅಲ್ಲಿ 18 ಮಾರ್ಕ್ಸ್ ಬರುತ್ತೆ, ಸರಾಸರಿ ಮಾರ್ಕ್ಸ್ ಎಷ್ಟು ಅಂತಂದ್ರೆ 17 ಮಾರ್ಕ್ಸ್. ಇದು ಸರಾಸರಿ ಅಂದ್ರೆ ಅದು ಒಂದು ಮಧ್ಯದ ಅಂಶ. ಈ ಸರಾಸರಿಯಲ್ಲಿ ನಾವು ಬೇರೆ ಬೇರೆ ವಿಧದ ಸರಾಸರಿಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಹಾಗಾಗಿ ಸರಾಸರಿ ಅಂದ್ರೆ ಏನು, ಸರಾಸರಿಯನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು, ಸರಾಸರಿಯಲ್ಲಿರ್ತಕ್ಕಂಥ ವಿವಿಧ ವಿಧಗಳು ಯಾವ್ಯಾವು, ಸರಾಸರಿಗೆ ಸಂಬಂಧಪಟ್ಟಂತೆ ಕೆಲವು ನಿಯಮಗಳು ಯಾವ್ಯಾವು, ಮತ್ತು ಪರಸ್ಪರ ಸರಾಸರಿಯ ನಡುವಿನ ಸಂಬಂಧ ಏನು ಅನ್ನೋದಕ್ಕೆ ಒಂದಷ್ಟು ಅಂಶಗಳು ಬಹುತೇಕ ಇದು ನಮಗೆ 7ನೇ ತರಗತಿ ಗಣಿತದ ಪುಸ್ತಕದಲ್ಲಿ ನಮಗೆ ಕಂಡು ಬರುತ್ತೆ. ಸರಳವಾದಂತಹ ವಿಧಾನಗಳಿದಾವೆ, ಸರಳವಾಗಿ ಅರ್ಥ ಮಾಡಿಕೊಳ್ಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಸಣ್ಣ ಲೆಕ್ಕಾಚಾರದ ಮುಖಾಂತರ ಉತ್ತರಗಳನ್ನ ಕಂಡುಹಿಡಿಯಬಹುದಾಗಿರುತ್ತೆ. ಇನ್ನ ಸಂಖ್ಯಾ ಸರಣಿ ಅಥವಾ ಗಣಿತೀಯ ಮ್ಯಾಥಮೆಟಿಕಲ್ ಪ್ರೋಗ್ರೆಷನ್ ಅಂತ ಕರಿತೀವಿ, ಗಣಿತೀಯ ಪ್ರಗತಿ ಅಥವಾ ಗಣಿತೀಯ ಸರಣಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಏನು ಅಂದ್ರೆ, ಸರಣಿ ಅಂದ್ರೆ ನಮಗೆ ಆಗಲೇ ಗೊತ್ತಿದೆ, ಒಂದಷ್ಟು ಸಂಖ್ಯೆಗಳು ನಿಯಮಿತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಅವು ಮೂವ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ 1, 2, 3, 4, 5 ಅಥವಾ 2, 4, 6, 8 ಅಥವಾ 2, 5, 9, 14 ಹೀಗೆ ಈ ತರದಲ್ಲಿ ಸಂಖ್ಯೆಗಳು ಮೂವ್ ಆಗ್ತಾ ಹೋಗ್ತವೆ. ಇಲ್ಲಿ ಕೇಳಬಹುದಾದ ಪ್ರಶ್ನೆಗಳೇನು ಅಂದ್ರೆ, ಒಂದು ಸರಣಿಯನ್ನ ಕೊಟ್ಟು ಆ ಸರಣಿಯ ಮಧ್ಯದ ಸಂಖ್ಯೆ ಅಥವಾ ಕೊನೆಯ ಸಂಖ್ಯೆಯನ್ನ ಖಾಲಿ ಬಿಟ್ಟು ಆ ಜಾಗದಲ್ಲಿ ಬರಬಹುದಂತಹ ಪ್ರಶ್ನೆ ಯಾವುದು, ಒಂದು ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಇವನ್ನ ನಾವು ಸೀರೀಸ್ ಕ್ವಶನ್ಸ್ ಅಥವಾ ಸಂಖ್ಯಾ ಸರಣಿಯ ಪ್ರಶ್ನೆಗಳು ಅಂತ ಕರಿತೀವಿ. ಅಥವಾ ಇನ್ನು ಕೆಲವು ಸರಿ ಏನಾಗುತ್ತೆ, ಇದನ್ನ ನಮ್ಮ ಜನರಲ್ ಲೈಫ್ ಅಂದ್ರೆ ಡೇ ಟು ಡೇ ಲೈಫ್ ಕೂಡ ಅಪ್ಲೈ ಮಾಡ್ಬಿಡ್ತಾರೆ. ಎಕ್ಸಾಂಪಲ್, ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಪ್ರತಿ 8 ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಬರುತ್ತೆ ಎನ್ನುವುದಾದಲ್ಲಿ, ಈ ಹಿಂದಿನ ಮೆಟ್ರೋ ರೈಲು 3 ನಿಮಿಷದ ಹಿಂದೆ ಹೋಗಿದ್ದು ಇಲ್ಲಿಂದ ಮುಂದಿನ ಮೆಟ್ರೋ ಎಷ್ಟು ನಿಮಿಷಕ್ಕೆ ಬರುತ್ತದೆ, ಈ ತರದ ಒಂದು ಪ್ರಶ್ನೆ. ಅಥವಾ ಇಲ್ಲಿಂದ ಮುಂದಿನ 4ನೇ ಮೆಟ್ರೋ ಎಷ್ಟು ನಿಮಿಷಗಳ ನಂತರ ಬರುತ್ತದೆ, ಈ ತರದ ಒಂದು ಜನರಲ್ ಅಪ್ಲಿಕೇಶನ್ ಪ್ರಶ್ನೆ ಇರುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಸಂಖ್ಯೆ ಮತ್ತೆ ಇನ್ನೊಂದು ಸಂಖ್ಯೆಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತ ನೋಡ್ತೇವೆ. ಆ ಡಿಫ್ರೆನ್ಸ್ ಸ್ಟಡಿ ಆಗಿದೆಯಾ ಅಥವಾ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅನ್ನೋ ನೋಡ್ತೇವೆ. ಸಂಖ್ಯಾ ಸರಣಿ ಯಾವ ರೀತಿ ಮುಂದುವರಿತಾ ಇದೆ, ಸಂಖ್ಯಾ ಸರಣಿಯ ರಚನೆ ಏನು ಅನ್ನೋ ಅರ್ಥ ಮಾಡಿಕೊಂಡು ಅವ್ರು ಕೇಳಿರೋ ಪ್ರಶ್ನೆ. ಬಹುತೇಕ ಪ್ರಶ್ನೆ ಏನಿರುತ್ತೆ ಅಂದ್ರೆ, ಸರಣಿಯನ್ನ ಸರಳವಾಗಿ ಪೂರ್ಣಗೊಳಿಸಿ ಅಂತಿರುತ್ತೆ, ಅಥವಾ ಇಷ್ಟನೇ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಿರುತ್ತೆ, ಅಥವಾ ಇಲ್ಲಿಂದ ಇಲ್ಲಿವರೆಗನ್ನ ಸರಣಿಯಲ್ಲಿ 1ರಿಂದ 4ನೇ ಅಂಕಿವರೆಗಿನ ಮೊತ್ತ ಎಷ್ಟು ಅಂತಂದು, ಅಥವಾ 5ನೇ ಅಂಕಿಯಿಂದ 9ನೇ ಅಂಕಿವರೆಗಿನ ಮೊತ್ತ ಎಷ್ಟು ಅಂತಂದು, ಈ ತರದ ಪ್ರಶ್ನೆಗಳನ್ನ ಸಾಮಾನ್ಯ ಕಾಣ್ತೇವೆ. ಇದನ್ನ ನಾವು ಅಂಕಗಣಿತದ ಮಾದರಿಯಲ್ಲಿ ನಾವಿನ್ನ ಅರ್ಥ ಮಾಡ್ಕೋಬಹುದು. ತುಂಬಾ ಸರಳವಾಗಿರುವ ಪ್ರಶ್ನೆಗಳು. ಸಂಖ್ಯಾ ಸರಣಿ ಯಾವ ರೀತಿ ರಚನೆಯಾಗಿದೆ ಅಂಡ್ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗಿರೋ ಸಿಂಪಲ್ ಆಪರೇಷನ್ಸ್ ಅಂದ್ರೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್, ಸಮಟೈಮ್ಸ್ ಕೆಲವು ಸಾರಿ ಡಿವಿಷನ್ ಮತ್ತೆ ಸಬ್ಟ್ರಾಕ್ಷನ್ ಕೂಡ ಬೇಕಾಗುತ್ತೆ. ಈಗ ಯಾವ ರೀತಿ ರಚನೆ ಆಗಿದೆ ಅನ್ನೋದನ್ನ ಒಂದ್ಸರಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಉತ್ತರವನ್ನ ಖಡಾಖಂಡಿತವಾಗಿ ನಾವಿಲ್ಲಿ ಪತ್ತೆ ಹಚ್ಚಬಹುದಾಗಿರುತ್ತೆ. ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಜವಾಗಿ ತುಂಬಾ ಸುಲಭವಾಗಿರುತ್ತೆ. ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ರೀತಿ ಸರಣಿಗಳನ್ನ ರೂಪಿಸಲಾಗತ್ತೆ, ಸರಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸರಳ ಬಡ್ಡಿ, ಸರಳ ಬಡ್ಡಿ ಸಾಮಾನ್ಯವಾಗಿ ನಾವು ಗಮನಿಸೋದು ಹೆಂಗೆ ಅಂತಂದ್ರೆ, ನಿರ್ದಿಷ್ಟ ಮೊತ್ತ ನಾವು ಅಸಲು ಅಂತ ಕರಿತೀವಿ, ಅಸಲು ಮತ್ತೆ ಕಾಲ ಒಂದು ನಿರ್ದಿಷ್ಟ ಮೊತ್ತ. ಎಕ್ಸಾಂಪಲ್ ಮುಖಾಂತರ ಹೇಳ್ಬಿಡ್ತೇನೆ, ಟೆಕ್ಸ್ಟಲ್ ಆಗಿ ಹೇಳೋದಕ್ಕಿಂತ ಒಂದು ಉದಾಹರಣೆಗಳು ಅಂತ, 10,000 ರೂಪಾಯಿ ಅಸಲಿಗೆ ವರ್ಷಕ್ಕೆ ಶೇಕಡ 10% ಬಡ್ಡಿ ಆದಲ್ಲಿ ಬಡ್ಡಿ ಮೊತ್ತ ಎಷ್ಟು, ಒಂದು ವರ್ಷದ ನಂತರ ಬಡ್ಡಿ ಮೊತ್ತ ಎಷ್ಟು ಅಂದ್ರೆ, ಇಲ್ಲಿ 4 ಟರ್ಮ್ಗಳು ನಾವು ನೋಡ್ತೀವಿ, ಒಂದು ಅಸಲು, ಬಡ್ಡಿ ಪ್ರಮಾಣ, ಕಾಲ ಮತ್ತು ಒಟ್ಟು ಮೊತ್ತ. 4 ಅಂಶಗಳು, ಅಸಲು, ಬಡ್ಡಿ, ಬಡ್ಡಿ ಪ್ರಮಾಣ, ಒಟ್ಟು ಮೊತ್ತ. ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಈ 4ರಲ್ಲಿ ಯಾವುದಾದ್ರೂ 3ನ್ನ ಕೊಟ್ಟು ಇನ್ನೊಂದನ್ನ ಪತ್ತೆ ಹಚ್ಚಿ ಅಂತಾರೆ. ಉದಾಹರಣೆಗೆ ಅಸಲು ಮತ್ತೆ ಕಾಲ ಬಡ್ಡಿ ದರವನ್ನ ಕೊಟ್ಟು ಒಟ್ಟು ಮೊತ್ತ ಎಷ್ಟು ಅಂತ ಕೇಳ್ಬಹುದು, ಅಥವಾ ಒಟ್ಟು ಮೊತ್ತವನ್ನ ಕೊಟ್ಟು ಬಡ್ಡಿ ದರವನ್ನ ಕೊಟ್ಟು ಕಾಲವನ್ನ ಕೊಟ್ಟು ಅಸಲು ಎಷ್ಟು ಅಂತ ಕೇಳ್ಬಹುದು. ಇದರಲ್ಲಿ 4ಕ್ಕೆ ಅಂಶಗಳು ಬರೋದ್ರಿಂದಾಗಿ ಈ ಪ್ರಶ್ನೆಗಳನ್ನ ಪರಿಹರಿಸೋದು ತುಂಬಾ ಸುಲಭ ಆಗಿರುತ್ತೆ. ಈ ತರದ ಲೆಕ್ಕಾಚಾರಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ಮಾಡಿರ್ತೀವಿ. 10,000 ರೂಪಾಯಿ ಅಸಲಿಗೆ 1 ತಿಂಗಳಿಗೆ 2 ರೂಪಾಯಿ ಬಡ್ಡಿ ತರ ಆಯ್ತು ಅಂತಂದ್ರೆ 6 ತಿಂಗಳಿಗೆ ಒಟ್ಟು ಬಡ್ಡಿ ಎಷ್ಟಾಗತ್ತೆ, ಒಟ್ಟು ಎಷ್ಟು ಮೊತ್ತವನ್ನ ವಾಪಸ್ ಕೊಡಬೇಕಾಗತ್ತೆ, ಅಸಲು ಸಮೇತ ಎಷ್ಟು ಮೊತ್ತವನ್ನು ವಾಪಸ್ ಕೊಡಬೇಕಾಗತ್ತೆ, ಈ ತರದ ಲೆಕ್ಕಾಚಾರಗಳು ನಾವು ಯಾವತ್ತೂ ಮಾಡ್ತಾನೆ ಬಂದಿದೀವಿ. ಸರಳ ಬಡ್ಡಿಯ ಪ್ರಶ್ನೆಗಳು ಜಾಸ್ತಿ ಕಾಂಪ್ಲಿಕೇಶನ್ ಇರಲ್ಲ, ಯಾಕೆ ಅಂತಂದ್ರೆ ಇರೋದೇ

ನಾಲ್ಕು ಅಂಶ ಇದಾವೆ. ಒಂದು ಅಸಲು ಬಡ್ಡಿ ಅಂದರೆ ಬಡ್ಡಿ ದರ, ಅಸಲು ಬಡ್ಡಿ ದರ, ಆಮೇಲೆ ಕಾಲ ಎಷ್ಟು ಡ್ಯೂರೇಷನ್ ಅಂತ, ಅದಾದಮೇಲೆ ಒಟ್ಟು ಮೊತ್ತ. ಇವನ್ನು ಕೂಡ ನಾವು ಸರಳವಾಗಿ ಬಿಡಿಸಬಹುದಾಗಿದೆ. ಇನ್ನೊಂದು ರೀತಿಯ ಬಡ್ಡಿ ಅಂದರೆ ಅದು ಚಕ್ರಬಡ್ಡಿ. ಸರಳ ಬಡ್ಡಿಗೆ ಹೋಲಿಕೆ ಮಾಡಿದಾಗ ಚಕ್ರಬಡ್ಡಿಯ ಫಾರ್ಮುಲಾ ಮತ್ತು ಅದರಲ್ಲಿ ಬರೋ ಅಂಶಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಉದಾಹರಣೆಗೆ 10,000 ರೂಪಾಯಿ ಅಸಲು ಒಂದು ತಿಂಗಳಿಗೆ ಶೇಕಡ 1% ಬಡ್ಡಿಯಂತೆ,

ಒಂದು ನಿರ್ದಿಷ್ಟ ಸಮಯದ ನಂತರ ಬಡ್ಡಿ ಮೊತ್ತ ಏನಿರುತ್ತಲ್ಲ, ಬಡ್ಡಿ ತರ ಅಲ್ಲ, ಬಡ್ಡಿ ಮೊತ್ತ ಏನಿರುತ್ತೆ ಅದು ಅಸ್ತಿಗೆ ಸೇರುತ್ತೆ. ಹಾಗಾಗಿ ಏನಾಗುತ್ತೆ, ಸರಳ ಬಡ್ಡಿಯಲ್ಲಿ ನೀವು ಅಸಲನ್ನ ಟೋಟಲ್ ಟೈಮ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟಕ್ಕೂ ಒಂದೇ ಸಾರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕಾಗುತ್ತೆ. ಚಕ್ರ ಬಡ್ಡಿಯಲ್ಲಿ ಅಸಲು ಆ ಒಂದು ಟೈಮ್ ಪೀರಿಯಡ್ಗೆ ಪ್ರತಿ ಸಲ ಚೇಂಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಅಸಲಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಬಡ್ಡಿ ದರ ಸೇರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನು ಕೂಡ ನಾವು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಬಗೆಹರಿಸುವ ಮುಖಾಂತರ, ಅಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಸರಿಯಾಗಿ ಇವನ್ನ ಪರಿಹರಿಸಬಹುದಾಗಿದೆ. ಇದು ಈ ತರದ ಪ್ರಶ್ನೆಗಳು ಇತ್ತೀಚಿನ ಪ್ರಶ್ನೆ ಪರೀಕ್ಷೆಗಳಲ್ಲಿ ಸ್ವಲ್ಪ ಅಲ್ಲಲ್ಲಿ ಕಂಡು ಬರುತ್ತೆ. ಆದ್ರೆ ಸಾಮಾನ್ಯವಾಗಿ ಚಕ್ರಬಡ್ಡಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿರೋದು ತುಂಬಾ ಕಡಿಮೆ. ಸರಳ ಬಡ್ಡಿ ಸಂಬಂಧಪಟ್ಟ ಪ್ರಶ್ನೆಗಳೇ ತುಂಬಾ ಕ್ವಶನ್ ಪೇಪರಲ್ಲಿ ನಾವು ನೋಡ್ತಾ ಇರೋದು. ಆದ್ರೂ ಸಹ ಸರಳ ಬಡ್ಡಿಯ ಜೊತೆಗೆ ಚಕ್ರಬಡ್ಡಿಯ ಪ್ರಶ್ನೆಗಳನ್ನು ಕೂಡ ನಾವು ಪರಿಹರಿಸೋದ್ರಿಂದಾಗಿ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಪ್ರಮಾಣಗಳು ಮತ್ತು ಅನುಪಾತಗಳು. ಪ್ರಮಾಣ ಅಂತಂದ್ರೆ ಯಾವ್ದಾದ್ರು ಎರಡು ಅಂಶಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ. ಉದಾಹರಣೆಗೆ ಒಂದು ಕಂಪನಿ ಕಾಫಿ ಪುಡಿಯಲ್ಲಿ 60% ಕಾಫಿ ಮತ್ತು 40% ಚಿಕೋರಿ ಪುಡಿಯನ್ನು ಮಿಶ್ರಣ ಮಾಡಲಾಗಿದೆ ಅಂತಂದ್ರೆ ನಾವು ಅದನ್ನ 4:6 ಅಥವಾ 6:4 ಪ್ರಶ್ನೆ ಯಾವ ರೀತಿ ಬಂದಿರುತ್ತೋ ಆ ರೀತಿ, ಅಂದ್ರೆ ಎರಡು ಅಂಶಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ನಾವಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ. ಅನುಪಾತ ಅಂತಂದ್ರೆ ಎರಡು ಬೇರೆ ಬೇರೆ ಪ್ರಮಾಣಗಳ ಮಧ್ಯೆ ಅಥವಾ ಎರಡು ಬೇರೆ ಬೇರೆ ಉದಾಹರಣೆಗಳ ಮಧ್ಯೆ ಇರ್ತಕ್ಕಂಥ ಅನುಪಾತಗಳನ್ನ ಅಥವಾ ಪ್ರಮಾಣಗಳನ್ನ ಹೋಲಿಕೆ ಮಾಡಿ ಉತ್ತರವನ್ನು ಕಂಡುಹಿಡಿಯಬೇಕಾಗುತ್ತೆ. ಇದು ಉತ್ತರನು ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ಸುಲಭ ಆಗುತ್ತೆ. ಇಲ್ಲಿ ಬಹುತೇಕ ನಾವು ಬಳಕೆ ಮಾಡ್ತಕ್ಕಂತ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಗಣಿತೀಯ ಅಂಶಗಳು ಅಂತಂದ್ರೆ ಕೂಡೋದು, ಗುಣಿಸೋದು, ಭಾಗಿಸೋದು, ಕಳೆಯೋದು. ಅಗೇನ್ ಮತ್ತೆ ಅದನ್ನ ಹೇಳ್ತಾ ಇದ್ದೇನೆ, ಈ ನಾಲ್ಕು ಮೂಲಭೂತ ಕಾರ್ಯಗಳಿದವಲ್ವ ಗಣಿತದಲ್ಲಿ, ಈ ಸರಳವಾಗಿರೋ ಕಾರ್ಯಗಳನ್ನೇ ಈ ಎಲ್ಲಾ ಪ್ರಶ್ನೆಗಳಲ್ಲೂ ಕೂಡ ಆಲ್ಮೋಸ್ಟ್ ನಾವು ಬಳಸ್ತೇವೆ. ತುಂಬಾ ಅಪರೂಪದ ಸಂದರ್ಭಗಳಲ್ಲಿ ಅದನ್ನ ಸ್ಕ್ವೇರ್ ಮಾಡೋದು ಅಂದ್ರೆ ವರ್ಗೀಕರಿಸೋದು ಅಥವಾ ಅದನ್ನ ವರ್ಗ ಮಾಡೋದು ಅಥವಾ ಅದ್ರ ವರ್ಗಮೂಲ ಕಂಡಿಡೋದು ತುಂಬಾ ತುಂಬಾ ಕಡಿಮೆ ಎಕ್ಸಾಂಪಲ್ಸ್ ನೋಡ್ತೇವೆ. ಹೀಗಾಗಿ ಈ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಏನಿದೆ, ಈ ಒಂದು ಪ್ರಕ್ರಿಯೆಗಳನ್ನು ನಾವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದಂತೂ ನಾವು ಜಾಸ್ತಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಇನ್ನು ಸಮಯ ಮತ್ತು ಕೆಲಸ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ. ಒಂದು ಕೆಲಸವನ್ನ 4 ಜನ ಒಂದು ದಿನದಲ್ಲಿ ಮುಗಿಸಬಹುದಾದಲ್ಲಿ ಅದೇ ಕೆಲಸವನ್ನು ಇಬ್ಬರು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು, ಅಥವಾ ಒಂದು ಇಬ್ಬರು ಸೇರಿ ಒಂದು ಕೆಲಸವನ್ನು 6 ದಿನದಲ್ಲಿ ಮುಗಿಸಬಹುದಾದರೆ 4 ಜನರು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು, ಅಂದ್ರೆ ಕೆಲಸ ಮತ್ತು ಸಮಯ. ಇಲ್ಲಿ ನಾವಿದ್ನ ನಮ್ಮ ಡೇ ಟು ಡೇ ಲೈಫ್ಗೆ ಅಪ್ಲೈ ಮಾಡ್ಕೊಂಡು ಹೇಳೋದಾದ್ರೆ, ನಾವು ಕೂಲಿ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ. ಒಂದು ಹೊಲದಲ್ಲಿ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ 20 ಕೂಲಿಗಳು ಬೇಕು ಅಂತಂದ್ರೆ ನಮಗೆ 5 ಜನ ಕೂಲಿಗಳು ಸಿಕ್ಕರೆ ಅದು ಕೆಲಸ ಎಷ್ಟು ದಿನಕ್ಕೆ ಮುಗಿಯುತ್ತೆ? ಆಬ್ವಿಯಸ್ಲಿ 4 ದಿನಕ್ಕೆ ಮುಗಿಯುತ್ತೆ. ಒಂದು ವೇಳೆ 10 ಜನ ಕೂಲಿಗಳು ಸಿಕ್ಕರೆ 2 ದಿನಕ್ಕೆ ಮುಗಿಯುತ್ತೆ. ಈ ತರದಲ್ಲಿ ಸಮಯ ಮತ್ತು ಕೆಲಸದ ಪ್ರಶ್ನೆಗಳನ್ನ ನಾವು ಲೆಕ್ಕಾಚಾರಗಳು ಯಾವತ್ತೂ ಮಾಡ್ತಾ ಇರ್ತೇವೆ. ಇವನು ಸಹ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಬಹುದಾಗಿದೆ. ಇನ್ನು ಸಮಯ, ವೇಗ ಮತ್ತು ದೂರ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷ ಚಲಿಸಿದಲ್ಲಿ ಅದು ಎಷ್ಟು ದೂರ ಕ್ರಮಿಸಿರುತ್ತದೆ? ಅಂದ್ರೆ ಇಲ್ಲಿ 3 ಅಂಶಗಳು ಬರುತ್ತೆ, ಟೈಮ್, ಡಿಸ್ಟೆನ್ಸ್, ಸ್ಪೀಡ್. ಸಮಯ, ದೂರ ಮತ್ತು ವೇಗ, ಈ 3ರಲ್ಲಿ ಯಾವುದಾದ್ರೂ 2 ಅಂಶಗಳನ್ನ ಕೊಟ್ಟು ಮತ್ತೊಂದು ಅಂಶವನ್ನು ಪತ್ತೆ ಹಚ್ಚಿ ಅಂತ ಕೇಳ್ತಾರೆ. ಎಕ್ಸಾಂಪಲ್, ನಿರ್ದಿಷ್ಟ ವೇಗದಲ್ಲಿ ಇಷ್ಟು ಸಮಯ ಚಲಿಸಿದ್ರೆ ಎಷ್ಟು ದೂರ ಹೋಗುತ್ತೆ ಅಂತಂದು, ಅಥವಾ ನಿರ್ದಿಷ್ಟ ವೇಗದಲ್ಲಿ ಇಷ್ಟು ದೂರ ಕ್ರಮಿಸೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತಂದು ಈ ತರದ ಪ್ರಶ್ನೆಗಳನ್ನ ನಾವು ಕಾಣಬಹುದು. ಇನ್ನು ಲಾಭ ಮತ್ತು ನಷ್ಟದ ಪ್ರಶ್ನೆಗಳು. ಒಬ್ಬ ನಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದಷ್ಟು ಬಂಡವಾಳ ಅಂದ್ರೆ ನಾವು ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಪ್ರಿನ್ಸಿಪಲ್ ಅಂತ ಇನ್ವೆಸ್ಟ್ಮೆಂಟ್ ಅಂತ ಪದ ಜಾಸ್ತಿ ಕಟ್ತೀವಿ. ಒಂದಷ್ಟು ಬಂಡವಾಳ ಹೂಡಿರ್ತೀವಿ, ಅದನ್ನ ಇಷ್ಟು ಮೊತ್ತಕ್ಕೆ ಮಾರಾಟ ಮಾಡಿದ್ರೆ ಆಗಬಹುದಾದಂತ ಲಾಭ ಎಷ್ಟು ಅಂತಂದು, ಅಂದ್ರೆ ಇಲ್ಲಿ 3 ಅಂಶಗಳು ಬರುತ್ತೆ. 1 ಬಂಡವಾಳ, 2 ಲಾಭದ ಪ್ರಮಾಣ, 3 ಲಾಭದ ಮೊತ್ತ. ಒಂದು ಉದಾಹರಣೆ ತಗೊಳ್ತೇನೆ. 100 ರೂಪಾಯಿಗೆ ಒಂದು ಸರಕನ್ನು ತಂದು 20% ಲಾಭಕ್ಕೆ ಮಾರಬೇಕಾದರೆ ಅದನ್ನ ಎಷ್ಟು ರೂಪಾಯಿಗೆ ಮಾರಾಟ ಮಾಡಬೇಕು ಇಂಥ ಪ್ರಶ್ನೆ. ಅಥವಾ 800 ರೂಪಾಯಿಗೆ ತಂದ ಸರಕನ್ನು 960 ರೂಪಾಯಿಗೆ ಮಾರಾಟ ಮಾಡಿದರೆ ಎಷ್ಟು ಲಾಭವನ್ನು ಪಡೆದಂತೆ, ಎಷ್ಟು ಶೇಕಡಾವಾರು ಎಷ್ಟು ಲಾಭವನ್ನು ಪಡೆದಂತಾಯಿತು ಅನ್ನೋ ತರದ ಪ್ರಶ್ನೆಗಳನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಹೀಗಾಗಿ ಇಲ್ಲಿವರೆಗೂ ನಾವು ನೋಡಿರೋ ಎಲ್ಲಾ ಪ್ರಶ್ನೆಗಳು ಗಮನಿಸಿ, ಇವು ನಮಗೆ 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ವರೆಗಿನ ಮ್ಯಾಥಮೆಟಿಕ್ಸ್ ಅಲ್ಲಿ, ಅಂದ್ರೆ ನಾವೆಲ್ಲರೂ ಕೂಡ ಇವನ್ನೆಲ್ಲ ಓದಿ ಬರೆದು ಪಾಸ್ ಆಗಿ ಅವತ್ತಿನ ಕಾಲಕ್ಕೆ ನಾವು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಎಲ್ಲ ಸ್ಕೋರ್ ಮಾಡ್ಕೊಂಡು ಬಂದಿರೋರು. ಹಾಗಾಗಿ ನಮ್ಗೆ ಯಾವುದು ಬರಲ್ಲ ಅನ್ನೋದನ್ನ ಮೊದಲು ತಲೆಯಿಂದ ತೆಗೆದ್ಬಿಡ್ಬೇಕು. ನಾವು ತೆಗೆದಿದ್ದಾದ್ಮೇಲೆ ನೆಕ್ಸ್ಟ್ ಈಗ ಸಾಧ್ಯ ಆದಷ್ಟು ಜಾಸ್ತಿ ಇವನ್ನ ಪ್ರಾಕ್ಟ೿ಸ್ ಮಾಡಿದಷ್ಟು, ಅಂದ್ರೆ ಜಾಸ್ತಿ ಪ್ರಶ್ನೆಗಳನ್ನ ಬಗೆಹರಿದಷ್ಟು ನಮಗೆ ಇದು ಜಾಸ್ತಿ ಪರ್ಫೆಕ್ಟ್ ಆಗುತ್ತೆ. ಆ ಫಾರ್ಮುಲಾಗಳು, ಮೆಥಡ್ಗಳು ತರವಳ ಉಳಿಯುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಇದಕ್ಕೆ ಮತ್ತೀಗ ಬೇರೆ ತರದಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂತಂದ್ರೆ, ನಿಮಗೆ ಓದ್ಕೊಳ್ಳೋದಕ್ಕೆ ಸ್ಟಡಿ ಮೆಟೀರಿಯಲ್ ಅಥವಾ ರೆಫರೆನ್ಸ್ ಮೆಟೀರಿಯಲ್ ಯಾವ್ದಾದ್ರು ಬೇಕು ಅಂತಂದ್ರೆ, RS ಅಗರ್ವಾಲ್ ಅವರ ಕ್ವಾಂಟಿಟೇಟಿವ್ ಆಪ್ಟಿ

0: ಇಟ್ಟುಕೊಂಡು. ಅದೊಂದು ಪುಸ್ತಕ ಯಾವತ್ತಿಂದಲೂ ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಗುರುರಾಜ್ ಬುಲ್ಬುಲೆ ಅವರ ಒಂದು ಕೃತಿ ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಯೂಟ್ಯೂಬ್ ನೋಡ್ಕೊಂಡು ಕಲಿತೀನಿ ಅನ್ನೋದಾದರೆ, ಬಹುತೇಕ ಎಲ್ಲ ಕೋಚಿಂಗ್ ಕ್ಲಾಸ್ನವರು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅನ್ನೋ ಒಂದು ಟೈಟಲ್ನಲ್ಲಿ ಸಾಕಷ್ಟು ವೀಡಿಯೋಗಳನ್ನ, ಮೋರ್ ದ್ಯಾನ್ 1000 ಸಾವಿರಾರು ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಕಾಣ್ಬೋದು. ಕನ್ನಡದಲ್ಲೂ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಯಾವುದು ಕನ್ವೀನ್ಸ್ ಅನ್ಸುತ್ತೋ ಅಂಥ ಒಂದು ಕೋಚಿಂಗ್ ಕ್ಲಾಸ್ನ ವೀಡಿಯೋಗಳನ್ನು ನೋಡಿ. ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಅಲ್ಲಿ ನೋಡಿ ಕಂಟೆಂಟ್ ಯಾವಿದೆ ಅಂತ. ನಿಮಗೆ ಯಾವ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅಂತ ಅನ್ಸುತ್ತೋ ಆ ರೀತಿಯ ಪ್ರಶ್ನೆಗಳ ವೀಡಿಯೋಗಳನ್ನು ನೋಡೋ ಮುಖಾಂತರ, ಮತ್ತು ಅದಕ್ಕಿಂತ ಹೆಚ್ಚಾಗಿ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ನೀವು ಎಷ್ಟು ಜಾಸ್ತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತಿರೋ ಅಷ್ಟು ಜಾಸ್ತಿ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಆ್ಯಂಡ್ ಆ ಮೆಥಡ್ ಅಷ್ಟು ಸ್ಪಷ್ಟವಾಗಿ ನಿಮ್ಮ ತಲೆ ಉಳಿಯುತ್ತಾ ಹೋಗುತ್ತೆ, ಮತ್ತು ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಆಗುತ್ತೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಯಾವುದೇ ರೀತಿಯಲ್ಲಿ ಕೇಳಿದ್ರೂ ಕೂಡ ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ ಈ ಪ್ರಶ್ನೆ ಅಥವಾ ಈ ಒಂದು ವಿಭಾಗದ ಪ್ರಶ್ನೆಗಳಿಂದ ಸಂಪೂರ್ಣ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜರಧ್ವನಿ ಕೇತದವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮ, ಬೇಸಿಗೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಎಂಸಿ ತಳಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಶಾರದಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ. ಕೇಳುಗರೆ, ಇದುವರೆಗೂ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ. ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ಮೀನಾಕ್ಷಿ ರವರು ಹಾಡಿರುವ ಹಾಡುಗಳು ಹಾಡುವಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ. ಪ್ರಿಯ ಕೇಳುಗರೆ, ಇದುವರೆಗೂ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ಮೀನಾಕ್ಷಿ ರವರು ಹಾಡಿರುವ ಹಾಡುಗಳು ಹಾಡುವಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ

0: ಸೇರಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮ. ಬೇಸಿಗೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಎಂಸಿ ತಳಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಶಾರದಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
1: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
1: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40.
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಎಲ್ರಿಗೂ ನಮಸ್ಕಾರ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಂತೂ ಬೇಸಿಗೆ ಕಾಲ. ಸೂರ್ಯ ಅಂತೂ ತನ್ನ ಬಿರುಗಣ್ಣುಗಳಿಂದ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ತಾಪಮಾನ ತುಂಬಾ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು, ಅಥವಾ ನಾವು ದೊಡ್ಡವರಾಗಿ ಮಕ್ಕಳ ಪೋಷಕರಾಗಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಇವತ್ತೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ? ಮಾಡ್ಬೇಕು ಅಂತಂದ್ರೆ ನೋಡಿ, ನಮ್ಮ ಹಳ್ಳಿಗಳ ಕಡೆ ಅಂತೂ ತುಂಬಾ ನಮ್ಮ ಒಂದು ಆಹಾರ ಪದ್ಧತಿ ಎಷ್ಟು ಸಮೃದ್ಧವಾಗಿದೆ ಅಂತ ಹೇಳಿದ್ರೆ ನಾವು ಬೇಸಿಗೆಗೆ ನಿಜ ಹೇಳಬೇಕು ಅಂದರೆ ಹೆದರ್ಲೇಬೇಕಾಗಿಲ್ಲ. ಯಾವ್ಯಾವ ರೀತಿಯ ಪಾನೀಯಗಳನ್ನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ. ಈಗ ರಾಗಿ ಹಾಲು ಅಂತ ನೀವೆಲ್ಲ ಕೇಳಿರ್ಬೋದು, ನೀವು ಮಕ್ಕಳಿಗೆ ಮಾಡಿಕೊಡ್ತಾ ಇರ್ಬೋದು. ರಾಗಿನ ನೆನೆಸಿ ಅದನ್ನ ಅರೆದು ಅದನ್ನ ಸೋಸಿ ಅದ್ರ ಹಾಲನ್ನ 2 ಸಲ ಆ ರೀತಿ ಅರೆದು ಅದನ್ನ ಸೋಸಿ ಅದ್ರ ಹಾಲಿಗೆ ಬೆಲ್ಲ ಹಾಕೊಂಡು ಕುಡಿಯೋದ್ರಿಂದ ತುಂಬಾನೇ ತಂಪಿನ ಅನುಭವವನ್ನ ಕೊಡತ್ತೆ ರಾಗಿ ಪಾನಕ ಅಥವಾ ರಾಗಿ ಹಾಲು ಅಂಥೇಳಿ ಹೇಳ್ತಾರೆ. ಹಾಗೇನೆ ಬೇರೆ ಬೇರೆ ಹಸಿ ತರಕಾರಿಗಳ ಜ್ಯೂಸ್ಗಳನ್ನು ಮಕ್ಕಳಿಗೆ ಕೊಡೋದು ಒಳ್ಳೆಯದು. ಅಂದರೆ ಯಾವ ರೀತಿ, ಈಗ ನಿಮಗೆ ಗೊತ್ತಿದೆ ABC ಜ್ಯೂಸ್ ಅಂತ ಹೇಳ್ತಾರೆ. ಈಗ ನಗರ ಪ್ರದೇಶಗಳಲ್ಲಿ ಇದೆಲ್ಲ ತುಂಬ ಸಾಮಾನ್ಯ. ಅಂದರೆ ಈ ಬೇಸಿಗೆಗೆ ಆಮ್ಲ, ಬೀಟ್ರೂಟ್ ಮತ್ತು ಕ್ಯಾರೆಟ್, ಅಂದರೆ ನೆಲ್ಲಿಕಾಯಿ, ಬೀಟ್ರೂಟ್ ಮತ್ತು ಕ್ಯಾರೆಟ್ ಇವುಗಳ ಒಂದು ಜ್ಯೂಸನ್ನು ಪಾನೀಯವನ್ನು ಕುಡಿಯೋದ್ರಿಂದ ಅದು ಒಂದು ರೀತಿಯ ತಂಪಿನ ಅನುಭವವನ್ನು ನೀಡುತ್ತೆ. ಹಾಗೆಯೇ ಪುದೀನವನ್ನು ನಾವು ಬಳಸ್ಕೊಂಡು ಪಾನಕವನ್ನು ತಯಾರಿಸ್ಬೋದು. ಮನೆಯಲ್ಲೇ ಸಿಗೋಂಥ ಈಗ ಹಳ್ಳಿಗಳ ಕಡೆ ಲಿಂಬೆಹಣ್ಣಿನ ಗಿಡ ಅಂತೂ ಖಂಡಿತವಾಗ್ಲೂ ಇರುತ್ತೆ, ಬೇಲದ ಹಣ್ಣಿರುತ್ತೆ. ಸೊ ಇದ್ರದ್ದೆಲ್ಲನೂ ಕೂಡ ನಾವು ಪಾನೀಯ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ದೇಹಕ್ಕೆ ತಂಪಿನ ಅನುಭವ ಆಗತ್ತೆ. ಇನ್ನೊಂದು ವಿಶೇಷವಾಗಿ ಜ್ಞಾಪಕ ಇಟ್ಕೊಳ್ಳಿ, ಜ್ಯೂಸ್ ಮಾಡಬೇಕಾದ್ರೆ ಸಕ್ಕರೆ ಬದಲು ಬೆಲ್ಲವನ್ನು ಉಪಯೋಗಿಸೋದ್ರಿಂದ ಅದು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ. ಹಾಗೆ ಹೆಸರು ಬೇಳೆ ಇದೆಯಲ್ಲ, ಹೆಸರು ಬೇಳೆಯನ್ನು ಕೂಡ ನೆನೆಸಿ ಅದನ್ನು ಅರೆದು ಅದರದ್ದು ಕೂಡ ಹೆಸರು ಬೇಳೆಯ ಪಾನಕವನ್ನು ಕೂಡ ಮಾಡಬಹುದು. ಹಾಗೆ ನಿಮಗೂ ಕೂಡ ತುಂಬ ಜನಕ್ಕೆ ತುಂಬ ಬೇರೆ ಬೇರೆ ರೀತಿಯ ಪಾನಕಗಳು ಗೊತ್ತಿರುತ್ತೆ ಯಾವ ರೀತಿ ಮಾಡ್ಬೋದು ಅಂತ. ಆ ರೀತಿಯ ಪಾನಕಗಳನ್ನು ಪಾನೀಯಗಳನ್ನು ಸೇವಿಸೋದ್ರಿಂದ ದೇಹ ತಂಪಾಗಿರುತ್ತೆ, ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಹಾಗೇ ತುಂಬ ಸುಲಭವಾಗಿ ನಮಗೆಲ್ಲ ಸಿಗೋದು ಅಂತ ಹೇಳಿದ್ರೆ ಮಜ್ಜಿಗೆ ಅಲ್ವಾ. ಈ ಮಜ್ಜಿಗೆಯನ್ನು ಸೇವಿಸೋದ್ರಿಂದ ಮಕ್ಕಳಿಗೆ ಕೊಡಬೇಕು. ಕೆಲವು ಮಕ್ಕಳಿಗೆ ಮಜ್ಜಿಗೆ ತಿನ್ನಲ್ಲ, ಮೊಸರು ತಿನ್ನಲ್ಲ, ಹಾಲು ಕುಡಿಯಲ್ಲ, ಈ ಥರ ಎಲ್ಲ ಗಲಾಟೆ ಮಾಡಿ

ಇರ್ತಾರೆ. ಆಗ ಆ ಮಕ್ಕಳಿಗೆ ನೋಡಿ, ಮಜ್ಜಿಗೆ ಅನ್ನೋದು ನಿಜವಾಗ್ಲೂ ತುಂಬಾನೇ ಒಳ್ಳೆಯ ಒಂದು ಪಾನೀಯ ಈ ಬೇಸಿಗೆಗೆ. ಆ ಮಜ್ಜಿಗೆಗೆ ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂಚೂರು ಉಪ್ಪು, ಬೆಳ್ಳುಳ್ಳಿ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ನಿಜವಾಗ್ಲೂ ಅದು ತುಂಬಾನೇ ತಂಪನ್ನ ಉಂಟು ಮಾಡುತ್ತೆ ದೇಹಕ್ಕೆ. ದೊಡ್ಡವರಿಗೂ ಕೂಡ ಇದು ಒಳ್ಳೆಯದು, ಹಾಗೇನೆ ಮಕ್ಕಳಿಗೂ ಕೂಡ ಮಜ್ಜಿಗೆ ಜೊತೆಗೆ ತರಕಾರಿಗಳ ಜ್ಯೂಸ್ ಆಗ್ಬೋದು. ಹಾಗೇನೆ ಈಗ ನಮ್ಗೆಲ್ರಿಗೂ ಗೊತ್ತಿದೆ, ಈ ಋತುವಿನಲ್ಲಿ ನಮಗೆ ಯಾವುದಪ್ಪ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು ಇವೆಲ್ಲ ತುಂಬ ಸಿಗುತ್ತೆ. ಈ ಹಣ್ಣಿನ ಪಾನಕಗಳನ್ನು, ಪಾನೀಯಗಳನ್ನು ಕುಡಿಯೋದ್ರಿಂದ ಕೂಡ ತುಂಬನೇ ಶರೀರಕ್ಕೆ ಲಾಭ ಆಗುತ್ತೆ. ಮಕ್ಕಳಿಗೆ ಮಾಡಿಕೊಡ್ಬೇಕು ಅದನ್ನು, ಮೂಸಂಬಿ ಆಯಿತಾ, ಕರ್ಬೂಜ, ಹಾಗೆಯೇ ಕಲ್ಲಂಗಡಿ, ಹಾಗೆ ಕಿತ್ತಲೆ, ಬೇಲದ ಹಣ್ಣು, ಇವುಗಳದ್ದೆಲ್ಲ ಪಾನಕ ಅಥವಾ ಜ್ಯೂಸ್ನ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಮಕ್ಕಳಲ್ಲಿ ನೀರಿನಂಶನೂ ಚೆನ್ನಾಗಾಗತ್ತೆ. ಹಾಗೆಯೇ ಅವರಿಗೆ ದೇಹದಲ್ಲಿ ಆ ನಿರ್ಜಲೀಕರಣ ಅಂದರೆ ನೀರು ಕಡಿಮೆ ಆಗುವಂಥದ್ದು ಯಾವತ್ತೂ ಕೂಡ ಆಗೋದಿಲ್ಲ. ಆದ್ದರಿಂದ ಪೋಷಕರಾಗಿ ನಾವು ಈ ಒಂದು ಆಹಾರವನ್ನು ನಮ್ಮ ಒಂದು ದಿನನಿತ್ಯದ ಆಹಾರ ಶೈಲಿಗೆ ಇದನ್ನು ಬಳಸ್ಕೊಳ್ಬೇಕಾಗತ್ತೆ. ನಾನು ಅದಕ್ಕೆ ಹೇಳಿದೆ, ನಮ್ಮ ಜೀವನ ಶೈಲಿಯನ್ನು ಕೂಡ ಸ್ವಲ್ಪ ಬದಲಾಯಿಸ್ಕೋಬೇಕು ಈ ಬೇಸಿಗೆಗೆ ಅಂತ. ಮಕ್ಕಳಿಗೂ ಕೂಡ ಈ ರೀತಿಯ ಪಾನೀಯಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ಈಗ ಸಾಧಾರಣವಾಗಿ ಮಕ್ಕಳು ತುಂಬ, ನಾನಂತೂ ಶಾಲೆಗೆ ಓಡಾಡಬೇಕಾದ್ರೆ ತುಂಬ ಸಲ ನೋಡಿದ್ದೀನಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪ್ಯಾಕ್ಡ್ ಫುಡ್ಡು, ಚಿಪ್ಸ್ ತಿನ್ನೋದು, ಕುರ್ಕುರೆ ತಿನ್ನೋದು, ಹಾಗೆಯೇ ಬೇರೆ ಇನ್ಯಾವುದೋ ಒಂದು ಒಂದು ಜಂಕ್ ಫುಡ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಪೊಟ್ಟಣಗಳಲ್ಲಿ ಇರೋಂತಹ ಆಹಾರವನ್ನು ತಿಂತಾ ಇರ್ತಾರೆ ಯಾವಾಗ್ಲೂ. ಇದು ಒಳ್ಳೆಯದಲ್ಲ. ದಯಮಾಡಿ ಬೇಸಿಗೆಯಲ್ಲಿ ಆ ರೀತಿಯ ಆಹಾರಗಳನ್ನು ಮಕ್ಕಳಿಗೆ ಕೊಡಬೇಡಿ. ಹಾಗಾದರೆ ಏನು ಮಾಡೋದು, ಮಕ್ಕಳಿಗೆ ಯಾವ ರೀತಿ ಅವ್ರು ಬಾಯಾಡೋದಕ್ಕೆ ಯಾವ ರೀತಿಯ ಆಹಾರವನ್ನು ಕೊಡೋದು ಅಂತ ಹೇಳಿದ್ರೆ, ನೋಡಿ ಸಿಗೋಂತಹ ಹಣ್ಣುಗಳಿಗೆ ನೀವು ಕಲ್ಲಂಗಡಿ ಹಣ್ಣು ತೊಗೊಂಬನ್ನಿ, ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಬೀಜ ತೆಗೆದು ಚೂರು ಉಪ್ಪು, ಕಾಳುಮೆಣಸು, ಕಾಳುಮೆಣಸಿನ ಪುಡಿ ಹಾಕಿ ಮಕ್ಕಳಿಗೆ ಅದನ್ನ ಹಣ್ಣಿನ ತುಂಡುಗಳನ್ನು ಇಡಿ. ಮಕ್ಕಳು ಅದನ್ನು ಖುಷಿಯಿಂದ ತಿಂತಾರೆ. ಹಾಗೆಯೇ ಮಕ್ಕಳಿಗೆ ಬೇರೆ ಬೇರೆ ಹಣ್ಣುಗಳನ್ನು ಕೊಡೋವಂಥದ್ದನ್ನು ರೂಢಿ ಮಾಡಿ. ಈಗ ಯಾವ್ದು ಸಿಗತ್ತೆ, ಈ ಋತುಮಾನದಲ್ಲಿ ಯಾವ ಹಣ್ಣು ಸಿಗುತ್ತೆ ಆ ಹಣ್ಣನ್ನು ಕೊಡೋವಂಥದ್ದನ್ನು ರೂಢಿ ಮಾಡಿ. ಹಾಗೆಯೇ ಬೀಟ್ರೂಟು ಮತ್ತು ಕ್ಯಾರೆಟ್, ಹಾಗೆ ನವಿಲ್ಕೋಸು, ಇವುಗಳನ್ನೆಲ್ಲ ನಾವು ಸಣ್ಣದಾಗಿ ಅಂದರೆ ಕಡ್ಡಿ ಥರ ಹೆಚ್ಚಿ ಮಕ್ಕಳಿಗೆ ಒಂದು ಸ್ವಲ್ಪ ಆಕರ್ಷಕವಾಗಿರ್ಬೇಕಲ್ವಾ, ಇಲ್ಲಾಂದರೆ ತಿನ್ನಲ್ಲ ಅವರು. ಸ್ವಲ್ಪ ಇಂಡಿಯನ್ ಫ್ಲ್ಯಾಗ್ ಕಲರ್ ಥರ ಮಾಡಿಕೊಡ್ತೀನಿ ನಿಮಗೆ, ಆ ಥರ ಎಲ್ಲ ಹೇಳಿ ಅವ್ರಿಗೆ ಮಕ್ಕಳಿಗೆ ಕ್ಯಾರೆಟ್ ಪೀಸು, ಹಾಗೆಯೇ ಬೀಟ್ರೂಟು, ಹಾಗೆ ಹಸ್ರಿಗೆ ಬೇಕು ಅಂದರೆ ಒಂದು ದಪ್ಪ ಮೆಣಸಿನಕಾಯಿ, ಹಾಗೆ ನವಿಲ್ಕೋಸು ಬಿಳಿದಕ್ಕೆ ಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಹೆಚ್ಚಿ ಕಲರ್ಫುಲ್ಲಾಗಿ ಅಂದರೆ ಬೇರೆ ಬೇರೆ ಬಣ್ಣ ಕಾಣೋ ಥರ ಒಂದು ಪ್ಲೇಟಲ್ಲಿ ಜೋಡಿಸಿಟ್ಟಾಗ ಮಕ್ಕಳಿಗೆ ಆ ಬಣ್ಣಕ್ಕೆ ಆಕರ್ಷಿತರಾಗ್ತಾರೆ, ಅದನ್ನು ತಿನ್ನೋಣ ಅಂತ ಅನ್ಸುತ್ತೆ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಲಿಂಬೆಹಣ್ಣನ್ನು ಹಿಂಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯನೂ ಸುಧಾರಿಸುತ್ತೆ. ಜೊತೆಗೆ ಈ ಬೇಸಿಗೆನಲ್ಲಿ ನೋಡಿ ಈ ರೀತಿ ಪ್ಯಾಕಲ್ಲಿ ಇರೋಂತಹ ಆಹಾರವನ್ನು ತಿನ್ನೋದು ಕೂಡ ತುಂಬನೇ ಕಡಿಮೆ ಮಾಡಿಸ್ಬೇಕು, ಅದು ಕೂಡ ಉಳಿಯುತ್ತೆ. ಆಮೇಲೆ ನಾನು ನೋಡಿದ್ದೀನಿ ಪೋಷಕರು ತುಂಬ ಸಲ ಅವ್ರಿಗೆ ಯಾವುದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರು ಮಕ್ಕಳೇನಾದರೂ ಆ ತಿಂಡಿ ಕೊಡಿಸು ಈ ತಿಂಡಿ ಕೊಡಿಸು ಅಂತ ಕೇಳಿಬಿಟ್ರೆ ವಿಶೇಷವಾಗಿ ಚಿಪ್ಸು ಮತ್ತು ಕುರ್ಕುರೆ ಬೋಟಿ ಈ ಥರದ್ದೆಲ್ಲ ಅವ್ರಿಗೆ ಹೇಳಿದ ತಕ್ಷಣ ಕೊಡಿಸ್ಬಿಡ್ತಾರೆ. ಯಾಕೆ ಅಂತ ನನಗೆ ಇವತ್ತು ಅರ್ಥ ಆಗಿಲ್ಲ. ತುಂಬ ಜನ ಪೋಷಕರು ಅದನ್ನು ಮಾಡ್ತಾರೆ. ಆದರೆ ದಯಮಾಡಿ ಆ ರೀತಿ ಆಹಾರಗಳನ್ನು ದಿನಾ ಕೊಡೋದು ಬೇಡ. ಈ ಒಂದು ಬೇಸಿಗೆ ಕಾಲದಲ್ಲಂತೂ ಆ ರೀತಿ ಆಹಾರಗಳನ್ನು ದಯಮಾಡಿ ಕೊಡಬೇಡಿ. ಸೊ ಅದರಿಂದ ಮಕ್ಕಳಿಗೆ ಈ ರೀತಿ ತರಕಾರಿಗಳು, ಹಣ್ಣುಗಳನ್ನು ಹೆಚ್ಚು ಕೊಡಿ. ಈ ರೀತಿ ಜ್ಯೂಸ್ಗಳು, ಕೂಲ್ ಡ್ರಿಂಕ್ಸನ್ನು, ತಂಪು ಪಾನೀಯಗಳನ್ನು ಕೊಡಬಾರ್ದು. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅವು ನೀರಿನಂಶವನ್ನು ಹೀರ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿರೋ ನೀರಿನಂಶವನ್ನು. ಆದ್ದರಿಂದ ದಯಮಾಡಿ ಕೂಲ್ ಡ್ರಿಂಕ್ಸ್ನ ಕೊಡಿಸ್ಬೇಡಿ ಮಕ್ಕಳಿಗೆ ಯಾವ ಕಾರಣಕ್ಕೂ. ಅದ್ರ ಬದಲು ಮನೆಯಲ್ಲೇ ಈ ರೀತಿಯ ಏನನ್ನು ಜ್ಯೂಸ್ಗಳನ್ನು, ಪಾನೀಯಗಳನ್ನು ಮಾಡಿಕೊಡಿ, ಪಾನಕಗಳನ್ನು ಮಾಡಿಕೊಡಿ. ಮಕ್ಕಳು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ, ಅವರ ಆರೋಗ್ಯನೂ ಕೂಡ ಸುಧಾರಿಸುತ್ತೆ, ಜೊತೆಗೆ ಅವರಿಗೆ ಪೌಷ್ಟಿಕಾಂಶ ಕೂಡ ದೊರೆತ ಹಾಗೆ ಆಗುತ್ತೆ. ಇನ್ನು ತುಂಬ ಉತ್ತಮ ಆಹಾರ, ನಮ್ಮ ಹಿಂದಿನವರೆಲ್ಲ ಕಂಡುಕೊಂಡಿರುವಂತಹ ದ ಬೆಸ್ಟ್ ಫುಡ್ ಅಥವಾ ತುಂಬ ಅತ್ಯುತ್ತಮವಾದಂತಹ ಆಹಾರ ಈ ಬೇಸಿಗೆಗೆ ಅಂದರೆ ರಾಗಿ ಅಂಬ್ಲಿ.
ಇದನ್ನ ಸರ್ವೇ ಸಾಧಾರಣವಾಗಿ ಎಲ್ಲ ಕಡೆ ಮಾಡ್ತಾರೆ. ರಾಗಿ ಅಂಬ್ಲಿಯನ್ನ ಮಜ್ಜಿಗೆ ಜೊತೆಗೆ ಒಂದ್ ಸ್ವಲ್ಪ ಸೇರಿಸ್ಕೊಂಡು ಕುಡಿಯೋದ್ರಿಂದ

ಹೊಟ್ಟೆಗೂ ತಂಪು, ದೇಹಕ್ಕೂ ತಂಪು, ಆರೋಗ್ಯ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ಹಳ್ಳಿಗಳ ಕಡೆ ಸರ್ವೇ ಸಾಧಾರಣವಾಗಿ ಮಾಡ್ತಾರೆ. ನಗರ ಪ್ರದೇಶಗಳಲ್ಲೂ ಕೂಡ ಈ ರೀತಿಯ ಆಹಾರಗಳನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನಮ್ಮ ಆಹಾರ ಕ್ರಮನೂ ಕೂಡ ನಾವು ಸ್ವಲ್ಪ ಬದಲಾಯಿಸ್ಕೊಬೇಕಾಗತ್ತೆ. ಇನ್ನು ಹೆಚ್ಚಿನ ನೀರಿನಂಶ ಇದೆ ತರಕಾರಿಗಳು ಯಾವುದು ಅಂದ್ರೆ, ನಮ್ಗೆಲ್ರಿಗೂ ಗೊತ್ತು, ಸೌತೆಕಾಯಿನಲ್ಲಿದೆ, ಬೂದಿಗುಂಬಳಕಾಯಿನಲ್ಲಿದೆ, ಸೋರೆಕಾಯಿನಲ್ಲಿದೆ. ಇವುಗಳನ್ನೆಲ್ಲ ನಾವು ಅಡುಗೆಗೆ ಚೆನ್ನಾಗಿ ಬಳಸೋದ್ರಿಂದ ನೀರಿನಂಶ ತಾನಾಗೇನೆ ದೇಹಕ್ಕೆ ಸಿಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಈಗ ಸೆಕೆಗಾಲ ಆಗಿರೋದ್ರಿಂದ, ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರವನ್ನು ಕೊಡಬೇಕು. ತುಂಬ ಕರಿದ ಪದಾರ್ಥಗಳು, ಪ್ರತಿದಿನ ಕರಿದಿದ್ದ ಪದಾರ್ಥಗಳನ್ನೇ ಮಾಡಿ ಕೊಡೋ ಬದಲು ಮಕ್ಕಳಿಗೆ ಸುಲಭವಾಗಿ ಜೀರ್ಣ ಆಗುವಂತಹ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ಕೊಡೋದು ಒಳ್ಳೆಯದು. ಅದು ಅಕ್ಕಿ ಇಡ್ಲಿ ಆಗ್ಬೋದು, ದೋಸೆ ಆಗಬಹುದು, ಆ ರೀತಿ ಅಕ್ಕಿಯ ತಿನಿಸುಗಳು, ರಾಗಿ ತಿನಿಸುಗಳು, ಇವೆಲ್ಲವನ್ನು ಕೂಡ ಖಂಡಿತವಾಗ್ಲೂ ಮಕ್ಕಳಿಗೆ ಕೊಡಬಹುದು. ಸಾಧಾರಣವಾಗಿ ಅಂದರೆ ನಾವು ಈ ಕಾಲದಲ್ಲಿ ತುಂಬ ಕರೆದಿದ್ದು ವಸ್ತುಗಳನ್ನು ನಾವು ಅದನ್ನು ಮಕ್ಕಳಿಗೆ ಕೊಡದೇ ಇರೋದು ತುಂಬ ಒಳ್ಳೆಯದು. ಅದನ್ನು ಪೋಷಕರಾಗಿ ತಾವೆಲ್ಲರೂ ಕೂಡ ಮಾಡ್ತೀರಾ ಅಂಥೇಳಿ ನಾನು ನಂಬಿದ್ದೀನಿ. ಇನ್ನೇನಂದರೆ, ಕೆಲವರು ಈಗ ಮಕ್ಕಳು ಹೇಗಪ್ಪ ಅಂತ ಹೇಳಿದ್ರೆ, ಅವರು ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಅನುಕರಿಸ್ತಾರೆ, ಅಂದರೆ ಏನು ದೊಡ್ಡವ್ರು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಇವರು ಕೂಡ ಮಾಡ್ತಾರೆ. ಆದ್ದರಿಂದ ನಾವು ದೊಡ್ಡವರಾಗಿ ಏನು ಮಾಡಬೇಕು, ಮಕ್ಕಳು ಏನು ಮಾಡ್ತಾರೆ ನೋಡಬೇಕು. ಅವ್ರು ನಮ್ಮನ್ನು ಅನುಸರಿಸ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ಯಾವುದು ಒಳ್ಳೆಯದೇ ಅದನ್ನೇ ನಾವು ಮಾಡಬೇಕು ಅಲ್ವಾ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಬಿಸಿಲಿಂದ ಬಂದುಬಿಟ್ಟು ತಕ್ಷಣ ಫ್ರಿಡ್ಜಲ್ಲಿರೋ ನೀರನ್ನು ಎತ್ತಿ ಗಟಗಟ ಅಂತ ಕುಡಿದ್ಬಿಡ್ತಾರೆ. ಇದು ಕೂಡ ಒಳ್ಳೆಯದಲ್ಲ. ನೇರವಾಗಿ ರೆಫ್ರಿಜರೇಟರ್ನಲ್ಲಿರೋಂತಹ ನೀರನ್ನು ದಯಮಾಡಿ ಕುಡಿಬೇಡಿ. ಮಕ್ಕಳೇನು ಮಾಡ್ತಾರೆ, ಅಪ್ಪ ಅಥವಾ ಅಮ್ಮ ಹಾಗೆ ಮಾಡಿದ ತಕ್ಷಣ ಮಕ್ಕಳು ಹೇಳ್ತಾರೆ, ನಮಗೂ ಆ ಥರದ್ದೇ ಬೇಕು, ಹಾಗೆ ಕೊಡಿ, ಫ್ರಿಡ್ಜಲ್ಲಿರೋ ನೀರನ್ನೇ ಕೊಡಿ ಅಂತ. ಅದ್ರ ಬದಲು ನಿಮ್ಗೆಲ್ರಿಗೂ ಗೊತ್ತು ಏನಂದ್ರೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಡಕೆನಲ್ಲಿ ನೀರಿಟ್ಕೊಂಡು ಕುಡಿತೀವಿ ನಾವು. ಇದನ್ನೇ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಯಾಕೆ ಅಂತ ಕೇಳಿದ್ರೆ, ಈ ಮಡಕೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಆ ರಂಧ್ರಗಳಿಂದ ನೀರು ನಿಧಾನಕ್ಕೆ ಏನಾಗ್ತಾ ಇರುತ್ತೆ, ಆವಿ ಆಗ್ತಾ ಇರುತ್ತೆ. ಆ ಆವಿ ಆಗೋದಕ್ಕೆ ಮಡಕೆನಲ್ಲಿರೋ ನೀರಿನ ಉಷ್ಣವನ್ನೇ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಡಕೆನಲ್ಲಿರೋ ನೀರು ಯಾವಾಗಲೂ ತಂಪಾಗಿರುತ್ತೆ. ಮಕ್ಕಳೇ ಗೊತ್ತಾಯ್ತಾ ನಿಮಗೆ ಯಾಕೆ ಮಡಕೆ ನೀರನ್ನು ನಾವು ಕುಡಿಬೇಕು ಅಂತ? ಮಡಕೆ ನೀರಿಗೆ ಯಾವುದೇ ನಿರ್ಬಂಧ ಇಲ್ಲ. ನೀವು ಬಿಸಿಲಿಂದ ಬಂದು ನೇರವಾಗಾದರೂ ಕುಡಿಬೋದು, ಎಷ್ಟೊತ್ತಿಗಾದರೂ ಮಡಕೆ ನೀರನ್ನು ನೇರವಾಗಿ ಕುಡಿಬಹುದು. ದಯಮಾಡಿ ಎಲ್ಲರೂ ಕೂಡ ಈ ರೀತಿ ಒಂದು ಸರಳ ಉಪಾಯಗಳನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕಾಗುತ್ತೆ. ಹೀಗೆ ನಿಮಗೆ ಈಗ ಎಲ್ರಿಗೂ ಒಂದು ಸ್ವಲ್ಪ ಗೊತ್ತಾಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾವೇನು ಮಾಡಬೇಕು, 10-4 ಗಂಟೆ ತನಕ ಹೊರಗಡೆ ಹೋಗೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಆಯಿತಾ, ತರಕಾರಿ ತೊಗೊಂಬರ್ಬೇಕು, ಬೇರೆ ಇನ್ನೇನೋ ತರಬೇಕು, ಮಾರ್ಕೆಟ್ಗೆ ಹೋಗಬೇಕು, ಆ ಥರದ ಕೆಲಸಗಳಿದೆ ಅಂತ ಹೇಳಿದ್ರೆ 4 ಗಂಟೆ ನಂತರ ಅಥವಾ 10 ಗಂಟೆ ಒಳಗಡೆ ಮಾಡಿ. ಇನ್ನು ನಮ್ಮ ಕೃಷಿಕರಿಗೆ ನಾವು ಏನೂ ಹೇಳಲಿಕ್ಕಾಗಲ್ಲ, ಅವರಿಗೆ ಕೆಲಸ ಮಾಡೋದೇ ಆ ಸಮಯದಲ್ಲಿ. ಆದರೆ ಅವರೆಲ್ಲ ಕೂಡ ಸ್ವಲ್ಪ ಮಕ್ಕಳನ್ನ ಅಕಸ್ಮಾತ್ ಜಮೀನು ಕಡೆ ಕರ್ಕೊಂಡು ಹೋದರೆ, ಮಕ್ಕಳನ್ನ ಅಲ್ಲಿ ಕೆಲಸ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋದಾಗ ನಾನು ಈಗಾಗಲೇ ಹೇಳಿದಂತಹ ಎಚ್ಚರಿಕೆ ಕ್ರಮಗಳನ್ನು ದಯಮಾಡಿ ಎಲ್ಲರೂ ಕೂಡ ಅನುಸರಿಸಿ, ನೀರು ಹತ್ರದಲ್ಲೇ ಇರೋ ಹಾಗೆ ಎಲ್ಲರೂ ಕೂಡ ನೋಡ್ಕೊಳ್ಳಿ. ಒಂದು ಟೋಪಿ ತಲೆ ಮೇಲೆ ಖಂಡಿತವಾಗ್ಲೂ ಇರಲಿ, ಒಂದು ಛತ್ರಿ ತಗೊಂಡು ಹೋಗೋದನ್ನು ಯಾರೂ ಕೂಡ ಮರಿಬಾರ್ದು. ಆಮೇಲೆ ಸಡಿಲವಾದಂತಹ ತಿಳಿ ಬಣ್ಣದ ಉಡುಪುಗಳನ್ನು ಧರಿಸೋದನ್ನು ಯಾರೂ ಕೂಡ ಮರಿಬಾರ್ದು. ಮಕ್ಕಳಿಗೂ ಕೂಡ ಅದನ್ನು ಹೇಳಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಈ ಸಮಯದಲ್ಲಿ ಸ್ವಲ್ಪ ಜ್ವರ ಬರೋದು ಅದು ಸ್ವಲ್ಪ ಸಾಮಾನ್ಯ. ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸ್ಕೊಳ್ಳೋದು ಈ ರೀತಿ ಸ್ವಲ್ಪ ಸಾಮಾನ್ಯವಾಗಿ ಬರುತ್ತೆ. ಇದಕ್ಕೆ ಒಂದೇ ಸತಿ ಜ್ವರ ಬಂದಾಗ ಹೆದರ್ಕೊಳ್ಳೋದು ಬೇಡ. ಹಣೆಗೆ ಒಂದು ತಣ್ಣೀರಿನ ಪಟ್ಟಿಯನ್ನು ಇಟ್ಟು ಜ್ವರದ ತಾಪ ಏರದೇ ಇರೋ ಹಾಗೆ ಮೊದಲು ನೋಡಿಕೊಂಡು ನಂತರ ವೈದ್ಯರನ್ನು ಕೂಡಲೇ ಸಂಪರ್ಕ ಮಾಡೋದು ತುಂಬಾ ಒಳ್ಳೆಯದು. ಹೋಗಿ ವೈದ್ಯರನ್ನು ಕಾಣೋದು ತುಂಬ ಒಳ್ಳೆಯದು. ಹಾಗೆ ನಾವು ಇನ್ನೂ ಒಂದು ತುಂಬ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಮನೆಯಲ್ಲಿ ನಾವು

ಕಿಟಕಿ ಇದೆ, ಬಾಗಿಲುಗಳಿದೆ ಅಂತ ಹೇಳಿದಾಗ ಸಾಧ್ಯವಾದಷ್ಟು ಗಾಳಿ ಆಡುವಂತಹ ಪ್ರದೇಶಗಳು. ಕೆಲವ್ರ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿಟಕಿ ಯಾವಾಗ್ಲೂ ಹಾಕಿಟ್ಬಿಟ್ಟಿರ್ತಾರೆ. ಆ ರೀತಿ ಮಾಡೋದು ಬೇಡ ಸಂಜೆ ಒಂದು 6:30 ನಂತರ, ಯಾಕೆಂದ್ರೆ ಸೊಳ್ಳೆಗಳು ಕೂಡ ಕೆಲವು ಸತಿ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿರುತ್ತೆ, ಅದರಿಂದನೂ ಕೂಡ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು. ಸಂಜೆ 6:30 ನಂತರ ಕಿಟಕಿ ಬಾಗಿಲುಗಳನ್ನು ದೊಡ್ಡದಾಗಿ ತೆಗೆದು ಸಂಜೆ ಬರುವಂತಹ ಗಾಳಿ ಆಡುವಂತಹ ಪ್ರದೇಶಗಳಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಅವ್ರಿಗೆ ಈಗಾಗಲೇ ಹೇಳಿರುವಂತಹ ಚಟುವಟಿಕೆಗಳನ್ನು ಕೂಡ ಮಾಡಿಸ್ಬಹುದು. ಅವ್ರನ್ನ ಒಂದು ರೀತಿ ಏನಪ್ಪ ಅಂತ ಹೇಳಿದ್ರೆ ಆ ಸೂರ್ಯನ ಒಂದು ಬಿರುಗಣ್ಣಿನಿಂದ ತಡೆಯೋದೇ ನಮ್ಮ ಒಂದು ಕಾಯಕ ಆಗ್ಬೇಕಿವಾಗ ನಿಜ ಹೇಳಬೇಕು ಅಂದರೆ. ಆ ರೀತಿಯ ಕ್ರಮಗಳನ್ನು ತಗೊಂಡಾಗ ನಾವು ಈ ಒಂದು ಏನು ಬೇಸಿಗೆ ಇದೆ ಅದನ್ನು ಸ್ವಲ್ಪ ಆರಾಮದಾಯಕವಾಗಿ ಕಳೀಬಹುದು. ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ಬರುವಂತಹ ಗಾಳಿಯನ್ನು ನಾವು ಎಲ್ಲರೂ ಕೂಡ ಅದನ್ನು ಹೇಗೆ ಬರುತ್ತೆ ನೋಡಿಕೊಂಡು ನಮ್ಮ ಮನೆಗಳಲ್ಲಿ ಅದಕ್ಕೆ ವ್ಯವಸ್ಥೆ ಇದ್ದರೆ ಖಂಡಿತವಾಗ್ಲೂ ಮಾಡುವಂಥದ್ದು, ಮುಂದಗಡೆ ಕೂತ್ಕೊಳ್ಳುವಂಥದ್ದು ಸಂಜೆ ಮೇಲೆ, ಆ ರೀತಿಯಿಂದ ನಾವು ಸ್ವಲ್ಪ ಈ ಒಂದು ನಮಗೇನು ಸೂರ್ಯನ ಬಿಸಿಲಿನಿಂದ ಏನು ತೊಂದರೆ ಆಗ್ತಾ ಇದೆ ಅದರಿಂದ ನಮಗೆ ಹೊರಬರಕ್ಕೆ ಸಾಧ್ಯ ಇದೆ. ಇನ್ನೊಂದು ಮುಖ್ಯವಾದಂತಹ ವಿಚಾರವನ್ನು ನಾನು ಹೇಳಬೇಕು ಏನಪ್ಪ ಅಂತಂದರೆ, ಮನೆಯಲ್ಲಿ ಯಾವಾಗ ಮಕ್ಕಳಿರ್ತಾರೆ ಎರಡು ವಿಚಾರಗಳನ್ನ ಕೇಳ್ತಾರೆ ಮಕ್ಕಳು. ಅಮ್ಮ ಮೊಬೈಲ್ ಕೊಡು, ಅಪ್ಪ ಮೊಬೈಲ್ ಕೊಡು, ನಾನು ಸ್ವಲ್ಪ ಹೊತ್ತು ಆಟ ಆಡ್ಕೊಡ್ತೀನಿ ಕೊಡು, ನಾ ಟಿ ವಿ ಹಾಕು, ನಾನು ಟಿ ವಿ ನೋಡ್ತೀನಿ ಅಂತ. ನಿಜವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ, ಹೊರಗಡೆ ಇದ್ದಾಗ ನಮಗೆ ಎಷ್ಟು ಸೂರ್ಯನ ಬಿಸಿಲಿನಿಂದ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೋ ಹಾಗೇನೆ ಸ್ಕ್ರೀನ್ ಟೈಮ್ ಅಂತ ಕರಿತೀವಿ. ಅಂದರೆ ಸ್ಕ್ರೀನನ್ನು, ಮೊಬೈಲ್ ಸ್ಕ್ರೀನ್ ಆಗಲಿ ಅಥವಾ ಟಿ ವಿ ಸ್ಕ್ರೀನ್ ಆಗಲಿ, ಅದನ್ನು ಏಕಪ್ರಕಾರವಾಗಿ ನಾವು ನೋಡ್ತಾ ಇರೋದ್ರಿಂದ ನಮ್ಮ ಕಣ್ಣುಗಳಿಗೂ ಕೂಡ ಆಘಾತ ಆಗುತ್ತೆ. ಇದನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಆದ್ದರಿಂದ ಪೋಷಕರೇ, ನಾನು ಹೇಳೋದು ಒಂದು ದಯಮಾಡಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಯಾಕೆಂದರೆ ನಾನು ತುಂಬ, ನಾನು ಈಗಾಗಲೇ ಹೇಳ್ದಂಗೆ ನನ್ನ ವೃತ್ತಿನೇ ಶಿಕ್ಷಕ ವೃತ್ತಿ ಆಗಿರೋದ್ರಿಂದ ಹಲವಾರು ಪೋಷಕರನ್ನು ನಾನು ನೋಡಿದ್ದೀನಿ. ಏನಪ್ಪ ಅಂದರೆ, ಇರೋನೊಬ್ಬ ಮಗ ಒಬ್ಬ ಮಗಳು, ಇಬ್ಬರೇ ಮಕ್ಕಳು ನನಗಿರೋದು, ಇವನ್ ಗಂಡು ಮಗ ಇವಳು ಹೆಣ್ಮಗಳು, ನಂಗೆ ಇವಳನ್ನ ಕಂಡ್ರೆ ಪ್ರೀತಿ ಜಾಸ್ತಿ ಅಂತ ಅನ್ಕೊಂಡು ಮಕ್ಕಳು ಏನು ಕೇಳಿದ್ರು ಮಾಡೋವಂತಹ ಪೋಷಕರು ಇದ್ದಾರೆ ನಮ್ಮ ಮಧ್ಯ ಅಲ್ವಾ. ಈಗ ಮಕ್ಕಳು ಮೊಬೈಲ್ ಕೇಳಿದ ತಕ್ಷಣ ಕೊಟ್ಬಿಡೋದು, ಅವನು ಅವನು ಓದ್ಕೊತಾನೆ, ಅವನಿಗೇನು ಪರವಾಗಿಲ್ಲ, ನಾನು ಇವಾಗ ಹೆಂಗೋ ಸ್ಕೂಲಿಗೆ ರಜಾ ಅಲ್ವಾ, ಮೊಬೈಲ್ ಕೊಟ್ಬಿಡೋಣ. ಆಮೇಲೆ ಬೇಕಾದ್ದೋ ಬೇಡದಿದ್ದೋ ಟಿ ವಿನಲ್ಲಿ ಏನು ಪ್ರೋಗ್ರಾಮ್ ಬಂದ್ರೂ ನೋಡೋದು ಅದನ್ನು. ಅದನ್ನು ದಯಮಾಡಿ ಯಾರೂ ಕೂಡ, ಇದು ಬರೀ ಬೇಸಿಗೆ ಕಾಲಕ್ಕಲ್ಲ, ಎಲ್ಲ ಕಾಲಗಳಿಗೂ ಬೇಕಾದಂತಹ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಮಕ್ಕಳಿಗೆ ಮೊಬೈಲನ್ನು ಮತ್ತು ಟಿ ವಿಯನ್ನು ಹೆಚ್ಚು ಅವ್ರಿಗೆ ಅವ್ರ ಸಂಪರ್ಕಕ್ಕೆ ಬರದೇ ಇರೋ ಹಂಗೆ ನೋಡ್ಕೊಳ್ಳಿ. ಅದಕ್ಕೆ ನಾನು ಮೊದಲೇ ನಿಮಗೆ ಹೇಳಿದ್ದೀನಿ ಯಾವ್ಯಾವ ರೀತಿ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸ್ಕೊಳ್ಬೋದು ಅನ್ನೋದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಆದ್ದರಿಂದ ಈ ಸ್ಕ್ರೀನ್ ಟೈಮ್ ಅಂತ ಏನಿದೆ, ಸ್ಕ್ರೀನ್ ಟೈಮ್ ಅಂದರೆ ಆ ಪರದೆ ನೋಡೋವಂತಹ ಸಮಯ, ಅದು ಮೊಬೈಲ್ ಪರದೆ ಆಗ್ಬೋದು ಅಥವಾ ಟಿ ವಿ ಪರದೆ ಆಗ್ಬೋದು, ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ತೀವಿ. ಅಂದರೆ ಇವಾಗ ಹೆಂಗಪ್ಪ ಮಕ್ಕಳನ್ನ ಹಾಗಾದರೆ ಹೇಗೆ ನಾವು ತುಂಬ ಹಠ ಮಾಡ್ತಾರೆ, ಮೊಬೈಲ್ ಕೊಡಲೇಬೇಕು ಅಂತ ಹೇಳ್ತಾರೆ, ಟಿ ವಿ ನೋಡಲೇಬೇಕು ಅಂತ ಹೇಳ್ತಾರೆ ಅಂದಾಗ, ಒಂದು ಸ್ವಲ್ಪ ಅವ್ರಿಗೆ ದಿನಕ್ಕೆ ಒಂದು ನಿಗದಿತವಾದ ಅವಧಿನಲ್ಲಿ ಮೊಬೈಲ್ ಕೊಡೋದನ್ನು ಪ್ರಾಕ್ಟೀಸ್ ಮಾಡಿ ಸಾಕು. ಅವ್ರು ಏನು ಆಟ ಆಡ್ತಾರೆ, ಅವ್ರು ಏನು ಗೇಮ್ ನೋಡ್ತಾರ, ಯೂಟ್ಯೂಬ್ ನೋಡ್ತಾರ, ಯಾವುದನ್ನು ನೋಡ್ತಾ ಇದ್ದಾರೆ, ಯಾವುದಾದ್ರೂ ಬೇರೆ ಬೇರೆ ಚಾನೆಲ್ಗಳಲ್ಲಿ ಅವರದ್ದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಅಕೌಂಟ್ ಇದೆಯಾ, ಇದನ್ನೆಲ್ಲ ತಾವು ಪೋಷಕರಾಗಿ ಗಮನಿಸಬೇಕಾಗತ್ತೆ. ಮೊಬೈಲ್ ಕೊಟ್ಟ ಮಾತ್ರಕ್ಕೆ ನನ್ನ ಮಗು ಕೇಳ್ತು ನಾನು ಕೊಟ್ಟೆ ಅಂತ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋದು ದಯವಿಟ್ಟು ಬೇಡ. ಎಷ್ಟೋ ಮನೆಗಳಲ್ಲಿ ಇವತ್ತು ಸಣ್ಣ ಮಕ್ಕಳು, 1 ವರ್ಷದ ಮಕ್ಕಳು ಊಟ ಮಾಡಬೇಕು ಅಂದರೆ ಅವ್ರು ಆ ಮಕ್ಕಳ ಕೈಗೆ ಮೊಬೈಲ್ನ ಕೊಟ್ಟಿರ್ತಾರೆ. ದಯಮಾಡಿ ಆ ರೀತಿದೊಂದು ಬೇಡ. ಬೇಸಿಗೆ ಕಾಲದಲ್ಲಿ ಕಣ್ಣಿಗೂ ಕೂಡ ತುಂಬಾ ಅದು ಉರಿ ಅಥವಾ ಕಣ್ಣು ಕೆಂಪಾಗೋದು, ಈ ರೀತಿ ಎಲ್ಲ ತೊಂದರೆಗಳಾಗುತ್ತೆ. ಮಕ್ಕಳು ತುಂಬ ಹೊತ್ತು ಮೊಬೈಲ್ ಮತ್ತು ಟಿ ವಿಯನ್ನು ನೋಡಿದಾಗ ತಲೆನೋವು ಬರೋದು, ಕಿರಿಕಿರಿ ಆಗೋದು, ಮನಸ್ಸಿಗೆ ಹಿಂಸೆ ಆಗೋದು, ಈ ರೀತಿ ಎಲ್ಲ ತೊಂದರೆಗಳು ಬರುತ್ತೆ. ಆದ್ದರಿಂದ ದಯಮಾಡಿ ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊಬೈಲನ್ನಾಗಲಿ ಅಥವಾ ತುಂಬ ಹೊತ್ತು ಟಿ ವಿಯನ್ನಾಗಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮಕ್ಕಳು ಏನಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಇರಬೇಕು, ಅವರ ದೇಹಕ್ಕೆ ಮನಸ್ಸಿಗೆ ಯಾವಾಗಲೂ ಅವ್ರಿಗೆ ಒಂದಲ್ಲ ಒಂದು ಏನಾದರೂ ಒಂದು ಚಟುವಟಿಕೆನ ಕೊಡೋದ್ರ ಮೂಲಕ ಅವ್ರನ್ನ ಸಾಧ್ಯವಾದಷ್ಟು ಅವರು ಕೆಲಸನ ಮಾಡ್ತಾನೇ ಇರೋ ಥರ ನೋಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಇದರಿಂದ ತುಂಬಾ ಉಪಯೋಗ ಆಗತ್ತೆ, ಲಾಭನೂ ಆಗತ್ತೆ. ಇನ್ನು

0: ಇನ್ನೊಂದು ವಿಚಾರವನ್ನ ನಾನು ನಿಮ್ಮ ಹತ್ರ ಹೇಳಬೇಕು. ಕೆಲವ್ರ ಮನೆಯಲ್ಲಿ ಕಾರ್ ಇದೆ, ಹೊರಗಡೆ ಹೋಗ್ತೀರಾ, ಹೋದಾಗ ನೀವೇನೋ ತಗೊಳ್ಬೇಕು ಅಂತಿರ್ತೀರಾ, ತಗೊಳಕ್ ಹೋದಾಗ ಮಕ್ಕಳು ಬೇಡ ಕಾರಲ್ಲೇ ಇರಲಿ ಅಂತ ಅನ್ಸುತ್ತೆ. ನೀವೇನ್ ಮಾಡ್ತೀರಾ, ಒಂದು 10 ನಿಮಿಷ ಕೂತಿರಪ್ಪ, ನಾವು ಬೇಗ ಇದನ್ನ ತಗೊಂಡ್ ಬಂದ್ಬಿಡ್ತೀವಿ ಅಂತ. ಕೆಲವು ಕಡೆ, ಇದೆಲ್ಲ ಕಡೆ ಆಗುತ್ತೆ ಅಂತ ನಾ ಹೇಳ್ತಿಲ್ಲ, ಮಕ್ಕಳನ್ನ ಒಂದು 10 ನಿಮಿಷ ಬಿಟ್ಟು ನಾವು ಹೋಗ್ತೀವಲ್ಲ, ಕ್ಲೋಸ್ ಎಲ್ಲ ಕಿಟಕಿಗಳು ಕ್ಲೋಸ್ ಮಾಡಿ ಕಾರಲ್ಲಿ ಬಿಟ್ಟು, ಖಂಡಿತವಾಗ್ಲೂ ಈ ಬಿಸಿಲಿನಲ್ಲಿ ಯಾರೂ ಕೂಡ ಆ ಕೆಲಸನ ಮಾಡಬೇಡಿ. ಮಕ್ಕಳನ್ನೂ ಕೂಡ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ. ದಯಮಾಡಿ ಕಿಟಕಿ ಹಾಕಿರೋಂತಹ, ಬಾಗಿಲು ಹಾಕಿರೋಂತಹ ಕಾರ್ನಲ್ಲಿ ಈ ಬಿಸಿಲಲ್ಲಿ ಮಕ್ಕಳನ್ನ ಖಂಡಿತವಾಗ್ಲೂ ಯಾರೂ ಬಿಡೋದಕ್ಕೆ ಹೋಗಬೇಡಿ. ಹೀಗೆ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಈ ಬೇಸಿಗೆಯನ್ನು ಕೂಡ ತುಂಬ ಆನಂದದಿಂದ ಕಳಿಬಹುದು. ಏನೇ ಆಗಲಿ, ತುಂಬ ಸೆಖೆ ಇದೆ ಹೌದು, ಬಿಸಿಲು ತುಂಬ ಜಾಸ್ತಿ ಇದೆ ಹೌದು, ಹಾಗಂತ ನಾವು ನಮ್ಮ ನಿತ್ಯದ ಕೆಲಸಗಳನ್ನು ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಾಲಕ್ಕೆ, ಆ ಋತುಮಾನಕ್ಕೆ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕಾಗತ್ತೆ. ಆದ್ದರಿಂದ ಪೋಷಕರೇ, ದಯಮಾಡಿ ಎಲ್ಲರೂ ಕೂಡ ಗಮನಿಸಿ, ನಾನು ಮತ್ತೊಮ್ಮೆ ಇದನ್ನು ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಮಕ್ಕಳನ್ನು ದಯಮಾಡಿ ಹೊರಗಡೆ ಕಳಿಸ್ಬೇಡಿ. ಮನೆ ಒಳಗಡೆನೆ ಮಕ್ಕಳು ಆಡೋವಂತಹ ಆಟಗಳು, ಮನೇಲಿ ಮಾಡೋವಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಅವ್ರಿಗೆ ಕೊಡಿ. ಬೇರೆ ಬೇರೆ ಆಟಗಳನ್ನು ಅವ್ರಿಗೆ ಆಡಿಸಿ, ಮನೆ ಒಳಗಡೆನೆ ಸಾಧ್ಯವಾದಷ್ಟು ಅವರನ್ನು ಇಟ್ಕೊಳ್ಳಿ. ಪ್ರತಿನಿತ್ಯ ಮಕ್ಕಳಿಗೆ ಸ್ನಾನ ಮಾಡಿಸಿ, ಮಕ್ಕಳು ಸ್ನಾನ ಮಾಡೋ ಹಾಗೆ ನೋಡ್ಕೊಳ್ಳಿ. ತೀರಾ ಬೆವರು ಸಲೆ ಅಥವಾ ಚರ್ಮದ ಮೇಲೆ ಗುಳ್ಳೆಗಳು ಕಂಡು ಬಂದು ತೀರಾ ವಾಸಿ ಆಗ್ತಾ ಇಲ್ಲ ಅಂದಾಗ ವೈದ್ಯರನ್ನು ಖಂಡಿತವಾಗ್ಲೂ ಕಾಣಬೇಕು. ಇಲ್ಲಾಂದರೆ ತೆಳುವಾಗಿ ಪೌಡರ್ ಲೇಪನವನ್ನು ದೇಹಕ್ಕೆ ಮಾಡೋದ್ರಿಂದ ಕೂಡ ತುಂಬ ಮಕ್ಕಳಿಗೆ ಫ್ರೆಶ್ ಅಂತ ಅನಿಸುತ್ತೆ. ಸಡಿಲವಾದಂತಹ ಉಡುಪುಗಳನ್ನು ಮಕ್ಕಳು ಹಾಕ್ಕೊಳ್ಳೋ ಹಾಗೆ ನೋಡಿ, ತಿಳಿ ಬಣ್ಣದ ಉಡುಪುಗಳಾಗಿರಲಿ. ಆಹಾರ ಕ್ರಮ ಈಗಾಗಲೇ ಹೇಳಿದೆ, ಸುಲಭವಾಗಿ ಜೀರ್ಣ ಆಗುವಂತಹ ಪದಾರ್ಥಗಳನ್ನೇ ಮಕ್ಕಳಿಗೆ, ಆಹಾರ ಪದಾರ್ಥಗಳನ್ನೇ ಮಕ್ಕಳಿಗೆ ಕೊಡಿ. ಸಾಧ್ಯವಾದಷ್ಟು ತೇವಾಂಶಯುಕ್ತ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಬಳಸೋದನ್ನು ಅಭ್ಯಾಸ ಮಾಡಿಕೊಂಡು ಅದನ್ನು ಮಕ್ಕಳು ತಿನ್ನೋ ಹಾಗೆ ಎಲ್ಲ ಪೋಷಕರು ಕೂಡ ನೋಡ್ಕೋಬೇಕಾಗತ್ತೆ. ಒಂದ್ಸಲ ನಾವು ಅದನ್ನು ಅಭ್ಯಾಸ ಮಾಡಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳು ಅದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಸಾಧ್ಯವಾದಷ್ಟು ಪಾನಕ, ಪಾನೀಯ, ಮಜ್ಜಿಗೆ ಈ ರೀತಿದನ್ನು ಮಕ್ಕಳು ಕುಡಿತಾ ಇರಲಿ. ಗಂಟೆಗೊಂದ್ಸತಿ ಮಕ್ಕಳು ನೀರು ಕುಡಿತಾ ಇರಲಿ. ಇದನ್ನು ಅನುಸರಿಸೋದ್ರಿಂದ ದೇಹದಲ್ಲಿ ನೀರಿನ ಅಂಶ ತುಂಬ ಚೆನ್ನಾಗಿರುತ್ತೆ, ಅದು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಹೀಗೆ ಜೊತೆಗೆ ಹಣ್ಣು ತರಕಾರಿಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಹಾಗೇ ಟಿವಿಯನ್ನು ಮತ್ತು ಮೊಬೈಲನ್ನು ದಯಮಾಡಿ ಹೆಚ್ಚು ಅವರು ನೋಡೋದಕ್ಕೆ ಪ್ರೋತ್ಸಾಹವನ್ನು ಖಂಡಿತವಾಗ್ಲೂ ಕೊಡಬೇಡಿ. ಇಲ್ಲ, ಇದೆಲ್ಲ ಕ್ರಮಗಳನ್ನು ನಾವು ತಗೊಂಡಾಗ, ಆಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ, ಪ್ರತಿದಿನ ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ. ಮಕ್ಕಳು ಸ್ನಾನ ಮಾಡಬೇಕು, ಅದನ್ನು ದಯಮಾಡಿ ರೂಢಿ ಮಾಡಿ. ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಲ್ಲಿ ಪ್ರತಿದಿನ ಮಕ್ಕಳು ಸ್ನಾನ ಮಾಡೋ ಹಾಗೆ ನೋಡ್ಕೊಳ್ಳಿ. ಮತ್ತು ಸಂಜೆ ಆಟ ಆಡಿ ಬಂದ ನಂತರದಲ್ಲಿ ತಣ್ಣೀರಿನಲ್ಲಿ ಕೈ, ಕಾಲು, ಮುಖವನ್ನು ಸ್ವಚ್ಛವಾಗಿ ತೊಳ್ಕೊಳ್ಳೋದನ್ನು ರೂಢಿ ಮಾಡಿಸಿ. ಈ ರೀತಿಯ ಒಂದು ಕ್ರಮಗಳನ್ನು ನಾವು ತಗೊಳ್ಳೋದ್ರಿಂದ ಬೇಸಿಗೆಯಲ್ಲಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮನ್ನು ಉಷ್ಣಾಘಾತದಿಂದ, ಸೌರಾಘಾತದಿಂದ, ಬಿಸಿಗಾಳಿಯಿಂದ, ಶಾಖದ ದುಷ್ಪರಿಣಾಮಗಳಿಂದ ನಮ್ಮನ್ನು ನಾವು ತಡೆಗಟ್ಟಬಹುದು. ನಮ್ಮ ಮಕ್ಕಳನ್ನು ಕೂಡ ನಾವು ಇದರಿಂದ ತಡೆಗಟ್ಟಬಹುದು. ಎಲ್ಲ ಪೋಷಕರು ಕೂಡ ಈ ಕ್ರಮಗಳನ್ನು ಅನುಸರಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸುತ್ತಾನೆ.
4: ಅಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲ ಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337

0: 7656508
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
5: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
4: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
5: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
4: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
5: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
4: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಸರಿ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ

0: ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ ಯಾರೆನ್ನು ಮರೆಯದಿರಿ ನಮ್ಮ ಜನ ಗಲತಿ ನಮ್ಮ ವಿಕಾಸ ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027 ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ಮೀನಾಕ್ಷಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ನೀನು, ಮಿಡುಕ

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ಸಾಗಿದೆ ಹುಣ್ಣಿನ ತೇರು ಮಾಣಿಕ್ಯದಾರತಿ ಮಾಣಿಕ್ಯದಾರತಿ ಉಷ.

0: ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೆ ಹೂಗಳ ತಂದೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ಮೀನಾಕ್ಷಿರವರು ಹಾಡಿರುವ ಹಾಡುಗಳು ಹಾಡುವಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

ಗಿರಿರಾಜನ ಧ್ವನಿ. ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 1857 ಭಾರತೀಯ ದಂಗೆಯನ್ನ ಮೊದಲ ಬಾರಿ ಭಾರತೀಯ ಸ್ವತಂತ್ರ ಸಂಗ್ರಾಮ ಎಂದು ಕರೆದ ದಿನ. ಇದು May 10 1857 ಮೀರತ್ನಲ್ಲಿ ಪ್ರಾರಂಭವಾಯಿತು. ಇದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ವಿರುದ್ಧ ಮೊದಲ ಪ್ರಮುಖ ಮತ್ತು ದೊಡ್ಡ ಪ್ರಮಾಣದ ದಂಗೆಯಾಗಿತ್ತು. ಆದರೆ ಕಂಪನಿಯ ವಿರುದ್ಧದ ಮೊದಲ ದಂಗೆಯಲ್ಲ, ಅಂತಿಮವಾಗಿ ವಿಫಲವಾದರೂ ಇದು ಭಾರತೀಯ ಜನರ ಮೇಲೆ ಆಳವಾದ ಪರಿಣಾಮ ಬೀರಿತು ಮತ್ತು ಉಪಖಂಡದ ಮೇಲಿನ ಬ್ರಿಟಿಷ್ ಆಳ್ವಿಕೆಯ ಸ್ವರೂಪವನ್ನು ಸಹ ಬದಲಾಯಿಸಿತು. 1857 ದಂಗೆಯ ಕಾರಣಗಳನ್ನು ನೋಡುವುದಾದರೆ, ಭಾರತದಲ್ಲಿ ಕಂಪನಿಯ ಆಳ್ವಿಕೆಯ ಬಗ್ಗೆ ಅಸಮಾಧಾನವಿತ್ತು. ದೇಶದ ಸುಮಾರು 2-3 ಭಾಗವು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಮತ್ತು ಉಳಿದ ರಾಜಪ್ರಭುತ್ವದ ರಾಜ್ಯಗಳು ಹೆಸರಿನಲ್ಲಿ ಸ್ವತಂತ್ರವಾಗಿದ್ದರೂ ಒಂದಲ್ಲ ಒಂದು ರೂಪದಲ್ಲಿ ಬ್ರಿಟಿಷರಿಗೆ ತಮ್ಮ ಸಾರ್ವಭೌಮತ್ವವನ್ನು ಕಳೆದುಕೊಂಡಿದ್ದವು. ಡಾಲ್ಹೌಸಿಯ ಗ್ರಾಟಿಕನ್ ಆಫ್ ಲ್ಯಾಂಬ್ ಸ್ಥಳೀಯ ರಾಜ್ಯಗಳ ಅನೇಕ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಕಂಪನಿಗೆ ತಮ್ಮ ಹುಕ್ಕಿನ ರಾಜ್ಯಗಳನ್ನು ಕಳೆದುಕೊಳ್ಳುವಂತೆ ಮಾಡಿತು. ಇದು ಬ್ರಿಟಿಷ್ ಆಳ್ವಿಕೆಯ ನಿಜವಾದ ಅನ್ಯಾಯಗಳ ಬಗ್ಗೆ ಭಾರತೀಯರಲ್ಲಿ ತೀವ್ರ ದ್ವೇಷವನ್ನು ಹುಟ್ಟುಹಾಕಿತು. ಅಲ್ಲದೆ ವಸಾಹತುಶಾಹಿಯ ಆಳ್ವಿಕೆಯು ದೇಶದಲ್ಲಿ ಹಳೆಯ ಉಳಿಗಮಾನ್ಯ ಪದ್ಧತಿಯ ಕೃಷಿ ಮತ್ತು ವಾಣಿಜ್ಯವನ್ನು ಅಡ್ಡಿಪಡಿಸಿತು ಮತ್ತು ಅನೇಕ ಜನರು ಅವರ ಸಾಂಪ್ರದಾಯಿಕ ಉದ್ಯೋಗಗಳಿಂದ ದೂರು ಮೂಡಿತು. ಬ್ರಿಟಿಷರು ತಂದ ಸತಿ ಪದ್ಧತಿಯ ರದ್ದತಿ ಮುಂತಾದ ವಿವಿಧ ಸುಧಾರಣೆಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುವಂತೆ ಪಾಶ್ಚಿಮಾತ್ಯಕರಣದ ವೇಗದ ಬಗ್ಗೆಯೂ ಜನರು ಚಿಂತಿತರಾಗಿದ್ದರು. ಆದಾಗ್ಯೂ ಸೇನೆಯಲ್ಲಿ ಹೊಸ ಎನ್ಫೀಲ್ಡ್ ರೈಫಲ್ ಅನ್ನು ಪರಿಚಯಿಸಿದ್ದು ಬೆಂಕಿ ಹಚ್ಚುವ ಅಂಶವಾಗಿತ್ತು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕಂಪನಿಯು ತನ್ನ ಪಡೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು. ಸೇನೆಯು ಬಹುಪಾಲು ಭಾಗವು ಭಾರತೀಯ ಸೈನಿಕರು ಅಥವಾ ಸಿಪಾಯಿಗಳು ಮತ್ತು ಬ್ರಿಟಿಷ್ ಅಧಿಕಾರಿಗಳಿಂದ ಕೂಡಿತ್ತು. ಅನೇಕ ವೇತನ ಮತ್ತು ಬಡ್ತಿಗಳ ವಿಷಯಗಳಲ್ಲಿ ಇಂಗ್ಲಿಷರು ಮತ್ತು ಭಾರತೀಯ ಸೈನಿಕರ ನಡುವೆ ದೊಡ್ಡ ತಾರತಮ್ಯವಿತ್ತು. ಹೊಸ ರೈಫಲ್ಗಳಲ್ಲಿ ಹಂದಿಗಳು ಮತ್ತು ಹಸುಗಳ ಕೊಬ್ಬಿನಿಂದ ಲೇಪವಾಗಿದೆ ಎಂಬ ವದಂತಿ ಇತ್ತು. ರೈಫಲ್ಗಳು ಲೋಡ್ ಮಾಡುವ ಮೊದಲು ಅವುಗಳನ್ನು ಕಚ್ಚಿ ತೆಗೆಯಬೇಕಿತ್ತು. ಇದು ಹಿಂದೂ ಮತ್ತು ಮುಸ್ಲಿಂ ಸೈನಿಕರಿಗೂ ಇಬ್ಬರಿಗೂ ಸಮಾನವಾಗಿ ಆಕ್ರಮಣಕಾರಿಯಾಗಿತ್ತು. ಬ್ರಿಟಿಷ್ ಆಡಳಿತವು ವದಂತಿಗಳನ್ನು ಹತ್ತಿಕ್ಕಲು ಏನೂ ಮಾಡಲಿಲ್ಲ. ಈ ದಂಗೆಯ ಕಾರಣಗಳನ್ನು ನೋಡುವುದಾದರೆ, March 29 34ನೇ ಬಂಗಾಳ ಸ್ಥಳೀಯ ಪದಾತಿದಳ ಸಿಪಾಯಿ ಮಂಗಲ್ ಪಾಂಡೆರವರು ತನ್ನ ಕಮಾಂಡ್ಗಳ ವಿರುದ್ಧ ದಂಗೆಯನ್ನು ಘೋಷಿಸಿ ಬ್ರಿಟಿಷ್ ಅಧಿಕಾರಿಯ ಮೇಲೆ ಮೊದಲ ಗುಂಡನ್ನು ಹಾರಿಸಿದರು. ಪಾಂಡೆಗೆ ವಿಧಿಸಲಾದ ಶಿಕ್ಷೆ ಅನಗತ್ಯ ಎಂದು ಅನೇಕ ಸಿಪಾಯಿಗಳು ಭಾವಿಸಿದರು. ಇದು ಬ್ರಿಟಿಷ್ ಸ್ಥಾಪನೆಯ ವಿರುದ್ಧ ಅವರ ಕೋಪ ಮತ್ತಷ್ಟು ಅಸಮಾಧಾನವನ್ನು ಮತ್ತಷ್ಟು ಹೆಚ್ಚಿಸಿತು. ಇದರಲ್ಲಿ ಹಾಗು ಹೋಗುಗಳು ಸಾಕಷ್ಟು ಬಂದವು. ಹಾಗೆ ಇವರಲ್ಲಿ ಅಪಾರ ನಷ್ಟವು ಸಹ ಸಂಭವಿಸಿತು. ಹಲವಾರು ಯಶಸ್ವಿಗಳಿಂದ ಹಲವಾರು ಅಂಶಗಳಿಂದ ದಂಗೆಯು ತೀವ್ರ ಪರಿಣಾಮವಾಗಿ ಅಂತಿಮವಾಗಿ ಬ್ರಿಟಿಷರನ್ನ ದೇಶದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಲಿಲ್ಲ. ಸಿಪಾಯಿಗಳಿಗೆ ಒಬ್ಬ ಸ್ಪಷ್ಟ ನಾಯಕನ ಕೊರತೆ ಇತ್ತು. ಹಲವಾರು ಜನರಿದ್ದರು. ದೇಶೀಯರನ್ನ ಹಿಮ್ಮೆಟ್ಟಿಸುವ ಸುಸಂಬದ್ಧ ಯೋಜನೆಯು ಅವರಲ್ಲಿ ಇರಲೇ ಇಲ್ಲ. ಅಲ್ಲದೆ ದಂಗೆಗೆ ಸಹಾಯ ಮಾಡಿ ಭಾರತೀಯ ಆಡಳಿತಗಾರರು ಬ್ರಿಟಿಷರನ್ನ ಸೋಲಿಸಿದ

0: ದೇಶಕ್ಕಾಗಿ ಯಾವುದೇ ಯೋಜನೆಯನ್ನ ರೂಪಿಸಲಿಲ್ಲ. ಇದು ಇಡೀ ದೇಶವನ್ನ ಒಳಗೊಂಡಿರಲಿಲ್ಲ. ಉತ್ತರ ಭಾರತ ಮತ್ತು ಈ ದಂಗೆಯಿಂದ ಪ್ರಭಾವಿತವಾಯಿತು. ಬಂಗಾಳ, ಬಾಂಬೆ ಮತ್ತು ಮದ್ರಾಸಿನ ಮೂರು ಪ್ರೆಸಿಡೆನ್ಸಿಗಳು ಹೆಚ್ಚಾಗಿ ಪರಿಣಾಮ ಬೀರಲಿಲ್ಲ. ಸಿಖ್ ಸೈನಿಕರು ಸಹ ಈ ದಂಗೆಯಲ್ಲಿ ಭಾಗವಹಿಸಲೇ ಇಲ್ಲ. ದಂಗೆಯನ್ನು ಹತ್ತಿಕ್ಕಿದ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಆಳ್ವಿಕೆ ಕೊನೆಗೊಂಡಿತು ಮತ್ತು ಉಪಖಂಡದಲ್ಲಿನ ಬ್ರಿಟಿಷ್ ಆಸ್ತಿಗಳ ನಿಯಂತ್ರಣವು 1858 ಭಾರತ ಸರ್ಕಾರಿ ಕಾಯ್ದೆಯ ಮೂಲಕ ನೇರವಾಗಿ ಬ್ರಿಟಿಷ್ ಕಿರೀಟಕ್ಕೆ ಹೋಯಿತು. ಭಾರತ ಸರ್ಕಾರವು ಹಣಕಾಸು, ಮಿಲಿಟರಿ ಮತ್ತು ಆಡಳಿತ ನೀತಿಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿತು. ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ತನ್ನ ಬ್ರಿಟಿಷ್ ಪ್ರಜೆಗಳು ಅನುಭವಿಸುವ ಹಕ್ಕನ್ನು ಪಡೆಯುತ್ತಾರೆ ಎಂದು ಘೋಷಣೆ ಮಾಡಲಾಯಿತು. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ 1857 ದಂಗೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇದ್ರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 9 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಮುತ್ತಿರುವುದೆಂದು ಭೂಮಿಯನ್ನು ಒಂದು ದುರ್ದೈವ,
4: ಮುತ್ತಿರುವುದೆಂದು ಭೂಮಿಯನ್ನೊಂದು ದುರ್ದೈವ,
3: ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ,
4: ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ,
3: ಸುತ್ತಿಪುದು ತಲೆಯನ್
4: ಸುತ್ತಿಪುದು ತಲೆಯನ್
3: ಅನುದಿನದ ಲೋಕವಾರ್ತೆ,
4: ಅನುದಿನದ ಲೋಕವಾರ್ತೆ
3: ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ,
4: ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ.
5: ಬಹಳ ಗಂಭೀರವಾದಂತಹ ವಿಚಾರ ಇಲ್ಲಿ ಇದಿದೆ. ಇದು ಬಹಳ ಇವತ್ತಿನ ದಿನಕ್ಕೂ ಕೂಡ ಬಹಳ ಪ್ರಸ್ತುತ ಅನ್ಸುತ್ತೆ. ಅದಕ್ಕೆ ಮುಂದಿನ ಪದ್ಯವನ್ನು ಕೂಡ ನಾವು ಈಗಲೇ ಹೇಳ್ಬೋಣ. ಮಾನವರೋ ದಾನವರೋ,
4: ಮಾನವರೋ ದಾನವರೋ,
3: ಭೂಮಾತೆಯನ್ನು ತಣಿಸೆ,
4: ಭೂಮಾತೆಯನ್ನು ತಣಿಸೆ,
3: ಶೋಣಿತವನ್ ಎರೆಯುವರು,
4: ಶೋಣಿತವನ್ ಎರೆಯುವರು,
3: ಬಾಷ್ಪ ಸಲುವುದಿರೇ,
4: ಬಾಷ್ಪ ಸಲುವುದಿರೇ,
3: ಏನು ಹಗೆ ಏನು ಧಗೆ,
4: ಏನು ಹಗೆ ಏನು ಧಗೆ,
3: ಏನು ಹೊಗೆ ಈ ಧರಣಿ,
4: ಏನು ಹೊಗೆ ಈ ಧರಣಿ,
3: ಸೈನಿಕನ ಕಟ್ಟೆ ಏಂ ಮಂಕುತಿಮ್ಮ,
4: ಸೈನಿಕನ ಕಟ್ಟೆ ಏಂ ಮಂಕುತಿಮ್ಮ.
5: ಈ ಎರಡು ಪದ್ಯಗಳು ನನಗನ್ಸುತ್ತೆ ಇವತ್ತಿನ ದಿನಕ್ಕೆ ಬಹಳ ಪ್ರಸ್ತುತವಾದಂತ ಪದ್ಯಗಳು ಅಂತ ನಾವು ಆಗಲೇ ಒಂದ್ಸರ್ತಿ ಪ್ರಸ್ತಾಪ ಮಾಡಿದ್ವಿ. ಇವತ್ತಿನ ದಿನ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಆಗುಹೋಗುಗಳನ್ನು ನಾವು ನೋಡಿದಾಗ ಒಟ್ಟು ಒಂದು ಕಡೆಯಲ್ಲೋ ಇತ್ತೀಚೆಗೆ ಆದಂಥ ಗಣನೆಯ ಪ್ರಕಾರ ಅಂದಾಜು 40 ಹೆಚ್ಚು ಯುದ್ಧ ಅಥವಾ ಯುದ್ಧ ರೀತಿಯ ವೈಷಮ್ಯಗಳು ಇವತ್ತಿನ ದಿವಸ ಜರುಗ್ತಾ ಇದೆಯಂತೆ. ದೇಶ ದೇಶಗಳ ಬಗ್ಗೆ ಒಳಗೆ, ದೇಶದಲ್ಲೇ ಪ್ರದೇಶ ಪ್ರದೇಶಗಳ ಒಳಗೆ ಆಗ್ತಾ ಇರುವಂತಹ ಈ ಕಲಹಗಳು, 40 ಹೆಚ್ಚು ಕಲಹಗಳು ಇವತ್ತಿನ ದಿವಸ ನಡೀತಾ ಇದೆಯಂತೆ. ಈಗ ನಮ್ಗೆ ಹೆಚ್ಚಾಗಿ ನ್ಯೂಸಲ್ಲಿ ಕೇಳೋದು ನಾವೇನು, ಅಮೇರಿಕಾ ಅಲ್ಲೆಲ್ಲೋ ಬಾಂಬ್ ಹಾಕ್ಬಿಟ್ರಂತೆ, ಇಸ್ರೇಲ್ ಅವ್ರು ಬಾಂಬ್ ಹಾಕಿ ಇನ್ಯಾರನ್ನೋ ಸಾಯಿಸ್ಬಿಟ್ರಂತೆ, ರಷ್ಯಾ ಉಕ್ರೇನನ್ನು ಹಂಗೆ ಮಾಡಿಬಿಡ್ತಂತೆ, ಉಕ್ರೇನ್ ಅಲ್ಲೆಲ್ಲೋ ಇನ್ಯಾವುದನ್ನೋ ಬಾಂಬ್ ಹಾಕಿ ಉಡಾಯಿಸ್ಬಿಡ್ತಂತೆ, ಈಗ ಹಾರ್ಮೋಸ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅದು ಮುಚ್ಚಿಬಿಟ್ಟಿದೆ.

0: ಯಾರಂತೆ ಇದನ್ನೇ ನಾವು ಕೇಳ್ತಾ ಇದ್ದೀವಿ. ಟಿ ವಿ ಹಾಕಿದ್ರು ಅದೇ ನ್ಯೂಸು, ನಾವು ಮೊಬೈಲಲ್ಲಿ ಯಾವುದಾದ್ರೂ ನ್ಯೂಸ್ ನೋಡೋಣಪ್ಪ ಅಂದರೆ ಬರೀ ಅದೇ ನ್ಯೂಸು, ವಾಟ್ಸ್ಯಾಪ್ ತುಂಬ ಅಂಥದ್ದೇ ನ್ಯೂಸು. ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತಂದರೆ ಕಗ್ಗದ ರಚನೆಯಾದಂಥ ಸಂದರ್ಭ, ಅಂದಾಜು 1930s 1940s, ಆ ಸಮಯದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇತ್ತು. ನಮಗೆಲ್ಲ ನೆನಪಿರ್ಬೋದು, ಆಗಲೇ ವಿಶ್ವಯುದ್ಧಗಳು ನಡೀತಾ ಇದ್ದಂಥ ಕಾಲ. ಮೊದಲನೇ ವಿಶ್ವಯುದ್ಧ ಮುಗಿದಿತ್ತು, 1939 ಎರಡನೇ ವಿಶ್ವಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ಅದು ಪ್ರಾರಂಭ ಆಗಿ ಎಲ್ಲ ಕಡೆ ಕ್ಷೋಭೆ, ಎಲ್ಲ ಕಡೆ ಗಲಾಟೆ. ಅದಷ್ಟೇ ಅಲ್ಲದೆ ಆಗಲೂ ಕೂಡ ಈಗಕ್ಕಿಂತ ಬಹುಶಃ ಹೆಚ್ಚಿನದ್ದೇ ಇತ್ತೋ ಏನೋ, ದೇಶಗಳ ನಡುವಿನ ಗಲಾಟೆಗಳು, ದೇಶದೊಳಗೆ ಸಮುದಾಯಗಳ, ಮತ್ತು ಆವಾಗ ರಾಜರಿರ್ತಿದ್ರು, ರಾಜ ಮನೆತನಗಳ ಅಥವಾ ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿರುದ್ಧ, ಸೊ ಹೀಗೆ ಅನೇಕ ಯುದ್ಧಗಳು ಬಹುಶಃ ನಡೀತಾ ಇತ್ತು ಅನಿಸುತ್ತೆ. ಅದರ ಪ್ರಭಾವ ಡಿ ವಿ ಜಿ ಅವರು ಮನಸ್ಸು ಮೇಲೂ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೇ ಡಿ ವಿ ಜಿ ಅವರಿಗೆ ಅಲ್ಲಿ ಹೇಳ್ತಾ ಇದ್ದಾರೆ, ಭೂಮಿಯನ್ನು ಒಂದು ರೀತಿಯ ದುರ್ದೈವವೇ ಮುತ್ಕೊಂಡ್ಬಿಟ್ಟಿದೆಯೇನೋ ಅಂತ ಅನಿಸ್ತಾ ಇದೆ. ಈ ನಕಾರಾತ್ಮಕವಾದಂಥ ಭಾವನೆ ನಮಗೆಲ್ಲ ಬರೋದು ಸಹಜ, ಸುಮಾರು ಸರ್ತಿ ಆ ಥರ ಅನಿಸುತ್ತೆ. ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಮೃತ್ಯು ದೇವತೆಗೆ ಖುಷಿ. ಯಾವಾಗ ಜಾಸ್ತಿ ಜನ ಸತ್ತಾಗ, ಎಲ್ಲ ಕಡೆ ಸಾವು ನೋವು ಅಂದಾಗ ಮೃತ್ಯು ದೇವತೆಗೆ ಖುಷಿಯಂತೆ. ಸೊ ಹಾಗೆ ಇವತ್ತಿನ ದಿನ ನಾವು ಪ್ರಪಂಚ ನೋಡಿದ್ರೆ ನಮ್ಗೆ ಅನ್ನಿಸ್ತಾ ಇದೆ, ಮೃತ್ಯು ದೇವತೆ ಖುಷಿಯಾಗಿ ನರ್ತನ ಮಾಡ್ತಾ ಇರೋ ರೀತಿಯಲ್ಲಿದೆಯೇನೋ ಅಂತ. ಸುತ್ತಿಪುದು ತಲೆಯನ್ ಅನುದಿನದ ಲೋಕವಾರ್ತೆ, ನಿತ್ಯ ಬರೋ ವಾರ್ತೆ ಇದೆ. ನಾವು ಈಗ ತಾನೇ ಮಾತಾಡಿದ್ವಿ, ಟ್ರಂಪ್ ಹಂಗೆ ಮಾಡಿಬಿಟ್ರಂತೆ, ನೆತಾನ್ಯಾಹು ಹಿಂಗೆ ಮಾಡಿಬಿಟ್ರಂತೆ, ಅಯ್ಯಯ್ಯೋ ಅವ್ರು ಇನ್ನೇನೋ ಮಾಡಿಬಿಟ್ರಂತೆ. ಸೊ ಇಂಥ ವಾರ್ತೆಗಳೇ ನಮಗೆ ಬರುತ್ತೆ. ಅದೆಂಥ ಏನು ಪರಿಣಾಮ ಅಂದರೆ ನಮ್ಮ ತಲೆನ ಸುತ್ತಿಸುತ್ತಂತೆ, ಅದು ನಮ್ಮನ್ನು ಸ್ಥಿಮಿತದಿಂದ ಇರೋದಕ್ಕೆ ಬಿಡ್ತಾ ಇಲ್ಲ. ಎತ್ತಲಿ ಇದಕ್ಕೆ ಎಲ್ಲ ಕಡೆ ಮಂಕುತಿಮ್ಮ. ಹಾಗೆ ಮುಂದೆ ಹೇಳ್ತಾರೆ, ಶೋಣಿತ ಅಂದರೆ ರಕ್ತ, ಬಾಷ್ಪ ಅಂದರೆ ಕಣ್ಣೀರು. ನಾವು ಕೇಳಿದ್ವಿ ಆನಂದ ಬಾಷ್ಪ ಅಂತಂದರೆ ನಮ್ಗೆ ಸಂತೋಷ ಆದಾಗ ಕಣ್ಣಿಂದ ನೀರು ಸುರಿಯುತ್ತೆ, ಸಂತೋಷದ ನೀರದು, ಒಟ್ಟಲ್ಲಿ ಕಣ್ಣಿನಿಂದ ನೀರು ಬರಬೇಕು. ಆದರೆ ದಿವಿಜಿಯವರು ಹೇಳ್ತಾರೆ, ಇವತ್ತಿನ ದಿವಸ ಕಣ್ಣಲ್ಲಿ ನೀರು ಬರೋದ್ರ ಬದಲು ರಕ್ತ ಬರ್ತಿದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಎಲ್ಲ ಕಡೆ ವೈಷಮ್ಯ ತುಂಬಿಬಿಟ್ಟಿದೆಯಲ್ಲ. ಯಾಕೆ ಇಷ್ಟೆಲ್ಲ ಹಾಗೆ, ಯಾಕಿಷ್ಟು ವೈಷಮ್ಯ, ಯಾಕೆ ಇಷ್ಟು ಉರಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ, ಇದರ ಒಂದು ಪರಿಣಾಮವಾಗಿ ಯಾಕೆ ಇಷ್ಟೆಲ್ಲ ಹೊಗೆ ತುಂಬಿಕೊಂಡಿದೆ ಎಲ್ಲ ಕಡೆ ಪ್ರಪಂಚದಲ್ಲಿ. ಈ ಪ್ರಪಂಚನೇ ಸೈನಿಕನ ಕಟ್ಟೆ, ಸೈನಿಕನ ಧರ್ಮ ಏನು, ಯುದ್ಧ ಮಾಡುವಂಥದ್ದು. ಸೊ ಬರೀ ಸೈನಿಕನ ಕಟ್ಟೆ ಆಗೋಯ್ತಾ, ಮನುಷ್ಯರು ಮನುಷ್ಯರಾಗಿ ಜೀವನ ಮಾಡುವಂಥದ್ದನ್ನು ಬಿಟ್ಟು ದಾನವರಾಗಿ ಜೀವನ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದಾರ. ಈ ಭೂಮಿ ತಾಯಿಯ ಬಾಯಾರಿಕೆಯನ್ನು ತಣಿಸೋದಕ್ಕೆ ನೀರು ಕೊಡಬೇಕಲ್ವಾ, ಅದ್ರ ಬದಲು ರಕ್ತ ಸುರಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರಲ್ಲ, ಇದು ಬಹಳ ಬೇಸರದ ಸಂಗತಿಯಲ್ವಾ ಅಂತ ಟಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 9 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾ. MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ

0: ಮಹತ್ವದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ, ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು, ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ, ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು, ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ನೆಟ್ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮನ್ನ ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನ ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನ ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ, ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು, ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು, ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು, ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
0: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ

ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
0: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
0: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ. ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಮನ್ಯ

ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿ

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಹಿಂದೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ವೀಣಾ, ಪ್ರತಾಪ್, ಚಿಕ್ಕನಾಯಕ, ಪೂಜಾ, ರೋಹಿಣಿ, ಅವಿನಾಶ್, ಮನೋಜ್, ರವಿ, ಮಾತನಾಯಕ, ಫರೀನಾ, ಮಂಜುನಾಥ್ ಮುಗರಿ, ಅವಿನಾಶ್ ಹಾಗೂ ಜನಧ್ವನಿ ಕೇಳುಗರಾದ ಶ್ರೀಮತಿ ಪ್ರೀತಿರವರು. ಇವರಿಗೆ ಆ ದೇವರು ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜನಧ್ವನಿ ಪರಿಣಾಮ. ಅಕ್ರಮ ಮದ್ಯ ಮಾರಾಟ ತಡೆಯ ಯಶೋಗಾಥೆ ಕುರಿತು ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಶ್ರೀಯುತ ಪ್ರಕಾಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಅಭಿಪ್ರಾಯ ಅನಿಸಿಕೆಗಳ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಬಿದರಳ್ಳಿ ಗ್ರಾಮದ ಶ್ರೀತಾ ಪ್ರಕಾಶ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಜನಧ್ವನಿ ಒಂದು ಅಭಿಪ್ರಾಯಗಳನ್ನ ಕುರಿತು ಅವರಿಂದಲೇ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳೋಕರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡ್ಕೊಡಿ ಸರ್.
1: ತುಂಬಾ
0: ಖುಷಿ ಆಯ್ತು ಸರ್ ನಿಮ್ಮ ಪರಿಚಯವಾಗಿ. ಮೊದಲಿಗೆ ನಮ್ಮ ರೇಡಿಯೋ ಕಾರ್ಯಕ್ರಮವನ್ನ ಯಾವಾಗ್ಲಿಂದ ಆಲಿಸ್ತಾ ಇದ್ರ ನೀವು?
1: ಮೇಡಮ್, ನಾನು ಈ ಒಂದು ನಾನು ಯಾವ ಕಾರ್ಯಕ್ರಮ ಕೇಳಿಲ್ಲ ಅಂದ್ರೂ ನೇರ ಫೋನ್ ಕಾರ್ಯಕ್ರಮಗಳು ಬರ್ತಾವಲ್ಲ ಮೇಡಮ್, ಅದನ್ನ ಸುಮಾರು ಒಂದು 10 ವರ್ಷದಿಂದನೂ ನಾನು ಕೇಳ್ತಾನೆ ಇದ್ದೀನಿ. ಅದನ್ನ ನೋಡ್ಕೊಂಡು ಈಗ ನನ್ನ ಸ್ನೇಹಿತರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರೆ, ಅವರು ಸ್ಟೇಟಸ್ ಹಾಕಿದಾಗ ನಾನು ನೋಡ್ಕೊಂಡು ಅದನ್ನ ಫಾಲೋ ಮಾಡ್ತಾ ಇರ್ತೀನಿ. ಅಲ್ಲಿ ನಾನೇ ನೇರವಾಗಿ ಕಾಲ್ ಮಾಡಿ ಅಲ್ಲಿ ಬಂದಂತ ಅಧಿಕಾರಿಗಳ ಜೊತೆ ನಮ್ದು ಏನ್ ಸಮಸ್ಯೆ ಇದೆ ಅದನ್ನ ನೇರವಾಗಿ ಹೇಳ್ತೀನಿ, ಅದನ್ನ ನೇರವಾಗಿ ಬಗೆಹರಿಸ್ಕೊಡ್ತಾರೆ. ಹಂಗೆ ಇಲ್ಲಿ ಜನಧ್ವನಿ ನೇರ ಫೋನ್ ಕಾರ್ಯಕ್ರಮ ತುಂಬಾ ಹೆಲ್ಪ್ ಆಗಿದೆ ಮೇಡಮ್.
0: ಯಾವ ತರ ಸರ್?
1: ಮೇಡಮ್, ಇವಾಗ ಲಾಸ್ಟ್ ಟೈಮ್ ನಾನು ಒಂದು ಎಸ್ ಪಿ ಸಾಹೇಬ್ರು ಮಲ್ಲಿಕಾರ್ಜುನ ಬಾಲದಂಡಿ ಸಾಹೇಬ್ರು ಒಂದು ನೇರ ಫೋನ್ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ನಾನು ಅವ್ರಿಗೆ ಕಾಲ್ ಮಾಡಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಅಂಗಡಿಗಳಲ್ಲಿ ಅಂತ ನಾನು ದೂರನ್ನ ನೀಡಿದೆ ಮೇಡಮ್. ಅದನ್ನ ಅವರು ಫಾಲೋಅಪ್ ಮಾಡಿ ಪೊಲೀಸ್ ಇಲಾಖೆಗೆ ಅವರು ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರು ಬಂದು ಎಲ್ಲ ಫಾಲೋಅಪ್ ಮಾಡಿ ಈಗ 100%-90% ಈಗ ಮದ್ಯ ಮಾರಾಟ ಕಂಟ್ರೋಲ್ ಆಗಿದೆ ಮೇಡಮ್.
0: ಕಳೆದ ಒಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಂದು ಸಮಸ್ಯೆ ಬಗ್ಗೆ ಒಂದು ಉತ್ತಮವಾದ ಫಲಿತಾಂಶ ಬಂದಿದೆ.

0: ಅಂತಂದ್ರೆ ತಪ್ಪಾಗ್ಲಾರ್ದು.
1: ಹೌದು ಮೇಡಮ್, ಖಂಡಿತ ನಾನು ಹೇಳಿದಂತ ಒಂದು ಅವ್ರ ಕಂಪ್ಲೇಂಟ್ ತಗೊಂಡು ಅದನ್ನ ಫಾಲೋಅಪ್ ಮಾಡಿ ನಮ್ಗೆ ಉತ್ತಮ ರೀತಿ ಸ್ಪಂದಿಸಿ ಇವತ್ತು ಮದ್ಯ ಮಾರಾಟ ಕಡಿಮೆ ಆಗಿದೆ ಮೇಡಮ್.
0: ಇನ್ಯಾವ ತರ ಸಮಸ್ಯೆಗಳನ್ನ ಅಭಿವ್ಯಕ್ತಗೊಳಿಸ್ಕೊಂಡಿದ್ರಿ ಸರ್ ನೀವು?
1: ಹೌದು, ಅವ್ರು ಡೈಲಿ ಅವ್ರಿಗೆ ಒಂದು ಮನವಿ ಮಾಡಿದೆ ಮೇಡಮ್. ನಾನು ಡೈಲಿ ಅವರು ಒಂದು ರೌಂಡ್ಸ್ ಬೀಚ್ ಪೊಲೀಸ್ ಅವರು ವಿಸಿಟ್ ಮಾಡ್ಬೇಕು ಸರ್ ಅಂತೇಳಿ, ಅದನ್ನ ಅವ್ರು ಮಾಡ್ಕೊಟ್ಟಿದ್ದಾರೆ ಮೇಡಮ್. ಡೈಲಿ ಬರ್ತಾರೆ ಈಗ ಪೊಲೀಸ್ ಅವರು.
0: ನೀವ್ ಬರ್ತಿದ್ದಾರಾ? ಅಂದ್ರೆ ನೀವು ಹೇಳಿದಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೂಡ ಅವರು ಒದಗಿಸ್ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ನೀವು ಒಂದು ಪ್ರಶ್ನೆಗೆ ಸ್ಪಂದಿಸಿದ್ದಾರೆ ಅಂತಂದ್ರೆ ತುಂಬಾ ದೊಡ್ಡ ವಿಷಯ. ಈ ನಿಟ್ಟಿನಲ್ಲಿ ಏನ್ ಹೇಳಿ,
1: ನಾವು ನೇರವಾಗಿ ಎಸ್ಪಿ ಅವ್ರನ್ನ ಮೀಟ್ ಮಾಡಿ ನಾವ್ ಯಾರು ಏನು ಅವ್ರಿಗೆ ಗೊತ್ತಿರೋದಿಲ್ಲ. ಅದೇ ನಾವು ಜನಧ್ವನಿ ಮೂಲಕ ನಾವು ಇದೊಂದು ಹೇಳಿದಾಗ ನಮ್ಮ ಕಷ್ಟಗಳನ್ನ ನೇರವಾಗಿ ಅವರು ಸುಧಾರಿಸಿದ್ದಾರೆ ಮೇಡಮ್.
0: ಸರಿ ಸರ್, ಇನ್ಯಾವ ರೀತಿ ಕಾರ್ಯಕ್ರಮಗಳಿಗೆ ಅಂದ್ರೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನ ನೀವು ಆಲಿಸ್ತಾನೆ ಇರ್ತೀನಿ ಅಂತ ಹೇಳಿದ್ರಿ?
1: ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಸ್ವಚ್ಛತೆ ಸಂಬಂಧಪಟ್ಟಂಗೆ, ಮತ್ತೆ ಕೊರೋನಾ ಟೈಮಲ್ಲಿ ಅವೇರ್ನೆಸ್ ಮಾಡ್ತಿದ್ರು ಆ ಟೈಮಲ್ಲಿ, ಎಲ್ಲ ಟೈಮಲ್ಲೂ ನೇರ
0: ಅಂದ್ರೆ ಕೋವಿಡ್ ಟೈಮಿಂದನೂ
1: ಫೋನ್ ಇನ್ ಕಾರ್ಯಕ್ರಮ ಬಂದ್ರು ನಾನು ಬಿಡೋದಿಲ್ಲ. ನಮ್ ಶಿಕ್ಷಣ ಸಂಬಂಧಪಟ್ಟಂಗೆ ಬಿಒ ಅವ್ರನ್ನ ಕರೆಸಿದ್ರು ಒಂದ್ಸರಿ, ಅವಾಗ್ಲೂ ನಾನು ಕಾಲ್ ಮಾಡಿದ್ದೆ. ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ಸರಿ ಸ್ವಚ್ಛತೆ ಬಗ್ಗೆ ಇದ್ ಮಾಡಿದ್ರು, ಅವಾಗ್ಲೂ ಮಾಡಿದ್ದೆ. ನಾನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಮೊದ್ಲೊಂದ್ಸರಿ ಕರೆಸಿದ್ರು, ಅವಾಗ್ಲೂ ಮಾತಾಡಿದ್ದೆ. ಅದೆಲ್ಲ ಮಾಹಿತಿಗಳನ್ನ ನಾನು ಮೊದ್ಲಿಂದ ಮಾತಾಡ್ತಾನೆ ಇದೆ, ಕೇಳ್ತಾನೆ ಇದೆ ಮೇಡಮ್.
0: ಸರಿ,
1: ಮಾಡ್ತಾನೆ ಇದೆ. ಕೆಲವೊಂದ್ ಟೈಮು ನಮ್ಗೆ ಸಿಕ್ಕಿರ್ಲಿಲ್ಲ ಲೈನು, ಕೆಲವೊಂದ್ ಟೈಮ್ ಸಿಕ್ಕೋದು. ಸಿಕ್ಕಿದಂತ ಟೈಮಲ್ಲಿ ನಾನು ಈ ರೀತಿ ಅವ್ರಿಗೆ ಮನವಿ ಮಾಡ್ತಿದ್ದೆ. ಆ ಮನವಿಗೆ ಎಲ್ಲಾ ಮನವಿಗಳಿಗೂ ನಮ್ಗೆ ಸ್ಪಂದನೆ ಸಿಕ್ಕಿದೆ ಮೇಡಮ್.
0: ಅಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕುವ ನಿಟ್ಟಿನಲ್ಲಿ ಜನಧ್ವನಿ ತುಂಬಾ ಸಫಲ ಆಗ್ತಾ ಇದೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ.
1: ಹೌದು ಮೇಡಮ್, ಜನಧ್ವನಿ ರೇಡಿಯೋ ಸ್ಟೇಷನ್ಗೆ ಧನ್ಯವಾದ ಹೇಳ್ತೀನಿ.
0: ಖಂಡಿತ ಸರ್, ನಿಮ್ಗೂ ಧನ್ಯವಾದಗಳು.

0: ಸರ್, ಈಗ ಒಂದು ಜನಧ್ವನಿ ಸರ್ಕೂರಲ್ಲೇ ಇರೋದ್ರ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಸರ್?
1: ತುಂಬಾ ಖುಷಿ ಆಗುತ್ತೆ ಮೇಡಮ್, ಯಾಕಂದ್ರೆ ನಾವು ಮೈಸೂರು ಬೆಂಗಳೂರಲ್ಲಿ ಹೋಗಿ ಇದನ್ನ ಮಾಡಕ್ ಆಗುದಿಲ್ಲ, ನಮ್ಮ ಹತ್ತಿರದಲ್ಲೇ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ.
0: ಈಗ ಒಂದು ಜನಧ್ವನಿ ಅಂತ ನೀವೇ ಹೇಳಿದ್ರಿ, ಮಾಹಿತಿ ಆಗಿರ್ಬೋದು, ಒಂದು ಜಾಗೃತಿ ಆಗಿರ್ಬೋದು, ಸದಾ ಕಾಲ ನೀಡ್ತಾ ಬರ್ತಾ ಇದೆ ಅಂತ ಹೇಳಿದ್ರಿ. ಅದರಲ್ಲೂ ನಾವು ಬುಡಕಟ್ಟು ಜನರಿಗೆ ವಿಶೇಷವಾಗಿ ಒಂದು ಅವರ ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಇಲ್ಲ ಮೇಡಮ್, ಈಗ ಬುಡಕಟ್ಟು ಜನಗಳ ಬಗ್ಗೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅವರು ತುಂಬಾ ಬಡವರು ಇರ್ತಾರೆ, ಅವ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ನೇರವಾಗಿ ಅವರ ಮನೆ ಹತ್ರನೇ ಹೋಗಿ ಆರೋಗ್ಯ ಸಮಸ್ಯೆಯನ್ನು ವಿಚಾರಿಸ್ತಾರೆ ಸಂಸ್ಥೆ ವತಿಯಿಂದ. ಅದೆಲ್ಲ ಪಾಪ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ಜನಪ್ರತಿನಿಧಿಗಳು ಮಾಡದೇ ಇರತಕ್ಕಂತ ಕೆಲಸನ ಈಗ ಜನಪ್ರತಿನಿಧಿ ಮಾಡ್ತಾ ಇದೆ ಮೇಡಮ್.
0: ಖಂಡಿತ ಸರ್, ಖಂಡಿತ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ ರೀತಿ ಕಾರ್ಯಕ್ರಮಗಳು ಇನ್ ಮುಂದೆ ಬರ್ಬೇಕು ಅಂತ ಅನ್ಸುತ್ತೆ ಸರ್?
1: ಇದೇ ರೀತಿ ನಮ್ದು ಒಂದೇ ಗ್ರಾಮ ಅಂತಲ್ಲ, ಪ್ರತಿ ಗ್ರಾಮಗಳನ್ನು ಈ ತರ ಏನು ಮದ್ಯ ಮಾರಾಟ ನಡೀತಾ ಇದೆ ಅದು ಸಂಪೂರ್ಣವಾಗಿ ನಿಲ್ಬೇಕು ಮೇಡಮ್. ಅದನ್ನ ಎಲ್ಲಾ ಗ್ರಾಮಗಳಿಗೂ ಬೀಟ್ ವ್ಯವಸ್ಥೆ ಆದ್ರೆ ತುಂಬಾ ಒಳ್ಳೇದು ಮೇಡಮ್, ಯಾವುದೇ ಗಲಾಟೆ ಘಟನೆ ಏನು ಆಗೋದಿಲ್ಲ ಊರುಗಳಲ್ಲಿ. ಹಂಗಾಗಿ ಮತ್ತೆ ಶಿಕ್ಷಣ ಸಂಬಂಧಪಟ್ಟಂಗೆ ಸ್ವಲ್ಪ ಇವ್ರನ್ನ ಕೋಚಿಂಗ್ ಅವ್ರನ್ನ ಕರೆಸಿ ಮಕ್ಕಳಿಗೆ ಮಾಹಿತಿಯನ್ನ ಕೊಟ್ಟರೆ ಇನ್ನೂ ಹೆಲ್ಪ್ ಆಗುತ್ತೆ ಮೇಡಮ್.
0: ಹೌದು, ಅಂದ್ರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಕಾರ್ಯಕ್ರಮಗಳು ಯಾವ್ದಾದ್ರು ಬದಲಾವಣೆಗಳು ಬೇಕಾ ಸರ್? ಈಗ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ, ಇದೇ ರೀತಿ ನಿಟ್ಟಿನಲ್ಲಿ ಇನ್ಯಾವ ರೀತಿ ಹೊಸ ರೀತಿ ಕಾರ್ಯಕ್ರಮಗಳು ಬಂದ್ರೆ ನಿಮ್ ಜನಸಾಮಾನ್ಯರಿಗೆ ಉತ್ತಮ ಆಗ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಹೇಳೋದಾದ್ರೆ?
1: ರೈತರಿಗೆ ಸಂಬಂಧಪಟ್ಟಂಗೆ ಒಂದು ನೇರ ಫೋನ್ ಇನ್ ಕಾರ್ಯಕ್ರಮ ಮಾಡ್ಬೇಕು ಮೇಡಮ್. ಅವ್ರು ಯಾವ ರೀತಿ ಬೆಳೆಗಳನ್ನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಬಳಸ್ಕೋಬೇಕು ಸರ್ಕಾರದ ಸೌಲಭ್ಯಗಳನ್ನ, ಎಷ್ಟೋ ರೈತರಿಗೆ ಮೇಡಮ್ ಸರ್ಕಾರದಿಂದ ಏನೇನ್ ಸೌಲಭ್ಯ ಬರ್ತದೆ ಅಂತ ಗೊತ್ತಿರೋದಿಲ್ಲ, ಮತ್ತೆ ದಲ್ಲಾಳಿಗಳು ಜನರಿಗೆ ಹೇಳೋದಿಲ್ಲ ಮಧ್ಯವರ್ತಿಗಳು, ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು ಮೇಡಮ್.
0: ನೀವೇ ವೃತ್ತಿ ಮಾಡ್ತಾ ಇದ್ದೀರಾ ಸರ್?
1: ನಾನು ಕೂಲಿ ಮಾಡ್ತಾ ಇದ್ದೀನಿ.
0: ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತೆ ರೈತರ ಸಮಸ್ಯೆಗಳಾಗಿರ್ಬೋದು ಈ ನಿಟ್ಟಿನಲ್ಲಿ ರೈತರಿಗೆ ಒಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಆದ್ರೆ ತುಂಬಾ ಖುಷಿ ಆಗುತ್ತೆ. ಸರ್, ಈಗ ನೀವು ಅವಾಗ್ಲೇ ಹೇಳಿದ್ರಿ ಸರ್ ಜೊತೆ ಒಂದು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತಾಡಿ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರಿ, ಈ ನಿಟ್ಟಿನಲ್ಲಿ ಸಮಸ್ಯೆಗಳು ಸಾಲ್ವ್ ಆಗಿವೆ ಅಂತ ಹೇಳಿದ್ರಿ, ಇದ್ರ ಮುಖಾಂತರ

0: ಇನ್ನಷ್ಟು ಜನರಿಗೆ ನೀವು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಎಷ್ಟೋ ಸಮಸ್ಯೆಗಳನ್ನ ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ ಜನಸಾಮಾನ್ಯರು. ಈ ನಿಟ್ಟಿನಲ್ಲಿ ಕರೆ ಮಾಡೋ ನಿಟ್ಟಿನಲ್ಲಿ ನೀವೊಂದು ಉತ್ತಮ ಕೆಲಸವನ್ನೇ ಕೂಡ ಮಾಡಿದೀರ, ಒಂದು ಊರಿನ ಪರಿವರ್ತನೆ ನೀವು ಸಾಕ್ಷಿಯಾಗಿದ್ದೀರ. ಈ ನಿಟ್ಟಿನಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
1: ನಾನು ಹಲವಾರು ಜನಕ್ಕೆ ಹೇಳ್ತೀನಿ ಮೇಡಮ್, ಈಗ ವಿವೇಕಾನಂದ ಇದರಿಂದ ಜನಧ್ವನಿ ಕಾರ್ಯಕ್ರಮ ನೇನಪ್ಪ ಫೋನಿಂಗ್ ಕಾರ್ಯಕ್ರಮ ಮಾಡಿದಾರೆ, ಎಲ್ರು ಟ್ರೈ ಮಾಡಿ ಅಲ್ಲಿ ನಿಮ್ ಸಮಸ್ಯೆಗಳನ್ನ ಹೇಳಿ ಖಂಡಿತ ಬಗೆಹರಿಸ್ಕೊಡ್ತಾರೆ ಅಂತ ಹಲವಾರು ಜನಕ್ಕೆ ಹೇಳಿದೀನಿ ಮೇಡಮ್. ನಾನು
0: ಸರಿ ಈಗಲೂ ರೇಡಿಯೋ ಕೇಳ್ತೀರಾ ನೀವು?
1: ಖಂಡಿತ ಕೇಳ್ತೀನಿ ಮೇಡಮ್.
0: ದಿನದಲ್ಲಿ ಎಷ್ಟು ಸರಿ ಕೇಳ್ಬೋದು ಸರ್?
1: ಮೇಡಮ್ ದಿನಕ್ಕೆ ಮಾರ್ನಿಂಗ್ ಒಂದ್ ಟೈಮ್ ಕೇಳ್ತೀನಿ, ಈವ್ನಿಂಗ್.
0: ಎಷ್ಟು ವರ್ಷ ಅಂದ್ರೆ 10 ವರ್ಷದಿಂದ ಸತತವಾಗಿ ಕೇಳ್ತಾ ಬರ್ತಾ ಇದ್ರ?
1: ಹೌದೌದು ಮೇಡಮ್.
0: ಯಾವ ಕಾರ್ಯಕ್ರಮ ಅತಿ ಹೆಚ್ಚು ಇಷ್ಟ ಆಗುತ್ತೆ ಸರ್?
1: ಮೇಡಮ್ ನನಗೆ ನೇರ ಫೋನಿನ ಕಾರ್ಯಕ್ರಮನೇ ಇಷ್ಟ ಆಗೋದು. ಅಲ್ಲಿ ಜನರು ನೇರವಾಗಿ ಹೇಳ್ತಾರೆ, ಅಲ್ಲಿ ಅವ್ರದ್ದು ಏನೇ ಸಮಸ್ಯೆ ಇದ್ರು ಮುಚ್ಚುಮರೆಯಿಂದ ಹೇಳ್ತಾರೆ, ಅದ್ ನಾವು ತಿಳ್ಕೋಬಹುದು. ಅವ್ರಿಗೆ ಏನ್ ಸೊಲ್ಯೂಷನ್ ಮಾಡ್ಬೇಕು ಅಂತಾನು ಹೇಳ್ತಾರೆ, ಅದನ್ನು ತಿಳ್ಕೋಬಹುದು. ಹಾಗಾಗಿ ನಾನು ಜಾಸ್ತಿ ನೇರ ಫೋನಿನ ಕಾರ್ಯಕ್ರಮನೇ ಇಷ್ಟಪಡ್ತೀನಿ.

0: ಸರ್, ನೀವು ಮಾತಾಡ್ತಾ ಹೇಳ್ತಿದ್ರಿ ಜನರು ಒಂದು ಫೋನ್ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಜನಧ್ವನಿ ಸಾಕ್ಷಿ ಆಗ್ತಿದೆ ಅಂತ ಹೇಳ್ತೀರಿ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಎದುರಾಗಿದ್ವಾ ಹಿಂದೆ ನಿಮಗೆ ಈ ತರ ಒಂದು ಅಧಿಕಾರಿಗಳು ಆಫೀಸ್ಗೆ ಹೋಗಿ ಕಾಯ್ದು ನಿಂತಿರುವಂತಹದ್ದು ಒಂದು ಸಣ್ಣ ಉದಾಹರಣೆಯನ್ನ ತಿಳಿಸ್ಕೊಡ್ಬೋದು? ತಿಳಿಸ್ಕೊಡ್ಬೋದು
1: ಖಂಡಿತ. ಇದೇನೆ ಮೇಡಮ್, ನಾನು ಈ ಮದ್ಯ ಮಾರಾಟದ ಬಗ್ಗೆನೆ ಹಲವಾರು ಬಾರಿ ಸ್ಟೇಷನ್ಗೆನೆ ಹೋಗಿ ರಿಕ್ವೆಸ್ಟ್ ಎಲ್ಲ ಕೊಟ್ಟಿದ್ದೀನಿ, ಅದೇನು ಬಗ್ಗೆ ಇರ್ಲಿಲ್ಲ, ಅವ್ರ ತಲೆಯನ್ನು ಕೆತ್ಕೊಳ್ಳಿಲ್ಲ. ಹಾಗಾಗಿ ನಾನು ಎಸ್ ಪಿ ಅವ್ರ ಹತ್ರ ಮನವಿಯನ್ನ ಹೇಳ್ಬೇಕು. ನಾವು ಇಂಡಿವಿಜುವಲ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಹೇಳಿದ್ರು ಅವ್ರು ಯಾವ್ದೇ ರೀತಿ ಅದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳಿಲ್ಲ. ಹಾಗಾಗಿ ನಾವು ಅಪ್ಪಿಯವ್ರಿಗೆನೆ ಇದನ್ನ ಹೇಳ್ಬೇಕಾಗಿತ್ತು.
0: ಅಂದ್ರೆ ಒಂದು ಸಮಸ್ಯೆಯನ್ನ ಒಂದು ಫೋನ್ ಮುಖಾಂತರ ಹಂಚಿಕೊಂಡಾಗ, ಈ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿದಾಗ, ಜನಧ್ವನಿಯಲ್ಲಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಉತ್ತಮ ಫಲಿತಾಂಶ ಬರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಈ ಮುಖಾಂತರ
1: ಹೇಳಿ.
0: ಖಂಡಿತ ಸರ್. ಹಾಗೆ ನಮ್ಮ ಜನಧ್ವನಿಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳು, ರೈತರಿಗಾಗಿರ್ಬೋದು, ಕಾನೂನಿನ ಬಗ್ಗೆ ಆಗಿರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಭಗವದ್ಗೀತೆ ಆಗಿರ್ಬೋದು, ಈ ರೀತಿ ನೈತಿಕ ಮೌಲ್ಯಗಳನ್ನ ಒಳಗೊಂಡ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಕ್ಷೇತ್ರ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದ್ರೆ ಒಂದು ಸಲಹೆಯನ್ನ ನೀಡ್ಬೋದಾ ಸರ್?
1: ಸೋಮಾನ್ಯ ಪದಗಳು ಇರುತ್ತಲ್ಲ ಮೇಡಮ್, ಸಂಪ್ರದಾಯದ್ದು, ಆಚರದನ್ನ ಜಾಗೃತಿಗೊಳಿಸ್ಬೇಕು ಅನ್ನೋದು ನನ್ನ ಜನಪದ ಮೇಡಮ್. ಸಂಪ್ರದಾಯಗಳನ್ನ ಎಲ್ಲ ಮರಿತಾ ಇದಾರೆ, ಹಾಗಾಗಿ ಜನಪದ ಸಂಸ್ಕೃತಿನ ಜಾಗೃತಿಗೊಳಿಸ್ಬೇಕು ಮೇಡಮ್.
0: ಖಂಡಿತ ಸರ್, ಈ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ

0: ಸರಿ, ನೀವು ಮನೆಯವರೆಲ್ಲ ಕೇಳ್ತೀರಾ ಸರ್ ನೀವು ನೇರ ಸಂದರ್ಶನ ಫೋನಿಂಗ್ ಕಾರ್ಯಕ್ರಮ?
1: ಇಲ್ಲ ಇಲ್ಲ ಮೇಡಮ್, ನಾನು ಹೊರಗಡೆ ಇರ್ತೀನಲ್ಲ, ನಾನೇ ಕೇಳ್ತಾ ಇರ್ತೀನಿ. ಮೇಡಮ್, ಈಗ ಮನೇಲಿ ಯಾರು ಕೇಳಲ್ರು, ಎಲ್ಲ ಟಿವಿ ನೋಡ್ತಾ ಇರ್ತಾರೆ, ಧಾರಾವಾಹಿ ನೋಡ್ತಾ ಇರ್ತಾರೆ.
0: ಈ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು?
1: ಅದು ಹೇಳ್ತಲ್ಲ ಮೇಡಮ್, ಅವಾಗ್ಲೇ ನೀವು ಧಾರಾವಾಹಿ ಇರುವನ್ನ ಬಿಡದ್ಬಿಟ್ಟು ಈ ತರ ಫೋನಿಂಗ್ ಕಾರ್ಯಕ್ರಮಗಳನ್ನ ಕೇಳೋದ್ರಿಂದ ನೀವು ಜಾಗೃತರಾಗ್ತೀರಿ, ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಾಗುತ್ತೆ.
0: ಈಗ ನೀವು ಕೇಳ್ತಿರೋ ಒಂದು ಸಮಯ ಸಂದರ್ಭದಲ್ಲಿ ಇತರವೇ ಬಂದ್ರು ಅಂತಂದಾಗ ಅವ್ರಿಗೂ ಕೂಡ ಜನಧ್ವನಿ ಬಗ್ಗೆ ತಿಳ್ಸಕ್ ಇಷ್ಟಪಡ್ತೀರಾ ನೀವು?
1: ಹೌದು ಹೌದು ಮೇಡಮ್, ಅವ್ರನ್ನು ಕೇಳಿ ಅಂತ ಹೇಳ್ತೀನಿ. ನನ್ನ ಹತ್ರ ಬಂದಾಗ ಕೇಳಿ ಯಾವ ತರ ಬರ್ತದೆ ಅಂತ ಅವ್ರಿಗೂ ಹೇಳ್ತೀನಿ, ಅವ್ರು ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಇಂದ ಹೂ ಗುರು ಚೆನ್ನಾಗೈತೆ ಕೇಳ್ತೀನಿ ಅಂತ ಅವ್ರು ಹೇಳ್ತಾರೆ ನನಗೆ.
0: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಜನಧ್ವನಿ ಬಗ್ಗೆ ನೀವು ಕೂಡ ಒಂದು ಪ್ರಸಾರ ಮಾಡ್ತಿರೋದು ನಮಗೂ ಕೂಡ ತುಂಬಾ ಖುಷಿ ಆಯ್ತು ಸರ್. ಹೀಗೆ ಜನಧ್ವನಿ ಯಶಸ್ವಿಯಾಗಿ ಮಾಡೋದಕ್ಕೆ ಜನರು ನಮ್ಮ ಜನಧ್ವನಿಗೆ ಧ್ವನಿಯಾಗಿ ಬರ್ತಾ ಇದ್ರೆ, ನಿಮ್ಮಂತ ಒಂದು ಕೇಳುಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ರೆ, ಈ ನಿಟ್ಟಿನಲ್ಲಿ ನಿಮ್ಮಂತೆ ರೇಡಿಯೋ ಆಲ್ಸ್ ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಸಂದೇಶವನ್ನು?
2: ಜನಧ್ವನಿ ಎಲ್ಲಾರ್ಗು ಪರಿಹಾರವನ್ನ ಕೊಡುತ್ತೆ, ಖಂಡಿತ ಎಲ್ಲರೂ ಜನಧ್ವನಿ

0: ಕೇಳಿ ಅವ್ರ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ, ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಇರುತ್ತೆ, ನೇರ ಫೋನಿಂಗ್ ಕಾರ್ಯಕ್ರಮಗಳು ಇರ್ತದೆ, ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾರೆ. ಎಲ್ಲರನ್ನು ಜನಧ್ವನಿ ರೇಡಿಯೋ ಸ್ಟೇಷನ್ ನ ಕೇಳಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ.
1: ಖಂಡಿತ ಸರ್, ನಿಮ್ ಈ ಮನವಿ ಎಲ್ರಿಗೂ ಮುಟ್ಟುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಸರ್. ಸರ್, ನಿರೂಪಕರು ಹೇಗ್ ನಡ್ಸ್ಕೊಡ್ತಾರೆ ಸರ್ ಕಾರ್ಯಕ್ರಮಗಳನ್ನ?
0: ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಮೇಡಮ್, ನಿರೂಪಕರು ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ನಡ್ಸ್ಕೊಡ್ತಾರೆ.
1: ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತುಂಬಾ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
0: ಧನ್ಯವಾದಗಳು.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಜನಧ್ವನಿ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ಕೊಂಡವರು ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಶ್ವೇತಾ ಪ್ರಕಾಶ್ ರವರು. ಇಲ್ಲಿಗೆ ಈ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇದ್ದೀನಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ.

0: ಕೇಳುಗರೆ, ಇದುವರೆಗೂ ಜನಧ್ವನಿ ಪರಿಣಾಮ ಕಾರ್ಯಕ್ರಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯ ಯಶೋಗಾಥೆ ಕುರಿತು ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಶ್ರೀಯುತ ಪ್ರಕಾಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ

ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಕೂತಿದ್ದ ನನ್ನ 8 ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ.

ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗೋದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
4: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 1857 ಭಾರತೀಯ ದಂಗೆಯನ್ನ ಮೊದಲ ಬಾರಿ ಭಾರತೀಯ ಸ್ವತಂತ್ರ ಸಂಗ್ರಾಮ ಎಂದು ಕರೆದ ದಿನ. ಇದು ಮೇ 10, 1857 ಮೀರತ್ನಲ್ಲಿ ಪ್ರಾರಂಭವಾಯಿತು. ಇದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ವಿರುದ್ಧ ಮೊದಲ ಪ್ರಮುಖ ಮತ್ತು ದೊಡ್ಡ ಪ್ರಮಾಣದ ದಂಗೆಯಾಗಿತ್ತು. ಆದರೆ ಕಂಪನಿಯ ವಿರುದ್ಧದ ಮೊದಲ ದಂಗೆಯಲ್ಲ, ಅಂತಿಮವಾಗಿ ವಿಫಲವಾದರೂ ಇದು ಭಾರತೀಯ ಜನರ ಮೇಲೆ ಆಳವಾದ ಪರಿಣಾಮ ಬೀರಿತು ಮತ್ತು ಉಪಖಂಡದ ಮೇಲಿನ ಬ್ರಿಟಿಷ್ ಆಳ್ವಿಕೆಯ ಸ್ವರೂಪವನ್ನು ಸಹ ಬದಲಾಯಿಸಿತು. 1857 ದಂಗೆಯ ಕಾರಣಗಳನ್ನು ನೋಡುವುದಾದರೆ ಭಾರತದಲ್ಲಿ ಕಂಪನಿಯ ಆಳ್ವಿಕೆಯ ಬಗ್ಗೆ ಅಸಮಾಧಾನವಿತ್ತು. ದೇಶದ ಸುಮಾರು 2/3 ಭಾಗವು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಮತ್ತು ಉಳಿದ ರಾಜ್ಯಪ್ರಭುತ್ವದ ರಾಜ್ಯಗಳು ಹೆಸರಿನಲ್ಲಿ ಸ್ವತಂತ್ರವಾಗಿದ್ದರೂ ಒಂದಲ್ಲ ಒಂದು ರೂಪದಲ್ಲಿ

0: ಬ್ರಿಟಿಷರಿಗೆ ತಮ್ಮ ಸಾರ್ವಭೌಮತ್ವವನ್ನು ಕಳೆದುಕೊಂಡಿದ್ದವು. ಡಾಲ್ಹೌಸಿಯ ಗ್ರಾಟಿಕನ್ ಆಫ್ ಲ್ಯಾಂಬ್ ಸ್ಥಳೀಯ ರಾಜ್ಯಗಳ ಅನೇಕ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಕಂಪನಿಗೆ ತಮ್ಮ ಹುಕ್ಕಿನ ರಾಜ್ಯಗಳನ್ನು ಕಳೆದುಕೊಳ್ಳುವಂತೆ ಮಾಡಿತು. ಇದು ಬ್ರಿಟಿಷ್ ಆಳ್ವಿಕೆಯ ನಿಜವಾದ ಅನ್ಯಾಯಗಳ ಬಗ್ಗೆ ಭಾರತೀಯರಲ್ಲಿ ತೀವ್ರ ದ್ವೇಷವನ್ನು ಹುಟ್ಟುಹಾಕಿತು. ಅಲ್ಲದೆ ವಸಾಹತುಶಾಹಿಯ ಆಳ್ವಿಕೆಯು ದೇಶದಲ್ಲಿ ಹಳೆಯ ಉಳಿಗಮಾನ್ಯ ಪದ್ಧತಿಯ ಕೃಷಿ ಮತ್ತು ವಾಣಿಜ್ಯವನ್ನು ಅಡ್ಡಿಪಡಿಸಿತು ಮತ್ತು ಅನೇಕ ಜನರು ಅವರ ಸಾಂಪ್ರದಾಯಿಕ ಉದ್ಯೋಗಗಳಿಂದ ದೂರು ಮೂಡಿತು. ಬ್ರಿಟಿಷರು ತಂದ ಸತಿ ಪದ್ಧತಿಯ ರದ್ದತಿ ಮುಂತಾದ ವಿವಿಧ ಸುಧಾರಣೆಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುವಂತೆ ಪಾಶ್ಚಿಮಾತ್ಯಕರಣದ ವೇಗದ ಬಗ್ಗೆಯೂ ಜನರು ಚಿಂತಿತರಾಗಿದ್ದರು. ಆದಾಗ್ಯೂ ಸೇನೆಯಲ್ಲಿ ಹೊಸ ಎನ್ಫೀಲ್ಡ್ ರೈಫಲ್ ಅನ್ನು ಪರಿಚಯಿಸಿದ್ದು ಬೆಂಕಿ ಹಚ್ಚುವ ಅಂಶವಾಗಿತ್ತು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕಂಪನಿಯು ತನ್ನ ಪಡೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು. ಸೇನೆಯು ಬಹುಪಾಲು ಭಾಗವು ಭಾರತೀಯ ಸೈನಿಕರು ಅಥವಾ ಸಿಪಾಯಿಗಳು ಮತ್ತು ಬ್ರಿಟಿಷ್ ಅಧಿಕಾರಿಗಳಿಂದ ಕೂಡಿತ್ತು. ಅನೇಕ ವೇತನ ಮತ್ತು ಬಡ್ತಿಗಳ ವಿಷಯಗಳಲ್ಲಿ ಇಂಗ್ಲಿಷರು ಮತ್ತು ಭಾರತೀಯ ಸೈನಿಕರ ನಡುವೆ ದೊಡ್ಡ ತಾರತಮ್ಯವಿತ್ತು. ಹೊಸ ರೈಫಲ್ಗಳಲ್ಲಿ ಹಂದಿಗಳು ಮತ್ತು ಹಸುಗಳ ಕೊಬ್ಬಿನಿಂದ ಲೇಪವಾಗಿದೆ ಎಂಬ ವದಂತಿಯಿತ್ತು. ರೈಫಲ್ಗಳು ಲೋಡ್ ಮಾಡುವ ಮೊದಲು ಅವುಗಳನ್ನು ಕಚ್ಚಿ ತೆಗೆಯಬೇಕಿತ್ತು. ಇದು ಹಿಂದೂ ಮತ್ತು ಮುಸ್ಲಿಂ ಸೈನಿಕರಿಗೂ ಇಬ್ಬರಿಗೂ ಸಮಾನವಾಗಿ ಆಕ್ರಮಣಕಾರಿಯಾಗಿತ್ತು. ಬ್ರಿಟಿಷ್ ಆಡಳಿತವು ವದಂತಿಗಳನ್ನು ಹತ್ತಿಕ್ಕಲು ಏನೂ ಮಾಡಲಿಲ್ಲ. ಈ ದಂಗೆಯ ಕಾರಣಗಳನ್ನು ನೋಡುವುದಾದರೆ March 29 34ನೇ ಬಂಗಾಳ ಸ್ಥಳೀಯ ಪದಾತಿದಳ ಸಿಪಾಯಿ ಮಂಗಲ್ ಪಾಂಡೆರವರು ತನ್ನ ಕಮಾಂಡ್ಗಳ ವಿರುದ್ಧ ದಂಗೆಯನ್ನು ಘೋಷಿಸಿ ಬ್ರಿಟಿಷ್ ಅಧಿಕಾರಿಯ ಮೇಲೆ ಮೊದಲ ಗುಂಡನ್ನು ಹಾರಿಸಿದರು. ಪಾಂಡೆಗೆ ವಿಧಿಸಲಾದ ಶಿಕ್ಷೆ ಅನಗತ್ಯ ಎಂದು ಅನೇಕ ಸಿಪಾಯಿಗಳು ಭಾವಿಸಿದರು. ಇದು ಬ್ರಿಟಿಷ್ ಸ್ಥಾಪನೆಯ ವಿರುದ್ಧ ಅವರ ಕೋಪ ಮತ್ತಷ್ಟು ಅಸಮಾಧಾನವನ್ನು ಮತ್ತಷ್ಟು ಹೆಚ್ಚಿಸಿತು. ಇದರಲ್ಲಿ ಹಾಗು ಹೋಗುಗಳು ಸಾಕಷ್ಟು ಬಂದವು. ಹಾಗೆ ಇವರಲ್ಲಿ ಅಪಾರ ನಷ್ಟವು ಸಹ ಸಂಭವಿಸಿತು. ಹಲವಾರು ಯಶಸ್ವಿಗಳಿಂದ ಹಲವಾರು ಅಂಶಗಳಿಂದ ದಂಗೆಯು ತೀವ್ರ ಪರಿಣಾಮವಾಗಿ ಅಂತಿಮವಾಗಿ ಬ್ರಿಟಿಷರನ್ನ ದೇಶದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಲಿಲ್ಲ. ಸಿಪಾಯಿಗಳಿಗೆ ಒಬ್ಬ ಸ್ಪಷ್ಟ ನಾಯಕನ ಕೊರತೆಯಿತ್ತು. ಹಲವಾರು ಜನರಿದ್ದರು. ದೇಶೀಯರನ್ನ ಹಿಮ್ಮೆಟ್ಟಿಸುವ ಸುಸಂಬದ್ಧ ಯೋಜನೆಯು ಅವರಲ್ಲಿ ಇರಲೇ ಇಲ್ಲ. ಅಲ್ಲದೆ ದಂಗೆಗೆ ಸಹಾಯ ಮಾಡಿ ಭಾರತೀಯ ಆಡಳಿತಗಾರರು ಬ್ರಿಟಿಷರನ್ನ ಸೋಲಿಸಿದ ನಂತರ ದೇಶಕ್ಕಾಗಿ ಯಾವುದೇ ಯೋಜನೆಯನ್ನು ರೂಪಿಸಲಿಲ್ಲ. ಇದು ಇಡೀ ದೇಶವನ್ನ ಒಳಗೊಂಡಿರಲಿಲ್ಲ. ಉತ್ತರ ಭಾರತ ಮತ್ತು ಈ ದಂಗೆಯಿಂದ ಪ್ರಭಾವಿತವಾಯಿತು. ಬಂಗಾಳ, ಬಾಂಬೆ ಮತ್ತು ಮದ್ರಾಸಿನ ಮೂರು ಪ್ರೆಸಿಡೆನ್ಸಿಗಳು ಹೆಚ್ಚಾಗಿ ಪರಿಣಾಮ ಬೀರಲಿಲ್ಲ. ಸಿಖ್ ಸೈನಿಕರು ಸಹ ಈ ದಂಗೆಯಲ್ಲಿ ಭಾಗವಹಿಸಲೇ ಇಲ್ಲ. ದಂಗೆಯನ್ನು ಹತ್ತಿಕ್ಕಿದ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಆಳ್ವಿಕೆ ಕೊನೆಗೊಂಡಿತು ಮತ್ತು ಉಪಖಂಡದಲ್ಲಿನ ಬ್ರಿಟಿಷ್ ಆಸ್ತಿಗಳ ನಿಯಂತ್ರಣವು 1858 ಭಾರತ ಸರ್ಕಾರಿ ಕಾಯ್ದೆಯ ಮೂಲಕ ನೇರವಾಗಿ ಬ್ರಿಟಿಷ್ ಕಿರೀಟಕ್ಕೆ ಹೋಯಿತು. ಭಾರತ ಸರ್ಕಾರವು ಹಣಕಾಸು, ಮಿಲಿಟರಿ ಮತ್ತು ಆಡಳಿತ ನೀತಿಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿತು. ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ತನ್ನ ಬ್ರಿಟಿಷ್ ಪ್ರಜೆಗಳು ಅನುಭವಿಸುವ ಹಕ್ಕನ್ನು ಪಡೆಯುತ್ತಾರೆ ಎಂದು ಘೋಷಣೆ ಮಾಡಲಾಯಿತು. ಕೇಳಿದ್ರಲ್ಲ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ 1857 ದಂಗೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿಯ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೆಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು, ತರ್ತೇನೆ.
3: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ.

0: ಮಾಡ್ತಾನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ರೈತರ ರಕ್ಷಾ ಕವಚ, ಕಿಸಾನ್ ಮಿತ್ರ ಚಡಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರೈತರ ರಕ್ಷಾ ಕವಚ, ಕಿಸಾನ್ ಮಿತ್ರ ಚಡಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಡುರಾತ್ರಿಯ ನಿಶ್ಶಬ್ದದಲ್ಲಿ ಕತ್ತಲನ್ನ ಸೀಳಿಕೊಂಡು ಪ್ರಾಣದ ಹಂಗು ತೆರೆದು ಹೊಲಕ್ಕೆ ತೆರಳುವ ರೈತನ ಕಷ್ಟಗಳು ವರ್ಣಾತೀತ. ಸಾಲದಕ್ಕೆ ವಿದ್ಯುತ್ ಕಣ್ಣ ಮುಚ್ಚಲೆಯ ಕಾಟ. ಕತ್ತಲಲ್ಲಿ ಹೇಗೆ ಹೆಜ್ಜೆ ಇಡುವುದು ತಿಳಿಯದು. ಪೊದೆಗಳಲ್ಲಿ ಹಾವು ಎಲ್ಲಿ ಅಡಗಿದೆಯೋ ಅರ್ಥವಾಗದು. ಇನ್ನು ಕಾಡು ಪ್ರಾಣಿಗಳ ಭೀತಿಯಂತೂ ನಿರಂತರ. ದೇಶದ ಬೆನ್ನೆಲುಬಾಗಿ ನಿಲ್ಲುವ ರೈತರಿಗೆ ಇಂತಹ ಸಂಕಷ್ಟಗಳು ಹಲವಾರು. ಮುಖ್ಯವಾಗಿ ವಿಷಜಂತುಗಳ ಹಾವಳಿಯೇ ಹೆಚ್ಚಿದಷ್ಟು. ಒಂದಷ್ಟು ವರದಿಗಳ ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 40,000-60,000 ಜನರು ಹಾವು ಕಚ್ಚಿ ಸಾವನ್ನ ಅಪ್ಪುತ್ತಿದ್ದಾರೆ. ಇದರಲ್ಲಿ ಹೆಚ್ಚಿನವರು ರಾತ್ರಿ ವೇಳೆ ಹೊಲಕ್ಕೆ ನೀರು ಹರಿಸಲು ಹೋಗುವ ರೈತರು ಮತ್ತು ಕೃಷಿ ಕಾರ್ಮಿಕರೇ ಆಗಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರವು ಒಂದು ನವೀನ ಅಸ್ತ್ರವನ್ನು ಸಿದ್ಧಪಡಿಸಿದೆ. ಅದೇ ಕಿಸಾನ್ ಮಿತ್ರ ಚಡಿ. ಇದು ಕೇವಲ ಒಂದು ಕೈಬೆತ್ತವಲ್ಲ, ರೈತರ ಪ್ರಾಣ ಕಾಯುವ ರಕ್ಷಾ ಕವಚ. ಏನಿದು ಈ ಕಿಸಾನ್ ಮಿತ್ರ ಚಡಿ ಎಂದರೆ, ಮಧ್ಯಪ್ರದೇಶದ ರೈಸೇನ್ನಲ್ಲಿ ಈಚೆಗೆ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಸಾಧನವನ್ನು ಅನಾವರಣಗೊಳಿಸಿದರು. ನೋಡಲು ಸಾಮಾನ್ಯ ಕೈಬೆತ್ತದಂತೆ ಕಾಣುವ ಈ ಕಿಸಾನ್ ಮಿತ್ರ ಚಡಿ ವಾಸ್ತವವಾಗಿ ಇಂಟರ್ನೆಟ್ ಆಫ್ ಥಿಂಗ್ಸ್ ತಂತ್ರಜ್ಞಾನದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ರೈತರಿಗಾಗಿ ವಿಶೇಷವಾಗಿ ತಯಾರಿಸಲಾದ ಮಲ್ಟಿ ಫಂಕ್ಷನಲ್ ಎಲೆಕ್ಟ್ರಾನಿಕ್ಸ್ ಸ್ಟಿಕ್ಸ್. ಹೊಲದಲ್ಲಿ ಕೆಲಸ ಮಾಡುವಾಗ ಎದುರಾಗುವ ಅಪಾಯಗಳನ್ನು ಎದುರಿಸಲು ಇದರಲ್ಲಿ ಆಧುನಿಕ ಫೀಚರ್ಗಳನ್ನು ಅಳವಡಿಸಲಾಗಿದೆ. ಹಾಗಾದರೆ ಇದರ ವಿಶಿಷ್ಟಗಳನ್ನು ನೋಡುವುದಾದರೆ, ಹೈ ಪವರ್ ಟಾರ್ಚ್ ಲೈಟ್ ಅಂದರೆ ರಾತ್ರಿ ಸಮಯದಲ್ಲಿ ಹೊಲದ ಬದುಗಳ ಮೇಲೆ ನಡೆಯುವಾಗ ದಾರಿ ಸ್ಪಷ್ಟವಾಗಿ ಕಾಣಲು ಇದರಲ್ಲಿ ಶಕ್ತಿಯುತವಾದ LED ಲೈಟ್ ಅಳವಡಿಸಲಾಗಿದೆ. ಅಲ್ಟ್ರಾಸಾನಿಕ್ ಸೌಂಡ್ ಅಂದರೆ ಮನುಷ್ಯನ ಕಿವಿಗೆ ಕೇಳಿಸದ ಆದರೆ ಹಾವುಗಳು, ಕಾಡು ಹಂದಿಗಳು ಮತ್ತು ಕೋತಿಗಳಂತಹ ಪ್ರಾಣಿಗಳಿಗೆ ಕಿರಿಕಿರಿ ಉಂಟಾಗುವ ವಿಶೇಷ ಶಬ್ದಗಳು ಇದರಿಂದ ಹೊರಡುತ್ತವೆ. ಹೀಗಾಗಿ ಅವು ರೈತರ ಹತ್ತಿರ ಸುಳಿಯದೆ ದೂರ ಓಡಿ ಹೋಗುತ್ತವೆ. ಮೂರನೆಯದಾಗಿ ಎಲೆಕ್ಟ್ರಿಕಲ್ ಶಾಕ್ ಫೀಚರ್. ಆಕಸ್ಮಿಕವಾಗಿ ಯಾವುದೇ ಕಾಡು ಪ್ರಾಣಿ ದಾಳಿ ಮಾಡಲು ಪ್ರಯತ್ನಿಸಿದರೆ ಆತ್ಮರಕ್ಷಣೆಗಾಗಿ ಇದರಲ್ಲಿ ಕಡಿಮೆ ತೀವ್ರತೆಯ ಅಂದರೆ ಪ್ರಾಣಾಪಾಯವಿಲ್ಲದ ಎಲೆಕ್ಟ್ರಿಕಲ್ ಶಾಕ್ ನೀಡುವ ವ್ಯವಸ್ಥೆ ಇದೆ. ತುರ್ತು ಸೈರನ್ ಅಂದರೆ ರೈತರು ಯಾವುದಾದರೂ ಅಪಾಯದಲ್ಲಿ ಸಿಲುಕಿದಾಗ ಅಥವಾ ಅನಾರೋಗ್ಯಕ್ಕೆ ಒಳಗಾದಾಗ ಈ ಚಿತ್ರದಲ್ಲಿರುವ ಬಟನ್ ಒತ್ತಿದರೆ ದೊಡ್ಡ ಶಬ್ದದೊಂದಿಗೆ ಸೈರನ್ ಮೊಳಗುತ್ತದೆ. ಇದು ಸುಮಾರು 1 ಕಿಲೋಮೀಟರ್ ದೂರದವರೆಗೆ ಕೇಳಿಸುವುದರಿಂದ ಸುತ್ತಮುತ್ತಲಿನವರು ಎಚ್ಚರವಹಿಸಬಹುದು. ಹಾಗೆ ಮೊಬೈಲ್ ಚಾರ್ಜಿಂಗ್ ಸೌಲಭ್ಯ. ಹೊಲದಲ್ಲಿರುವಾಗ ಮೊಬೈಲ್ ಬ್ಯಾಟರಿ ಖಾಲಿಯಾದರೆ

0: ಈ ಚಳಿಯನ್ನು ಪವರ್ ಬ್ಯಾಂಕ್ ಆಗಿ ಬಳಸಿಕೊಂಡು ಚಾರ್ಜ್ ಅಪ್ ಮಾಡಿಕೊಳ್ಳಬಹುದು. ಹಾಗೆ ರೇಡಿಯೋ ಸೌಲಭ್ಯ ಹೊಲದಲ್ಲಿರುವವರಿಗೆ, ರೈತರಿಗೆ ಮನೋರಂಜನೆ ಮತ್ತು ವಾರ್ತೆಗಳನ್ನು ನೀಡಲು ಇದರಲ್ಲಿ FM ರೇಡಿಯೋ ಕೂಡ ಅಳವಡಿಸಲಾಗಿದೆ. ಹಾಗೆ ತಾಂತ್ರಿಕ ವಿವರಗಳು, ಈ ಸಾಧನವನ್ನು ಹಗುರವಾದ ಅಲ್ಯೂಮಿನಿಯಂ ಹಾಗೂ ಗಟ್ಟಿಯಾದ ಪ್ಲಾಸ್ಟಿಕ್ನಿಂದ ತಯಾರಿಸಲಾಗಿದೆ. ಇದನ್ನು ಸೌರಶಕ್ತಿ ಅಂದರೆ ಸೋಲಾರ್ ಅಥವಾ ವಿದ್ಯುತ್ ಮೂಲಕ ಚಾರ್ಜ್ ಮಾಡಬಹುದು. ಒಮ್ಮೆ ಚಾರ್ಜ್ ಮಾಡಿದರೆ 8-10 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡುತ್ತದೆ. ಹಾಗೆ ರೈತರಿಗೆ ಆಸರೆ. ಪ್ರಸ್ತುತ ಕೃಷಿ ಕೇವಲ ಶ್ರಮದಾಯಕ ಕೆಲಸವಷ್ಟೇ ಅಲ್ಲ, ಅಪಾಯಕಾರಿ ಕೆಲಸವೂ ಆಗಿ ಪರಿಣಮಿಸಬಲ್ಲದು. ಇಂತಹ ಸಂದರ್ಭದಲ್ಲಿ ಕಿಸಾನ್ ಮಿತ್ರ ಚಡಿಯಂತಹ ಸಾಧನೆಗಳು ರೈತರಿಗೆ ನಿಜವಾದ ಗೆಳೆಯರಾಗಿರುತ್ತವೆ. ಸರ್ಕಾರಗಳು ಮತ್ತು ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳು ಈ ಸಾಧನವನ್ನು ಸಾಮಾನ್ಯ ರೈತರಿಗೆ ಕಡಿಮೆ ದರದಲ್ಲಿ ತಲುಪಿಸಿದರೆ ಇನ್ನೂ ಅನೇಕ ಪ್ರಾಣಗಳು ಉಳಿಸಲು ಸಾಧ್ಯವಾಗುತ್ತದೆ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರೈತರ ರಕ್ಷಾ ಕವಚ ಕಿಸಾನ್ ಮಿತ್ರ ಚಡಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರೈತರ ರಕ್ಷಾ ಕವಚ ಕಿಸಾನ್ ಮಿತ್ರ ಚಡಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗೋದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬೆಟ್ಟಿಂಗ್ ಎಂಬ ಬಣ್ಣದ ಬಲೆ ಕ್ಷಣಿಕ ಸುಖದ ಆಸೆಯ ಜಾಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶವು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬೆಟ್ಟಿಂಗ್ ಎಂಬ ಬಣ್ಣದ ಬಲೆ, ಕ್ಷಣಿಕ ಸುಖದ ಆಸೆಯ ಜಾಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಇಂದಿನ ಡಿಜಿಟಲ್ ಕ್ರಾಂತಿಯ ಯುಗದಲ್ಲಿ ತಂತ್ರಜ್ಞಾನವು ನಮ್ಮ ಜೀವನವನ್ನು ಸುಗಮಗೊಳಿಸಿದೆ ಎಂಬುದು ಎಷ್ಟು ಸತ್ಯವೋ ಅಷ್ಟೇ ವೇಗವಾಗಿ ಅದು ನಮ್ಮ ಯುವ ಜನತೆಯನ್ನು ದಾರಿ ತಪ್ಪಿಸುತ್ತಿದೆ ಎಂಬುದು ಕೂಡ ಅಷ್ಟೇ ಕಹಿ ಸತ್ಯ. ಅದರಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ ಕೈಯಲ್ಲಿರುವ ಪ್ರತಿಯೊಬ್ಬ ಯುವಕನನ್ನು ಕಾಡುತ್ತಿರುವ ದೊಡ್ಡ ಪಿಡುಗು ಎಂದರೆ ಅದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು. ಅತಿ ಆಸೆ ಗತಿಗೇಡು ಎಂಬ ಗಾದೆ ಮಾತಿನಂತೆ ಒಂದೇ ದಿನದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಗಳಿಸಬಹುದು, ಸುಲಭವಾಗಿ ಶ್ರೀಮಂತರಾಗಬಹುದು ಎಂಬ ಭ್ರಮೆಯ ಲೋಕದಲ್ಲಿ ತೇಲುತ್ತಿರುವ ಯುವಕರು ಇಂದು ತಮ್ಮ ಬೆವರಿನ ಹನಿ ಮತ್ತು ಪೋಷಕರ ಕಷ್ಟದ ಹಣವನ್ನು ಈ ಮಾಯಾಜಾಲಕ್ಕೆ ಬಲಿ ಕೊಡುತ್ತಿದ್ದಾರೆ. ಈ ಬೆಟ್ಟಿಂಗ್ ಆ್ಯಪ್ಗಳು ಕೇವಲ ಹಣವನ್ನು ಮಾತ್ರ ಕಸಿದುಕೊಳ್ಳುತ್ತಿಲ್ಲ, ಬದಲಾಗಿ ಒಂದು ಸುಂದರವಾದ ಭವಿಷ್ಯವನ್ನು, ನೆಮ್ಮದಿಯ ಜೀವನವನ್ನು ಮತ್ತು ಸಮಾಜದಲ್ಲಿನ ಗೌರವವನ್ನು ಮಣ್ಣು ಪಾಲು ಮಾಡುತ್ತಿವೆ. ಈ ಬೆಟ್ಟಿಂಗ್ ಆ್ಯಪ್ಗಳ ಕಾರ್ಯವೈಖರಿಯೇ ಒಂದು ವಿಚಿತ್ರ ಮತ್ತು ಆಕರ್ಷಕ ತಂತ್ರಗಾರಿಕೆಯನ್ನು ಹೊಂದಿದೆ. ಆರಂಭದಲ್ಲಿ ಬಳಕೆದಾರರನ್ನು ಆಕರ್ಷಿಸಲು ಸೈನ್ ಆ್ಯಪ್ ಬೋನಸ್ ಅಥವಾ ಕ್ಯಾಶ್ ಬ್ಯಾಕ್ ಎಂಬ ಆಮಿಷಗಳನ್ನು ಒಡ್ಡುತ್ತವೆ. 100 ರೂಪಾಯಿ ಹೂಡಿಕೆ ಮಾಡಿ 1,000 ಗೆಲ್ಲಿರಿ ಎಂಬ ಆಕರ್ಷಕ ಜಾಹೀರಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ರಾರಾಜಿಸುತ್ತವೆ. ಕ್ರಿಕೆಟ್ ಆಟಗಾರರು ಅಥವಾ ಸಿನಿಮಾ ತಾರೆಯರನ್ನು ಬಳಸಿ ಈ ಆ್ಯಪ್ಗಳಿಗೆ ಪ್ರಚಾರ ನೀಡುವುದರಿಂದ ಯುವಕರು ಇದನ್ನು ಒಂದು ಅಧಿಕೃತ ಮತ್ತು ಸುರಕ್ಷಿತವಾದ ಮಾರ್ಗವೆಂದು ನಂಬಿಬಿಡುತ್ತಾರೆ. ಮೊದಲ ಬಾರಿ ಆಡಿದಾಗ, ಸಣ್ಣ ಮೊತ್ತದ ಹಣ ಕೈಗೆ ಬಂದಾಗ ಸಿಗುವ ಆ ಗೆಲುವಿನ ಅಮಲು ಮುಂದಿನ ದೊಡ್ಡ ಗೆಲುವಿನ ಆಸೆಗೆ ನಾಂದಿ ಆಡುತ್ತದೆ. ಆದರೆ ಈ ಗೆಲುವು ಕೇವಲ ಆಮಿಷವಷ್ಟೇ ಎಂಬುದು ಅವರಿಗೆ ಅರಿವಾಗುವ ಹೊತ್ತಿಗೆ ಅವರು ಜೂಜಿನ ಚಟಕ್ಕೆ ಅಂಟಿಕೊಂಡಿರುತ್ತಾರೆ. ಸಣ್ಣ ಜಯದ ಹಿಂದೆ ಅಡಗಿರುವ ದೊಡ್ಡ ಸೋಲಿನ ಸುಳಿ ಅವರಿಗೆ ಗೋಚರಿಸುವುದೇ ಇಲ್ಲ. ಯುವಕರು ಈ ಬೆಟ್ಟಿಂಗ್ ಆ್ಯಪ್ಗಳ ಬೆನ್ನು ಹತ್ತಲು ಪ್ರಮುಖ ಕಾರಣ ಹಿಂದಿನ ಕಾಲದ ಭೋಗ ಜೀವನದ ಹಂಬಲ ಮತ್ತು

ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಎಲ್ಲವನ್ನು ತಕ್ಷಣವೇ ಪಡೆಯಬೇಕು, ಯಾವುದೇ ಶ್ರಮವಿಲ್ಲದೆ ಹಣ ಗಳಿಸಬೇಕು ಎಂಬ ಮನೋಭಾವ ಯುವ ಮನಸ್ಸುಗಳಲ್ಲಿ ಮನೆ ಮಾಡಿದೆ. ಕೈಗೆ ಬಂದ ಹಣವನ್ನೆಲ್ಲವನ್ನು ಬೆಟ್ಟಿಂಗ್ನಲ್ಲಿ ತೊಡಗಿಸಿ ಅದನ್ನು ಕಳೆದುಕೊಂಡಾಗ ಅದನ್ನು ಸರಿತೂಗಿಸಲು ಮತ್ತೆ ಸಾಲ ಮಾಡುವ ಪ್ರವೃತ್ತಿ ಬೆಳೆಯುತ್ತದೆ. ಮನೆಯಲ್ಲಿ ಅಪ್ಪ ಅಮ್ಮ ಕಷ್ಟಪಟ್ಟು ಕೂಡಿಟ್ಟ ಹಣ, ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಟ್ಟ ಫೀಸು, ಅಷ್ಟೇ ಏಕೆ ವೈಯಕ್ತಿಕ ಅಗತ್ಯಗಳಿಗಾಗಿ ತೆಗೆದುಕೊಂಡ ಸಾಲವನ್ನು ಈ ಬೆಟ್ಟಿಂಗ್ ಎನ್ನುವ ಹಳ್ಳಕ್ಕೆ ಸುರಿಯುತ್ತಿದ್ದಾರೆ. ಒಮ್ಮೆ ಈ ಸಾಲದ ಸುಳಿಗೆ ಸಿಲುಕಿದರೆ ಅಲ್ಲಿಂದ ಹೊರಬರುವುದು ಸುಲಭವಲ್ಲ. ಸಾಲ ನೀಡಿದವರ ಕಿರುಕುಳ, ಬ್ಯಾಂಕ್ಗಳ ನೋಟಿಸುಗಳು ಮತ್ತು ಸಮಾಜದಲ್ಲಿ ಎದುರಿಸಬೇಕಾದ ಅವಮಾನಗಳು ಯುವಕರನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತವೆ. ಈ ಹಣದ ನಷ್ಟವು ಕೇವಲ ಆರ್ಥಿಕ ಬಿಕ್ಕಟ್ಟನ್ನು ಮಾತ್ರ ತರುವುದಿಲ್ಲ, ಅದು ಕುಟುಂಬಗಳನ್ನೇ ಬೀದಿಗೆ ತರುತ್ತಿದೆ. ಬೆಟ್ಟಿಂಗ್ನಿಂದಾಗಿ ಮಗ ಸಾಲಗಾರನಾದಾಗ ಆ ನೋವನ್ನು ತಡೆಯಲಾರದೆ ಪೋಷಕರು ಅನುಭವಿಸುವ ಯಾತನೆ ಹೇಳತೀರದು. ಅನೇಕ ಸಂದರ್ಭಗಳಲ್ಲಿ ಈ ಸಾಲದ ಹೊರೆ ತಾಳಲಾರದೆ ಯುವಕರು ಆತ್ಮಹತ್ಯೆಯಂತಹ ಭೀಕರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಬದಲಾಗಿ ಒಂದು ಕುಟುಂಬದ ಭರವಸೆಯ ಅಂತ್ಯ. ಗೆಲ್ಲುವ ಭ್ರಮೆಯಲ್ಲಿ ಕಳೆದುಕೊಳ್ಳುತ್ತಿರುವ ಈ ಲಕ್ಷಾಂತರ ರೂಪಾಯಿ ಹಣಕ್ಕಿಂತಲೂ ಅಮೂಲ್ಯವಾದದ್ದು ಕಳೆದು ಹೋಗುತ್ತಿರುವ ಸಮಯ ಮತ್ತು ಮಾನಸಿಕ ಸ್ಥಿರತೆ. ಶ್ರಮಪಟ್ಟು ದುಡಿಯುವ ಮನಸ್ಥಿತಿಯನ್ನೇ ಈ ಆ್ಯಪ್ಗಳು ನಾಶಪಡಿಸುತ್ತಿವೆ. ಕಷ್ಟಪಟ್ಟು ಸಂಪಾದಿಸುವ ಹಣದಲ್ಲಿರುವ ತೃಪ್ತಿ ಇಂತಹ ಜೂಜಿನ ಹಣದಲ್ಲಿ ಖಂಡಿತ ಸಿಗದು ಎಂಬ ವಾಸ್ತವವನ್ನು ಯುವಕರು ಮರೆಯುತ್ತಿದ್ದಾರೆ. ಕೊನೆಯದಾಗಿ ಹೇಳಬೇಕೆಂದರೆ, ಹಣವನ್ನು ಬೆವರಿನ ಮೂಲಕ ಸಂಪಾದಿಸಬೇಕೇ ಹೊರತು ಬೆಟ್ಟಿಂಗ್ನಂತಹ ವಾಮ ಮಾರ್ಗಗಳ ಮೂಲಕವಲ್ಲ. ಈ ಆ್ಯಪ್ಗಳು ನೀಡುವ ಕ್ಯಾಶ್ಬ್ಯಾಕ್ ಮತ್ತು ಬೋನಸ್ಗಳು ಕೇವಲ ಬಲೆಗೆ ಹಾಕುವ ಆಮಿಷಗಳಷ್ಟೇ. ಯುವಜನತೆ ಎಚ್ಚೆತ್ತುಕೊಳ್ಳಬೇಕಾದ ಸಮಯವಿದು. ಆನ್ಲೈನ್ ಗೇಮ್ಗಳನ್ನು ಮನರಂಜನೆಗಾಗಿ ನೋಡುವ ಬದಲು ಅದನ್ನು ಜೀವನೋಪಾಯದ ಮಾರ್ಗವನ್ನಾಗಿ ಮಾಡಿಕೊಳ್ಳುವುದು ಆತ್ಮಹತ್ಯೆಗೆ ಸಮಾನ. ಸರ್ಕಾರಗಳು ಇಂತಹ ಆ್ಯಪ್ಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ, ಮತ್ತು ಪೋಷಕರು ತಮ್ಮ ಮಕ್ಕಳ ಆರ್ಥಿಕ ವ್ಯವಹಾರಗಳ ಮೇಲೆ ನಿಗಾ ಇಡಬೇಕಾಗಿದೆ. ಸಮಾಜವು ಜೂಜಾಟವನ್ನು ಒಂದು ಕಲೆಯೆಂದು ಬಿಂಬಿಸುವ ಬದಲು ಅದೊಂದು ಕೆಟ್ಟ ಚಟ ಎಂದು ಸಾರಬೇಕಿದೆ. ನೆನಪಿರಲಿ, ಜೂಜಿನ ಆಕಾಟದಲ್ಲಿ ಅಂತಿಮವಾಗಿ ಗೆಲ್ಲುವುದು ಯಾವಾಗಲೂ ಆ್ಯಪ್ ಮಾಲೀಕರೇ ಹೊರತು ಆಡುವ ಸಾಮಾನ್ಯ ಜನಸಾಮಾನ್ಯರಲ್ಲ. ಕಷ್ಟಪಟ್ಟು ಗುರಿ ತಲುಪುವ ದಾರಿ ಮಾತ್ರ ನಮಗೆ ಶಾಶ್ವತ ಸುಖವನ್ನು ನೀಡಬಲ್ಲದು. ದಾರಿ ತಪ್ಪುವ ಮುನ್ನ ದೀಪವಾಗುವ ವಿವೇಚನೆ ನಮ್ಮಲ್ಲಿರಲಿ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಬೆಟ್ಟಿಂಗ್ ಎಂಬ ಬಣ್ಣದ ಬಲೆ, ಕ್ಷಣಿಕ ಸುಖದ ಆಸೆಯ ಜಾಲ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಬೆಟ್ಟಿಂಗ್ ಎಂಬ ಬಣ್ಣದ ಬಲೆ, ಕ್ಷಣಿಕ ಸುಖದ ಆಸೆಯ ಜಾಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶವು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ಧ ಮತ ಚಲಾಯಿಸುವ ಮೂಲಕ

0: ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವೆಸಗಿದೆ ಎಂದು ಆರೋಪಿಸಿದರು. ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟ್ರೀಯ ಹೆದ್ದಾರಿ 167ರ ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967ರಿಂದ ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನ ಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿವೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ.

0: ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆ ಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು 2ನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಎಚ್ಡಿಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಸಾವಿತ್ರಮ್ಮ ಹೃದಯ

0: ಭಕ್ತಿ ರಸವ ತುಂಬಿ ಹರಿಯಲಿ ಶುದ್ಧ ಮನಸ್ಸಿನಿಂದ ಭಕ್ತಿ ಭವದಿಂದ ನಿಮ್ಮ ನಾಮ ಆಡಿ ನಲಿಯುವೆ ಮೈಯೆಲ್ಲ ಭಸ್ವಲೇಪನ ಸ್ವಾಮಿ ನಿಮಗೆ ನನ್ನ ವಂದನ ತನವು ಮನವು ನಿಮಗೆ ಅರ್ಪಣ ಸ್ವಾಮಿ ನಿಮಗೆ ನನ್ನ ವಂದನ ಹೃದಯಂತರಾಳದಲ್ಲಿ ಭಕ್ತಿ ರಸವ ತುಂಬಿ ಹರಿಯಲಿ ಶುದ್ಧ ಮನಸ್ಸಿನಿಂದ ಭಕ್ತಿ ಭಾವದಿಂದ ನಿಮ್ಮ ನಾಮ ಆಡಿ ನಲಿಯುವೆ
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

0: ಬಂದು ನೀಡಿದೆ ಭಾಗ್ಯವ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ.
1: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಷ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ.
1: ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ
0: ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
3: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
4: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೆ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
5: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು.

0: ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930ಗೆ ಕರೆ ಮಾಡಿ. ಸೈಬರ್ ಕ್ರೈಂ .government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್, ಇಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ. ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಿಳೆ ಕಾರ್ಯಕ್ರಮ, ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟದ ಕಾರ್ಯವೈಖರಿ ಕುರಿತು ಕುಮಾರಿ ದೀಪಿಕರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

0: ಬಂದಿಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ರಾಣಿಯಂತೆ ಯೋಚಿಸಿ ಸೋಲುಗಳಿಗೆ ಹೆದರಬೇಡಿ, ನೋವು ಬಂದಾಗ ಕುಗ್ಬೇಡಿ. ಸೋಲು ಗೆಲುವಿನ ಮೆಟ್ಟಿಲು. ತಮ್ಮ ಮುಂದೆ ನಮ್ಮ ವಾರ್ಷಿಕ ಚಟುವಟಿಕೆಗಳ ವಾರ್ಷಿಕ ವರದಿಯನ್ನ ನಾನು ವ್ಯಕ್ತಪಡಿಸುತ್ತಿದ್ದೇನೆ. HD ಕೋಟೆ ಮತ್ತು ಸರ್ಗೂರು ತಾಲೂಕಿನ ವಿವಿಧ

ಆದಿವಾಸಿಗಳು ಆದಿವಾಸಿ ಮಹಿಳೆಯರಾದ ನಾವು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಹಯೋಗದೊಂದಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಹೊಂದುವ ದೃಷ್ಟಿಯಿಂದ ಹಾಡಿ ಮಟ್ಟದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ರಚಿಸಿಕೊಂಡು ಸಂಘಗಳ ಮೂಲಕ ಹಾಡಿ ಮಟ್ಟದಲ್ಲಿನ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಸಂಘಗಳ ಸಂಖ್ಯೆ ಹೆಚ್ಚುತ್ತಿರುವುದು ಹಾಗೂ ಸಬಲೀಕರಣಗೊಳ್ಳುತ್ತಿರುವುದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತಾಲೂಕು ಮಟ್ಟದಲ್ಲಿ 2007 ರಿಂದ 2008 ಸಾಲಿನಲ್ಲಿ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟವನ್ನು ರಚಿಸಿಕೊಂಡಿರುತ್ತೇವೆ. ಈ ಒಕ್ಕೂಟದ ಉದ್ದೇಶ ಆದಿವಾಸಿ ಮಹಿಳಾ ಸಂಘಗಳನ್ನೆಲ್ಲ ಒಗ್ಗೂಡಿಸಿ ಅದರ ಮುಖಾಂತರ ಹಾಡಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವುದಾಗಿರುತ್ತದೆ. ಈ ಒಕ್ಕೂಟಕ್ಕೆ ಎಲ್ಲ ಸಂಘಗಳು ಸದಸ್ಯತ್ವವನ್ನು ಹೊಂದಿದ್ದು ಪ್ರತಿ ತಿಂಗಳು ಒಕ್ಕೂಟ ಸಮಿತಿ ಸಭೆ ಮತ್ತು ಮಾಸಿಕ ಸಭೆಯನ್ನು ಕರೆಯಲಾಗುತ್ತಿದೆ. ಈ ಸಭೆಯಲ್ಲಿ ಹಾಡಿಯಲ್ಲಿ ಅಥವಾ ಸಂಘದಲ್ಲಿ ಆ ತಿಂಗಳಲ್ಲಿ ಮಾಡಿದ ಕಾರ್ಯಚಟುವಟಿಕೆಗಳು ಹಾಗೂ ಹಾಡಿಯ ವಿಚಾರಗಳ ಕುರಿತು ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಲಾಗುತ್ತಿದೆ. ಈ ರೀತಿ ಮಹಿಳೆಯರು ಹಾಡಿ ಮಟ್ಟದಲ್ಲಿ ಸಂಘಗಳನ್ನು ರಚಿಸಿಕೊಂಡು ಕಳೆದ ವರ್ಷದಲ್ಲಿ ಮಾಡಿದ ಕೆಲಸ ಕಾರ್ಯಗಳು ಹಾಗೂ ಸಾಧನೆಗಳ ವಿವರವನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತಿದ್ದೇನೆ. ಸ್ವಸಹಾಯ ಸಂಘದ ವಿವರಗಳು. ನಮ್ಮ ಒಕ್ಕೂಟದಲ್ಲಿ ಒಟ್ಟು 103 ಸಂಘಗಳಿದ್ದು ಸುಮಾರು 1400 ಮಂದಿ ಸದಸ್ಯರಿರುತ್ತೇವೆ. ಈ ಎಲ್ಲ ಸಂಘಗಳು ಸೇರಿ ತಾಲೂಕು ಮಟ್ಟದ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟವನ್ನು ರಚನೆ ಮಾಡಿಕೊಂಡಿರುತ್ತೇವೆ.

ಎಲ್ಲಾ ಸ್ವಸಹಾಯ ಸಂಘಗಳಿಂದ ಇದುವರೆಗೆ ಒಟ್ಟು 79,65,690 ರು ಉಳಿತಾಯ ಆಗಿರುತ್ತದೆ. ಈ ಸಂಘಗಳಲ್ಲಿ ಸದಸ್ಯರ ಅವಶ್ಯಕತೆಗೆ ತಕ್ಕಂತೆ ಆಂತರಿಕ ಸಾಲ ಮತ್ತು ಬ್ಯಾಂಕಿನಿಂದ ಸಾಲ ಪಡೆದು ವ್ಯಾಪಾರ, ಕೃಷಿ ಚಟುವಟಿಕೆ, ಪಶುಸಂಗೋಪನೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದೇವೆ. ಇದುವರೆಗೆ ಒಟ್ಟು 86,00,000 ಪಾವತಿ ಮಾಡಿಕೊಂಡಿರುತ್ತೇವೆ. ಪ್ರತಿ ತಿಂಗಳಿಗೊಮ್ಮೆ ಒಕ್ಕೂಟದ ಮಾಸಿಕ ಸಭೆಯನ್ನು ನಡೆಸಲಾಗುತ್ತದೆ. ಈ ಸಭೆಗೆ ಪ್ರತಿ ಸಂಘದಿಂದ ಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಹಾಗೆಯೇ ತಿಂಗಳಿಗೊಮ್ಮೆ ಹಾಡಿ ಮಟ್ಟದಲ್ಲಿ ಕಲಿಕಾ ಹಂಚಿಕೆ ಸಭೆಯನ್ನು ನಡೆಸಲಾಗುತ್ತದೆ. ಈ ಸಭೆಗೆ 8-10 ಹಾಡಿಗಳ ಸಂಘದ ಸದಸ್ಯರು ಭಾಗವಹಿಸಿರುತ್ತಾರೆ. ಈ ಸಭೆಯಲ್ಲಿ ತಾವು ಮಾಡಿದ ಕೆಲಸ ಕಾರ್ಯಗಳು, ತಮ್ಮ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಂಡವು ಎಂಬುದನ್ನು ಚರ್ಚಿಸುತ್ತಾರೆ. ಈ ಸಭೆಗೆ ಸ್ಥಳೀಯ ಇಲಾಖೆ ಅಧಿಕಾರಿಗಳನ್ನ ಕರೆಯಲಾಗುತ್ತದೆ. ಬರುವ ಜನರಿಗೆ ಹಾಡಿಯವರೇ ಊಟದ ವ್ಯವಸ್ಥೆಯನ್ನ ಮಾಡಿರುತ್ತಾರೆ. ಈ ವರ್ಷದಲ್ಲಿ ಸುಮಾರು 110,000 ರೂಪಾಯಿಗಳನ್ನ ಖರ್ಚು ಮಾಡಿರುತ್ತಾರೆ. ಒಕ್ಕೂಟದಿಂದ ಸಂಘದ ಸದಸ್ಯರಿಗೆ ವ್ಯಾಪಾರ, ಕೃಷಿ, ಶೌಚಾಲಯ ನಿರ್ಮಾಣ ಮತ್ತು ಸ್ವಂತ ಉದ್ಯೋಗ ಚಟುವಟಿಕೆಗಳಿಗೆ ಸಾಲವನ್ನು ನೀಡಲಾಗುತ್ತದೆ. ಇದುವರೆಗೆ ಒಟ್ಟು 9,00,000 ಸಾಲ ನೀಡಲಾಗಿದೆ. 8,00,000 ಮರುಪಾವತಿ ಕೂಡ ಆಗಿರುತ್ತದೆ. 750 ರೈತರಿಗೆ ಮುಂಗಾರು ಬಿತ್ತನೆ ಬೀಜ, 300 ರೈತರಿಗೆ ಹಿಂಗಾರು ಬಿತ್ತನೆ ಬೀಜ ಹಾಗೂ ತರಕಾರಿ ಬೀಜಗಳನ್ನು ನೀಡುವ ಮುಖಾಂತರ ಆದಿವಾಸಿ ರೈತರು ತಮ್ಮ ಜಮೀನುಗಳನ್ನು ಬೇರೆಯವರಿಗೆ ನೀಡದೆ ತಾವೇ ಕೃಷಿಯಲ್ಲಿ ತೊಡಗಿಕೊಳ್ಳುವಂತೆ ಮಾಡಲಾಗಿದೆ. ಈ ವರ್ಷ 20,000 ರಿಂದ 2,00,000 ಕೃಷಿಯಿಂದ ಆದಾಯವನ್ನು ಗಳಿಸಿರುತ್ತಾರೆ. GKVK ಬೆಂಗಳೂರು ಇವರ ಸಹಯೋಗದಲ್ಲಿ 600 ರೈತರಿಗೆ 25,00,000 ಅಧಿಕ ರು ಬೆಲೆ ಬಾಳುವ ಕೃಷಿ ಸಲಕರಣೆಗಳನ್ನು ಕೊಡಿಸಲಾಗಿದೆ. ಒಕ್ಕೂಟದಿಂದ ಚಕ್ಕೋಡನಹಳ್ಳಿ ಗ್ರಾಮ ಪಂಚಾಯಿತಿ GM ಹಳ್ಳಿ ಆಡಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಅದ್ದೂರಿಯಾಗಿ ಮಾಡಲಾಗಿತ್ತು. ಆನೆ ಮತ್ತು ಹುಲಿ ದಾಳಿಯಿಂದ ಸಾವನ್ನಪ್ಪಿದ ವ್ಯಕ್ತಿಗಳ ಆದಿವಾಸಿ ಕುಟುಂಬಗಳಿಗೆ ಪರಿಹಾರವನ್ನ ಕೊಡಿಸುವಲ್ಲಿ ಸ್ಥಳೀಯ ಸಂಘಗಳು ಕೆಲಸವನ್ನ ಮಾಡಿದೆ. ಇದು ನಮ್ಗೆ ತುಂಬಾ ಹೆಮ್ಮೆ ವಿಷಯ.

ಹಾಡಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದರ ಮುಖಾಂತರ ಹಾಡಿಯಲ್ಲಿ ಮಾರಾಟ ಮಾಡುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡಲಾಗುತ್ತದೆ. ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ನಡೆಸುವ ಮದ್ಯವರ್ಜನ ಶಿಬಿರಗಳಿಗೆ ತಮ್ಮ ಕುಟುಂಬಗಳಲ್ಲಿ ಸದಸ್ಯರನ್ನು ಕಳಿಸಿಕೊಡುವ ಮುಖಾಂತರ ಈ ವರ್ಷ 22 ಜನ ಕುಡಿತ ಬಿಟ್ಟು ಉತ್ತಮ ಜೀವನವನ್ನು ನಡೆಸುತ್ತಿದ್ದಾರೆ. ಈ ವರ್ಷ ಆದಿವಾಸಿ ಕುಟುಂಬಗಳಿಗೆ ಸಂಸ್ಥೆಯ ಸಹಯೋಗದಲ್ಲಿ 2878 ಜನರಿಗೆ ಸಾಮಾಜಿಕ ಸವಲತ್ತುಗಳಾದ ಆಧಾರ್ ಕಾರ್ಡ್, ವೋಟರ್ ಐಡಿ, ಜನನ ಮತ್ತು ಮರಣ ಪ್ರಮಾಣ ಪತ್ರಗಳು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು, ವಿಧವಾ ವೇತನ, ಸಂಧ್ಯೆ ಸುರಕ್ಷಣಾ ಯೋಜನೆ, ಶೌಚಾಲಯಗಳು ಮತ್ತು ಆರೋಗ್ಯ ವಿಮೆಗಳು, ಹೀಗೆ ಹಲವಾರು ಸೌಲಭ್ಯಗಳನ್ನು ಮಾಡಿಸಲಾಗಿದೆ. ನೆಕ್ಸ್ಟ್, ಉದ್ಯಮಶೀಲತಾ ಚಟುವಟಿಕೆಗಳು. ನಮ್ಮ ಆದಿವಾಸಿ ಮಹಿಳೆಯರು ಕೂಲಿಗಾಗಿ ಕೊಡಗು ಮತ್ತು ಕೇರಳ ಇಂತಹ ಕಡೆ ವಲಸೆಗೆ ಹೋಗ್ತಿದ್ರು. ಇವರಿಗೆ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿಸುವ ದೃಷ್ಟಿಯಿಂದ ಸಂಘದ ಮಹಿಳೆಯರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಹಯೋಗದಲ್ಲಿ ಹಾಡಿ ಮಟ್ಟದಲ್ಲಿ ಉತ್ಪಾದನಾ ಘಟಕಗಳನ್ನು ಪ್ರಾರಂಭಿಸಿ ಇಂದು ಹಾಡಿ ಮಟ್ಟದಲ್ಲಿ 10 ಉತ್ಪಾದನಾ ಘಟಕಗಳು ಪ್ರಾರಂಭವಾಗಿವೆ. ಇವರು ನ್ಯಾಚುರಲ್ ಉತ್ಪನ್ನಗಳನ್ನು ತಯಾರಿಸುವ ಮೂಲಕ ಟೋಟಲ್ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡಿ ತಿಂಗಳಿಗೆ 50,000 to 3,00,000 ವ್ಯಾಪಾರವನ್ನು ಮಾಡುತ್ತಾರೆ. ಒಟ್ಟು 60 ಮಹಿಳೆಯರು ಸ್ಥಳೀಯವಾಗಿ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ತಿಂಗಳಿಗೆ 9,000 to 12,000 ಹಣವನ್ನು ಗಳಿಸುತ್ತಿದ್ದಾರೆ. ಇವರು ಮಾಡುವ ಉತ್ಪನ್ನಗಳು ಮೈಸೂರು, ಬೆಂಗಳೂರು ಹಾಗೂ ಮುಂಬೈ ತನಕ ಮಾರಾಟವಾಗುತ್ತಿದೆ. ಉತ್ಪಾದನಾ ಘಟಕಗಳು ಈ ರೀತಿ ಇವೆ. ರಾಗಿ ಮೌಲ್ಯವರ್ಧನ ಉತ್ಪಾದನಾ ಘಟಕ ಜಾಗನಕೋಟೆ ಆಡಿಯಲ್ಲಿ, ರಾಗಿ ಮುರುಕು, ರಾಗಿ ಮಿಚ್ಚರು, ರಾಗಿ ಮಾಲ್ಟ್, ರಾಗಿ ಹಿಟ್ಟು, ಶಿಶು ಪೋಷಣೆ. ನೆಕ್ಸ್ಟ್, ಶೇಂಗಾ ಚಿಕ್ಕಿ ತಯಾರಿಕಾ ಘಟಕ ಹುಣಸೆಕುಪ್ಪೆ ಆಡಿ. ನೆಕ್ಸ್ಟ್, ಕೋಲ್ಡ್ ಪ್ರೆಸ್ ಆಯಿಲ್ ತಯಾರಿಕಾ ಘಟಕ ಮಂಚೇಗೌಡನಹಳ್ಳಿ. ಇಲ್ಲಿ ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಇಷ್ಟು ತಯಾರಿಸ್ತಾರೆ. ಚಿಪ್ಸ್ ತಯಾರಿಕಾ ಘಟಕ ಹಣ್ಣೂರು ಆಡಿ. ಅಲ್ಲಿ 3 ತರದ ಚಿಪ್ಸ್, ಹಲಸಿನಕಾಯಿ ಚಿಪ್ಸ್, ಬಾಳೆಕಾಯಿ ಮತ್ತೆ ಮರಗೆಣಸು ಚಿಪ್ಸ್ ಅಂತ ತಯಾರಿಸ್ತಾರೆ. ಪ್ರಕೃತಿ ಸಿರಿಧಾನ್ಯ ಉತ್ಪನ್ನಗಳ ತಯಾರಿಕಾ ಘಟಕ ಪೆಂಜಳ್ಳಿ ಆಡಿ. ಅಲ್ಲಿ ಮಿಲೆಟ್ ಲಡ್ಡು ಮತ್ತೆ ಮಿಲೆಟ್ ಬಾರ್ಗಳನ್ನ ತಯಾರಿಸ್ತಾರೆ. ವನಸಿರಿ ಸಿದ್ಧ ಉಡುಪುಗಳ ತಯಾರಿಕಾ ಘಟಕ ಕೆಂಚನಹಳ್ಳಿ. ಎಲ್ಲಾ ತರದ ಉಡುಪುಗಳು ಮತ್ತು ವಿವಿಧ ವಿನ್ಯಾಸದ ಬ್ಯಾಗ್ ಗಳನ್ನ ತಯಾರಿಸ್ತಾರೆ. ಇದು ಕೂಡ ಡೆಲ್ಲಿವರೆಗೂ ರೀಚ್ ಆಗಿರುತ್ತೆ. ಕೈಮಗ್ಗ ಘಟಕ ಕಾಂತನಾಡಿ ಯೋಗ ಮ್ಯಾಟ್ ಮತ್ತು ಸೀರೆಗಳು. ಜೇನು ಸಂಸ್ಕರಣ ಘಟಕ ಸೀಗೂರು ಹಾಡಿ. ಸಿರಿಧಾನ್ಯ ಆಹಾರ ತಯಾರಿಕಾ ಕ್ಯಾಂಟೀನ್ ಹ್ಯಾಂಡ್ ಪೋಸ್ಟ್ ಮಿಲೆಟ್ ಕ್ಯಾಂಟೀನ್. 10 ಜೇನು ಕುರುಬ ಹೆಣ್ಣು ಮಕ್ಕಳು ಕೆಲಸವನ್ನ ಮಾಡ್ತಿದ್ದಾರೆ. ಸೈಲೇಜ್ ಘಟಕ ರಸಮೇವು ಘಟಕ ಅಂತ ಹ್ಯಾಂಡ್ ಪೋಸ್ಟ್ ನಲ್ಲಿ ಇದೆ ಇದು. ಇಲ್ಲಿ ತಯಾರಾದ ವಸ್ತುಗಳನ್ನು ಮಾರಾಟ ಮಾಡುವ ದೃಷ್ಟಿಯಿಂದ ಹ್ಯಾಂಡ್ ಪೋಸ್ಟ್ನಲ್ಲಿ ಪ್ರಕೃತಿ ಮಾರಾಟ ಮಳಿಗೆಯನ್ನು ತೆರೆದು ಈ ಮುಖಾಂತರ ಅವರಿಗೆ ಮಾರ್ಕೆಟಿಂಗ್ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿದೆ. ಈ ದಿನ ಆದಿವಾಸಿ ಮಹಿಳೆಯರು ಡೆಲ್ಲಿ, ಬೆಂಗಳೂರು ಮತ್ತು ಜಾರ್ಖಂಡ್ ವರೆಗೂ ಸ್ಟಾಲ್ಗಳಿಗೆ ಭಾಗವಹಿಸಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿರುತ್ತಾರೆ. ಈ ವರ್ಷ 13 ಹೊಸ ಸ್ವಸಹಾಯ ಸಂಘಗಳ ರಚನೆಗೆ ಮತ್ತು 6 ಸಂಘಗಳನ್ನು ಪುನರ್ ಪ್ರಾರಂಭಿಸಲಾಗಿದೆ. ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಜೀವನೋಪಾಯ ತರಬೇತಿ ಪಡೆದ 93 ಜನ ಕೋಳಿ ಸಾಕಾಣಿಕೆ ತರಬೇತಿಯನ್ನ ಮಾಡುತ್ತಿದ್ದಾರೆ. 20 ಜನ ಹಸು ಸಾಕಾಣಿಕೆ ಹಾಗೂ 22 ಜನ ಮೇಕೆ ಸಾಕಾಣಿಕೆಯನ್ನ ಮಾಡುತ್ತಿದ್ದಾರೆ. ಸ್ವಸಹಾಯ ಸಂಘದ ಮೂಲಕ 15 ಹಾಡಿಗಳಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡುವ ಮೂಲಕ ನೀರಿನ ಸಮಸ್ಯೆಯನ್ನ ಬಗೆಹರಿಸಿಕೊಂಡಿದ್ದಾರೆ. ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಹಾಡಿಗಳಲ್ಲಿ ಇದುವರೆಗೆ ವಿದ್ಯುತ್ ಸಂಪರ್ಕವನ್ನೇ ಕಂಡಿರಲ್ಲ. ಮಹಿಳೆಯರು ನಿರಂತರ ಅರ್ಜಿ ನೀಡುವ ಮೂಲಕ ಇಂದು 420 ಕುಟುಂಬಗಳ ಮನೆಗಳಿಗೆ ವಿದ್ಯುತ್ ಸೌಲಭ್ಯ ಸಿಕ್ಕಿದೆ. ಕಳೆದ ವರ್ಷ ಕೆಂಪುಕೋಟೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಥಸಂಚಲನ ವೀಕ್ಷಣೆ ಮಾಡಲು ವಿಶೇಷ ಆಹ್ವಾನಿತರಾಗಿ ವಿಮಾನದ ಮುಖಾಂತರ ನಮ್ಮ ಒಕ್ಕೂಟದ ಸದಸ್ಯರಾದ ಸರಸು ಮತ್ತು ರಾಗಿಣಿ ಅವರು ಕರ್ನಾಟಕದಿಂದ ಭಾಗವಹಿಸಿರುವುದು ನಮ್ಮ ಹೆಮ್ಮೆಯ ವಿಷಯವಾಗಿದೆ. 2025-26 ಸಾಲಿನ ಪ್ರಜಾವಾಣಿ ಮಹಿಳಾ ಸಾಧಕಿಯ ಪ್ರಶಸ್ತಿಗೆ ಜಾಗನಕೋಟೆ ಹಾಡಿಯ ಪ್ರಕೃತಿ ಆಹಾರ ಘಟಕದ ಶ್ರೀಮತಿ ರಾಗಿಣಿ ಅವರು ಆಯ್ಕೆ ಆಗಿರುವುದು ಹೆಮ್ಮೆ ತರುವ ವಿಷಯವಾಗಿದೆ.

0: ಹಾಗೆ ಒಕ್ಕೂಟದ ಅಧ್ಯಕ್ಷರಾಗಿರುವ ಶ್ರೀಮತಿ ಪುಟ್ಟಮ್ಮರವರು 2025-26 ಸಾಲಿನ ತಾಲೂಕು ಮಟ್ಟದ ಉತ್ತಮ ಸಮಾಜ ಸೇವಕಿ ಪ್ರಶಸ್ತಿಗೆ ಆಯ್ಕೆಯಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. 4 ಜನ ಆದಿವಾಸಿ ಹೆಣ್ಣು ಮಕ್ಕಳು ಆಟೋ ಡ್ರೈವಿಂಗ್ ತರಬೇತಿಯನ್ನು ಪಡೆದು ಆಟೋವನ್ನು ಓಡಿಸುವಲ್ಲಿ ಸಫಲರಾಗಿದ್ದಾರೆ. ಕಳೆದ 2 ವರ್ಷದಲ್ಲಿ ತರಬೇತಿಯನ್ನು ಪಡೆದುಕೊಂಡವರು ಪವಿತ್ರ ಹುಣಸೆಕುಪ್ಪೆ ಹಾಡಿ, ಕಾವ್ಯ ಸೋಗಳ್ಳಿ ಹಾಡಿ, ರಂಜಿನಿ ಹುಣಸೆಕುಪ್ಪೆ, ಮೀನಾಕ್ಷಿ MGHLE ಹಾಡಿ. 2025-26 ಸಾಲಿನಲ್ಲಿ ಈ ವರ್ಷದಲ್ಲಿ 8 ಜನ ಆಟೋ ಡ್ರೈವಿಂಗ್ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಒಕ್ಕೂಟದಿಂದ ಸಾಲ ಪಡೆದು ಆದಿವಾಸಿ 10 ಮಹಿಳೆಯರು ಚಿಲ್ಲರೆ ಅಂಗಡಿಗಳನ್ನು ನಡೆಸಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ನಮ್ಮ ಗಿರಿಜನ ಹೆಣ್ಣು ಮಕ್ಕಳೇ ಸಾಕ್ಷಿ ಅಂತ ಹೇಳ್ಬೋದು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.
1: ಒಬ್ರು ತಾಯಿ ಒಂದು ಯೂನಿವರ್ಸಿಟಿಗೆ ಸಮಾನ. ಯಾಕೆಂತಂದ್ರೆ ನಾವು ಚಿಕ್ಕದ್ರಿಂದ ಹಿಡಿದು ಅಪ್ ಟು ಬೆಳೆಯೋದ್ರೊಳಗಡೆ ಎಷ್ಟು ತಿದ್ದುತ್ತಾರೆ ಅಂತ ಅಂದ್ರೆ, ಒಂದು ಸಂಸ್ಕಾರವನ್ನ ಹೇಳ್ಕೊಡೋದ್ರಿಂದ ಹಿಡಿದು ಒಂದು ವಾಕ್ಯ ಪದವನ್ನ ಉಚ್ಚಾರ ಮಾಡೋದ್ರಿಂದ ಹಿಡಿದು ಒಬ್ಬ ಬಂದಾಗ ಅತಿಥಿ ಹೇಗೆ ಸತ್ಕಾರ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಡೋಂಥದ್ದು ತಾಯಿ. ಶಾಲೆಯಲ್ಲಿ ನಾವು 6 ಗಂಟೆಗಳ ಕಾಲ ಕಲಿತ್ರೆ, ತಂದೆ ಜೊತೆ 1 ಗಂಟೆಗಳ ಕಾಲ ನಾವು ಕಲಿತ್ರೆ, ತಾಯಿ ಜೊತೆ 12 ಗಂಟೆಗಳ ಕಾಲ ನನಗೆ ಅಂದರೆ ತಿದ್ದಿ ತೀಡಿ ಈ ಥರ ಸಮಾಜದಲ್ಲಿ ಬದುಕು ಅಂತ ಹೇಳ್ಕೊಡೋಂಥದ್ದು ತಾಯಿ ಒಂದೇ. ಯಾಕೆಂದರೆ ಒಂದು ಜೀವಕ್ಕೆ ಜೀವ ಕೊಡುವಂಥ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ನನ್ನ ತಾಯಿತನಕ್ಕೆ ಮತ್ತು ನಮ್ಮ ತಾಯಂದಿರಿಗೆ ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಹೆಣ್ಣು ಯಾವ್ಯಾವ ಸ್ಥಳದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಾನವನ್ನು ಅಲಂಕರಿಸ್ಬೋದು ಅಂತಂದರೆ, ಇಡೀ ಒಕ್ಕೂಟದ ಅಧ್ಯಕ್ಷೆಯಾಗಿ ಒಕ್ಕೂಟವನ್ನು ಈಗ ವರದಿ ಮಂಡನೆ ಮಾಡೋದು ಇಷ್ಟೆಲ್ಲ ಮುನ್ನುಗ್ಗಿಸತ್ತ ಒಂದು ಶಕ್ತಿ ಇರೋಂಥದ್ದು ಯಾರು ಅಂದರೆ ನಮ್ಮ ನಾರಿಯಾದಂಥ ಪುಟ್ಟಮ್ಮ. ಇಷ್ಟು ಶಕ್ತಿ ಗಂಡಸಿಗೆ ಸರಿಸಮಾನವಾಗಿ ಅದಕ್ಕೂ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಇವತ್ತು ದೇಶ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ಒಂದು ಸ್ಥಳೀಯವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಯಾರು ಅಂದರೆ ಹೆಣ್ಣಲ್ಲಿರುವಂಥ ನಿಸ್ವಾರ್ಥ ಸೇವೆ ಮತ್ತು ತ್ಯಾಗ. ಯಾಕೆ ಅಂತ ಅಂದರೆ ಇಡೀ ಸಂಸಾರ ಹೆಣ್ಣು ಮೇಲೆ ನಿಂತಿರೋಂಥದ್ದು. ಅಷ್ಟು ಶಕ್ತಿ ಹೆಣ್ಮಕ್ಳಿಗೈತೆ, ಅವಶ್ಯಕತೆ ಇಷ್ಟೈತೆ. ಅವತ್ತು ಹೋರಾಟದ ಮುಖಾಂತರ ಶಕ್ತಿಯನ್ನು ಅಥವಾ ಹಕ್ಕುಗಳನ್ನ ಪಡ್ಕೋತಾ ಇದ್ರೆ ಇವತ್ತು ಅವರೇ ಕೊಡಬೇಕಾಗೈತೆ. ಯಾಕೆಂತಂದ್ರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಇಡೀ ಸಂಸಾರ ನಿವಾರಣೆ ಮಾಡೋಕ್ಕಾಗುತ್ತಾ? ನಾನು ಹುಷಾರಿಲ್ಲ ಅಂತ ಅಂದರೆ ಇಡೀ ನಮ್ಮ ಮನೆಯೆಲ್ಲ ಚೆನ್ನಾಗಿ ನಮ್ಮ ಹೆಂಡತಿ ನೋಡ್ಕೊಂಡು ಹೋಗ್ತಾರೆ, ನನ್ನ ತಾಯಿ ನೋಡ್ಕೊಂಡು ಹೋಗ್ತಾರೆ. ತಾಯಿ ಮತ್ತು ನನ್ನ ಹೆಂಡತಿ ಏನಾರು ಇಲ್ಲ ಅಂತ ಅಂದರೆ ಹುಷಾರಿಲ್ಲ ಅಂತ ಅಂದ್ರೆ ಸಂಸಾರ ಸಾಕ್ಸೋಕ್ಕಾಗುತ್ತೇನು? ಅಷ್ಟು ಪ್ರಾಮುಖ್ಯತೆ ನಮ್ಮ ಮಹಿಳೆಯರಿಗಿದೆ. ಅದನ್ನು ಸದುಪಯೋಗ ಪಡಿಸಿ ಒಂದು ದೇಶದ ಪ್ರಗತಿಗೆ ನೀವು ದಾರಿಯಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 10 ಜನರಿಗೆ ಮಹಿಳೆಯರಿಗೆ ಸಾಧಕ ಪ್ರಶಸ್ತಿಯನ್ನು ಪ್ರಜಾವಾಣಿಯವರು

0: ಇವರು 2026 ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಯಾರು ಫ್ಲೈಟ್ ನಾನು ಇದುವರೆಗೆ ಡೈರೆಕ್ಟ್ ಆಗಿ ನೋಡೇ ಇಲ್ಲ, ಅವರು ಫ್ಲೈಟ್ ಅಲ್ಲೇ ಹೋಗ್ಬಿಟ್ಟು ಬಂದವ್ರೆ. ಅಷ್ಟು ಶಕ್ತಿ ಆ ತಾಯಿಗೈತೆ. ನೆಕ್ಸ್ಟು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ತನ್ನ ಗಂಡ ದುಶ್ಚಟಕ್ಕೆ ಬಲಿಯಾಗಿ ಏನು ಮದ್ಯ ವ್ಯಸನಕ್ಕೆ ಆಗಿದ್ರು, ಅವ್ರನ್ನ ಮದ್ಯ ವ್ಯಸನ ಶಿಬಿರಕ್ಕೆ ಸೇರಿಸಿ ಅದನ್ನ ಮುಕ್ತಿಗೊಳಿಸಿ ತನ್ನ ಸಂಸಾರವನ್ನ ಒಂದು ಸುವ್ಯವಸ್ಥೆಗೆ ಆರ್ಥಿಕ ಬಲವರ್ಧನೆಗೆ ಕಾರಣ ಮಾಡಿರೋಂಥದ್ದು ಒಂದು ನಾರಿ ಯಾರು ಅಂತ ಅಂದ್ರೆ ನಮ್ಮ ರಾಗಿಣಿ ಮೇಡಮ್. ಅದಕ್ಕೋಸ್ಕರ ಇವ್ರಿಗೆ ಸನ್ಮಾನ ಮಾಡ್ತಾರಂಥದ್ದು. ಯಾಕೆಂದ್ರೆ ಈ ತರದ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಜ್ವಾಲಂತವಾಗಿ ಗ್ರಾಮಗಳಲ್ಲಿ ನಮ್ಮ ಮನೆಗಳಲ್ಲಿ ಸಾಕಷ್ಟು ಐತೆ. ಅದನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂತಂದ್ರೆ, ನಮ್ಮ ಮನೆಯನ್ನ ಸರಿ ಮಾಡಬೇಕು ಅಂದ್ರೆ ಯಾರಿಂದನೂ ಸಾಧ್ಯ ಇಲ್ಲ, ನಮ್ಮಿಂದ ನಮ್ಮ ಮಹಿಳೆಯರಿಂದನೇ ಸಾಧ್ಯ. ಅಂತಹ ಒಂದು ಸಾಧನೆಯನ್ನ ಅವರು ಮಾಡಿದ್ದಾರೆ. ಇವರು ಸಹ ಒಂದು ಜಾಗನಕೋಟೆ ಮಹಿಳಾ ಸಂಘದಲ್ಲಿ ಒಬ್ರು ಸದಸ್ಯರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಜಾಗನಕೋಟೆನಲ್ಲಿರುವಂತಹ ರಾಗಿ ಆಹಾರ ಉತ್ಪಾದನಾ ಘಟಕದಲ್ಲಿ ಒಬ್ರು ಎಂಪ್ಲಾಯ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನ ಡಿಗ್ರಿ ತನಕ ಓದಿಸಿ ಅವರು ಸ್ವಾವಲಂಬಿ ಜೀವನ ಮಾಡಲಿ ಅಂತ ಮೈಸೂರಿನಲ್ಲಿ ಒಬ್ರು ಗಿರಿಜನ ಮಹಿಳೆ ಆಗಿ ಮಕ್ಕಳನ್ನ ಮೈಸೂರಿನಲ್ಲಿ ಒಂದು ಉದ್ಯೋಗ ಕಳಿಸಿದ್ದಾರೆ. ಇಷ್ಟು ಅವರ ಹೆಮ್ಮೆಯ ವಿಷಯಗಳು.
1: ಕಾರೇಶು ದಾಸ್.

ಸಿ ಕರುಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮದಲ್ಲಿ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟದ ಕಾರ್ಯವೈಖರಿ ಕುರಿತು ಕುಮಾರಿ ದೀಪಿಕರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ

0: ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ.

0: ಕೆಲಸ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ಐಡಿ ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಸುತ್ತಲು ಹಬ್ಬಿಹದು ಹಕ್ಕಿಯ ಹಾಡು, ಸುತ್ತಲು ಹಬ್ಬಿಹದು ಹಕ್ಕಿಯ ಹಾಡು. ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ, ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ.

ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ಮನೆ ಬಲು ಜೋರು, ನಮ್ಮಯ್ಯ ಬೀಗರು ಮನೆ ಬಲು ಜೋರು. ತುಂಬಿದೆ ಆನಂದ ನಿನ್ನ ನುಡಿ ಬಲು ಚಂದ, ತುಂಬಿದೆ ಆನಂದ ನಿನ್ನ ನುಡಿ ಬಲು ಚಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು, ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟ್ರೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ 3ನೇ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು. ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲಾ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ.

0: ಮಾಡಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ PCC ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೇನೆ.
0: ಸುಧಾಕರ್ ಅವರು 4 ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ಧ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಿ

0: ಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು, ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು, ಜೀವರಕ್ಷಕ ಸಾಮಗ್ರಿಗಳು ಸಿದ್ಧವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ ಎರಡು ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀ ಯೋಗೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳು ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಥ್ಯಾಂಕ್ ಯು ಸರ್.
3: ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಒಂದು ಮುಖ್ಯ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳೇನು ಸರ್?
4: ಮೊದಲನೇದಾಗಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬಗ್ಗೆ ನಾವು ಪರಿಚಯ ಮಾಡಿಕೊಡಬೇಕು ಅಂತಂದ್ರೆ, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಸಪರೇಟ್ ಒಂದು ಭಾಗವಾಗಿ ಪ್ರತಿ ಜಿಲ್ಲೆನಲ್ಲೂ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಂದ್ರೆ ಪ್ರತಿ ಜಿಲ್ಲೆನಲ್ಲೂ 18 ವರ್ಷ ಅದಕ್ಕಿಂತ ಒಳಪಟ್ಟಂತಹ ಮಕ್ಕಳನ್ನ, ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇರತಕ್ಕಂತಹ ಒಂದು ಘಟಕ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಎಲ್ಲಿ ಮಕ್ಕಳನ್ನ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೆ ಅಥವಾ ಮಕ್ಕಳು ಯಾವುದೇ ಆಶ್ರಯ ಇಲ್ಲದೆ ಇರುವಂತಹ ಸಂದರ್ಭಗಳಿರುತ್ತೆ ಅಥವಾ ಮಕ್ಕಳಿಗೆ ಎಲ್ಲಿ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇರುತ್ತೆ, ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ರಕ್ಷಿಸಿ ಆ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಿ ಆ ಮಕ್ಕಳಿಗೆ ಪಾಲನೆ ಮತ್ತು ಪೋಷಣೆಯನ್ನು ಕೊಡುವಂತಹದ್ದು ಮುಖ್ಯವಾದಂತಹ ಒಂದು ಉದ್ದೇಶ ಆಗಿರುತ್ತೆ.
3: ಸರ್, ಈ ಒಂದು ಮಕ್ಕಳ ರಕ್ಷಣಾ ಘಟಕದಲ್ಲಿ ಪ್ರಮುಖವಾಗಿ ಯಾವ್ಯಾವ ಸೇವೆಗಳನ್ನ ನೀಡಲಾಗ್ತದೆ ಅಂತ ಒದಗಿಸಲಾಗ್ತದೆ ಸರ್?
4: ಸರ್, ನಮ್ಮ ಮೊದಲನೇದಾಗಿ ನಾವು ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮುಖ್ಯವಾಗಿ ಬಾಲನ್ಯಾಯ ಕಾಯ್ದೆ ಅಂತ ಬರುತ್ತೆ. ನಮ್ಮ ಒಂದು ಕೇಂದ್ರ ಸರ್ಕಾರದ ಒಂದು ಬಾಲನ್ಯಾಯ ಕಾಯ್ದೆ 2015 ಹೊಸದಾಗಿ ಕಾಯ್ದೆ ರೂಪುಗೊಂಡಿದೆ. ಆ ಕಾಯ್ದೆಯ ಅನುಸಾರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಒಂದು ಕಾಯ್ದೆ ಮುಖ್ಯವಾಗಿ ಹೇಳುತ್ತೆ, ಸಮಾಜದಲ್ಲಿ ಯಾವುದೇ ಮಗು ನಿರ್ಲಕ್ಷ್ಯಕ್ಕೆ ಒಳಗಾಗಬಾರದು ಅನ್ನುವಂತಹ ಉದ್ದೇಶದಿಂದ ನಮ್ಮಲ್ಲಿ ಮಕ್ಕಳ ಪಾಲನಾ ಸಂಸ್ಥೆಗಳು ಅಂತ ಬರ್ತವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿ ಸರ್ಕಾರದಲ್ಲಿ ಸರ್ಕಾರದ ಮೂಲಕ ಒಂದು ಒಂದು ಅನುಮತಿಯನ್ನು ತಗೊಂಡು ನಡೆಸ್ತಾರುವಂತಹ ಸಂಸ್ಥೆಗಳಿದೆ. ಅದರಲ್ಲಿ ಈ ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳು ಸರ್ಕಾರಿ ಬಾಲಕರ ಬಾಲಮಂದಿರ, ಸರ್ಕಾರಿ ಬಾಲಕಿಯರ ಬಾಲಮಂದಿರ, ಹಾಗೆ ನಮ್ಮ ಒಂದು ಪ್ರೈವೇಟ್ ಯಾವುದೇ ಒಂದು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಮೂಲಕ ನಡೆಸ್ತಾರುವಂತಹ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಗಳ ಮೂಲಕ ಹಾಗೂ ನಮ್ಮ ಮಕ್ಕಳ

0: ಕಲ್ಯಾಣ ಸಮಿತಿ ಅಂತ ಒಂದು ನೇಮಕ ಆಗಿರುತ್ತೆ. 3 ವರ್ಷಗಳ ಅವಧಿಗೆ 5 ಜನರ ಒಂದು ಕಮಿಟಿ ಇರುತ್ತೆ. ಅದರ ಮೂಲಕ ಯಾವುದೇ ಮಗು ಸಿಕ್ಕಿದಾಗ, ಯಾವುದೇ ಮಗುಗೆ ಆಶ್ರಯ ಅವಶ್ಯಕತೆ ಇದ್ದಾಗ, ಯಾವುದೇ ಮಗುಗೆ ರಕ್ಷಣೆ ಅವಶ್ಯಕತೆ ಇದ್ದಾಗ, ಮುಖ್ಯವಾಗಿ ಆ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಪಾಲನೆ ಮತ್ತು ಪೋಷಣೆ ಮಾಡುವಂತಹದ್ದು ಒಂದು ಮುಖ್ಯವಾದಂತಹ ಸೇವೆ ಮೊದಲನೇದಾಗಿ.
1: ಆದ್ಮೇಲೆ ನಮ್ಮಲ್ಲಿ ಇನ್ನಿತರ ಒಂದು ಸರ್ಕಾರದ ಯೋಜನೆಗಳು, ತುಂಬಾ ಯೋಜನೆಗಳಿದೆ.
0: ಅದರಲ್ಲಿ OVC ಎನ್ನುವಂತಹದ್ದು ಮುಖ್ಯವಾಗಿ ನಾವು ನೋಡಬಹುದು. OVC ಅಂತಂದ್ರೆ ಆರ್ಫನ್ಸ್ ಅಂಡ್ ವಲ್ನರಬಲ್ ಚಿಲ್ಡ್ರನ್ಸ್ ಅಂತ. ಯಾರು ಪೋಷಕರು ಇಲ್ಲದೇ ಇರುವಂತಹ ಮಕ್ಕಳು, ಮತ್ತೆ ವಲ್ನರಬಲ್ ಚಿಲ್ಡ್ರನ್ಸ್ ಅಂತಂದಾಗ ನಾವು HIV ಪಾಸಿಟಿವ್ ಆಗಿರುವಂತಹ ಮಕ್ಕಳನ್ನ ನಾವು ನೋಡಬಹುದು. 18 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳನ್ನ, ಅಥವಾ 18 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳು HIV ಪಾಸಿಟಿವ್ ಇರುವಂತಹ ಪೇರೆಂಟ್ಸ್ ಜೊತೆ ಇರುವಂತಹ ಮಕ್ಕಳನ್ನ ನೋಡಬಹುದು. ಅಥವಾ ಅಂದ್ರೆ ಮಕ್ಕಳಿಗೆ ಪಾಸಿಟಿವ್ ಇರ್ಬೋದು, ಅಥವಾ ಪೇರೆಂಟ್ಸ್ ಗೆ ಪಾಸಿಟಿವ್ ಇದ್ದು ಅವ್ರ ಜೊತೆ ಮಕ್ಕಳು ಇರ್ಬೋದು. ಅಂತವರಿಗೆ ನಮ್ಮ ಒಂದು ಸರ್ಕಾರದ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಅಂತೆ ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮಕ್ಕಳಿಗೆ ಕೊಡುವಂತ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನ ನಾವು ನೋಡಬಹುದು. ಈಗ ನಮ್ಮ ಜಿಲ್ಲೆನಲ್ಲಿ ಸುಮಾರು 1,500 ಬೆನಿಫಿಷರೀಸ್, 1,500 ಮಕ್ಕಳು ಈ ಒಂದು ಫಲಾನುಭವಿಗಳಾಗಿ ಈ ಒಂದು ಪ್ರೋತ್ಸಾಹವನ್ನು ಪಡ್ಕೊಳ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಇದು ಮುಖ್ಯವಾಗಿ ಇರ್ತಕ್ಕಂಥ, ಇದನ್ನ ನಾವು ಆರೋಗ್ಯ ಇಲಾಖೆ ಮೂಲಕ ಅವರಿಂದ ನಾವು ಒಂದು ಮಾಹಿತಿನ ತಕೊಂಡು ಅವರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇರುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಹಾಗೆ ಅದ್ರ ಜೊತೆಗೆ ಸ್ಪಾನ್ಸರ್ಶಿಪ್ ಅಂತ ಕರಿತೀವಿ, ಅಂದ್ರೆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆ. ಆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆಯಲ್ಲಿ ಎಲ್ಲಿ ಒಂದು ಏಕ ಪೋಷಕರು ಇರುವಂತಹ ಮಕ್ಳು ಇರ್ತಾರೆ, ಅಥವಾ ಪೋಷಕರು ಇಬ್ರು ಇಲ್ಲದೆ ಇರುವಂತಹ ಮಕ್ಳು ಇರ್ತಾರೆ, 18 ವರ್ಷಕ್ಕಿಂತ ಒಳಪಟ್ಟವರು, ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಅದರಲ್ಲಿ ಇತ್ತೀಚೆಗೆ ಸರ್ಕಾರದಲ್ಲಿ ಒಂದು ಅಂಶವನ್ನ ನಾವು ಸೇರಿಸಿರುವಂತಹದ್ದು, ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಅವ್ರಿಗೆ ಒಂದು ಪ್ರಥಮ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹದ್ದು. ಅಂತಹ ಮಕ್ಕಳಿಗೆ ನಾವು ಸರ್ಕಾರದ ಮೂಲಕ ಈ ಪ್ರಾಯೋಜಕತ್ವ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಕೊಡೋದ್ರ ಮೂಲಕ ಅವ್ರಿಗೆ ಏನು ಪೋಷಕರು ಓದ್ಸೋದಕ್ಕೆ ಕಷ್ಟ ಆಗುತ್ತೆ ಮಕ್ಕಳನ್ನ, ಏಕ ಪೋಷಕರು ಇರ್ತಾರೆ ಮಗುವನ್ನ ಓದ್ಸೋದಕ್ಕೆ ತಾಯಿಯಿಂದ ಆಗ್ತಾ ಇಲ್ಲ, ಅಂತಹ ಮಕ್ಕಳಿಗೆ ನಾವು ಈ ಸೌಲಭ್ಯವನ್ನ ಕೊಡ್ತಾ ಇದೀವಿ. ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ 1,600 ಬೆನಿಫಿಷಿಯರೀಸ್ ಈಗ ಪ್ರಸ್ತುತವಾಗಿ ಇದ್ದಾರೆ. 1,600 ಮಕ್ಕಳುಗಳು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ತಾ ಇರೋದನ್ನ ಗಮನಿಸಬಹುದು.
2: ಸರ್, ಈಗ ಸಾಮಾನ್ಯ ಜನರು ಈ ಒಂದು ಮಕ್ಕಳ ರಕ್ಷಣಾ ಘಟಕವನ್ನು ಯಾವ ಸಂದರ್ಭಗಳಲ್ಲಿ ಅಥವಾ ಯಾವ ಸಮಯಗಳಲ್ಲಿ ಸಂಪರ್ಕ ಮಾಡಬಹುದು ಸರ್?
0: ಸರ್, ಮೊದಲನೇದಾಗಿ ಇಲ್ಲಿ ನಾವು ಮಕ್ಕಳ ರಕ್ಷಣಾ ಘಟಕ ಅಂತಂದ್ರೆ ಅಗತ್ಯವಾದಂತಹ ಸೇವೆಯನ್ನು ಒದಗಿಸುವಂತಹ ಇಲಾಖೆ ಆಗಿರೋದ್ರಿಂದ ಪ್ರತಿ 24 ಗಂಟೆನೂ ಸೌಲಭ್ಯವನ್ನು ಕೊಡುವಂತ ಅಥವಾ ಭೇಟಿ ನೀಡೋಕೆ ಅವಕಾಶ ಇರುವಂತಹ ಒಂದು ಇಲಾಖೆನೇ ಆಗಿರುತ್ತೆ. ಅದರಲ್ಲಿ ಕಚೇರಿ ಸಮಯ ಬಂದ್ರೆ 10:30-5:30 ಕಚೇರಿ ಸಿಬ್ಬಂದಿಗಳು ಹಾಜರಿರ್ತಾರೆ, ಅಂತ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನ ಭೇಟಿ ಮಾಡಬಹುದು. ಅದನ್ನ ಹೊರತುಪಡಿಸಿ ತುರ್ತು ಅಗತ್ಯ ಇದೆ ಅಂತಂದ್ರೆ ನಮ್ಮಲ್ಲಿ 1098 ಮಕ್ಕಳ ಸಹಾಯವಾಣಿ ಇದೆ. 1098 ಮಕ್ಕಳ ಸಹಾಯವಾಣಿ ಮೂಲಕ ಅವ್ರು 24 ಗಂಟೆ, ದಿನದ 24 ಗಂಟೆನೂ ಕೂಡ ಸೇವೆ ಸಿದ್ಧವಾಗಿರುತ್ತೆ. 24 ಗಂಟೆನೂ ಕೂಡ ಯಾವುದೇ ಸೌಲಭ್ಯ ಅಥವಾ ಮಾಹಿತಿ ಬೇಕು ಅಂತಂದ್ರೆ ಅಥವಾ ತುರ್ತು ಅಗತ್ಯ ಇದೆ ಅಂತಂದ್ರೆ ಸೇವೆಯನ್ನು ಒದಗಿಸೋಕ್ಕೋಸ್ಕರ ಇರುತ್ತೆ. ಹಾಗಾಗಿ ಅವ್ರು ತುರ್ತು ಇದ್ರೆ 1098 ಕರೆ ಮಾಡೋದ್ರ ಮೂಲಕ ಭೇಟಿ ಮಾಡಬಹುದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ.
2: ಓಕೆ ಸರ್, ಈಗ ಒಂದು ವೇಳೆ ಮಕ್ಕಳ ಮೇಲಿನ ದೌರ್ಜನ್ಯ ಇರ್ಬೋದು, ಮಕ್ಕಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪ್ರಕರಣಗಳು ಕಂಡು ಬಂದಾಗ ತಾವು ಹೇಗೆ ಆ ಒಂದು ಪ್ರಕರಣಗಳನ್ನು ನಿರ್ವಹಿಸ್ತೀರಾ ಸರ್?
0: ಸರ್, ಅದು ಮೊದಲಾಗಿ ನಮಗೆ ಮಕ್ಕಳ ಸಹಾಯವಾಣಿಗೆ ಬಂದು ಏನಾದರೂ ಮಾಹಿತಿ ಬಂತು ಅಂತಂದ್ರೆ, ಈಗ ಉದಾಹರಣೆಗೆ ನಮ್ ಬಾಲ್ಯ ವಿವಾಹ ಅಂತ ನಾವು ನೋಡ್ತೀವಿ, ಮತ್ತೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದನ್ನ ನೋಡ್ತೀವಿ. ಆತರ ಏನಾದ್ರೂ ಕಂಡು ಬಂತು ಅಂದ್ರೆ ತಕ್ಷಣವಾಗಿ ನಾವು ಆ ಸ್ಥಳಕ್ಕೆ ಭೇಟಿ ನೀಡುವಂತಹದ್ದಿರ್ಬೋದು, ಮಕ್ಕಳನ್ನ ರಕ್ಷಣೆ ಮಾಡುವಂತಹದ್ದಿರ್ಬೋದು, ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸುವಂತಹದ್ದಿರ್ಬೋದು. ಅದಾದ್ಮೇಲೆ ಮಕ್ಕಳಿಗೆ ಒಂದು ಆಪ್ತ ಸಮಾಲೋಚನೆಯನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಏನೆಲ್ಲ ದೌರ್ಜನ್ಯ ಅಥವಾ ಸಮಸ್ಯೆಗಳಾಗಿದೆ ಅನ್ನೋದನ್ನ ತಿಳ್ಕೊಂಡು, ಅದು ಯಾರಿಂದ ಆಗಿದೆ ಅನ್ನುವಂಥದನ್ನ ತಿಳ್ಕೊಂಡು ಅವ್ರ ವಿರುದ್ಧ ಕಾನೂನು ಕ್ರಮವನ್ನ ತಗೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈಗಾಗಲೇ ಯಾವುದೇ ಬಾಲ್ಯ ವಿವಾಹ ಇರ್ಬೋದು ಅಥವಾ ಪೋಕ್ಸೋ ಪ್ರಕರಣ ಇರ್ಬೋದು ಅಥವಾ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಕುಟುಂಬದಿಂದ ಪೋಷಕರಿಂದನೇ ಮಕ್ಕಳಿಗೆ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು. ದೌರ್ಜನ್ಯ ಅಂತಂದ್ರೆ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋದಷ್ಟೇ ಅಲ್ಲ, ದೈಹಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಮಾನಸಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಅಂತಹ ಯಾವುದೇ ಪ್ರಕರಣಗಳು ಬಂದ್ರು ಕೂಡ ಅದನ್ನ ತಕ್ಷಣ ಕಾನೂನು ಕ್ರಮವನ್ನು ತಗೊಳ್ಳುವಂತಹದನ್ನ ನಾವು ಮಾಡ್ತಾ ಇದೀವಿ. ನಾವು ಪೊಲೀಸ್ ಇಲಾಖೆಯ ಜೊತೆಗೆ ಮತ್ತೆ ಜಿಲ್ಲಾಡಳಿತದ ಜೊತೆಗೆ ಮತ್ತೆ ಇತರ ಬಾಲ ಕಾರ್ಮಿಕ ಇಲಾಖೆಯ ಜೊತೆಗೆ ಈಗ ವಿವಿಧ ಇಲಾಖೆಗಳ ಜೊತೆಗೆ ನಾವು ಒಗ್ಗೂಡಿ ಕೆಲಸವನ್ನು ಮಾಡ್ತಾ ಇದ್ದೀವಿ.
3: ಸರ್, ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ ಬಾಲ್ಯ ವಿವಾಹ ಇರ್ಬೋದು, ಬಾಲ್ಯ ಕಾರ್ಮಿಕತೆ ಇರ್ಬೋದು,

0: ಅಂತ ಹೇಳಿದ್ರೆ. ಸೊ ಇವುಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಘಟಕ ಯಾವ ರೀತಿ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಸರ್?
1: ಸರ್, ಈಗಾಗಲೇ ನಾವು ಮೊದಲನೇದಾಗಿ ಈ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಮತ್ತೆ ಒಂದು ಹಾಡಿ ಸಮುದಾಯಗಳಲ್ಲಿ ಹೆಚ್ಚಿನ ಅರಿವನ್ನ ಮೂಡಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಮೊದಲು ಅರಿವು ಮೂಡಿಸಿದಾಗ ಇಂತಹ ಘಟನೆಗಳಾಗುವಂತಹದ್ದು ಕಡಿಮೆ ಆಗ್ಬಹುದು, ನಾವು ಮೊದಲಾಗಿ ಕ್ರಮ ತಗೋಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಅರಿವನ್ನ ಮೂಡಿಸ್ತಾ ಇದೀವಿ. ಜೊತೆಗೆ ಮತ್ತೆ ಈ ತರ ಏನಾದ್ರೂ ಕಂಡು ಬಂತು ಅಂದ್ರೆ ತಕ್ಷಣಕ್ಕೆ ನಾವು ಸ್ಥಳ ಭೇಟಿ ಮಾಡಿ ಅವ್ರಿಗೆ ಕ್ರಮವನ್ನು ತಗೊಳ್ಳುವಂತಹದನ್ನು ಕೂಡ ಮಾಡ್ತಾ
0: ಇದ್ದೀವಿ. ಸರ್, ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತನಾಡಿದ್ರೆ, ಈ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಪೋಷಕರಿಗೆ ಮತ್ತು ಸಮಾಜಕ್ಕೆ ಒಂದು ಜಾಗೃತಿ ಮೂಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಸರ್?
1: ಜಾಗೃತಿ ಮೂಡಿಸುವಂತಹ ಇದರಲ್ಲಿ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಬರುತ್ತೆ, ಮತ್ತೆ ಮಕ್ಕಳ ಗ್ರಾಮ ಸಭೆ ಅಂತ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಆದ್ಯತೆಯನ್ನ ಕೊಡೋದ್ರ ಮೂಲಕ ಅಲ್ಲಿ ಸಭೆಗಳಲ್ಲಿ ಒಂದು ಅರಿವನ್ನ ಮೂಡಿಸುವಂತಹದ್ದು, ನಮ್ಮ ಅಂಗನವಾಡಿ ಕೇಂದ್ರಗಳ ಮೂಲಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಇರತಕ್ಕಂತಹ ಅಂಗನವಾಡಿ ಕೇಂದ್ರಗಳ ಮೂಲಕ ಯಾರು ಗರ್ಭಿಣಿಯರು, ಬಾಣಂತಿಯರು ಮತ್ತೆ ಮಕ್ಕಳು, ಅಂಗನವಾಡಿ ಏನ್ ಫಲಾನುಭವಿಗಳಿದ್ದಾರೆ ಅಲ್ಲಿ ಅವರಿಗೆ ನಾವು ಅರಿವನ್ನ ಮೂಡಿಸೋದ್ರ ಮೂಲಕ ಇದು ಮುಂದೆ ಆಗದೆ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ, ಕಾನೂನಿನಲ್ಲಿ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗದೆ ಇರೋ ರೀತಿಯಲ್ಲಿ ನಾವು ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ.
0: ಓಕೆ ಸರ್, ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಾರೆ, ಈಗ ಒಂದು ಬಾಲ್ಯ ವಿವಾಹ ಅನ್ನೋದ್ರ ಬಗ್ಗೆ ತಾವು ಹೇಗಿದೆ ಸರ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಒಂದು ಬಾಲ್ಯ ವಿವಾಹ ಕಾಯ್ದೆ ಅಥವಾ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಸ್ಥಿತಿಗತಿಯಲ್ಲಿದೆ ಸರ್?
1: ಸರ್, ಇಲ್ಲಿ ನಾವು ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಅತಿ ಹೆಚ್ಚು ಆಗ್ತಾ ಇದೆ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಬಟ್ ಇಲ್ಲಿ ನಾವು ನೋಡ್ತಾ ಇರೋದ್ ಮಟ್ಟಿಗೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಪ್ರಕರಣಗಳನ್ನ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಅದು ಯಾರ ಮೂಲಕನೋ, ಬೇರೆ ಸಾರ್ವಜನಿಕರ ಮೂಲಕ, ಸಂಬಂಧಿಕರ ಮೂಲಕ, ಅಕ್ಕಪಕ್ಕದ ಮನೆಯವರ ಮೂಲಕ, ಮಕ್ಕಳ ಸಹಾಯವಾಣಿಗೆ ನಮ್ಗೆ ತಕ್ಷಣ ಕರೆ ಬರುತ್ತೆ, ಮದುವೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅಂತ. ನಾವು ಅದನ್ನ ತಕ್ಷಣ ಭೇಟಿ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಅವ್ರಿಗೆ ಮಾಡ್ಕೊಳ್ಳೋದು ಮುಂದೆ 18 ವರ್ಷ ಆಗೋವರೆಗೂ ಮಾಡ್ಕೊಳ್ಬಾರ್ದು ಅನ್ನೋ ತಿಳುವಳಿಕೆಯನ್ನು ಮೂಡಿಸಿ ಅವ್ರಿಗೆ ಎಚ್ಚರಿಕೆ ಒಂದು ಬರವಣಿಗೆಯಲ್ಲಿ ಬರೆಸ್ಕೊಂಡು ಕಳಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಬಟ್ ಆಗ್ತಾ ಇರುವಂತ ಪ್ರಕರಣಗಳು ಇದೆ, ಬಟ್ ಕಡಿಮೆ ಇದೆ ಆಗ್ತಾ ಇರುವಂತಹದ್ದು, ಬಟ್ ತಡೆಯುವಂತಹದ್ದು ಆಗ್ತಾ ಇದೆ ಸರ್. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅರಿವು ಇದ್ರೂ ಕೂಡ ಎಷ್ಟೋ ಸಾರ್ವಜನಿಕರು, ಎಷ್ಟೋ ಮಕ್ಕಳ ಪೋಷಕರು ಅರಿವು ಇದ್ರೂ ಕೂಡ ಬಾಲ್ಯ ವಿವಾಹ ಕಾಯ್ದೆ ಇದೆ. ನಮ್ಗೀಗ ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು 2006 ನಮ್ಮ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದಿದೆ. ಹಾಗೆ 2016 ಕರ್ನಾಟಕದಲ್ಲಿ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಿದ್ದುಪಡಿ ನಿಯಮಗಳು ಬಂದಿದೆ. ಆ ಕಾಯ್ದೆನಲ್ಲಿ ಹೇಳುತ್ತೆ, ಯಾರೇ ಬಾಲ್ಯ ವಿವಾಹವನ್ನ ಮಾಡಿದ್ರೆ ಅವರಿಗೆ 2 ವರ್ಷದವರೆಗೆ ಜೈಲು ಶಿಕ್ಷೆ ಇರುತ್ತೆ, 1,00,000 ದಂಡ ಇರುತ್ತೆ ಅನ್ನುವಂತಹದ್ದು ಈ ಕಾಯ್ದೆನಲ್ಲಿ ಹೇಳುತ್ತೆ. ಹಾಗೆ ಆ ಒಂದು ಹುಡುಗ ಮತ್ತೆ ಹುಡುಗಿಯ ನಡುವೆ ದೈಹಿಕ ಸಂಪರ್ಕ ಏನಾದ್ರೂ ಆಗಿದ್ರೆ ಅದನ್ನ ನಾವು ಪೋಕ್ಸೋ ಕಾಯ್ದೆನಲ್ಲಿ ಆ ಪ್ರಕರಣವನ್ನ ನೋಡ್ತೀವಿ. ಪೋಕ್ಸೋ ಕಾಯ್ದೆನಲ್ಲಿ ಹುಡುಗನಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹದ್ದು, ಈ ಪೋಕ್ಸ ಕಾಯ್ದೆನಲ್ಲಿ ಅವ್ರಿಗೆ ಕನಿಷ್ಠ 10 ವರ್ಷದಿಂದ 20 ವರ್ಷದವರೆಗೂ ಅಥವಾ ಅವ್ರಿಗೆ ಮರಣದಂಡನೆವರೆಗೂ ಒಂದು ಜೀವನ ಪರ್ಯಂತ ಒಂದು ಜೈಲು ಶಿಕ್ಷೆವರೆಗೂ ಕೂಡ ಅವ್ರಿಗೆ ಅವಕಾಶ ಇರುತ್ತೆ ಅವರ ಒಂದು ತಪ್ಪುಗಳನ್ನ ಮಾಡಿರುವಂತಹ ಅದರ ಆಧಾರದ ಮೇಲೆ. ಬಟ್ ಇದು ಎಷ್ಟೋ ಕಾನೂನಿನ ತಿಳುವಳಿಕೆ ಇದ್ರೂ ಕೂಡ ಕೆಲವರು ಅದನ್ನ ಏನು ಆಗಲ್ಲ ಅನ್ನುವಂತಹ ಒಂದು ಧೈರ್ಯದಲ್ಲಿ ಅಥವಾ ಏನು ಆಗಲ್ಲ ಅನ್ನುವಂತಹ ಒಂದು ಮನೋಭಾವನೆಯಲ್ಲಿ ಸಿದ್ಧತೆ ಮಾಡ್ಕೊಳ್ಳುವಂತಹದ್ದು, ವಿವಾಹ ಮಾಡ್ಕೊಳ್ಳುವಂತಹದ್ದು ನಾವು ಗಮನಿಸ್ತಾ ಇದೀವಿ. ಬಟ್ ಇನ್ನು ಎಲ್ಲೋ ಕೆಲವರು ಅರಿವು ಇಲ್ದೇನೆ ಮಾಡ್ಕೊಂಡಿರುವಂತಹದ್ದು ಇರುತ್ತೆ. ಬಟ್ ನಾನು ತಿಳಿಸುವಂತಹದ್ದು ಸಾರ್ವಜನಿಕರಿಗೆ, ಯಾರು ಪೋಷಕರಿಗೆ, ಈಗಿನ ಒಂದು ಕಾನೂನು ಕ್ರಮ ತುಂಬಾ ಕಟ್ಟುನಿಟ್ಟಾಗಿ ಇರೋದ್ರಿಂದ ಆದಷ್ಟು ಈ ಬಾಲ್ಯ ವಿವಾಹ ಸಿದ್ಧತೆ ಮಾಡ್ಕೊಳ್ಳೋದು, ಬಾಲ್ಯ ವಿವಾಹ ಮಾಡ್ಕೊಳ್ಳೋದನ್ನ ತಡಿಬೇಕು, ತಮ್ಮ ಹಂತದಲ್ಲೇ ತಡಿಬೇಕು. ಹಾಗಾಗಿ ಆ ಮಕ್ಕಳ ಒಂದು ಹಕ್ಕುಗಳನ್ನ ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಸರ್, ಇದ್ರ ಜೊತೆಗೆ ಈ ಒಂದು ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಒಂದು ತುರ್ತು ಸಹಾಯ ಅಂತ ಬಂದಾಗ ಯಾವ ರೀತಿಯ ಒಂದು ಸಹಾಯವನ್ನು ನೀಡಲಾಗ್ತಾ ಇದೆ ಸರ್?
1: ಆಕ್ಚುಲಿ ನಮ್ಮಲ್ಲಿ ಏನಂತಂದ್ರೆ, ನಾವು ಇದರಲ್ಲಿ DLSA ಮತ್ತೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ. ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು ಮಕ್ಕಳಿಗೆ, ಆ ರೀತಿ ಸಮಸ್ಯೆಗಳು ಬಂದಾಗ ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಾವು ವರದಿಯನ್ನ ಕೊಡೋದ್ರ ಮೂಲಕ ಅವ್ರ ಮೂಲಕ ಪರಿಹಾರವನ್ನ ಸರ್ಕಾರದಿಂದ ಮಕ್ಕಳಿಗೆ ಕೊಡುವಂತಹದ್ದು ಇರುತ್ತೆ. ಬಟ್ ನಾವು ಕೊಡುವಂತಹದ್ದು ತಕ್ಷಣದ ಪರಿಹಾರ ಅಂತ, ಯಾವುದೇ ರೀತಿಯಲ್ಲಿ ಪೋಕ್ಸೋ ಪ್ರಕರಣಗಳು ಅಥವಾ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದಾಗ ಆ ಮಗುವಿನ ತಕ್ಷಣದ ಪರಿಹಾರಕ್ಕೆ ಅಂತೇಳಿ ನಾವು 10,000 ಕೆಲವೊಂದು ಸಂದರ್ಭದಲ್ಲಿ ಒಂದು ಹಾಸ್ಪಿಟಲ್ ಖರ್ಚಿಗೆ ಅಂತೇಳಿ ನಾವು 50,000 ಮ್ಯಾಕ್ಸಿಮಮ್ 1,00,000 ನಮ್ಮಿಂದ

0: ಹೋಗಲಿಕ್ಕೆ ಅವಕಾಶ ಇರುತ್ತೆ. ಬಟ್ ಅದನ್ನ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ನಾವು ಇನ್ನು ಬೇರೆ ರೀತಿಯಲ್ಲಿ ನಾವು ಕೊಡುವಂತಹದ್ದು ಅಂತಂದ್ರೆ, ಒಂದು ಆಶ್ರಯವನ್ನು ಕೊಡುವಂತಹದ್ದು ಇರುತ್ತೆ. ನಮ್ಮ ಸಂಸ್ಥೆಗಳ ಮೂಲಕ ಅವರಿಗೆ ಆಶ್ರಯವನ್ನು ಕೊಡುವಂತಹದ್ದು ಇರುತ್ತೆ. ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏಕ ಪೋಷಕರು ಅಥವಾ ಪೋಷಕರು ಇಲ್ಲದೇ ಇರುವಂತಹ ಸಂದರ್ಭ ಇದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಂದ್ರೆ, ನಾನೇನು ಈಗ ಆಲ್ರೆಡಿ ಹೇಳಿದೆ, OBC ಒಂದು ಸ್ಕೀಮ್ ಮೂಲಕ ಅಥವಾ ನಮ್ಮಲ್ಲಿ ಬರ್ತಕ್ಕಂತ ಒಂದು ಸ್ಪಾನ್ಸರ್ಶಿಪ್ ಮೂಲಕ ನಾವು ಅವ್ರಿಗೆ ಬೆನಿಫಿಟ್ಸ್ ಅನ್ನು ಕೊಡೋದಂತ ವ್ಯವಸ್ಥೆ ಇದೆ.
1: ಸರ್, ಹಾಗೆ ಈ ಒಂದು ಅನಾಥ ಮಕ್ಕಳಿರ್ಬೋದು ಅಥವಾ ಬೀದಿ ಮಕ್ಕಳು ಅಥವಾ ಕಳೆದೋದಂತಹ ಮಕ್ಕಳಿಗೊಂದು ಪುನರ್ವಸತಿ ವ್ಯವಸ್ಥೆ ಅಥವಾ ಪ್ರಕ್ರಿಯೆ ಹೇಗಿರುತ್ತೆ ಸರ್?
0: ಸರ್, ಈಗ ಅದು ಒಂದು, ನಾವು ಪೋಷಕರೇ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳನ್ನ ಒಪ್ಪಿಸುವಂತಹ ಒಂದು ಪ್ರಕರಣಗಳು ಇರುತ್ತೆ. ಯಾರಿಗೆ ಮಕ್ಕಳ ಅವಶ್ಯಕತೆ ಇಲ್ಲ ಅಥವಾ ಸಾಕೋದಿಕ್ಕೆ ಅವರು ಆಗ್ತಾ ಇಲ್ಲ ಅಥವಾ ಅವರು ಮಕ್ಕಳು ನಮಗೆ ಬೇಡ ತಿರಸ್ಕರಿಸುವಂತಹ ಒಂದು ಸಂದರ್ಭಗಳು ಬರುತ್ತೆ, ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಅವರೇ ಕಾನೂನುಬದ್ಧವಾಗಿ ನಮಗೆ ಮಗು ಬೇಡ ಅಂತೇಳಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ತಿರಸ್ಕರಿಸಿದಾಗ ಅಥವಾ ಮಕ್ಕಳನ್ನ ಕೊಟ್ಟಾಗ ನಾವು ಅವ್ರನ್ನ ಸಂಸ್ಥೆಯ ಮೂಲಕ ಸಾಕುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದು ಬಿಟ್ರೆ
1: ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ವಸಂತಮ್ಮ, ಊರು ಭೀಮಕ್ಕಿರಾಡಿ.
1: ವಸಂತಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನಂತ, ಮಕ್ಕಳ ಹಕ್ಕುಗಳು ಮತ್ತೆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.
2: ಏನಿಲ್ಲ ಈಗ, ಹಾಡಿ ಅಂತಲ್ಲ, ಎಲ್ಲ ನಮ್ಮ ಊರುಗಳಲ್ಲೂ ಅದೇ ತರ ತಂದೆ ತಾಯಿಗಳು ಸ್ವಲ್ಪ ಮಕ್ಕಳು ಆದಷ್ಟು ಇದ್ದೇವಂತರು, ಅವರು ತಿಳ್ಕೊಂಡಾಗ ನಮ್ಗಳಿಗೂ ನಮ್ಗಳಿಗೂ ಏನು ತೊಂದ್ರೆ ಅಷ್ಟೊಂದು ಆಗಲ್ಲ. ಇದೇನಾಗಿ ಯಾವ್ದೇ ಕಾರಣ ಕೊಟ್ಟು ಮುಚ್ಚಿ ಮದುವೆ ಮಾಡಿದ್ರು ಒಂದ್ ಪ್ರೆಗ್ನೆಂಟ್ ಆದಾಗ ಮಕ್ಕಳು ಕರೆ ಕೊಡ್ಬಾರ್ದು ಅಂತ
1: ಕೇಳಿಸ್ಕೊಳ್ಳಿ.
0: ನೀವು ಹೇಳೋದು ಸರಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರೋದು ಏನಂತಂದ್ರೆ, ಮಕ್ಕಳುಗಳು 18 ವರ್ಷಕ್ಕೆ ಒಳಪಟ್ಟಂತ ಮಕ್ಕಳುಗಳೇ ಶಾಲಾ ಹಂತದಲ್ಲಿ ಕಾಲೇಜು ಹಂತದಲ್ಲಿ ಓದ್ತಾ ಇದ್ದಾಗ ಅವರೇ ಇಷ್ಟಪಟ್ಟು ಓಡಿ ಹೊರಟೋಗುವಂತಹದ್ದು, ಓಡಿ ಹೋಗಿ ಆಮೇಲೆ ಬಾಲ್ಯ ವಿವಾಹ ಆಗುವಂತಹ ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಪೋಷಕರು ಇಮಿಡಿಯೇಟ್ ಆಗಿ ಹತ್ರದ ಪೊಲೀಸ್ ಠಾಣೆ ದೂರು ನೀಡಬೇಕು. ಈಗ ಓಡಿ ಹೋಗಿರುವಂತಹ ಘಟನೆಗಳಿದ್ದಾಗ ಅದನ್ನ ದೂರನ್ನ ದಾಖಲು ಮಾಡ್ಬೇಕಾಗುತ್ತೆ. ಆಮೇಲೆ ಅವರು ಸಿಕ್ಕಿದ ಮೇಲೆ ನಾವು ಮುಂದಿನ ಒಂದು ಕಾನೂನು ಕ್ರಮವನ್ನು ತಗೊಳ್ಳುವಂತಹದ್ದು ಇರುತ್ತೆ. ಬಟ್ ಆ ಸಂದರ್ಭದಲ್ಲಿ ಪೋಷಕರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಅನ್ನುವಂತಹದ್ದು ಇರೋದಿಲ್ಲ ಕಾನೂನಲ್ಲಿ. ಬಟ್ ಯಾವಾಗ ಪೋಷಕರೇ ನಾವೇ ಬಲವಂತವಾಗಿ ಮಗುವನ್ನ ಒಪ್ಪಿಸಿ ಮಗುವನ್ನ ಬಲವಂತವಾಗಿ ಮದುವೆ ಮಾಡುವಂತಹದ್ದು ಬಾಲ್ಯ ವಿವಾಹ ಮಾಡುವಂತಹದ್ದು ಕಂಡು ಬರುತ್ತೆ, ಅಂತ ಸಂದರ್ಭದಲ್ಲಿ ಪೋಷಕರಿಗೆ ಶಿಕ್ಷೆ ಆಗುತ್ತೆ. ಬಟ್ ಎಷ್ಟೋ ವಿಷಯಗಳಲ್ಲಿ ನಾವು ಗಮನಿಸ್ತೀವಿ, ಪೋಷಕರಿಗೂ ಕೂಡ ಗೊತ್ತಿಲ್ಲದೇನೆ ಮಕ್ಕಳೇ ಮಾಡ್ಕೊಳ್ಳುವಂತಹ ಸಂದರ್ಭಗಳು ಇರುತ್ತೆ, ಅಥವಾ ಅನಿವಾರ್ಯವಾಗಿ ಮಕ್ಕಳು ಮಾಡಿಕೊಂಡು ಪೋಷಕರಿಗೆ ಒಂದು ಒತ್ತಡ ಮತ್ತು ಸಮಸ್ಯೆಗಳನ್ನ ತಂದಿರುವಂತಹ ಪ್ರಕರಣಗಳನ್ನು ಕೂಡ ನಾವು ಗಮನಿಸ್ಬೋದು. ಬಟ್ ನಾನು ಈ ಸಂದರ್ಭದಲ್ಲಿ ಹೇಳುವಂತಹ ಹೌದು,
2: ಗರ್ಭ ಬಲ್ತಿರಲ್ಲ ಮಕ್ಕಳು, ಒಂದು ಗರ್ಭವತಿ ಆದಾಗ ಅದು ಅವ್ರಿಗೂ ಆರೋಗ್ಯ ಕೆಟ್ಟು,
0: ಹೌದೌದು,
2: ಇವೆಲ್ಲ ತಂದೆ ತಾಯಿಗಳು ಕೊಡ್ಬೇಕು. ಆಮೇಲೆ ಈಗೆಲ್ಲ ಮಕ್ಕಳು ಸ್ವಲ್ಪ ಓದಿರೋ ಮತ್ತೆ
0: ಹೌದೌದು,
2: ಅವರು ಸ್ವಲ್ಪ ತಿಳ್ಕೊಂಡಾಗ ನಮ್ ದೇಶ ಒಳ್ಳೇದಾಗ್ಬೋದು ಅನ್ನಿಸ್ತದೆ.
0: ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಈಗ ನಿಮ್ಮಷ್ಟು ಒಂದು ಕಾಳಜಿ ಎಲ್ಲರಿಗೂ ಸಮಾಜದಲ್ಲಿ ಇತ್ತು ಅಂತಂದ್ರೆ ನಾವು ಈ ಬಾಲ್ಯ ವಿವಾಹವನ್ನ ಮುಕ್ತವಾಗಿ ನಾವು ಒಂದು ಜಿಲ್ಲೆಯನ್ನ ಮಾಡಬಹುದು. ಎಲ್ಲಾ ಪೋಷಕರು ಹಾಗೆ ಮಕ್ಕಳು ಇದನ್ನ ಅರ್ಥಕೊಂಡು ಇದ್ರೆ ಒಂದು ಒಳ್ಳೆಯ ಸಮಾಜ, ಒಳ್ಳೆಯ ಜಿಲ್ಲೆಯನ್ನ ನಾವು ಒಂದು ತಯಾರು ಮಾಡೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಹಾಗಾಗಿ ನಿಮ್ಗಳಿಂದ ಈ ತರ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಅನ್ನೋಂತದನ್ನ ಕೇಳ್ತೀನಿ.
2: ತಮಗೂ ಕೂಡ ಧನ್ಯವಾದಗಳು, ಯಾಕಂದ್ರೆ ತಾವೆಲ್ಲೋ ಇರ್ತೀರ
0: ಸರ್,
2: ಅವ್ರು ಯಾವಾಗ್ಲೂ ಬಂದು ಅದನ್ನೇ ಪರಿಶೋಧನೆ ಮಾಡಕ್ ಆಗಲ್ಲ.
0: ಹೌದು,
2: ಅವ್ರು ಎಷ್ಟೋ ಕಾಳ್ರಿ
0: ಎಷ್ಟ
2: ಚೆನ್ನಾಗಿ ತಂದೆ ತಾಯಿಗಳು ಜವಾಬ್ದಾರಿ ತಗೋಬೇಕು.
0: ಹೌದು,
2: ಆದಷ್ಟು ಮಕ್ಕಳು ವಿದ್ಯಾವಂತಾಗಿ ಅದ್ರ ಬಗ್ಗೆ ಕೊಡ್ಬೇಕು ಅಂತ ನನ್ನ ಇಷ್ಟ.
0: ಹೌದು, ನಿಮ್ಮ ಹೆಸರೇನು ಅಮ್ಮ? ಮರ್ತ್ಬಿಟ್ಟೆ.
2: ವಸಂತಮ್ಮ,
0: ಧನ್ಯವಾದಗಳು ವಸಂತಮ್ಮ. ನಿಮ್ಮ ಒಂದು ಸಂದೇಶ, ನಿಮ್ಮ ಸಂದೇಶ ಎಲ್ಲ ನಮ್ಮ ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲಾರ್ಗು ಕೂಡ ನಿಮ್ಮ ಸಂದೇಶ ತಲುಪಲಿ, ಒಳ್ಳೆ ರೀತಿನಲ್ಲಿ ತಲುಪಲಿ, ಎಲ್ಲಾ ಪೋಷಕರು ಇದನ್ನ ಅರ್ತ್ಕೊಂಡು ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋಂತ ಅದನ್ನ ನಿಮ್ ಮೂಲಕ ಕೇಳ್ತೀನಿ ನಮ್ಮ ಎಲ್ಲಾರ್ಗು.
1: ಧನ್ಯವಾದಗಳು ವಸಂತಮ್ಮ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಮಕ್ಕಳ ಪುನರ್ವಸತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ.

0: ಇದು ನಾವು ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳ ಮೂಲಕ ನಾವು ಮಾಡ್ತೀವಿ. ಮಕ್ಕಳನ್ನ ಅವರೇ ಒಪ್ಪಿಸಿರುವಂತಹ ಮಕ್ಕಳುಗಳನ್ನ ನಾವು ನೋಡ್ತೀವಿ. ಅಥವಾ ಯಾವುದೇ ಒಂದು ನಾವು ಇತ್ತೀಚಿನ ಘಟನೆಗಳನ್ನ ನೋಡಿದೀವಿ, ಉದಾಹರಣೆಗೆ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ನೋಡಿದೀವಿ, ಎತ್ತಂತ ಮಗುವನ್ನ ರಸ್ತೆನಲ್ಲಿ ಚರಂಡಿನಲ್ಲಿ ಅಥವಾ ಯಾವುದೋ ಒಂದು ರಸ್ತೆ ಬದಿನಲ್ಲಿ ಇಟ್ಟು ಹೋಗಿರುವಂತಹ ಒಂದು ಪ್ರಕರಣಗಳು ಕೂಡ ಇದೆ. ಅಂತಹ ಪ್ರಕರಣಗಳು ಬಂದಾಗ ಯಾರಿಗೆ ಅದು ಮೊದಲು ತಿಳಿಯುತ್ತೆ, ಸಡನ್ ಆಗಿ ಅವರು ಯಾವ್ದು ಹತ್ರ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೆ ಮೂಲಕ ಅವರು ತಿಳಿಸ್ಬೇಕಾಗುತ್ತೆ. ಯಾರು ಕೂಡ ಈ ಒಂದು ದತ್ತು ನಾವು ವಿಷಯದಲ್ಲಿ ನೋಡಿದಾಗ ಕೂಡ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲೋ ಮಗು ಸಿಕ್ತು ಅಂದ್ಬಿಟ್ಟು ತಗೊಂಡೋಗಿ ಸಾಕಳಂತದ್ದು ಮಾಡ್ತಾರೆ. ಇದು ಕಾನೂನಿನ ಮೂಲಕ ಅವಕಾಶ ಇಲ್ಲ, ಅದನ್ನ ಅಕ್ರಮವಾಗಿ ದತ್ತು ಮಾಡ್ಕೊಂಡಿರುವಂತಹ ಒಂದು ವ್ಯವಸ್ಥೆ ಅಂತ ನಾವು ಅಂತೀವಿ ಕಾನೂನಲ್ಲಿ. ಹಂಗಾಗಿ ಆತರ ಮಗು ಎಲ್ಲೇ ಸಿಕ್ಕಿದ್ರು ಕೂಡ ತಕ್ಷಣವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು, ಮಕ್ಕಳ ಸಹಾಯಣೆಗೂ ತಿಳಿಸೋದ್ರ ಮೂಲಕ ಅದು ನಮ್ಮ ಮೂಲಕ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಮಕ್ಕಳ ಒಂದು ಕಲ್ಯಾಣ ಸಮಿತಿ ಮುಂದೆ ಹಾಜರಾಗಿ ಅದನ್ನ ನಾವು ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮೂಲಕ ಮತ್ತೆ ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ದೂರು ಕೊಡೋದ್ರ ಮೂಲಕ ಮೊದಲಿಗೆ ನಾವು ಪೋಷಕರನ್ನ ಹುಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದ್ ವೇಳೆ ಪೋಷಕರು ಸಿಕ್ಕಿದ್ರೆ ಪೋಷಕರಿಗೆ ಮಗುವನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಅದನ್ನ ಮುಂದಿನ ಒಂದು ಕಾನೂನು ಮೂಲಕ ದತ್ತುವನ್ನು ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಇಲಾಖೆ ಮೂಲಕ ಮಾಡ್ತೀವಿ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನಂತ. ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಹೇಳಿ.
2: ನಮಸ್ತೆ,
0: ಮಾತಾಡಿ. ಹದಿನೆಂಟು ವರ್ಷದವರೆಗೂ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ರಕ್ಷಣೆ ಇರುತ್ತೆ. ಏನು ಆಮೇಲೆ ನಾವು ಕುಟುಂಬ ಇದೆ ಅಥವಾ ಸಂಬಂಧಿಕರು ಇದ್ದಾರೆ ಅಂತಂದ್ರೆ ನಾವು ಅವ್ರ ಮೂಲಕ ಕುಟುಂಬಕ್ಕೆ ಮತ್ತೆ ಸಂಬಂಧಿಕರಿಗೆ ಕಳ್ಸಿಕೊಡೋ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ರೂ ಕೂಡ ಯಾವುದೇ ಪೋಷಕರು ಇಲ್ಲ ಸಂಬಂಧಿಕರು ಇಲ್ಲ ಅಂತಂದ್ರೆ ನಾವು ಹದಿನೆಂಟು ವರ್ಷದ ಒಳಗಡೆ ಇದ್ದಾಗೇನೆ ಮಗುವನ್ನ ದತ್ತು ವ್ಯವಸ್ಥೆ ಕೊಡೋದಕ್ಕೂ ವ್ಯವಸ್ಥೆ ಮಾಡ್ತೀವಿ ಮೊದಲನೇದಾಗಿ. ಇಲ್ಲ ಅಂತಂದ್ರೆ ಮುಂದಿನ ಅವನು ವಿದ್ಯಾಭ್ಯಾಸಕ್ಕೆ ಮತ್ತೆ ಮುಂದಿನ ಒಂದು ತರಬೇತಿ ಮೂಲಕ ಅವನೊಂದು ಕೆಲಸವನ್ನ ತಕೊಳ್ಳೋದಿಕ್ಕೆ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡು ಅವನ ಜೀವನವನ್ನ ಅವನು ರೂಪಿಸ್ಕೊಳ್ಳೋದಿಕ್ಕೆ ಏನ್ ವ್ಯವಸ್ಥೆ ಬೇಕು ಅದನ್ನ ತಯಾರು ಮಾಡಿ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ನಾವು. ಹೌದು, ಅದನ್ನೇ ಮಾಡ್ತಾ ಇದೀವಿ ಆ ತರ ಏನಾದ್ರೂ ಮಕ್ಕಳುಗಳ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕುಟುಂಬದ ಪೋಷಕರು ಅಥವಾ ಆ ಸಂಬಂಧಿಕರು ಯಾರಿದ್ದಾರೆ ಅವ್ರ ಮೂಲಕ ಮನೆಗೆ ಕಳಿಸುವಂತ ವ್ಯವಸ್ಥೆಯನ್ನ ನಾವು ಮೊದಲು ಮಾಡ್ತೀವಿ. ಯಾಕೆಂದ್ರೆ ಮಗು ಯಾವತ್ತು ಕುಟುಂಬದಲ್ಲೇ ಬೆಳೆಯುವಂತಹದ್ದು ಒಂದು ಒಳ್ಳೆಯ ವಾತಾವರಣ ಅನ್ನುವಂತಹದ್ದು. ಒಂದ್ ವೇಳೆ ಯಾರು ಇಲ್ಲ ಆ ತರ ಅಂದಾಗ ಎರಡನೇದಾಗಿ ನಾವು ಕುಟುಂಬದ ಮೂಲಕ ಆ ಮಗುವನ್ನ ದತ್ತು ನೀಡೋದ್ರ ಮೂಲಕ ಮತ್ತೊಂದು ಕುಟುಂಬಕ್ಕೆ ಕಳಿಸೋ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅವೆರಡು ಆಗಿಲ್ಲ ಅಂತಂದಾಗ ಮೂರನೇ ಅವಕಾಶನ ನಾವು ಇದನ್ನ ಒಂದು ತರಬೇತಿಯನ್ನ ಕೊಡೋದ್ರ ಮೂಲಕ ಒಂದು ಕೆಲಸ ಮತ್ತು ಅವನ ಜೀವನವನ್ನ ರೂಪಿಸ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡುವಂತಹದನ್ನ ಮಾಡ್ತೀವಿ. ಹೌದೌದೌದು, ಅದನ್ನ ಮಾಡ್ತಾ ಇದೀವಿ ಪ್ರಸ್ತುತ ಕೂಡ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನ ನೀಡೋದಕ್ಕೆ. ಸರ್ಕಾರ
2: ಬಾಲ್ಯ ವಿವಾಹದ ಬಗ್ಗೆ ಸ್ವಲ್ಪ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಅನ್ಬಿಟ್ಟು ವರ್ತಮಾನ ಇತ್ತು ಸರ್.
0: ಹೌದು,
2: ನಮ್ ಜಿಲ್ಲೆ ಸುಮಾರು ನಡೀತಾ ಇದೆ ಅಂತ ಬೇರೆ ಬೇರೆ ತಾಲೂಕಲ್ಲಿ.
0: ನಮ್ ಜಿಲ್ಲೆನಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಆಗ್ತಾ ಇದೆ. ಎಲ್ಲಿ ಮಕ್ಕಳ ಬಾಲ್ಯ ವಿವಾಹ ಮಾಡೋದಕ್ಕೆ ಪೋಷಕರು ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು, ಮಕ್ಕಳೇ ಓಡಿ ಹೋಗಿ ಮದುವೆ ಆಗಿರುವಂತಹದ್ದು, ಆತರ ಪ್ರಕರಣಗಳು ದೂರುಗಳು ಬರ್ತಾ ಇದೆ. ಎಲ್ಲಿ ಆತರ ಆಗ್ತಾ ಇದೆ ಅದನ್ನೆಲ್ಲ ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಹಾಗೆ ನಾವು ಹೆಚ್ಚು ಹರಿವನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಬಟ್ ಕಳೆದ ಸಾಲುಗಳಿಗೆ ಹೋಲಿಸ್ಕೊಂಡಾಗ ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಆಗಿರುವಂತಹದ್ದು ಕಡಿಮೆ ಆಗಿದೆ. ಬಟ್ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತಹದ್ದು ಆಗ್ತಾ ಇದೆ. ಅದನ್ನ ಪ್ರತಿಯೊಬ್ಬರು ಸಾರ್ವಜನಿಕರು, ಪ್ರತಿಯೊಬ್ಬ ಪೋಷಕರು, ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಕಾನೂನಿನ ಅರಿವನ್ನ ತಿಳ್ಕೊಂಡು ಹದಿನೆಂಟು ವರ್ಷ ಆಗುವವರೆಗೂ ಕೂಡ, ಅದರಲ್ಲೂ ನಾವು ವಿಶೇಷವಾಗಿ ಅಂತಂದ್ರೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. ಇಪ್ಪತ್ತೊಂದು ವರ್ಷ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆಗ್ಬೇಕು, 100 ಪ್ರಕರಣಗಳಲ್ಲಿ 2-3 ಪ್ರಕರಣಗಳಷ್ಟೇ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಉಳಿದ ಪ್ರಕರಣಗಳೆಲ್ಲ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. ಇತ್ತೀಚೆಗೆ ನೋಡಿದಂತ ಕೆಲವು ಘಟನೆಗಳು ನಮ್ಗೆ, ನಾವು ಆ ಸ್ಥಳಕ್ಕೆ ಭೇಟಿ ಮಾಡಿ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ತಿಳುವಳಿಕೆಯನ್ನ ಕೊಟ್ಟು ಬರ್ಸ್ಕೊಂಡು ಬಂದಿರುವಂತಹದ್ದನ್ನು ಕೂಡ ಅದಾದ್ಮೇಲೆ ಮತ್ತೆ ಆ ಕಾನೂನು ತಿಳುವಳಿಕೆ ಇದ್ರೂ ಕೂಡ ಮತ್ತೆ ಅವರು ಬಾಲ್ಯ ಕದ್ದು ಮುಚ್ಚಿ ಬಾಲ್ಯ ವ್ಯವಹಾರ ಮಾಡಿ ಅದಾದ್ಮೇಲೆ ಅವರು ಸಿಕ್ಕಿ ಗೊತ್ತಾದ್ಮೇಲೆ ನಾವು ಅದು ಕಾನೂನು ಕ್ರಮವನ್ನು ಜರುಗಿಸಿ ಜೈಲ್ ಮೂಲಕ ಶಿಕ್ಷೆಯನ್ನ ಕೊಡಿಸಿರುವಂತಹ ಪ್ರಕರಣಗಳು ಕೂಡ ನಮ್ಮ ಮೈಸೂರು ಜಿಲ್ಲೆ.

0: ನಲ್ಲಿ ಇದೆ.
1: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜರೇ?
2: ಪೋಕ್ಸೋ ಕಾಯ್ದೆ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು.
3: ಓಕೆ, ನಮ್ಮಲ್ಲಿ ಪೋಕ್ಸೋ ಕಾಯ್ದೆ ಅನ್ನುವಂಥದ್ದು ಏನು 2012 ಕಾಯ್ದೆ ಬಂದಿದೆ. ಅದ್ರ ಮೂಲಕ ಒಂದು ಯಾವುದೇ ಒಂದು ಹುಡುಗ ಅಂತ ಎಲ್ಲ ಗಂಡು 18 ಒಳಪಟ್ಟಂತ ಮಕ್ಕಳಿಗೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಆದಾಗ ಅಥವಾ ದೌರ್ಜನ್ಯ ಆಗ್ಬೇಕು ಅಂತಾನೆ ಇಲ್ಲ, ಯಾವುದೇ ದೌರ್ಜನ್ಯ ಆಗುವಂತ ಒಂದು ಪ್ರಯತ್ನಗಳು ಆದಾಗ ಅದನ್ನ ನಾವು ಪೋಕ್ಸೋ ಕಾಯ್ದಿನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತೀವಿ. ಪೋಕ್ಸೋ ಕಾಯ್ದೆಯ ಮೂಲಕ ನಾವು ಶಿಕ್ಷೆಯನ್ನ ನೋಡಿದಾಗ ನಾವು ಕನಿಷ್ಠ 10 ಮ್ಯಾಕ್ಸಿಮಮ್ 20 ಅಥವಾ ಅದ್ರ ಮೇಲ್ಪಟ್ಟು ನಾವು ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಕೂಡ ನಾವು ಈ ಪೋಕ್ಸೋ ಕಾಯ್ದಿನಲ್ಲಿ ನೋಡಬಹುದು. ಇದು ಬರೀ ಬಲವಂತವಾಗಿ ಅಥವಾ ಅತ್ಯಾಚಾರ ಆದ್ರಷ್ಟೇ ನಾವು ಇದನ್ನ ಪೋಕ್ಸೋ ಅಂತ ಹೇಳೋದಲ್ಲ, ಇದು ಅತಿ ಹೆಚ್ಚು ಆಗ್ತಾ ಇರುವಂತಹದ್ದು ಬಾಲ್ಯ ವಿವಾಹ ಆಗಿ ಅದಾದ ನಂತರ ಒಂದು ಹುಡುಗನಿಂದ ಹುಡುಗಿಗೆ ದೌರ್ಜನ್ಯ ಆಗುವಂತಹದ್ದು. ಇಲ್ಲಿ ಆ ಹೆಣ್ಣು ಮಗು ಒಪ್ಪಿಕೊಂಡು ಅವರಿಬ್ಬರ ನಡುವೆ ಒಂದು ದೈಹಿಕ ಸಂಪರ್ಕ ಆದರೂ ಕೂಡ ಬಿಕಾಸ್ ಆಫ್ ಅವಳು 18 ಒಳಪಟ್ಟಿರೋದ್ರಿಂದ ನಾವು ಅದನ್ನ ಪೋಕ್ಸೋ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆ ಮೂಲಕ ಪೋಕ್ಸೋ ಪ್ರಕರಣಗಳು ಆಗಿರುವಂತಹದ್ದು ಇದೆ. ಅದ್ರ ಜೊತೆಗೆ ಶಾಲಾ ಹಂತದಲ್ಲಿ ಕಾಲೇಜು ಹಂತದಲ್ಲಿ ಬೇರೆಯವರಿಂದ ಒಂದು ಕೆಟ್ಟ ದೃಷ್ಟಿನಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ಮಾತುಗಳನ್ನ ಬೈಗುಳಗಳನ್ನ ಮಾತಾಡುವಂತಹದ್ದು ಬೈಯುವಂತಹದ್ದು ಇರ್ಬೋದು, ಅಥವಾ ವಾಟ್ಸಾಪ್ ಸಂದೇಶಗಳ ಮೂಲಕ ಕೆಟ್ಟದಾಗಿ ಮೆಸೇಜ್ಗಳನ್ನ ಕಳಿಸುವಂತಹದ್ದು ಇರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಈ ತರ ಒಂದು ಅಬ್ಯೂಸ್ ಮಾಡುವಂತಹ ಒಂದು ದೌರ್ಜನ್ಯ ಮಾಡುವಂತಹ ಪದಗಳನ್ನ ಬಳಸಿದಾಗ ಅದನ್ನು ಕೂಡ ನಾವು ಈ ಒಂದು ಪೋಕ್ಸೋ ಕಾಯ್ದೆನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಈ ರೀತಿ 7, 10, 20 ಡಿಪೆಂಡ್ಸ್ ಆನ್ ಅವ್ರಿಗೆ ಯಾವ ರೀತಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ, ದೌರ್ಜನ್ಯವನ್ನ ಮಾಡಿರ್ತಾರೆ, ಅದರ ಆಧಾರದ ಮೇಲೆ ಅವ್ರಿಗೆ ಶಿಕ್ಷೆಯನ್ನ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ.
1: ಧನ್ಯವಾದಗಳು ನಾಗರಾಜರೆ ಕರೆ ಮಾಡಿದೆ. ಸರ್, ಬಹಳ ಉತ್ತಮ ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ ಸರ್. ಈಗ ಈ ಒಂದು ಮಕ್ಕಳಿಗೆ ಕೌನ್ಸಿಲಿಂಗ್ ಅಥವಾ ಒಂದು ಮಾನಸಿಕ ಆರೋಗ್ಯದ ಸೇವೆಗಳ ಬಗ್ಗೆ ತಮ್ಮ ಇಲಾಖೆಯಿಂದ ಸಿಗ್ತಾ ಇದೆ ಅಥವಾ ಹೇಗೆ ಸರ್?
3: ಸಿಗ್ತಾ ಇದೆ. ಯಾವುದೇ ಮಗುವನ್ನ ನಾವು ಮೊದಲನೇದಾಗಿ ಎಲ್ಲೇ ಯಾವುದೇ ಮಗು ನಮಗೆ ಒಂದು ಮೊದಲನೇದಾಗಿ ತಂದೆ ತಾಯಿ ಇಲ್ಲಿ ಕಳ್ಕೊಂಡಿರುವಂತ ಮಗು ಇರ್ಬೋದು, ಏಕ ಪೋಷಕರ ಮಗು ಇರ್ಬೋದು, ಅಥವಾ ಬಾಲ ಕಾರ್ಮಿಕವಾಗಿರುವಂತ ಮಗು ಇರ್ಬೋದು, ಬಾಲ ಒಂದು ವಿವಾಹ ಆಗಿರುವಂತಹ ಮಗು ಇರ್ಬೋದು, ಅಥವಾ ಯಾವುದೇ ಎಲ್ಲೋ ಒಂದ್ ಕಡೆ ಸಿಕ್ಕಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗಿ ಸಿಕ್ಕಿರುವಂತ ಮಗು ಇರ್ಬೋದು, ಯಾವುದೇ ಮಗು ನಮ್ಗೆ ಸಿಕ್ಕಾಗ ಆ ಮಗುವನ್ನ ಮೊದಲು ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಅದಾದ್ಮೇಲೆ ಮೊದಲು ಆಗುವಂತ ಕೆಲಸನೇ ಮಗುವಿಗೆ ಕೌನ್ಸಿಲಿಂಗ್ ಆಗುವಂತಹದ್ದು, ಆಪ್ತ ಸಮಾಲೋಚನೆ ಆಗುವಂತಹದ್ದು. ಆ ಆಪ್ತ ಸಮಾಲೋಚನೆಯಲ್ಲಿ ಮಗು ಏನೆಲ್ಲ ಹೇಳುತ್ತೆ ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮವನ್ನ ತಗೊಳ್ಳೋಕೆ ಸಾಧ್ಯ ಆಗುತ್ತೆ.
1: ನಾನು ತಮ್ಮ ಕರೆ ಇದೆ ಸರ್. ಹಲೋ,
4: ಹಲೋ,
1: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
4: ಸ್ಕೂಲ್ ಟ್ರಿಪ್ ಗೆ ಅಂತ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅವಾಗ ನಮ್ಮ ಹತ್ರ ಫೋನ್ಸ್ ಇರೋಲ್ಲ. ಇವಾಗ ನಾವು ಈ ರೀತಿ ಆದಾಗ ನಮ್ನ ನಾವ್ ಹೇಗ್ ರಚನೆ ಮಾಡ್ತೀವಿ? ಇವಾಗ ನಾವ್ ಇರೋದು ಕಲ್ಬೂರ್ನಲ್ಲಿ, ಇಲ್ಲಿ ಈ ತರ ವ್ಯವಸ್ಥೆಗಳಿದಾವ
3: ಅಂದ್ರೆ ನೀವ್ ಹೇಳ್ತಿರೋದು ಸ್ಕೂಲ್ ಟ್ರಿಪ್ ಗೆ ನೀವು ಹೋಗ್ತಾ ಇರ್ತೀರಿ, ನಿಮ್ಮ ಹತ್ರ ಮೊಬೈಲ್ ಇರಲ್ಲ ಅಂತನ? ಅಲ್ಲ, ನೀವು ಅದು ಮೊಬೈಲ್ ಅವಶ್ಯಕತೆ ಇದೆ. ಅಲ್ಲ, ನಿಮ್ಮನ್ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ಒಂದು ಅವಶ್ಯಕತೆ ಇದೆ ಅಂದ್ರೆ ನೀವು ಇಟ್ಕೋಬೇಕಾಗತ್ತೆ ಜೊತೆನಲ್ಲಿ. ಒಂದು ನಿಮ್ಗೆ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಇರ್ಬೇಕಲ್ಲ, ಏನಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಇಟ್ಕೊಂಡಿಲ್ವಾ ಅಥವಾ ಅನಿವಾರ್ಯವಾಗಿ ಇರಲ್ವಾ? ಒಂದು ಅದಾದ್ಮೇಲೆ ನಿಮ್ಗೆ ಬರೀ ಮೊಬೈಲ್ ಇಲ್ಲ ಅಂದ ತಕ್ಷಣ ರಕ್ಷಣೆ ಅವಶ್ಯಕತೆ ಅಂತಲ್ಲ, ನೀವು ಹೋದಾಗ ಏನಾದ್ರೂ ಆತರ ಒಂದು ಘಟನೆಗಳು ಸಂಭವಿಸಿದಲ್ಲಿ ಅಥವಾ ನಿಮ್ಗೆ ರಕ್ಷಣೆ ಅಗತ್ಯ ಇದೆ ಅಂತಂದ್ರೆ ಆಗ ನೀವು ನಿಮ್ಮ ಫೋನಲ್ಲೇ ಮಾಡ್ಬೇಕು, ನಿಮ್ಮ ಹತ್ರನೇ ಮೊಬೈಲ್ ಇರಬೇಕು ಅಂತಲ್ಲ. ನೀವು ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ ಅಲ್ಲಿಗೆ ತಿಳಿಸ್ಬೋದು, ಅಥವಾ ಇನ್ನೊಂದು ಯಾರ್ದೋ ಒಬ್ರದ್ದು ರಸ್ತೆನಲ್ಲಿ ಒಬ್ರದ್ದು ಮೊಬೈಲ್ ಸಿಕ್ತು, ಫೋನ್ ಸಿಕ್ತು, 1098 ಕಾಲ್ ಮಾಡಿ ವಿಷಯ ಎಲ್ಲ ತಿಳಿಸಿದ್ರೆ ಆನ್ ದ ಸ್ಪಾಟ್ ಯಾವ ಜಾಗದಲ್ಲಿ ಇದ್ರೆ ಅಲ್ಲಿಗೆ ಬರೋಂತ ವ್ಯವಸ್ಥೆಯನ್ನ ಆಗುತ್ತೆ. ಬಟ್ ಮೊಬೈಲ್ ಇಲ್ಲ ಅಂದ್ರೆ ಏನ್ ಕಾರಣಕ್ಕೆ ಇರಲ್ಲ ಅನ್ನುವಂತಹದ್ದು ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಇರಬೇಕು. ನೀವೇ ಬೇಡ ಅಂತ ತಕೊಂಡು ಹೋಗ್ತಿಲ್ವಾ, ಅಥವಾ ಅನಿವಾರ್ಯವಾಗಿ ಆ ಸ್ಥಳದಲ್ಲಿ ಇರಲ್ವಾ ಅನ್ನುವಂತಹದ್ದು, ಅಥವಾ ಆ ಮೊಬೈಲ್ ಇಲ್ಲ ಅಂತ ತಕ್ಷಣಕ್ಕೆ ಘಟನೆಗಳು ನಡೆಯುತ್ತೆ ಅಂತ ಅಲ್ಲ. ಆ ಏನಾದ್ರೂ ಘಟನೆಗಳು, ಅಹಿತಕರ ಘಟನೆಗಳು ನಡೆದ್ರೆ ಅಂತ ಸಂದರ್ಭದಲ್ಲಿ ಒಂದು ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೂ ಇರ್ಬೋದು ಮಾಹಿತಿಯನ್ನ ತಿಳಿಸ್ಬೇಕಾಗುತ್ತೆ.
1: ಧನ್ಯವಾದಗಳು ಕರೆ ಮಾಡಿದ್ದೆ ಸರ್. ಈ ಒಂದು ಶಾಲೆಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸ್ಬೇಕು ಸರ್?
3: ಇಲ್ಲಿ

ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರೋದು ನೋಡಿದ್ರೆ ಅತಿ ಹೆಚ್ಚಿನ ಪಾತ್ರವನ್ನ ಶಿಕ್ಷಣ ಇಲಾಖೆ ಶಾಲೆಗಳು ನಿರ್ವಹಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳು ಅಂತಂದಾಗ ಅವ್ರು ಯಾವ್ದಾದ್ರು ಒಂದು ಶಾಲೆನಲ್ಲಿ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರಂತಹ ಮಕ್ಕಳೇ ಇರ್ತಾರೆ. ಹಂಗಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಹೆಚ್ಚಿನ ಪಾತ್ರವನ್ನ ನಿರ್ವಹಿಸುವಂತಹದ್ದು, ಮತ್ತೆ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಅನ್ನುವಂತಹದ್ದು ಸರ್ಕಾರದಿಂದ

0: ಇರ್ಬೋದು, ಆಡಳಿತ ಇರ್ಬೋದು, ಹೇಗೆ ಮಕ್ಕಳಿಗೆ ಒಂದು ಸುರಕ್ಷತೆಯನ್ನ ಕೊಡಬೇಕು, ಒಂದು ಸೌಲಭ್ಯಗಳನ್ನ ಕೊಡಬೇಕು, ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅನ್ನುವಂತಹದ್ದು ಸರ್ಕಾರದಿಂದ ಇರುವಂತಹ ಒಂದು ಪಾಲಿಸಿ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯನ್ನ ಈ ಒಂದು ಶಿಕ್ಷಣ ಇಲಾಖೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಜಾರಿಗೆ ತರಬೇಕಾಗುತ್ತೆ. ಅದ್ರ ಮೂಲಕ ಒಂದು ಎಫೆಕ್ಟಿವ್ ಆಗಿ ಆ ಒಂದು ನೀತಿಯನ್ನ ಜಾರಿಗೆ ತಂದಾಗ ಮಕ್ಕಳಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಈ ರೀತಿ ಅಹಿತಕರ ಘಟನೆಗಳು ನಡೆಯುವಂತಹದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಾನು ಶಿಕ್ಷಣ ಇಲಾಖೆಗೆ ತಿಳಿಸುವಂತಹದ್ದು.
1: ಸರ್, ಇದ್ರ ಜೊತೆಗೆ ಈಗ ಗ್ರಾಮ ಪಂಚಾಯತ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತೆ ಆಶಾ ಕಾರ್ಯಕರ್ತೆಯರು ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ಸಹಕಾರವನ್ನು ನೀಡಬೇಕಾಗತ್ತೆ ಸರ್?
0: ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಆಶಾ ಕಾರ್ಯಕರ್ತರು ಈಗಲೂ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಅವರು ಒಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರೋದ್ರಿಂದ ಪ್ರತಿಯೊಂದು ಮನೆಯ ಅವ್ರಿಗೆ ಭೇಟಿ ಅವರಿಗೆ ಇರುತ್ತೆ, ಪ್ರತಿಯೊಂದು ಮನೆಯವರ ಪರಿಚಯ ಅವರಿಗೆ ಇರುತ್ತೆ, ಪ್ರತಿಯೊಂದು ಮಕ್ಕಳ ಒಂದು ಪರಿಚಯ ಅವರಿಗೆ ಇರುತ್ತೆ. ಹಾಗಾಗಿ ಅವರು ಈಗ ಒಂದು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದ್ರೆ ಅವ್ರ ಮೂಲಕನೇ ನಮ್ಗೆ ತಿಳಿಸ್ಬೇಕಾಗುತ್ತೆ. ಅಥವಾ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಪೋಷಕರಿಂದನೋ ಮತ್ತೊಬ್ಬರಿಂದನೋ ಯಾವುದೇ ರೀತಿಯಲ್ಲಿ ಒಂದು ದೌರ್ಜನ್ಯ ಅಥವಾ ತೊಂದರೆ ಆಗ್ತಾ ಇದೆ ಅಂದ್ರೆ ಅದನ್ನು ಕೂಡ ಅವರೇ ತಿಳಿಸ್ಬೇಕಾಗುತ್ತೆ. ಹಾಗೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಸಭೆಗಳನ್ನ ಅಂಗನವಾಡಿ ಮೂಲಕ ಅವರು ಮಾಡಿದಾಗ ಹೆಚ್ಚಿನ ಹರಿವನ್ನು ಕೂಡ ಅವ್ರ ಮೂಲಕ ತಿಳಿಸ್ಬೇಕಾಗುತ್ತೆ. ಹಂಗಾಗಿ ಅವರಿಂದ ನಮ್ಗೆ ಒಂದು ಸಹಕಾರ ಸಿಗ್ತಾ ಇದೆ ಈಗ ಆಲ್ರೆಡಿ. ಅದ್ರ ಜೊತೆಗೆ ಈಗ ನಮ್ಮ ವಿಶೇಷವಾಗಿ ನಮ್ಮ ಕೋಟೆಗೆ ಸಂಬಂಧಪಟ್ಟಂತೆ ಕೆಲವರು ನಮ್ಮ ಕೆಲವು ಸಮುದಾಯಗಳಲ್ಲಿ ವಿವಾಹವನ್ನೇ ಆಗಲ್ಲ, ಬಾಲ್ಯ ವಿವಾಹವನ್ನ ಅವ್ರದೇ ಆದ ಒಂದು ಸಂಸ್ಕೃತಿ ಕಲ್ಚರ್ ಅಲ್ಲಿ ಅವರು ಬಾಲ್ಯ ವಿವಾಹವನ್ನ ಆಗಿರ್ತಾರೆ. ಅದಕ್ಕೆ ಯಾವುದೇ ಒಂದು ಪ್ರೂಫ್ಗಳು ಸಿಗೋದಿಲ್ಲ. ಬಟ್ ಹತ್ರದ ಯಾವುದೋ ಅವರು ನೆಕ್ಸ್ಟ್ ಆ ಹುಡುಗಿ ಒಂದು ಪ್ರೆಗ್ನೆಂಟ್ ಆಗಿದೆ ಅಥವಾ ಗರ್ಭಿಣಿ ಆಗಿದ್ದಾಳೆ 18 ವರ್ಷದ ಒಳಪಟ್ಟಿರುವಂತವ್ರು ಅಂದಾಗ ಹತ್ತಿರದ ಒಂದು PHC ಅಥವಾ ಹಾಸ್ಪಿಟಲ್ಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಈ ಮೈನರ್ ಅವಳು ಒಂದು ಇನ್ನು 18 ವರ್ಷ ಕಂಪ್ಲೀಟ್ ಆಗಿಲ್ಲ ಬಟ್ ಆಲ್ರೆಡಿ ಒಂದು ಪ್ರೆಗ್ನೆಂಟ್ ಆಗಿದ್ದಾಳೆ, ಮದುವೆ ಆಗಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಆಗ ಆಶಾ ವರ್ಕರ್ ಅದನ್ನ ಆ ಒಂದು ನಮ್ಮ ಇಲಾಖೆ ನಮ್ಮ ಗಮನಕ್ಕೆ ತರಬೇಕಾಗುತ್ತೆ ಅಥವಾ ಆ ಒಂದು ಶಿಕ್ಷಣ ಆರೋಗ್ಯ ಇಲಾಖೆ ಕೂಡ ಅದನ್ನ ಕ್ರಮ ತಕ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ನೋಡ್ಬೇಕಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಅವರು ಕಾಳಜಿಯನ್ನ ವಹಿಸಬೇಕಾಗುತ್ತೆ, ಇನ್ನೂ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗುತ್ತೆ. ಕೆಲವೊಂದು ವಿಶೇಷವಾಗಿ ಒಂದು ಗ್ರಾಮ ಸಭೆಗಳಾಗ್ತವೆ, ಮತ್ತೆ ಮಕ್ಕಳ ಸಭೆಗಳಾಗ್ತವೆ, ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಸಭೆಗಳಾಗ್ತವೆ. ಆಗ ಅವರು ಪ್ರತಿಯೊಂದು ಕುಟುಂಬದ ಮಕ್ಕಳ ಒಂದು ಗಮನ ಹರಿಸುವಂತಹದ್ದು ಅವರ ಕೆಲಸ ಆಗಿರುತ್ತೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಮತ್ತೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇರ್ಬೋದು, ಅವರೆಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ಅವರು ಗಮನಿಸಬೇಕಾಗುತ್ತೆ ಪ್ರತಿಯೊಂದನ್ನು. ಆ ಥರ ಏನಾದರೂ ಇದ್ದಾಗ ಅದನ್ನ ಅವ್ರಿಗೆ ತಿಳುವಳಿಕೆಯನ್ನ ಮೂಡಿಸುವಂತಹದ್ದು ಅಥವಾ ಮಾಹಿತಿಯನ್ನ ಕೊಡುವಂತಹದ್ದು ಹೆಚ್ಚಿನ ಒಂದು ಎಫರ್ಟ್ ನಮ್ಮ ಪಂಚಾಯತ್ ಕಡೆಯಿಂದ ಹಾಕ್ಬೇಕು ಇನ್ನು ಹೆಚ್ಚಿನ ಮಟ್ಟದಲ್ಲಿ. ಈಗ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ ಬಟ್ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇಲ್ಲ ಅನ್ನುವಂತ ಮಾಹಿತಿನೂ ಇದೆ. ಬಟ್ ಇಷ್ಟು ಮಾಹಿತಿಗಳನ್ನ ಅವರು ಒಂದು ಸಭೆಗಳನ್ನ ಮೂಲ ಮಾಡೋದ್ರ ಮೂಲಕ ಅವ್ರಿಗೆ ತಿಳಿಸಿ ಅವ್ರು ಹೆಚ್ಚಿನ ಒಂದು ಶ್ರಮವನ್ನ ಪಟ್ಟರೆ ನಮ್ಮ ಬಾಲ್ಯ ವಿವಾಹ ಇರ್ಬೋದು, ಪೋಕ್ಸೋ ಇರ್ಬೋದು, ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯಗಳಿರ್ಬೋದು ಅದನ್ನೆಲ್ಲ ತಡೆಗಟ್ಟೋದ್ರಲ್ಲಿ ಮಕ್ಕಳುಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಅವರ ಒಂದು ಪಾತ್ರನೂ ಕೂಡ ಹೆಚ್ಚು ಇರುತ್ತೆ ಅನ್ನುವಂಥದ್ದನ್ನು.
1: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ.
2: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ದರ್ಶಿತ್
1: ಹೇಳಿ. ಇವತ್ತು ಮಕ್ಕಳ ಹಕ್ಕುಗಳು ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದಾರೆ.
2: ಈಗ ನೋಡಿ ಸರ್, ಕೊನೆಯವರಿಗೆ
0: ಹೇಳಿ ಹೇಳಿ ಈಗ
2: ಸರ್, ಪ್ರಸ್ತುತ ಪ್ರಪಂಚದಲ್ಲಿ ಮೂಡಿರ್ತಕ್ಕಂಥದ್ದು ಬಾಲ್ಯ ಮಕ್ಕಳಲ್ಲೇ ಮಾತ್ರ. ಮೊದಲು ಪೂರ್ವಾದಿ ಕಾಲದಲ್ಲಿ 35 ಎಜುಕೇಶನ್, ಇವತ್ತು 71-72 ಹೋಗಿದೆ. ಅದಕ್ಕೆ ಮೂಲ ಕಾರಣ ಇಂದಿನ ಪ್ರಸ್ತುತ ಮಕ್ಕಳ ಒಂದು ವಿದ್ಯಾಭ್ಯಾಸ ಜ್ಞಾನಾಭಿವೃದ್ಧಿಗೆ ಮೂಲ ಕಾರಣವಾಗಿದೆ. ಆದ್ದರಿಂದ ಪ್ರಸ್ತುತ ಪ್ರಪಂಚದಲ್ಲಿ ಬೆಳೀತಾ ಇರೋದ್ರಿಂದ ಮಕ್ಕಳ ಒಂದು ಜ್ಞಾನಾಭಿವೃದ್ಧಿ ಪ್ರಗತಿಗೆ ಪೂರಕವಾಗುವಂತ ಒಂದು ವಾತಾವರಣ ನಿರ್ಮಾಣ ಆಗತಕ್ಕಂಥದ್ದು ಮೂಲ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್.
0: ಓಕೆ, ಅದು ಆಗ್ತಾ ಇದೆ ಒಂದು. ಮತ್ತೆ ಇದನ್ನ ನಾವು ಶಿಕ್ಷಣ ಇಲಾಖೆಯ ಜೊತೆ ನಾವು ಚರ್ಚೆ ಮಾಡಿದಾಗ ಇದು ಹೆಚ್ಚಿನ ಮಟ್ಟದಲ್ಲಿ ಒಂದು ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ. ಏನಂತಂದ್ರೆ ಯಾವುದೇ ಮಗು ಕುಟುಂಬದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು, ಕುಟುಂಬದ ಆಶ್ರಯವನ್ನು ಆಚೆ ಬರಬಾರ್ದು, ಕುಟುಂಬದಿಂದ ಕುಟುಂಬದ ಜೊತೆಯಲ್ಲೇ ಬೆಳಿಬೇಕು ಅನ್ನೋ

0: ಅನ್ನುವಂಥದ್ದು ನಮ್ಮ ಉದ್ದೇಶ. ಅದು ಯಾವುದೇ ಒಂದು ಮೂಲದಿಂದನೂ ಅದು ಸಾಧ್ಯ ಆಗದೇ ಇದ್ದಾಗ ಒಂದು ಕೊನೆಯ ಒಂದು ಅಗತ್ಯವಾಗಿ ಈ ಒಂದು ನಾವು ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಒಂದು ಸಂಸ್ಥೆಯ ವಾತಾವರಣದಲ್ಲಿ ಬೆಳೆಸುವಂತಹದ್ದನ್ನ ನಾವು ನೋಡ್ತೀವಿ. ಬಟ್ ಹೇಳಿ
1: ಈಗ ಅದೇ ಸರ್, ಈಗ ನೀವು ಮಕ್ಕಳ ಒಂದು ಪಾಲನೆ ಮತ್ತು ಪೋಷಣೆ ಮಾಡ್ತಾ ಇರಬೇಕಾಯ್ತು, ಅಭಿನಂದನೆಗಳನ್ನು
0: ಸಲ್ಲಿಸ್ತಾರೆ.
1: ಆದ್ರೆ ಏನಂತ ಹೇಳಿದ್ರೆ ಪ್ರತಿ ಮಕ್ಕಳು ಕೂಡ ಆ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳ ಒಂದು ಭಾಗವಹಿಸತೆಯನ್ನ ಬೆಳೆಸಿಕೊಂಡು ಆ ಗ್ರಾಮದ ಒಂದು ಸಾಮಾಜಿಕ ಪ್ರವೃತ್ತಿಯಲ್ಲಿ ಜನರು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದು ಒಂದು ಅಧ್ಯಯನ ಮಾಡಿಕೊಂಡು ಅವರು ಏನಾದ್ರೂ ಅವರ ಮಾನಸಿಕ ಸ್ಥಿತಿ ಪ್ರಜ್ವಲ ಆದ್ರೆ ಅವರು ಭವ್ಯವಾದಂತ ಭಾರತ ದೇಶದ ಪ್ರಜೆ ಆಗ್ತಾರೆ ಅಂತಂದ್ರೆ ನನ್ನ ಒಂದು ನಿರ್ಧಾರ.
0: ಖಂಡಿತ, ನೀವು ಹೇಳ್ತಾ ಇರೋದು ತುಂಬಾ ಸರಿ ಇದೆ ಗೌಡ್ರೆ. ಇದಕ್ಕೆ ನಾವು ಕೂಡ ಒಂದು ಮುಂದಿನ ಅಧ್ಯಯನಗಳಲ್ಲಿ ನಾವು ಕೂಡ ಇದನ್ನ ಪಾಲ್ಗೊಳ್ಳೋದ್ರ ಮೂಲಕ ಒಂದು ಒಳ್ಳೆ ಯಶಸ್ವಿಯಾಗಿ ಮಕ್ಕಳಿಗೆ ಒಂದು ಒಳ್ಳೆ ಚಿತ್ರಣವನ್ನ ತರೋದ್ರಲ್ಲಿ ನಾವು ಕೂಡ ಅದನ್ನ ಕೆಲಸ ಮಾಡೋಣ ಅನ್ನುವಂಥದ್ದನ್ನ ಹೇಳ್ತೀನಿ ನಿಮಗೆ.
1: ಅದಕ್ಕೆ ಸರ್, ಈಗ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ಬರೀ ವಿದ್ಯೆ ಕೊಡ್ತದೆ ಒಂದು ಮೂಲ ಹಾಕ್ಬಾರ್ದು.
0: ಹೌದು, ಒಂದು ಒಳ್ಳೆ
1: ಸಾಮಾಜಿಕ ಪ್ರವೃತ್ತಿಯಲ್ಲಿ ಬೆಳೆಯುವ ಒಂದು ವೈಚಾರಿಕತೆಯನ್ನ ಮೂಡಿಸತಕ್ಕಂಥ ನೀವು ಜನರಲ್ಲಿ ಪ್ರಸಾರ ಮಾಡಬೇಕು ಅಂತ ನನ್ನ ಮನವಿ.
0: ಖಂಡಿತ, ಒಂದು ಒಳ್ಳೆಯ ವಿಷಯ ನೀವು ಹೇಳಿದ್ದೀರಾ, ಮಾಡೋಣ ಅದನ್ನ. ಖಂಡಿತ, ನಾವು ಯಾವಾಗ ಕ್ಷೇತ್ರ ಭೇಟಿಗಳೆಲ್ಲ ಇರುತ್ತೆ ಅಂತ ಸಂದರ್ಭದಲ್ಲಿ ಕುಟುಂಬಗಳಿಗೆ ಭೇಟಿ ಮಾಡೋದ್ರ ಮೂಲಕ ಮತ್ತ ಪೋಷಕರಿಗೆ ಒಂದು ಸಭೆಯನ್ನ ತಗೊಳ್ಳೋದ್ರ ಮೂಲಕ ಅಥವಾ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ತಿಳಿಸೋದ್ರ ಮೂಲಕ ಒಂದು ಒಳ್ಳೆಯ ಸಂಸ್ಕಾರವನ್ನ ಬೆಳೆಸುವಂತ ಒಂದು ಮಕ್ಕಳ ಪ್ರವೃತ್ತಿಯ ಬಗ್ಗೆ ಒಂದು ಆ ಮಕ್ಕಳುಗಳ ಜೊತೆ ಒಂದು ಒಡನಾಟದಲ್ಲಿ ಕೆಲಸ ಮಾಡೋಣ ಅನ್ನೋಂಥದನ್ನ ಹೇಳ್ತೀನಿ ನಿಮ್ಗೆ.
1: ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಶಾಲಾ ಒಂದು ಆಯಾ ತಾಲೂಕಿನಲ್ಲಿ ಶಿಕ್ಷಕರನ್ನ ಒಂದೊಂದು ಸಭೆ ಕರೆದು ಆ ಶಿಕ್ಷಕರುಗಳಿಗೆ ನೀವು ಸಾಮಾಜಿಕ ಪ್ರವೃತ್ತಿಯನ್ನ ಬೋಧನೆ ಮಾಡಿ ಅದನ್ನ ಮಕ್ಕಳಲ್ಲಿ ಮೂಡೋದ್ರ ಮುಖಾಂತರ ಶಿಕ್ಷಕರದಲ್ಲಿ ಮಕ್ಕಳಲ್ಲಿ ಮೂಡಿಸ್ಬೇಕು. ಅದರಿಂದ ಹಾಗೂ ಅಭೂತಪೂರ್ಣ ದೇಶವಾಗಿ ಹೊರಹೊಮ್ಮುತ್ತೆ ಅನ್ನೋದು ನನ್ನ ಒಂದು.
0: ಓಕೆ, ಒಂದು ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರ, ಮಾಡೋಣ ಆಯ್ತು. ಶಿಕ್ಷಣ ಇಲಾಖೆ ಜೊತೆಗೂಡಿ ಇದನ್ನ ಖಂಡಿತ ಮಾಡ್ತೀವಿ ಅನ್ನೋದನ್ನ ಹೇಳ್ತೀವಿ ನಿಮ್ಗೆ.
2: ಧನ್ಯವಾದಗಳು ದರ್ಶನಕ್ಕೆ ಕರೆ ಮಾಡಿದೆ ಸರ್. ಈ ಒಂದು ಮಕ್ಕಳ ಸುರಕ್ಷತಾ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ಯಾವ ತರ ಒಂದು ಹರಿವಿನ ಒಂದು ಅರಿವು ಮೂಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಜಾಗೃತರಾಗ್ಬೇಕು ಸರ್?
0: ಅಂದ್ರೆ ಏನಾಗುತ್ತೆ, ಇವತ್ತು ಇವರು ಹೇಳಿದಾಗೇನೆ ಒಂದು ಶಿಕ್ಷಣ ಅನ್ನುವಂತಹದ್ದು ಇದೆ. ಹಿಂದೆ 35% ಇದ್ದದ್ದು ಇವತ್ತು 70% 80% ವರೆಗೂ ಶಿಕ್ಷಣ ಅನ್ನುವಂತಹದ್ದು ಇದೆ. ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರ ಅನ್ನುವಂಥದ್ದು, ಒಳ್ಳೆಯ ಒಂದು ಭಾವನೆ ಅನ್ನುವಂಥದ್ದು, ಒಳ್ಳೆ ವರ್ತನೆಗಳನ್ನುವಂಥದ್ದು ಮಕ್ಕಳಿಗೆ ಅಗತ್ಯ ಇದೆ ಇವತ್ತಿನ ದಿನಗಳಲ್ಲಿ. ಈಗ ಅದನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಈ ಶಿಕ್ಷಣ ಇಲಾಖೆಯ ಜೊತೆಗೆ ಶಿಕ್ಷಕರನ್ನ ಒಂದು ಕೆಲವೊಂದು ನಾವು ತರಬೇತಿಯನ್ನ ಕೊಡೋದ್ರ ಮೂಲಕ ಒಂದು ಸಾಮಾಜಿಕ ತರಬೇತಿಗಳಿರ್ಬೋದು, ಒಂದು ವರ್ತನಾ ಸಮಸ್ಯೆಗಳು ಯಾರಿಗಿದೆ ಅಂತ ಒಂದು ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲವೊಂದು ತರಬೇತಿಗಳನ್ನ ಶಿಕ್ಷಕರಿಗೆ ಮೊದಲು ಕೊಡೋದ್ರ ಮೂಲಕ ಆ ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರದ ಒಂದು ವಿಷಯವಾಗಿ ಒಂದಷ್ಟು ಅವ್ರಿಗೆ ತರಬೇತಿಯನ್ನ ಮಕ್ಕಳಿಗೆ ನೀಡುವಂತ ನಿಟ್ಟಿನಲ್ಲಿ ನಾವು ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ನಾವು ಇಂದು ಇವತ್ತಿನ ದಿನಗಳಲ್ಲಿ ನೋಡ್ತೀವಿ ಮಕ್ಕಳ ನಡುವೆನೆ ಒಂದು ಹೊಡೆದಾಟ ಜಗಳ ಇಂದಿನ ರೀತಿಯಲ್ಲಿ ಒಂದು ಒಳ್ಳೆಯ ಭಾವನೆ ಮನೋಭಾವನೆ ಇರುವಂತಹದ್ದು ಕಡಿಮೆ ಆಗಿದೆ ಕೆಲವು ಮಕ್ಕಳುಗಳಲ್ಲಿ. ಹಾಗೆ ಅವರ ಒಂದು ಹಾಬೀಸ್ ಅಭ್ಯಾಸಗಳು ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ನೋಡ್ಬೋದು. ಮತ್ತು ಆ ಹಂತದಲ್ಲಿ ಅವರು ಒಂದು ಪ್ರೀತಿಸುವಂತಹದ್ದು, ಓಡೋಗಿ ಮದುವೆ ಆಗುವಂತಹದ್ದು ಅಥವಾ ದೌರ್ಜನ್ಯವನ್ನ ಮಾಡುವಂತಹದ್ದು ಅದು ಕೂಡ ಕೆಲವು ಕಡೆ ಕೆಲವು ಮಕ್ಕಳುಗಳಲ್ಲಿ ನಾವು ಇದನ್ನ ಗಮನಿಸಬಹುದು. ಇದನ್ನೆಲ್ಲ ನಾವು ಒಂದು ಮನೋ ಸಾಮಾಜಿಕ ಪರಿವರ್ತನೆಯ ಒಂದು ಉದ್ದೇಶವನ್ನ ಇಟ್ಕೊಂಡು ಅವ್ರಿಗೆ ತರಬೇತಿಯನ್ನ ನೀಡುವಂತ ಒಂದು ಅಗತ್ಯ ಇದೆ ಅನ್ನುವಂತ.
2: ಸರ್, ಒಂದ್ ವೇಳೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಂಡು ಬಂದಾಗ ಯಾವ ಕಾನೂನುಗಳು ಮಕ್ಕಳನ್ನ ರಕ್ಷಣೆ ಮಾಡ್ತವೆ ಸರ್?
0: ಒಂದು, ನಾವು ಮೊದಲನೇದಾಗಿ ಯಾರಿಂದ ಅದು ದೌರ್ಜನ್ಯ ಆಗ್ತಿದೆ ಅನ್ನುವಂತಹದ್ದು, ಒಂದು ಕುಟುಂಬದಿಂದ ದೌರ್ಜನ್ಯ ಆಗ್ತಿದೆಯಾ ಅಥವಾ ಮಕ್ಕಳಿಂದನೇ ದೌರ್ಜನ್ಯ ಆಗ್ತಿದೆಯಾ ಅಥವಾ ಕೆಲವೊಂದ್ಸಲ ಅವರೇ ಕೆಲವೊಂದ್ಸಲ ಅಂತ ಸಂದರ್ಭಗಳಿಗೆ ಪರಿಸ್ಥಿತಿಗಳಿಗೆ ಕಾರಣ ಆಗುವಂತಹದನ್ನ ನಾವು ನೋಡ್ಬೋದು. ಮೊದಲನೇದಾಗಿ ನಾವು ಬಾಲ್ಯ ವಿವಾಹದ ಮೂಲಕ ಬಾಲ್ಯ ವಿವಾಹ ಆಗ್ತಾ ಇರುವಂತಹದ್ದು ಮಾಡ್ತಾ ಇರುವಂತಹದ್ದು ನೋಡಿದ್ರೆ ಅದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವು ಮಾಡುವಂತಹದನ್ನ ನೋಡ್ಬೋದು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ಆ ದೌರ್ಜನ್ಯದ ಒಂದು ತಡೆಗಟ್ಟುವಂತಹದ್ದು. ಅದ್ರ ಜೊತೆಗೆ ನಮ್ಮಲ್ಲಿ ಬಾಲನ್ಯಾಯ ಕಾಯ್ದೆಯ ಮೂಲಕ ಒಂದು ಸಂಪೂರ್ಣವಾಗಿ 18 ವರ್ಷಕ್ಕೆ

0: ಒಳಪಟ್ಟಂತ ಮಕ್ಕಳನ್ನ ಎಲ್ಲ ರಕ್ಷಣೆ ಮಾಡುವಂತ ಅತಿ ಹೆಚ್ಚು ಒಂದು ಕಾನೂನಿನ ರಕ್ಷಣೆ ನಮ್ಮ ಬಾಲನ್ಯಾಯ ಕಾಯ್ದೆನಲ್ಲಿ. ಈ ಬಾಲನ್ಯಾಯ ಕಾಯ್ದೆಯನ್ನ ಅಳವಡಿಸಿಕೊಂಡು ನಾವು ಯಾವುದೇ ಒಬ್ರು ಬಾಲ ಕಾರ್ಮಿಕರಾಗಿ ದೌರ್ಜನ್ಯ ಆಗ್ತಿರುವಂತಹದ್ದು ಅಥವಾ ಭಿಕ್ಷಾಟನೆ ಮಾಡ್ತಾ ಇರುವಂತಹದ್ದು ಅಥವಾ ಬೀದಿ ಬದಿಯಲ್ಲಿ ಮಕ್ಕಳುಗಳನ್ನ ಬಿಟ್ಟು ಹೋಗಿರುವಂತಹದ್ದು ಅಥವಾ ಅವ್ರ ಪೋಷಕರು ಯಾರು ಇಲ್ದೇನೆ ಒಂದು ನಡು ರಸ್ತೆಯಲ್ಲಿ ಬೀದಿಲಿ ಇರುವಂತಹ ಮಕ್ಕಳು ಇರ್ಬೋದು ಅಥವಾ ಎಲ್ಲಿಂದ ತಪ್ಪಿಸ್ಕೊಂಡು ಬಂದು ಇದ್ದಂತಹ ಮಕ್ಕಳುಗಳಿರ್ಬೋದು, ಇದೆಲ್ಲನೂ ಕೂಡ ಬಾಲನ್ಯಾಯ ಕಾಯ್ದಿನಲ್ಲಿ ಸೆಕ್ಷನ್ 74-80 ಕೂಡ ಎಲ್ಲಾ ಒಂದು ಸೆಕ್ಷನ್ಗಳು ಕೂಡ ನಮ್ಮ ಒಂದು ಮಕ್ಕಳ ರಕ್ಷಣೆಗೋಸ್ಕರ ಅವರ ಹಕ್ಕುಗಳ ರಕ್ಷಣೆಗೋಸ್ಕರ ವಿವಿಧ ಸಂದರ್ಭಗಳಲ್ಲಿ ಮಕ್ಕಳುಗಳನ್ನ ರಕ್ಷಣೆ ಮಾಡುವಂತಹದ್ದನ್ನ ನಾವು ನೋಡ್ಬೋದು. ಹಾಗೆ ನಮ್ಮಲ್ಲಿ ಒಂದು ದತ್ತು ಸಂಬಂಧಪಟ್ಟಂತೆ ನಿಯಮಗಳನ್ನ ನಮ್ಮ ಕೇಂದ್ರ ಸರ್ಕಾರದಿಂದ 2016 ರೂಪಿಸಿರುವಂತಹದ್ದು ಇದೆ. ಅದು ಈಗ 2021 ಇತ್ತೀಚಿನ ಅಮೆಂಡ್ಮೆಂಟ್ಗಳು ಕೂಡ ಆಗಿದೆ. ಆ ಒಂದು ರಕ್ಷಣೆಯನ್ನು ಕೂಡ ಆ ಒಂದು ಅಡಾಪ್ಷನ್ ರೆಗ್ಯುಲೇಷನ್ಸ್ ಮೂಲಕ ಕೂಡ ಕೊಡುವಂತಹದನ್ನ ನೋಡಬಹುದು.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು
2: ಸರ್? ನಮಸ್ತೆ. ನಮಸ್ತೆ ಸರ್.
0: ನಮಸ್ತೆ.
2: ನಾನು ಮಲ್ಲೇ.
1: ಹಲೋ,
2: ಕೇಳ್ತಿದ್ಯಾ?
1: ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇರೋದು? ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇರೋದು?
2: ನನ್ನ ಹೆಸರು ಮಲ್ಲೇಶ್ ಅಂತ ಹೇಳಿ ಸರ್, ಅದೇ ಮಚ್ಚೂರ್ ಭಾಗದಿಂದ.
1: ಹಾ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಅದೇ ಸರ್, ಈಗ ಬಾಲ್ಯ ವಿವಾಹ ನಮ್ಮಲ್ಲಿ ಜಾಸ್ತಿ
0: ಆಗ್ತಿರೋದು
2: ಸ್ವಲ್ಪ ಏರಿದಲ್ಲಿ. ಅದು ತಮ್ಮ ಕಳೆದ ಒಂದು 4-5 ಹಿಂದೆ ಎಲ್ಲ ಅದನ್ನ ಕಂಪ್ಲೇಂಟ್ ಮಾಡಿದ್ರು, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಲ್ಲ. ಅದು ಜನಗಳು ಆಶಾ ಅಂಗನವಾಡಿಯವರೆಲ್ಲ ಸಪೋರ್ಟ್ ಮಾಡಿದ್ರು, ಅಲ್ಲಿ ಮೇಲ್ ಮಾಡಿದ್ರು ಅದನ್ನ ಸರಿ ಸಪೋರ್ಟ್ ಕೊಟ್ಟರೆ ಅದ್ ನಡ್ಕೊಂಡು ಹೋಗ್ತಾ ಇರ್ತದೆ.
0: ಈಗ ಖಂಡಿತ ನೀವು ಆತರ ಏನಾದ್ರೂ ಪ್ರಕರಣಗಳು ಕಂಡು ಬಂದ್ರೆ ತಕ್ಷಣ ನೀವು 1098 ಕಾಲ್ ಮಾಡಿ ಹೇಳಿ, ಇಂಥವ್ರೆ ಹೇಳಿದ್ದಾರೆ ಅನ್ನುವಂತ ಯಾವುದೇ ಒಂದು ಇದನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ ವಿಷಯವನ್ನ. ಇಂಥವ್ರೆ ಹೇಳಿದ್ದಾರೆ ಅಂತ ಯಾರೇ ಕಾಲ್ ಮಾಡಿದ್ರು ಕೂಡ ಅವ್ರ ಮಾಹಿತಿಯನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ. ಹಂಗಾಗಿ ನೀವು 1098 ಕಾಲ್ ಮಾಡಿ ನೀವು ವಿಷಯನ ತಿಳಿಸಿದ್ರೆ ಖಂಡಿತ ಜಾಗಕ್ಕೆ ಬಂದು ಅದು ಏನಾದ್ರೂ ಮದ್ವೆ ಆಗಿರುವಂತ ಸಂದರ್ಭಗಳು ಅಥವಾ ಆಗ್ತಾ ಇದೆ ಅನ್ನುವಂತ ಇದ್ರು ಕೂಡ ಮಕ್ಕಳನ್ನ ರಕ್ಷಣೆ ಮಾಡಿ ಕಮಿಟಿ ಮುಂದೆ ಹಾಜರ್ಪಡಿಸಿ ಮಕ್ಕಳು ಆಪ್ತ ಸಮಾಲೋಚನೆಯ ಮೂಲಕ ಮಕ್ಕಳು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮ ತಗೊಳ್ಳುವಂತಹದ್ದಿರುತ್ತೆ. ಅಥವಾ ಮದ್ವೆ ಆಗಿರುವಂತ ಯಾವುದೇ ದಾಖಲೆಗಳು ಪ್ರೂಫ್ ಇದ್ರು ಕೂಡ ಅದನ್ನ ನೇರವಾಗಿ ಕ್ರಮ ತಗೊಳ್ಳುವಂತಹದ್ದು ಇರುತ್ತೆ. ಅದ್ರ ಜೊತೆಗೆ ಅಗತ್ಯ ಇದೆ ಅಂತಂದ್ರೆ ಅಲ್ಲಿ ನಾವು ಒಂದು ಅರಿವನ್ನ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಅದು ಯಾವುದು ವಿಳಾಸ ನೀವು ಒಂಚೂರು ಹೇಳಿದ್ರೆ ಅದು ಯಾವ ಏರಿಯಾ ಬರುತ್ತೆ ಅನ್ನುವಂತಹದ್ದು ನಾವು ಖಂಡಿತ ಅಲ್ಲೊಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಒಂದು ಸಲಹೆ ಏನಂತಂದ್ರೆ ಪ್ರತಿಯೊಬ್ಬರು ಎಚ್ಚೆತ್ಕೋಬೇಕು, ಬಾಲ್ಯ ವಿವಾಹ ತಯಾರು ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡಬಾರ್ದು 18 ಒಳಗಡೆ ಇದ್ದಾಗ ಮಕ್ಕಳು ಅನ್ನುವಂಥದ್ದು. ಈಗ ನಾವು ಸುಮಾರು ಒಂದು ನಮ್ಮ ಜಿಲ್ಲೆನಲ್ಲಿ ಒಂದು ವರ್ಷದಲ್ಲಿ 280-290 ಪ್ರಕರಣಗಳು ಕಂಪ್ಲೇಂಟ್ಸ್ ಬಂದಿರುವಂತಹದ್ದೇ ಇದೆ. ಒಂದು ವರ್ಷದಲ್ಲಿ 280 ಜನ ಮದುವೆ ತಯಾರಿ ಮಾಡ್ತಾ ಇದ್ರು ಅಂತ. ಅದನ್ನ ನಾವು ಆನ್ ದ ಸ್ಪಾಟ್ ಹೋಗಿ ಭೇಟಿ ಮಾಡಿ ಮಕ್ಕಳನ್ನ ಕರೆಸಿ ಮಕ್ಕಳು ರಕ್ಷಣೆ ಮಾಡಿ ಅದ್ರ ಮದುವೆ ಬಾಲ್ಯ ವಿವಾಹವನ್ನ ತಡೆದಿರುವಂತಹದ್ದು ಪ್ರಕರಣಗಳು ನಮ್ಮ ಜಿಲ್ಲೆನಲ್ಲಿ ಅಷ್ಟೇ ಇದೆ. ಬಟ್ ಆಗಿರುವಂತ ಪ್ರಕರಣಗಳು ಕೂಡ ಒಂದು ವರ್ಷದಲ್ಲಿ 20-24 ಪ್ರಕರಣಗಳು ಆಗಿರುವಂತಹದ್ದು ಕೂಡ ನಮ್ಮ ಜಿಲ್ಲೆನಲ್ಲಿ ಇದೆ. ಬಟ್ ನಮ್ಮ ಗಮನಕ್ಕೆ ಬಂದಾಗ ಅದನ್ನ ತಕ್ಷಣಕ್ಕೆ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. 1098 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಒಂದು ಮಧ್ಯರಾತ್ರಿನಲ್ಲಿ ಕರೆ ಮಾಡಿರುವಂತಹದ್ದು ಇದೆ ತುಂಬಾ. 2 ಗಂಟೆನಲ್ಲಿ ಕರೆ ಮಾಡಿ ಬಾಲ್ಯ ವಿವಾಹ ಮಾಡೋಕೆ ತಯಾರಿ ಮಾಡ್ತಿದ್ದಾರೆ ಎಂದ ಕೂಡ ಅವಾಗ ಸ್ಪಾಟ್ಗೆ ಭೇಟಿ ಮಾಡಿ ಅದನ್ನ ತಡೆದು ರಕ್ಷಣೆ ಮಾಡಿ ಕಾನೂನು ಕ್ರಮ ತಗೊಂಡಿರುವಂತಹದ್ದು ಕೂಡ ಇದೆ. ಹಂಗಾಗಿ ಆತರ ಯಾವುದೇ ಸಂದರ್ಭಗಳು ಬಂದಾಗ ನೀವು ಗಮನಕ್ಕೆ ತಗೋಬನ್ನಿ. ಮಕ್ಕಳ ಸಹಾಯವಾಣಿಗೆ ಅಂತೆಲ್ಲ ಹತ್ರದ ಪೊಲೀಸ್ ಸ್ಟೇಷನ್ಗೂ ಕೂಡ ಗಮನ ತರಬಹುದು, ಅಥವಾ ಹತ್ರದ ಶಾಲಾ ಶಿಕ್ಷಕರು ಅಥವಾ ಗ್ರಾಮ ಪಂಚಾಯತಿ ಎಲ್ಲಿ ಬೇಕಿದ್ರು ಗಮನ ತಂದು ಅದನ್ನ ತಡೆಯುವಂತ ಕ್ರಮವನ್ನ ಮಾಡಬಹುದು. ನೀವು ಅದು ಯಾವುದು ಆಗಿಲ್ಲ ಅಂದಾಗ 1098 ಕರೆ ಮಾಡಬಹುದು. ನಾವು ಖಂಡಿತ ಅದನ್ನ ಇದು ಮಾಡೋಣ, ಒಂದು ಭೇಟಿ ಮಾಡಿ ಅಲ್ಲೊಂದು ಅರಿವನ್ನ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡೋಣ.
1: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ. ಸರಿ, ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಕರಣಗಳನ್ನ ಹಾಕ್ಬಹುದು ಅನ್ನೋದ್ರ ಬಗ್ಗೆ ತಾವು ಮಾತನಾಡಿದ್ರೆ, ಅದಕ್ಕೆ ತಾವು ಹೇಳ್ತಾ ಇದ್ರಿ, ಈಗ ಪೋಕ್ಸೋ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ತಾವು ಹೇಳಿದ್ರಿ. ಹೇಗೆ ಸರಿ ಇದು ಪೋಕ್ಸೋ ಅಂತ ಬಂದಾಗ ಇದನ್ನ ಸ್ವಲ್ಪ ಇನ್ನ ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಏನೇನು ಪ್ರಕರಣಗಳು ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಇರುತ್ತೆ ಸರ್?
0: ಪೋಕ್ಸೋ ಕಾಯ್ದೆನಲ್ಲಿ ಒಂದು ನಾವು ತಿಳ್ಕೊಂಡಿರುವಂತಹದ್ದು ದೌರ್ಜನ್ಯ ಆದ್ರೆ ಆ ಇಬ್ರ ನಡುವೆ ಒಂದು ಸೆಕ್ಸ್ ಅನ್ನುವಂತಹದ್ದು ಅಥವಾ ದೈಹಿಕ ಸಂಪರ್ಕ ಆದ್ರೆ ಮಾತ್ರ ಅದನ್ನ ಪೋಕ್ಸೋ ಅಂತ ಹೇಳ್ತೀವಿ ಅಂತ. ಬಟ್ ಇಲ್ಲಿ ನಾವು ಪೋಕ್ಸೋ ಕಾಯ್ದೆನಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಅಲ್ಲ, ಇಲ್ಲಿ ಹುಡುಗ ಹುಡುಗಿ ಅನ್ನುವಂತಹದ್ದು ಸ್ಪೆಸಿಫಿಕ್ ಆಗಿರೋದಿಲ್ಲ. ನಾವು ಸಮಾಜ ನೋಡ್ತಾ ಇರುವಂತಹದ್ದು ಸಾಮಾನ್ಯವಾಗಿ ಯಾವುದೇ ಒಂದು ಹುಡುಗ

0: ಒಂದು ಹುಡುಗಿಯನ್ನ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮುಟ್ಟುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮಾತನಾಡುವಂತಹದ್ದು ಇರ್ಬೋದು ಬೈಗಳ ಮೂಲಕ, ಅಥವಾ ಯಾವುದೇ ರೀತಿಯಲ್ಲಿ ಒಂದು ವ್ಯಾಟ್ಸಾಪ್ ಇರ್ಬೋದು ಅಥವಾ ಮೀಡಿಯಾ ಮೂಲಕ ಮಗುವಿನ ಬಗ್ಗೆ ಕೆಟ್ಟದಾಗಿ ವರ್ಣಿಸುವಂತಹದ್ದು ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮಗುವಿಗೆ ಒಂದು ದೈಹಿಕವಾಗಿ ಹಿಂಸೆ ಆಗ್ತಿದೆ, ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಗುವನ್ನ ಜೊತೆ ವರ್ತಿಸಿದಾಗ ಅದನ್ನು ನಾವು ನೋಡಿದ್ದೀವಿ. ಈಗ ಯಾವುದು ಒಂದು ಕೆಟ್ಟದಾಗಿ ಒಂದು ಮೆಸೇಜ್ ಅನ್ನ ಕಳಿಸಿರುವಂತಹದ್ದು, ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ದಾಖಲು ಮಾಡಿರುವಂತಹದನ್ನ ನಾವು ನೋಡಬಹುದು. ಹಾಗಾಗಿ ಈ ಕಾಯ್ದೆನಲ್ಲಿ ಏನ್ ಹೇಳುತ್ತೆ ಅಂದ್ರೆ, 18 ವರ್ಷದ ಒಳಪಟ್ಟಂತ ಮಕ್ಕಳುಗಳಿಗೆ ಒಂದು ಲೈಂಗಿಕವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ರೀತಿಯಲ್ಲಿ ರಕ್ಷಣೆ ಆಗ್ಬೇಕು ಅನ್ನುವಂತಹದ್ದು. ನಮ್ಮಲ್ಲಿ ಒಂದು ಸುಮಾರು ಒಂದು 200 ಪ್ರಕರಣಗಳು 1 ವರ್ಷದಲ್ಲಿ ಪೋಕ್ಸೋ ಪ್ರಕರಣಗಳನ್ನ ನೋಡಬಹುದು. ಅದರಲ್ಲಿ ಕೆಲವು ಪ್ರಕರಣಗಳು ಬಾಲ್ಯ ವಿವಾಹ ಆಗೋದ್ರ ಮೂಲಕ ಗಂಡನಿಂದ ಹೆಂಡತಿಗೆ ಒಂದು ಸೆಕ್ಸ್ ಅನ್ನುವಂತಹದ್ದು ಇರ್ಬೋದು, ದೈಹಿಕ ಸಂಪರ್ಕ ಇರ್ಬೋದು ಆಗಿದ್ದಾಗ ಅದನ್ನು ಕೂಡ ನಾವು ಪೋಕ್ಸೋ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಒಂದು ಗಂಡಸು ಹೆಂಗಸನ ಅಥವಾ ಒಂದು ಹುಡುಗಿ 18 ವರ್ಷದ ಒಳಕಟ್ಟಂತಹ ಒಂದು ಮಗುವನ್ನ ಕೆಟ್ಟದಾಗಿ ಬೈದಾಗ ಅಥವಾ ಕೆಟ್ಟದಾಗಿ ವರ್ತಿಸಿದಾಗ ಅದನ್ನು ಕೂಡ ನಮ್ಮ ಪೋಕ್ಸೋ ಪ್ರಕರಣಗಳಲ್ಲಿ ದಾಖಲು ಮಾಡಿರುವಂತಹದನ್ನ ನಾವು ನೋಡ್ತೀವಿ. ಹಾಗೆ ಅದನ್ನ ಪ್ರಯತ್ನ ಮಾಡೋದು ಕೂಡ ತಪ್ಪಾಗುತ್ತೆ. ಬರೀ ಒಂದು ದೌರ್ಜನ್ಯ ಮಾಡೋದಷ್ಟೇ ಅಲ್ಲ, ದೌರ್ಜನ್ಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತಹದ್ದು ಇರುತ್ತೆ.
1: ಸರ್, ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಮತ್ತು ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ಬೋದು ಸರ್?
0: ಅದು ಈಗ ಹೇಳಿದ್ರು ಕೆಲವರು ಕಾಲ್ ಮಾಡಿದಾಗ ಒಂದು ಕೆಲವೊಂದನ್ನು ನಾವು ನೋಡಿದಾಗ ಬಾಲ್ಯ ವಿವಾಹವನ್ನ ಮಾಡಿದ್ರು ಕೂಡ ಯಾವುದೇ ಪ್ರೂಫ್ ನಮ್ಮಲ್ಲಿ ಸಿಗಲ್ಲ. ಬಟ್ ಯಾರೋ ಕಾಲರ್ಸ್ ಆಗಿದೆ ಅಂತ ಹೇಳ್ತಾರೆ, ಬಟ್ ನಾವು ಕಾನೂನು ಕ್ರಮ ಜರುಗಿಸಬೇಕು ಅಂತಂದ್ರೆ ಯಾವುದೇ ಒಂದು ಪ್ರೂಫ್ ಸಿಗಲ್ಲ. ಮಗುನು ಕೂಡ ಆಗಿಲ್ಲ ಅಂತ ಹೇಳುತ್ತೆ, ಆಗಿರುವಂತ ಯಾವುದೇ ಒಂದು ಫೋಟೋ ವಿಡಿಯೋ ಅಥವಾ ಒಂದು ದಾಖಲೆಗಳು ಯಾವುದು ಸಿಗುವಂತಹದ್ದಿಲ್ಲ. ಆಗ ನಾವು ಕಾನೂನು ಕ್ರಮ ಜರುಗಿಸೋದಕ್ಕೆ ಕಷ್ಟ ಆಗುವಂತಹದ್ದು ನಾವು ನೋಡ್ಬೋದು. ಹಾಗೆ ಎಷ್ಟೋ ಜನ ಅರಿವು ಇದ್ರೂ ಕೂಡ ಅದನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದನ್ನ ನಾನು ಅವ್ರಿಗೆ ಹೇಳುವಂತಹದ್ದು, ಅದು ಈಗಿಲ್ಲ ಅಂದ್ರೆ 1 ವರ್ಷ 2 ವರ್ಷ ಆದ್ಮೇಲೆ ನಮಗ್ ಗೊತ್ತಾದ್ರೂ ಕೂಡ ಅವ್ರಿಗೆ ಕಾನೂನು ಕ್ರಮ ಜರುಗಿಸಲೇಬೇಕಾಗುತ್ತೆ. ಹಾಗಾಗಿ ಪ್ರಯತ್ನನು ಕೂಡ ಮಾಡಲೇಬಾರದು ಅನ್ನುವಂತಹದನ್ನ ನಾವು ಹೇಳ್ತೀವಿ. ಹಾಗೆ ಕ್ಷೇತ್ರದಲ್ಲಿ ನಾವು ಈ ಒಂದು ಹಾಡಿ ಸಮುದಾಯ ಇರ್ಬೋದು, ಇಂಟೀರಿಯಲ್ ಪ್ಲೇಸ್ ಗಳಲ್ಲಿರ್ಬೋದು, ಜನಗಳಿಗೆ ಒಂದು ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಬಟ್ ನಾವು ಅವ್ರಿಗೆ ಅರಿವನ್ನ ಮೂಡಿಸೋಕೆ ಬರಂತ ಸಂದರ್ಭಗಳು ಬಂದಾಗ ಅವರು ನಮ್ಮ ಭೇಟಿಗೆ ಸಿಗಲ್ಲ, ಅವರು ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಮನೆ ಬಾಗಿಲಾಕಿರುತ್ತೆ, ನಮ್ಮ ಅವ್ರಿಗೆ ವಿಷಯಗಳನ್ನ ರೀಚ್ ಮಾಡೋದಕ್ಕೆ ಕೆಲವೊಂದ್ಸಲ ಕಷ್ಟ ಆಗುವಂತಹದ್ದು. ಬಟ್ ಅದನ್ನ ಈ ತರ ಒಂದು ಒಂದು ಕಾರ್ಯಕ್ರಮಗಳ ಮೂಲಕನಾದ್ರೂ ಅವ್ರಿಗೆ ಒಂದು ವಿಷಯಗಳು ತಲುಪಬೇಕು. ಯಾರಿಗೆ ಗೊತ್ತಿರುತ್ತೆ ಅಂತವ್ರು, ಅವ್ರಿಗೆ ಗೊತ್ತಿಲ್ಲದಿರುವಂತವ್ರಿಗೆ ಒಂದು ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸೋದ್ರ ಮೂಲಕ ಇದನ್ನ ತಡೆಯೋ ಪ್ರಯತ್ನ ಮಾಡಬೇಕು ಅನ್ನುವಂತಹದ್ದು. ಮತ್ತೆ ನಾವು ಒಂದು ಮಧ್ಯರಾತ್ರಿಗಳಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಬಂದರೂ ಕೂಡ ಆನ್ ದ ಸ್ಪಾಟ್ ಆ ಟೈಮಲ್ಲಿ ಭೇಟಿ ಮಾಡಿ ಅದನ್ನ ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಂತ ಎಲ್ಲ ಟೈಮ್ನಲ್ಲೂ ಕೂಡ ಒಂದು ಅಲರ್ಟ್ ಆಗಿರುವಂತಹದ್ದು ಆಗ್ಬೇಕಾಗುತ್ತೆ.
1: ಸರ್, ಇದರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾದಂತಹ ಒಂದು ವಿಷಯ ಅಂತಂದಾಗ ಯಾವ ವಿಷಯಗಳ ಬಗ್ಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ ಸರ್?
0: ಗ್ರಾಮೀಣ ಪ್ರದೇಶದಲ್ಲಿ ಅಂತಂದಾಗ ಒಂದು ಈ ಗ್ರಾಮ ಪಂಚಾಯತಿ ಮೂಲಕನೇ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಈಗ ನಾವು ಬರ್ತೀವಿ ತಾಲೂಕು ಲೆವೆಲಲ್ಲಿ ಇರ್ಬೋದು, ಮತ್ತೆ ಯಾವುದೋ ಕೆಲವು ಗ್ರಾಮ ಪಂಚಾಯತಿಗಳ ಮೂಲಕ ನಾವು ಕಾರ್ಯಕ್ರಮಗಳನ್ನ ಮಾಡಬಹುದು. ಬಟ್ ಗ್ರಾಮ ಮಟ್ಟದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವಂತಹದ್ದು ಒಂದು ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರ ಮೂಲಕ ಅವರು ಗಮನ ಕೊಡಬೇಕಾಗುತ್ತೆ, ಕೊಡ್ತಿದ್ದಾರೆ, ಈಗ ನೋಡ್ತಾ ಇರುವಂತಹದ್ದನ್ನು ಗಮನಿಸ್ತಾ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಮೂಲಕ ಪ್ರತಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಂದು ಪ್ರತಿ ಗ್ರಾಮದಿಂದನೂ ಗ್ರಾಮ ಈಗ ಇಲ್ಲದೆ ಇರ್ಬೋದು, ಬಟ್ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ತಾರೆ ಪ್ರತಿ ಗ್ರಾಮದಲ್ಲೂ ಕೂಡ. ಹಾಗೆ ನಮ್ಮ ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನೇರವಾಗಿ ಕನೆಕ್ಟ್ ಇರ್ತಾರೆ. ಹಾಗಾಗಿ ಗ್ರಾಮ ಪಂಚಾಯತಿಗಳು ಇದು ಹೆಚ್ಚಿನ ಒತ್ತನ್ನ ಕೊಟ್ಟಾಗ, ಹೆಚ್ಚಿನ ಗಮನವನ್ನ ಕೊಟ್ಟಾಗ ಗ್ರಾಮ ಮಟ್ಟದಲ್ಲಿ ಮಕ್ಕಳನ್ನ ಹೆಚ್ಚಿನ ಮಟ್ಟದಲ್ಲಿ ರಕ್ಷಣೆಯನ್ನ ಮಾಡಬಹುದು ಅನ್ನುವಂಥದ್ದು.
1: ಸರ್, ಈಗ ನಿಮ್ಮ ಒಂದು ಘಟಕದಿಂದ ಒಂದು ಯಶಸ್ವಿಯಾಗಿ ರಕ್ಷಿಸಲ್ಪಟ್ಟ ಒಂದೆರಡು ಉದಾಹರಣೆಗಳನ್ನು ಕೊಡಬಹುದು ಸರ್?
0: ಅಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಒಂದು ಮಗು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಿದ್ದಾರೆ ಅಂತನ್ನುವಂಥದ್ದು, ಪೋಷಕರು ಮಾಡ್ತಿದ್ದಾರೆ ಅಂತನ್ನುವಂಥದ್ದನ್ನ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದಾಗ ನಾವು ಆ ಮಗುವನ್ನ ರಕ್ಷಣೆ ಮಾಡಿ ಆ ಪೋಷಕರಿಂದ ಅದನ್ನ ತಡೆದು ಬಾಲ್ಯವನ ತಡೆದು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ದಾಖಲು ಮಾಡಿಕೊಂಡು ಆ ಮಗು ನಾವು ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಹೇಳಿದಾಗ

0: ಆ ಮಗುವಿಗೆ ಶಿಕ್ಷಣವನ್ನ ಕೊಡಿಸೋದ್ರ ಮೂಲಕ ಆ ಮಗು ಇವತ್ತು 21 ವರ್ಷ ವಯಸ್ಸಾಗಿದೆ, ಬಾಲ್ಯವತ್ತಡೆದು ಬಂದು ಶಿಕ್ಷಣವನ್ನ ಮುಂದುವರಿಸ್ತಾ ಇದೆ. ಆ ಮಗು ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡ್ತಾ ಇದೆ, ಬಿಇ ಮಾಡ್ತಾ ಇದೆ. ಇನ್ನು ಒಂದ್ ಸದ್ಯದಲ್ಲೇ ಆ ಮಗು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಕೆಲಸವನ್ನ ತಕೊಂಡು ಸಾಧನೆಯನ್ನ ಮಾಡ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಹಾಗೆ ಒಂದು ಪೋಕ್ಸೋ ಪ್ರಕರಣ ಆಗಿರುವಂತಹದ್ದು ನಮ್ಮ ಜಿಲ್ಲೆನಲ್ಲಿ, ಪೋಕ್ಸೋ ಒಂದು ಇದರಿಂದ ದೌರ್ಜನ್ಯಕ್ಕೊಳಗಾಗಿದ್ರು ಕೂಡ ಅದು ಕಾನೂನು ಮೂಲಕ ಶಿಕ್ಷೆ ಆಗಿದೆ ಅವನಿಗೆ, ಮತ್ತೆ ಇದು ಕಾನೂನು ಕ್ರಮ ಎಲ್ಲ ಜರುಗಿಸಿದ್ರು ಕೂಡ ಮಗುವಿನ ಮುಂದಿನ ರಕ್ಷಣೆ ಅಗತ್ಯದಿಂದ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ಬರೋದ್ರ ಮೂಲಕ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆ ಮೂಲಕ ಈಗ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಈಗ ಆ ಹುಡುಗಿ MSW ಮಾಸ್ಟರ್ಸ್ ಡಿಗ್ರಿಯನ್ನು ಓದ್ತಾ ಇರುವಂತಹ ಪ್ರಕರಣಗಳನ್ನ ನಾವು ನೋಡಬಹುದು. ಹಾಗಾಗಿ ನಮ್ಮಲ್ಲಿ ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ, ಇಂಜಿನಿಯರಿಂಗ್ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ಮಕ್ಕಳುಗಳು ಇದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಕುಟುಂಬದ ಆಶ್ರಯ ಇಲ್ದೇನೆ, ತಂದೆ ತಾಯಿ ಯಾರು ಇಲ್ದೇನೆ ಒಂದು ನಮ್ಮ ಸಂಸ್ಥೆನಲ್ಲೇ ಇದ್ದಂತಹ ಮಕ್ಕಳು, ಸರ್ಕಾರಿ ಪಾಲನಾ ಸಂಸ್ಥೆನಲ್ಲಿದ್ದಂತಹ ಮಕ್ಕಳು ಇವತ್ತು ಒಂದು ಜಿಲ್ಲೆನಲ್ಲಿ ಇಡೀ ಒಂದು ತಾಲೂಕಿನಲ್ಲೇ ಅತಿ ಹೆಚ್ಚು ಒಂದು ಆರ್ಥಿಕವಾಗಿ ಒಂದು ಉನ್ನತ ಮಟ್ಟದಲ್ಲಿರುವಂತಹ ಕುಟುಂಬ, ಆ ಒಂದು ತಾಲೂಕಿಗೆ ಅತಿ ಉನ್ನತವಾಗಿರುವಂತಹ ಕುಟುಂಬದಲ್ಲಿ ಆ ಮಕ್ಕಳು ಹೋಗಿ ಆ ಕುಟುಂಬದ ಮಕ್ಕಳಾಗಿದ್ದಾರೆ. ದತ್ತು ಮೂಲಕ, ನಮ್ಮ ಮೂಲಕ ದತ್ತು ಕೊಟ್ಟಿರುವಂತಹ ಮಕ್ಕಳು ಇಡೀ ಒಂದು ಕಾಲೇಜಿಗೆ ಒಂದು ಒಂದು ಓನರ್ ಆಗಿದ್ದಾರೆ ಆ ಒಂದು ಕುಟುಂಬದವರು. ಇಡೀ ಒಂದು ತಾಲೂಕಿಗೆ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿ ಇದ್ದಾರೆ, ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಹಾಗಾಗಿ ಆ ಮಕ್ಕಳು ಒಂದು ಒಳ್ಳೆಯ ಕುಟುಂಬಗಳನ್ನ ಸೇರ್ಕೊಂಡಿರುವಂತಹದನ್ನ ಕೂಡ ನೋಡಬಹುದು.
1: ಸರ್, ಸಮಾಜದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ತಮ್ಮ ಕೈ ಜೋಡಿಸ್ಬೋದು ಸರ್?
0: ಒಂದು ಇಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳನ್ನ ಮಕ್ಕಳ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂತಹದ್ದು. 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳುಗಳನ್ನ ಅವರು ಮಕ್ಕಳು ಅಂತಾನೆ ಅವರು ಟ್ರೀಟ್ ಮಾಡ್ಬೇಕಾಗುತ್ತೆ, ಮಕ್ಕಳು ಅಂತಾನೆ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಅವರು ಆ ಮಕ್ಕಳುಗಳಿಗೆ ಕೆಲವೊಂದು ಸಂಸ್ಕಾರಗಳನ್ನ ಕಲಿಸ್ಬೇಕಾಗುತ್ತೆ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಗಳನ್ನ ಒಳ್ಳೆಯ ವರ್ತನೆಗಳನ್ನ ಇರುವಂತಹ ಒಂದು ಒಂದು ತರಬೇತಿಯನ್ನು ಅಥವಾ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸುವಂತಹದ್ದು ಅಗತ್ಯ ಇರುತ್ತೆ. ಒಂದು ಮತ್ತು ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಈ ಸರ್ಕಾರದಲ್ಲಿ ಏನೇನಿದೆ ಅದನ್ನ ಬಳಸ್ಕೊಳ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು. ಈಗ ನಾವು ಏಕ ಪೋಷಕರಿಗೆ ಇರ್ಬೋದು, ತಂದೆ ತಾಯಿ ಇಬ್ರು ಇಲ್ಲದೆ ಇರುವಂತಹ ಕುಟುಂಬ ಇರ್ಬೋದು, ಅಂತವ್ರಿಗೆ ನಾವು ಸೌಲಭ್ಯಗಳನ್ನ ಕೊಡ್ತಾ ಇದೀವಿ. ಈಗ HIV ಪಾಸಿಟಿವ್ ಇರುವಂತಹ ಮಕ್ಕಳು ಇರ್ಬೋದು, ಪೇರೆಂಟ್ಸ್ ಇದ್ದು ಅವ್ರ ಮಕ್ಳು ಇರ್ಬೋದು, ಅಂತವ್ರಿಗೆ ನಾವು OBC ಮೂಲಕ ಕೊಡ್ತಾ ಇದೀವಿ. ಅಂತ ಸೌಲಭ್ಯಗಳನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು ಅನ್ನುವಂತಹದ್ದು. ಮತ್ತೆ ಸಮಾಜದಲ್ಲಿ ನಾವು ಈಗ ನಾನು ನೋಡ್ತಾ ಇರುವಂತಹದ್ದು, ನಾವು ಮೈಸೂರು ಜಿಲ್ಲೆನ ಏನಾದ್ರೂ ಮಾಡಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ನಾವು ಮಾಡ್ಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಇದಕ್ಕೆ ಪ್ರತಿಯೊಬ್ಬರು ಸಹಕರಿಸ್ಬೇಕು, ಪೋಷಕರು ಮತ್ತೆ ಮಕ್ಕಳು. ಯಾಕೆ ಅಂದ್ರೆ ಇಲ್ಲಿ ಕೆಲವು ಪೋಷಕರು ಬಲವಂತವಾಗಿ ಮದುವೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸತತವಾಗಿ, ಇನ್ನು ಕೆಲವು ಮಕ್ಕಳುಗಳು ಅವರ ಹಂತದಲ್ಲೇ ಅವರು ಪ್ರೀತಿಸುವಂತಹದ್ದು, ಓಡೋಗುವಂತಹದ್ದು, ಮದ್ಯ ಬಾಲ್ಯ ವಿವಾಹ ಆಗುವಂತಹದ್ದು ಮಾಡ್ತಾ ಇದ್ದಾರೆ. ಅದನ್ನ ತಡೆಗಟ್ಟೋದ್ರ ಮೂಲಕ ಅದನ್ನ ಪ್ರತಿಯೊಬ್ಬರು ಅರ್ಥ ಕಾನೂನು ಮೂಲಕ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹದ್ದು. ಹಾಗೆ ನಾವು ಏನು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗಳಿದೆ, ಈ ಸಂಸ್ಥೆಗಳಿರುವಂತಹದ್ದು ಪಾಲನೆ ಮತ್ತು ರಕ್ಷಣೆಗೆ ಅಗತ್ಯವಿರುವಂತಹ ಮಕ್ಕಳಿಗಾಗಿ. ಯಾರ್ಯಾರಿಗೆ ಕುಟುಂಬ ಇಲ್ಲ, ಕುಟುಂಬ ಇದ್ರೂ ಕೂಡ ಅವ್ರಿಗೆ ಮಗುವನ್ನ ಸಾಕೋದಿಕ್ಕೆ ಅವರು ಆರ್ಥಿಕವಾಗಿ ಅರ್ಹರಿರಲ್ಲ, ಸಾಮರ್ಥ್ಯ ಇರಲ್ಲ, ಅಂತಹ ಮಕ್ಕಳಿಗೋಸ್ಕರನೂ ಇರೋದ್ರಿಂದ ಯಾರು ಅಂತ ಒಂದು ಇದು ಸ್ಥಿತಿ ಅಥವಾ ಪರಿಸ್ಥಿತಿ ಇದೆ ಕುಟುಂಬಗಳಲ್ಲಿ, ಏಕ ಪೋಷಕರಿರ್ಬೋದು, ಪೋಷಕರು ಇಲ್ಲದೆ ಇರುವಂತಹ ಮಕ್ಕಳು ಇರ್ಬೋದು, ಅಂತವ್ರನ್ನ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಅವರು ಒಂದು ಆಶ್ರಯವನ್ನ ತಗೊಳ್ಳೋದ್ರ ಮೂಲಕ ಮಕ್ಕಳಿಗೆ ಒಂದು ರಕ್ಷಣೆಯನ್ನು ಕೊಡುವಂತಹದ್ದು ಇರ್ಬೋದು.
1: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ,
2: ನಮಸ್ಕಾರ. ನಮಸ್ಕಾರ,
1: ನಮಸ್ತೆ. ನಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಮಕ್ಕಳ ಪಾಲನೆ ಈಗ ಬೇಸಿಗೆ ಕಾಲ ಎಲ್ಲ ಟೂರ್ಗೆ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡೋದು ಬೇಡ ಅಂತ.
0: ಆಯ್ತು ನೋಡ್ರೆ, ನಿಮ್ಮ ಅಂದ್ರೆ ಈಗ ಬೇಸಿಗೆ ಇರೋದ್ರಿಂದ ಮಕ್ಕಳನ್ನ ಯಾವ್ದೇ ಟ್ರಿಪ್ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತೀನಿ. ಓಕೆ, ಒಳ್ಳೆ ಸಲಹೆ ಕೊಡ್ತಾ ಇದೀರಿ, ಬಟ್ ನಾವು ಕೂಡ ನಮ್ಮ ಸರ್ಕಾರದ ಕೆಲವೊಂದು ನಿಯಮಗಳನ್ನ ಪಾಲಿಸ್ಕೊಂಡೇ ಹೋಗ್ಬೇಕು. ಯಾವ್ದೇ ರೀತಿಯಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಸುರಕ್ಷಿತವಾಗಿ ಇರ್ಬೇಕು ಅನ್ನುವಂತಹದ್ದು ನಮ್ಮ ಉದ್ದೇಶ. ಹಂಗಾಗಿ ಅದನ್ನ ಎಲ್ಲ ನೋಡ್ಕೊಂಡೇ ಮಾಡ್ತೀವಿ ಗೌಡ್ರೆ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನ ನೀಡಿದಕ್ಕೆ.

0: ಖಂಡಿತ. ಅದರಲ್ಲೂ ನಾವು ಅಂತಂದ್ರೆ ಪ್ರವಾಸ ಮಾಡುವಂತಹದ್ದು ಅಂದಾಗ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಇದನ್ನ ಹೆಚ್ಚಿನ ಕ್ರಮವನ್ನು ವಹಿಸಬೇಕಾಗುತ್ತೆ ಒಂದು. ಜೊತೆಗೆ ನಾವು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೆಲವೊಂದು ಸರ್ಕಾರದ ನಿಯಮಗಳೆಲ್ಲ ಇದೆ, ಅದನ್ನೆಲ್ಲ ಪಾಲಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದು ನೀವು ಹೇಳಿದಾಗೆ ಈಗಿನ ಒಂದು ಹೆಚ್ಚಿನ ಬಿಸಿಲು ಮತ್ತೆ ಬೇಸಿಗೆ ಒಂದು ಹೆಚ್ಚಿನ ಬಿಸಿಲು ಇರೋದ್ರಿಂದ ಮಕ್ಕಳುಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಸುರಕ್ಷತೆ ದೃಷ್ಟಿಯಿಂದ ಆ ಒಂದು ವಾತಾವರಣವನ್ನು ನೋಡಿಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ಎಲ್ಲರೂ ಕೂಡ ಎಲ್ಲ ಒಂದು ಪೋಷಕರು ಸಾರ್ವಜನಿಕರು ಅದನ್ನ ಪಾಲಿಸೋದ್ರ ಮೂಲಕ ಮಕ್ಕಳುಗಳ ಸುರಕ್ಷತೆಯನ್ನ ಗಮನಿಸಬೇಕು ಅನ್ನೋಂತದನ್ನು ಕೂಡ ಈ ನಿಟ್ಟಲ್ಲಿ ಹೇಳ್ತೀನಿ.
1: ಓಕೆ, ಧನ್ಯವಾದಗಳು ಮಹೋದಯ ಸಾಕ್ಲೆ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಪೋಷಕರು ಮತ್ತು ಮಕ್ಕಳಿಗೆ ನೀವು ನೀಡ್ತಕ್ಕಂತ ಒಂದು ಪ್ರಮುಖ ಸಂದೇಶಗಳೇನು ಸರ್?
0: ಪ್ರತಿಯೊಬ್ಬರು ಕೂಡ ಮಕ್ಕಳುಗಳನ್ನ ಒಂದು ಸುರಕ್ಷತೆಯಿಂದ ನೋಡ್ಕೊಳ್ಳಿ, ಜೊತೆಗೆ ಮಕ್ಕಳಿಗೊಂದು ಒಳ್ಳೆ ಸಂಸ್ಕಾರವನ್ನ ನೀಡಿ, ಜೊತೆಗೆ ಸಮಾಜದಲ್ಲಿ ಮಕ್ಕಳು ಅಂತಂದಾಗ ಬರೀ ದೈಹಿಕವಾಗಿ ಬೆಳವಣಿಗೆ ಅನ್ನುವಂತಹದ್ದೆಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ಮಾನಸಿಕವಾಗಿ ಬೆಳವಣಿಗೆ ಕೂಡ ಮಕ್ಕಳಿಗೆ ಆಗ್ಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಬಾಲ್ಯ ವಿವಾಹದ ಕಾಯ್ದೆ ಬಗ್ಗೆ ತಿಳ್ಕೋಬೇಕು, ಅದನ್ನ ಪಾಲಿಸ್ಬೇಕು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ಆ ಒಂದು ಅರಿವನ್ನ ನಾವು ಎಲ್ಲರೂ ಕೂಡ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡಾಗ 18 ವರ್ಷಕ್ಕಿಂತ ಒಳಪಟ್ಟಂತ ಎಲ್ಲಾ ಮಕ್ಕಳುಗಳನ್ನ ನಾವು ರಕ್ಷಣೆ ಮಾಡುವಂತಹ ದೃಷ್ಟಿನಲ್ಲಿ ನಾವು ಬರೀ ಸರ್ಕಾರದ ಅಧಿಕಾರಿಗಳು, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರ ಪಾತ್ರ, ಎಲ್ಲರ ಸಹಕಾರ ಅಗತ್ಯ ಇರುತ್ತೆ ಸಮಾಜದಲ್ಲಿ. ಮತ್ತೆ ಈ ಒಂದು ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬರ ಅಗತ್ಯ ಸಹಕಾರ ಅಗತ್ಯ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು. ಮಕ್ಕಳ ಒಂದು ರಕ್ಷಣೆಗೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳನ್ನ ಓದಿಸುವಂತಹದ್ದು ಒಳ್ಳೆ ಶಿಕ್ಷಣ ಕೊಡುವಂತಹದಕ್ಕೆ, ಮತ್ತೆ ಮಕ್ಕಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸೋದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿ, ಮತ್ತೆ ಮಕ್ಕಳ ಒಂದು ಎಲ್ಲರ ಒಂದು ಮಕ್ಕಳ ಜೀವನ ಯಶಸ್ವಿಯಾಗಿ ಇರಲಿ, ಮುಂದಿನ ಜೀವನ ಎಲ್ಲ ಮಕ್ಕಳದು ಕೂಡ ಬಾಲ್ಯ ಮುಕ್ತವಾಗಿ ಪೋಕ್ಸೋ ಮುಕ್ತವಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಜೀವನವನ್ನ ಮಾಡೋದಕ್ಕೆ ಪೋಷಕರು ಕೂಡ ಸಹಕಾರ ನೀಡಿ, ಹಾಗೆ ಎಲ್ಲ ಮಕ್ಕಳುಗಳು ಕೂಡ ಸಹಕಾರ ನೀಡಿ ಅನ್ನುವಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ತುಂಬಾ ಧನ್ಯವಾದಗಳು ಸರ್. ಇದುವರೆಗೂ ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಕ್ಕಳ ರಕ್ಷಣಾ ಘಟಕಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಚಟುವಟಿಕೆಗಳಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಚಟುವಟಿಕೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಂಡಿತು.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಕೇಳುವರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 8 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಸೊ ಮುಂದಿನ ಇದರಲ್ಲಿ ಜಗತ್ತಿನ ವಿಸ್ಮಯಗಳನ್ನ ಕುರಿತು ನಮ್ಮೆಲ್ಲರ ಗಮನವನ್ನು DVG ಗಮನ ಸೆಳೀತಾರೆ. ಸುಂದರವಾದಂತಹ ಪದಗಳ ಜೋಡಣೆ, ಬಹಳ ಕಾವ್ಯಮಯವಾದಂತಹ ವರ್ಣನೆ. ಈಗ ಇದನ್ನು ನೋಡೋಣ. ಏನು ಭೈರವ ಲೀಲೆ ಈ ವಿಶ್ವ ಭ್ರಮಣೆ,
4: ಏನು ಭೈರವ ಲೀಲೆ ಈ ವಿಶ್ವ ಭ್ರಮಣೆ,
3: ಏನು ಭೂತಗ್ರಾಮ ನರ್ತನೋನ್ಮಾದ,
4: ಏನು ಭೂತಗ್ರಾಮ ನರ್ತನ ಉನ್ಮಾದ,
3: ಏನಗ್ನಿಗೋಳಗಳು
4: ಏನಗ್ನಿಗೋಳಗಳು,
3: ಏನಂತರಾಳಗಳು
4: ಏನಂತರಾಳಗಳು,
3: ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ,
4: ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ.
3: ಹಾಗೆ ಮುಂದಿಂದು ನೋಡೋಣ, ಇದು ಫ್ಲೋ ಹಾಗೆ ಚೆನ್ನಾಗಿ ಹೋಗುತ್ತೆ. ಏನು ಪ್ರಪಂಚವಿದು,
4: ಏನು ಪ್ರಪಂಚವಿದು,
3: ಏನು ದಾಳಾದಾಳಿ,
4: ಏನು ದಾಳಾದಾಳಿ,
3: ಏನದ್ಭುತಾಪಾರ,
4: ಏನು ಅದ್ಭುತಾಪಾರ,
3: ಶಕ್ತಿ ನಿರ್ಘಾತ,
4: ಶಕ್ತಿ ನಿರ್ಘಾತ,
3: ಮಾನವನ ಗುರಿಯೇನು,
4: ಮಾನವನ ಗುರಿಯೇನು,
3: ಬೆಲೆಯೇನು ಮುಗಿವೇನು,
4: ಬೆಲೆಯೇನು ಮುಗಿವೇನು,
3: ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ,
4: ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ.
3: ಸೊ ಈ ಎರಡು ಪದ್ಯಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಜಗತ್ತಿನ ಅದ್ಭುತವಾದಂಥ ವಿಸ್ಮಯಗಳನ್ನು ವರ್ಣಿಸ್ತಾ ಹೋಗ್ತಾರೆ. ನಾವು ಪ್ರಪಂಚವನ್ನೆಲ್ಲ ನೋಡ್ತೀವಿ, ಬಹಳ ಸುಂದರವಾದಂಥ ಅನೇಕ ಅಂಶಗಳು ನಾವು ನೋಡ್ತೀವಿ. ಒಂದು ಸುಂದರವಾದಂಥ ಸೂರ್ಯೋದಯ, ಅದಾಗ್ತಾ ಇದೆ ಅಂದರೆ ಮನಸ್ಸಿಗೆ ಬಹಳ ಒಂದು ರೀತಿಯ ಸಂತೋಷ ಆಗುತ್ತೆ. ಆದರೆ ಪ್ರಖರವಾದಂಥ ಬಿಸಿಲು ಬಂದಾಗ ಅಷ್ಟೇ ನಮಗೆ ಒಂದು ರೀತಿಯಲ್ಲಿ ಕಷ್ಟ ಕೂಡ ಅಂತ ಅನಿಸುತ್ತೆ. ಹಾಗೆ ವಿಶ್ವದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಸಮನಾಗಿ ಸೇರಿದಂತಿದೆ, ಅದು ದೇವರ ಲೀಲೆ. ಸೊ ಆ ರೀತಿಯ ಏರುಪೇರುಗಳು ದೇವರ ಲೀಲೆ. ಮತ್ತು ಪಂಚಭೂತಗಳು ಅಂತ ನಾವು ಹೇಳ್ತೀವಿ, ಆಕಾಶ, ಭೂಮಿ, ಅಗ್ನಿ, ವಾಯು, ನೀರು. ಸೊ ಈ ಐದೇ ಅಂಶಗಳು ಬೇರೆ ಬೇರೆ ಪ್ರಮಾಣಗಳಲ್ಲಿ ಸೇರ್ತಾ ಜಗತ್ತಿನಲ್ಲಿ ಅದೆಷ್ಟು ವಸ್ತುಗಳನ್ನು ಸೃಷ್ಟಿ ಮಾಡಿದೆ. ಮತ್ತು ಒಂದೇ ವಸ್ತು ನೀರು ಅಂತಲೇ ತಗೊಂಡ್ರೆ ಆ ನೀರಿನ ಪ್ರಕೋಪಗಳು ಇಷ್ಟೆಲ್ಲ ಇದೆ. ಹಾಗೆ ಅಮೃತವಾಗಿ ನೀರು ಜೀವವನ್ನು ಪೋಷಣೆ ಮಾಡುವಂಥ ವಿಧಾನಗಳು ಅದೆಷ್ಟೆಲ್ಲ ಇದೆ. ಸೊ ಹಾಗೆ ಈ ಐದು ಪಂಚಭೂತಗಳು ಅಂತೇನು ಹೇಳ್ತೀವಿ, ಅದು ನಮ್ಮ ಕಣ್ಣೆದುರಿಗೆ ಒಂದು ರೀತಿಯಲ್ಲಿ ನರ್ತನ ಮಾಡ್ತಾ ಇದೆಯೇನೋ ಅಂತ ಅನಿಸೋ ರೀತಿಯಲ್ಲಿದೆ. ಅದು ಕೇವಲ ನರ್ತನ ಮಾತ್ರ ಅಲ್ಲ, ಉನ್ಮಾದದ ನರ್ತನ.

0: ಅದು ತನ್ನ ನರ್ತನದಲ್ಲೇ ತಾನೇ ತನ್ನನ್ನು ತಾನೇ ಮರೆತು ಹೋಗಿರುವ ರೀತಿಯಲ್ಲಿ ಈ ನರ್ತನ ನಡೀತಾ ಇದೆ ಪಂಚಭೂತಗಳದ್ದು ಅಂತ. ಅದಕ್ಕೆ ಏನು ಅಗ್ನಿಗೋಳಗಳು, ಏನು ಅಂತರಾಳಗಳು. ಸೊ ಅಲ್ಲಿ ಯಾವುದೋ ಒಂದು ವಿಕೋಪ, ಏನೂ ಚೆನ್ನಾಗೇ ಇದೆಯಲ್ಲ, ಎಲ್ಲ ಸರಿ ಇದೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲೆಲ್ಲೋ ಒಂದು ವಾಲ್ಕೆನೋ ಸಡನ್ನಾಗಿ ಬರ್ಸ್ಟ್ ಆಯಿತು, ಇನ್ನೆಲ್ಲೋ ಪ್ರವಾಹ, ಇನ್ನೆಲ್ಲೋ ಇನ್ನೇನೋ ಈ ರೀತಿಯ ಒಂದು ಪ್ರಕೋಪ. ಸೊ ಅದರ ಒಳಗಡೆ ಏನಿದೆ, ಯಾತಕ್ಕೋಸ್ಕರ ಹಂಗಾಗ್ತಾ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಈ ಸೃಷ್ಟಿ ಅನ್ನೋದು ಒಂದು ವಿಸ್ಮಯ, ನಮಗೆ ಅರ್ಥ ಆಗದೇ ಇರೋಂಥ ಒಂದು ಅದ್ಭುತವಾದಂಥ ವಿಚಾರ ಅಂತ. ಸೊ ಹಾಗೆ ಪ್ರಪಂಚದಲ್ಲಿ ಬದಲಾವಣೆಯ ಗತಿ ಕೂಡ ಬಹಳ ಜಾಸ್ತಿ ಇದೆ, ಬಹಳ ಧಾವಂತದಿಂದ ಮುಂದೆ ಎಲ್ಲೋ ಓಡ್ತಾ ಇದೆ ಪ್ರಪಂಚ. ಎಲ್ಲಿಗೆ ಓಡ್ತಾ ಇದೆ, ಯಾಕೆ ಓಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ.
1: ಅದರ ಶಕ್ತಿ, ಅದರ ಶಕ್ತಿಯ ಒಂದು ತೋರ್ಪಡಿಕೆ, ಅದು ನಮಗೆ ಕಾಣಿಸ್ತಾ ಇರುವಂಥದ್ದು
0: ಅದು ವಿಸ್ಮಯಕಾರಿಯಾದಂತಹ ರೀತಿಯಲ್ಲಿ ನಮ್ಮೆದುರಿಗೆ ತನ್ನನ್ನು ತಾನು ತೆರೆದುಕೊಳ್ತಾ ಇದೆ. ಅಂತಹ ಒಂದು ವಿಸ್ಮಯಕಾರಿ ಪ್ರಪಂಚ ಸೃಷ್ಟಿ ನನ್ನೆದುರಿಗಿದ್ದಾಗ ಮಾನವನಾಗಿ ನಾನು ಅದರ ಜೊತೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು? ಅದ್ಭುತವಾದಂತಹ ಒಂದು ದೊಡ್ಡ ಹಿಮಾಲಯ ಪರ್ವತದ ಎದುರುಗಡೆ ಮನುಷ್ಯ ನಿಂತಾಗ ಅವನ್ ಎಂಥ ಒಂದು ವ್ಯತ್ಯಾಸ, ಆ ಒಂದು ಶಕ್ತಿಗೂ ಮನುಷ್ಯನ ಗಾತ್ರಕ್ಕೂ ಯಾವ ಹೋಲಿಕೆ ಕೂಡ ಇಲ್ಲ. ಸೊ ಹಾಗಿರುವಂತಹ ಮನುಷ್ಯ ಜೀವನದ ಗುರಿ ಅಂತಂದರೆ ಏನು? ಅದು ಮಾನವ ಕುಲಕ್ಕೆ ಹೇಗೆ ಸಂಬಂಧಿಸುತ್ತೆ, ಇಡೀ ಮಾನವ ಕುಲಕ್ಕೆ, ಒಂದು ಸಮುದಾಯಕ್ಕೆ ಹೇಗೆ ಸಂಬಂಧಿಸುತ್ತೆ ಅನ್ನೋದು ಒಂದಾದರೆ, ವೈಯಕ್ತಿಕವಾಗಿ ನಾನು ನನ್ನ ಜೀವನದಲ್ಲಿ ಒಂದು ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯನಾ? ನನ್ನ ಜೀವನದ ಒಂದು ಬೆಲೆ, ನಾನು ಈ ಪ್ರಪಂಚದ ಭಾಗವಾಗಿದ್ದಾಗ ನಾನು ನನ್ನನ್ನು ನಾನು ಹೇಗೆ ನೋಡ್ಕೊಳ್ತೇನೆ, ಇದಕ್ಕೆಲ್ಲ ಏನು ಅರ್ಥ, ಒಂದು ಅರ್ಥ ಇರೋಕ್ಕೆ ಸಾಧ್ಯನಾ ಅನ್ನುವಂಥದ್ದು ಈ ಪ್ರಶ್ನೆಗಳ ಮುಂದುವರೆದಂತಹ ಒಂದು ಭಾಗ. ಸೊ ಹೀಗೆ ನಮ್ಮ ಸುತ್ತಮುತ್ತ ಇರುವಂಥ ಸೃಷ್ಟಿಯ ವೈವಿಧ್ಯತೆಯನ್ನು ಕುರಿತು ನಾವು ನಿಜಕ್ಕೂ ಅದಕ್ಕೆ ಮನಸೋತಾಗ ಈ ಎಲ್ಲ ಪ್ರಶ್ನೆಗಳು ನಮಗೂ ಕೂಡ ಬರೋದಕ್ಕೆ ಸ್ವಾಭಾವಿಕವಾಗಿ ಬರೋವಂಥದ್ದು ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಹೀಗೆ ಮುಂದುವರಿತಾ ನಮಗೆ ಕಾಣಿಸ್ತಾ ಇರುವಂತಹ ಪ್ರಪಂಚ, ಅದರಲ್ಲಿರುವಂಥ ಏರುಪೇರುಗಳು, ಅದರಲ್ಲಿರುವಂಥ ವೈವಿಧ್ಯತೆಗಳು, ಇದನ್ನೆಲ್ಲ ನೋಡಿದಾಗ ಬಹಳಷ್ಟು ಸರ್ತಿ ನಮಗೆ ದುಃಖಕರವಾದಂಥ ಅಂಶಗಳೇ ತುಂಬಿದೆಯೇನೋ ಅನ್ಸುತ್ತೆ. ಯಾವಾಗಲೂ ಅಷ್ಟೇ, ನಮಗೆ ಫಸ್ಟ್ ನೆನಪಾಗೋದು ಯಾವುದೋ ಒಂದು ಕೆಟ್ಟ ವಿಚಾರನೇ. ಇವಾಗ ಮೊದಲಿನ ಕಾಲದಲ್ಲಿ ಟೆಲಿಗ್ರಾಮ್ ಅಂತ ಬರ್ತಾ ಇತ್ತು, ಈ ಫೋನ್ ಎಲ್ಲ ಇಲ್ಲದೆ ಇರೋವಂಥ ಕಾಲದಲ್ಲಿ ನಿನಗದು ನೆನಪಿದೆಯೋ ಇಲ್ವೇ ಇಲ್ವೋ, ಟೆಲಿಗ್ರಾಮ್ ಅನ್ನೋದು ಮೊದಲು ಬರ್ತಾ ಇತ್ತು. ಟೆಲಿಗ್ರಾಮ್ ಯಾರ್ದೋ ಮನೆಗೆ ಟೆಲಿಗ್ರಾಮ್ ಬಂತು ಅಂತಂದರೆ ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾ ಇದ್ರು ಮೊದಲು, ಯಾವುದೋ ಟಕ್ ಟಕ್ ಅಂತ ಬಾಗಿಲು ತಟ್ಬಿಟ್ಟು ಮನೆಯಲ್ಲಿ ಟೆಲಿಗ್ರಾಮ್ ಅಂತ ರಾತ್ರಿ ಬಂದು ಕೊಡ್ತಾರೆ. ಅದು ಕೊಟ್ಟಾಗ ಯಾವಾಗಲೂ ಅದರಲ್ಲಿ ಯಾವುದೋ ಒಂದು ಕೆಟ್ಟ ವಾರ್ತೆನೇ ಇರುತ್ತೆ, ಯಾವುದೋ ಒಂದು ಸಾವು, ಯಾವುದೋ ಒಂದು ಆಕ್ಸಿಡೆಂಟು. ಸೊ ಹೀಗೆ ಟೆಲಿಗ್ರಾಮ್ ಬಂತು ಅಂದ ತಕ್ಷಣ ಮೊದಲೆಲ್ಲ ಏನನ್ನಿಸ್ತಾ ಇತ್ತು ಅಂದರೆ, ಓ ಯಾರಿಗೋ ಏನೋ ಆಗಿದೆ. ಸೊ ಈ ಥರದ ಒಂದು ದುರ್ವಾರ್ತೆಯ ಸೂಚನೆ ಅನ್ನೋದೇ ಬರ್ತಾ ಇತ್ತು. ಸೊ ಹಾಗೆ ಈಗ ವಿಸ್ಮಯಗಳನ್ನೆಲ್ಲ ನಾವು ನೋಡ್ತಾ ಇದ್ದಾಗ ಎಷ್ಟೋ ಸರ್ತಿ ನಮ್ಮ ಮನಸ್ಸಿನಲ್ಲಿ ಆ ಥರ ನಕಾರಾತ್ಮಕವಾದಂಥ ವಿಚಾರಗಳೇ ಎದ್ದು ಕಾಣಿಸ್ತವೆ. ಅದನ್ನು ಡಿ ವಿ ಜಿಯವರು ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 8 ಕುರಿತು SUVM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ. ತಾಯಿ ಪ್ರೀತಿ ಸಾವೇ ಬಂದರೂ ಮಣ್ಣೇ ಆದರೂ ಆ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತಾಯಿ ಪ್ರೀತಿ ಸಾವೇ ಬಂದರೂ ಮಣ್ಣೇ ಆದರೂ ಆ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅಮ್ಮ ಎನ್ನಲು ಕೋಟಿ ಪುಣ್ಯವೋ, ಅವಳ ತ್ಯಾಗಕ್ಕೆ ಸಾಟಿ ಇಲ್ಲವೋ, ಕುಂತಿಪುತ್ರ ಸಿನಿಮಾದ ಈ ಹಾಡು ಭೂಮಿ ಮೇಲೆ ತಾಯಿಯ ತ್ಯಾಗ ಮತ್ತು ಪ್ರೀತಿಯ ಮಹತ್ವವನ್ನು ಕುರಿತಾದ ಈ ಹಾಡನ್ನು ಕೇಳುತ್ತಿದ್ದರೆ ಇನ್ನೊಮ್ಮೆ ಕೇಳಬೇಕು ಎಂದೆನಿಸುತ್ತದೆ. ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಇದ್ದರೆ ಅದು ತಾಯಿ ಮಾತ್ರ ಎನ್ನುವ ಮಾತು ಕಣ್ಣಿಗೆ ಕಾಣುವ ವಾಸ್ತವಿಕ ಸತ್ಯ. ನವಮಾಸ ಎತ್ತುವತ್ತು ತನ್ನ ರಕ್ತದಲ್ಲಿ ಅರ್ಧರತ್ತ ಕೊಟ್ಟು ಕರುಳು ಬಳ್ಳಿಯೊಂದಿಗೆ ಬೆಸೆದುಕೊಂಡು ಇಡೀ ದೇಹವನ್ನು ಮಿಕ್ಸಿಗೆ ಹಾಕಿ ರುಬ್ಬಿದಾಗ ಆಗುವ ನೋವಿನಷ್ಟೇ ನೋವು ಸಂಕಟ ಪ್ರಸವ ವೇದನೆಯಲ್ಲಾಗುತ್ತದೆ. ಇಷ್ಟೆಲ್ಲ ನೋವು ಸಂಕಟಗಳ ಮಧ್ಯೆ ಮಗುವಿಗೆ ಜನ್ಮ ನೀಡಿದಾಗ ಆ ಮಗುವಿನ ಮುಖ ನೋಡಿ ತನ್ನ ನೋವು ಮರೆಯುವ ಏಕೈಕ ಜೀವಿಯೆಂದರೆ ಅದು ತಾಯಿ ಮಾತ್ರ. ತಾನು ಉಣ್ಣದಿದ್ದರೂ ಉಪವಾಸವಿದ್ದು ತನ್ನ ಮಗುವಿಗೆ ಉಣಿಸುವ ಏಕೈಕ ದೇವರೇ ಈ ತಾಯಿ. ತಾಯಿಯ ಕೈತುತ್ತು ಪ್ರತಿ ಮಗುವಿಗೆ ಅಮೃತವೆಂದರೆ ತಪ್ಪಾಗಲಾರದು. ಇಷ್ಟೆಲ್ಲ ತಾಯಿ ಹಾಗೂ ತಾಯಿಯ ಪ್ರೀತಿ ಬಗ್ಗೆ ಪ್ರೀತಿಗೆ ಹಾಕಲು ಕಾರಣ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಒಂದು ಹೃದಯ ವಿದ್ರಾವಕ ಘಟನೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಏಪ್ರಿಲ್ 30 ನರ್ಮದಾ ನದಿಗೆ ನಿರ್ಮಿಸಲಾಗಿರುವ ಬಾರ್ಗಿ ಅಣೆಕಟ್ಟೆಯಲ್ಲಿ ಪ್ರವಾಸಿಗರಿದ್ದ ಬೋಟ್ ಮುಗುಚಿ 9 ಮೃತಪಟ್ಟಿರುವುದಾಗಿ ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಸುದ್ದಿಯನ್ನು ನೋಡಿದ್ದೇವೆ. ಆದರೆ ಅದರಲ್ಲಿ ಒಂದು ಫೋಟೋ, ತಾಯಿಯೊಬ್ಬಳು ತನ್ನ ಮಗುವನ್ನು ಎದೆಗೆ ಅವಚಿಕೊಂಡು ಪ್ರಾಣ ಬಿಟ್ಟಿರುವ ಫೋಟೋ ಮಾತ್ರ ಎಂತಹ ಕಲ್ಲು ಮನಸ್ಸನ್ನು ಕರಗಿಸಬಲ್ಲದು.

ನಿಜಕ್ಕೂ ಈ ದುರಂತ ನೋಡಿದಾಗ ಕರುಳು ಚುರು ಎನ್ನದೇ ಇರಲಾರದು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಈ ಫೋಟೋ ಮಾತ್ರ ಅಸಲಿಯಲ್ಲ, ನಕಲಿಯೆಂದು ಸ್ವತಃ ಜಬಲ್ಪುರದ ಜಿಲ್ಲಾಧಿಕಾರಿಯೇ ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅಲ್ಲಿ ನಮ್ಮೊಳಗು ತಜ್ಞರೊಬ್ಬರು ತಾಯಿಯೊಬ್ಬರು ಮಗುವನ್ನು ಅಪ್ಪಿಕೊಂಡೇ ದುರಂತಕ್ಕೀಡಾಗಿರುವುದನ್ನು ನೋಡಲು ತುಂಬಾ ದುಃಖವಾಯಿತು ಎಂದಿರುವುದು ಮಾತ್ರ ಸತ್ಯ. ಈ ಜಗತ್ತಿನಲ್ಲಿ ನನಗೇನೆ ಕಷ್ಟ ಬಂದರೂ ನಾನು ಸಹಿಸಿಕೊಳ್ಳುವೆ, ಆದರೆ ತನ್ನ ಮಕ್ಕಳಿಗೆ ಮಾತ್ರ ಕಷ್ಟ ಕೊಡಬೇಡಪ್ಪ ದೇವರೇ ಎಂದು ಪ್ರತಿದಿನ ದೇವರ ಮನೆಯಲ್ಲಿ ದೀಪ ಹಚ್ಚುವಾಗಲು ಕೈ ಮುಗಿದು ಬೇಡಿಕೊಳ್ಳುವ ಏಕೈಕ ಜೀವ ಎಂದರೆ ಅದು ತಾಯಿ ಮಾತ್ರ. ಆದ್ದರಿಂದಲೇ ತಾಯಿ ಎಂದರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರ, ಆಕಾಶಕ್ಕಿಂತಲೂ ವಿಶಾಲ. ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿರುವ ಈ ಫೋಟೋ ಸುಳ್ಳು ಇರಬಹುದು, ಆದರೆ ಜಗತ್ತಿನಲ್ಲಿ ತಾಯಿಯ ಪ್ರೀತಿ ತ್ಯಾಗ ಮಾತ್ರ ಸುಳ್ಳಲ್ಲ. ಭವಿಷ್ಯದಲ್ಲಿ ತನ್ನ ಮಗುವಿನ ಬಗ್ಗೆ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದ ಆ ತಾಯಿಯ ಒಂದೊಂದೇ ಕನಸು ಸಹ ಆ ನರ್ಮದಾ ನದಿ ಆಳಕ್ಕೆ ಹೋಗಿ ಉಸಿರುಗಟ್ಟಿ ಮುಳುಗಿ ನೀರು ಪಾಲಾದಂತೆ ಆ ತಾಯಿ ಮತ್ತು ಮಗುವಿನ ಜೀವಗಳು ಸಹ ನೀರು ಪಾಲಾಗಿರುವುದು ದುರ್ದೈವ. ತನ್ನ ತಾಯಿಯೇ ತನ್ನ ರಕ್ಷಕವಚವೆಂದು ತಾಯಿಯ ಮಡಿಲನ್ನು ಬೆಚ್ಚಗೆ ಅಪ್ಪಿಕೊಂಡಿದ್ದ ಮಗುವಿಗೂ ತಾಯಿ ಮಡಿಲು ಕೂಡ ತೇಲುವ ದೋಣಿಯಾಗಲಿಲ್ಲ, ಬದಲಾಗಿ ಸಾವಿನ ಟೈಟಾನಿಕ್ ಆಗಿ ಹೋಯಿತು. ಅದೇನೇ ಇರಲಿ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಉಪ್ಪಿಗಿಂತ ರುಚಿಯಾದ ಊಟವಿಲ್ಲ ಎನ್ನುವುದು ಮಾತ್ರ ಅಕ್ಷರಶಃ ಸತ್ಯ. ಈ ದುರಂತ ನೋಡಿದಾಗ

ಮನಸ್ಸಿನಿಂದ ಹೃದಯಂತರಾಳದಿಂದ ಈ ಹಾಡು ಪದೇ ಪದೇ ನೆನಪಿಗೆ ಬರುತ್ತಿರುವುದು ಮಾತ್ರ ಸುಳ್ಳಲ್ಲ. ಬ್ರಹ್ಮ ವಿಷ್ಣು ಶಿವಯ್ಯದೆ ಹಾಲು ಕುಡಿದರು, ಅಮ್ಮನಿನ ದೈವ ಎಂದು ಕಾಲು ಮುಗಿದರು. ಭೂಮಿಗೆ ದೈವ ಒಂದೇನೆ ತಾಯಿ, ತಾಯಿಯ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟಲಾಗುವುದಿಲ್ಲ.

0: ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ತಾಯಿ ಪ್ರೀತಿ ಸಾವೇ ಬಂದರೂ ಮಣ್ಣೇ ಆದರೂ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ತಾಯಿ ಪ್ರೀತಿ ಸಾವೇ ಬಂದರೂ ಮಣ್ಣೇ ಆದರೂ ಆ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.

ಇನ್ನು ಮುಂದೆ ಕೇಳಿ ಬರೋಣ. ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನ ಎಂದರೇನು ಹಾಗೂ ವ್ಯಸನದಿಂದ ಮುಕ್ತರಾಗಲು ಇರುವ ಕಾರ್ಯಕ್ರಮಗಳ ಕುರಿತು ಮೈಸೂರಿನ ಆಲ್ಕೋಹಾಲಿಕ್ ಅನ್ನಮಿಸು ಕೂಟದ ಸದಸ್ಯರಾದ ಶ್ರೀಯುತ ಪ್ರಶಾಂತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ.

0: ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಪ್ರಶಾಂತ್ ಅಂತ. ನಾನೊಬ್ಬ ಚೇತರಿಸುತ್ತಿರುವ ಮದ್ಯವ್ಯಸನಿ.
1: ಈ ಕುಡಿತದಿಂದ ನನ್ನ ಮನೆಯಲ್ಲಾದಂತ ಒಂದು ಕಷ್ಟ ನೋವುಗಳನ್ನ ನಾನು ಯಾರಿಗೂ ಹೇಳಕ್ಕಾಗದೆ ಅದಕ್ಕೆ ಚಿಕಿತ್ಸೆ ಪಡೆಯಕ್ಕೂ ಆಗದೆ ಭಾರಿ ನೊಂದು ಜೀವನ ಮಾಡ್ತಂತ ಒಬ್ಬ ವ್ಯಕ್ತಿ ನಾನು. ಏಕೆಂದ್ರೆ ಏನೋ ಸಂಘದ ಸಹವಾಸ ಅಥವಾ ಸ್ನೇಹಿತರ ಸಹವಾಸದಿಂದ ಈ ಕುಡಿತನದನ್ನ ಪ್ರಾರಂಭ ಮಾಡಿಕೊಂಡೆ. ನಾನೇನು ಪ್ರಥಮವಾಗಿ ಇಷ್ಟೊಂದು ಬಾಟಲ್ ಕುಡಿದಿಲ್ಲ, ನಾನು ಅಂತವಾಗಿ ಕುಡಿದು ಕ್ರಮೇಣ ಕುಡ್ತಾ ಇದ್ದೆ. ನಾನಿದ್ದೆ ಕುಡ್ತಾ ಇದ್ದೆ, ನಾನು ಬದುಕ್ತಾನೆ ಇರಲಿಲ್ಲ. ಆ ಪರಿಸ್ಥಿತಿಗೆ ಹೊರಟೋಗಿದ್ದೀನಿ. ಬಿಡ್ಬೇಕಂತ ಆಸೆ, ಅದು ಹೆಂಗೆ ಬಿಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಏನೋ ದುಡ್ಡಿರೋರು, ಅವ್ರ ತಂದೆ ತಾಯಿಗಳು ರಿಹ್ಯಾಬಿಲಿಟೇಷನ್ ಅಥವಾ ಬೇರೆ ಇನ್ನೇನೋ ಹಾಸ್ಪಿಟ್ಲಿಗೆಲ್ಲ ಸೇರ್ತಾರೆ. ಸೊ ನನ್ನ ಮನೆಯಲ್ಲಿ ಆ ಸೇರ್ಸಕ್ಕೂ ಅವ್ರಿಗೆ ಆರ್ಥಿಕವಾಗಿ ಭಾರಿ ಕಷ್ಟ ಇತ್ತು. ಮತ್ತೆ ಅವ್ರಿಗೆ ಈ ಸಂದೇಶನೂ ಗೊತ್ತಿಲ್ಲ, ಇದೊಂದು ರೋಗ ಅಂತ ಮನೆಯವ್ರಿಗೂ ಗೊತ್ತಿಲ್ಲ. ಈ ರೋಗ ಅಂತ ಗೊತ್ತಾಗಿದ್ದು ಯಾವಾಗ ನನಗೆ ಅಂತ ಅಂದ್ರೆ, ನಾನು ಈ ಏ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಬಂದ್ಮೇಲೆ ಅಲ್ಲಿ ನಂತರನೇ ನಡೀತಾ ಇರ್ತಕ್ಕಂಥವ್ರು ಸಿಕ್ಕದ ಮೇಲೆ ಅವರ ಅನುಭವದಿಂದ ನಾನು ಅವ್ರನ್ನ ಕಂಡೆ. ನಾನು ಅವ್ರು ಹೇಳ್ತಾ ಇದ್ರು, ನಾನೊಬ್ಬ ಕುಡುಕ, ನನ್ನ ಹೆಸರು ಇದ್ದು ಅಂತ. ಏನಪ್ಪ ಇಷ್ಟು ಧೈರ್ಯವಾಗಿ ಹೇಳ್ತಾರೆ, ನಾನೊಬ್ಬ ಕುಡುಕ ನನ್ನ ಹೆಸರು ಇದ್ದು ಅಂತ ಹೇಳ್ತಾರೆ. ಹೆಂಗೆ ಇದನ್ನ ಕುಡಿತದಿಂದ ದೂರ ಆಗೋದು ಹೆಂಗಪ್ಪ ಅಂತ ಭಾರಿ ಕಷ್ಟದಲ್ಲಿದ್ದಾಗ ಈ ಕಾರ್ಯಕ್ರಮ ನಮ್ಗೆ ತುಂಬಾ ಸಹಾಯ ಮಾಡಿದೆ. ಇಲ್ಲಿ ಯಾರು ನಮ್ಗೆ ವ್ಯವಸ್ಥೆ ಕೊಟ್ಟಿಲ್ಲ, ಇಲ್ಲಿ ಯಾರು ನನಗೆ ಬಲವಂತ ಮಾಡಿಲ್ಲ. ಪ್ರೀತಿ ಕೊಡಕ್ಕೆ ಪ್ರಾರಂಭ ಮಾಡಿ. ಈ ಪ್ರೀತಿ ಕೊಡೋದ್ರಿಂದ ನನಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಒಂದು ನ್ಯಾರಿಗೆ ಬಂತು. ಇಲ್ಲ, ನಾನು ಬದುಕಬೇಕು, ಇನ್ನೂ ಸ್ವಲ್ಪ ದೇವರ ಕೊಟ್ಟಿರಂತ ಆಯಸ್ಸನ್ನು ನಾನು ಬದುಕಬೇಕು ಅಂತ ಒಂದು ಆಸೆ ಅಂಬಲ ಬಂತು. ಅಷ್ಟೇ ನಮಗೆ ಬೇಕಾಗಿರೋದು. ಯಾವಾಗ ಈ ಆಸೆ ಅಂಬಲ ನಮ್ಗೆ ಮನಸ್ಸಲ್ಲಿ ಬಂದ್ಬಿಟ್ರೆ ಕುಡ್ತಾ ಏನು ದೊಡ್ಡ ಸಮಸ್ಯೆ ಇಲ್ಲ, ಬಿಡ್ಬೋದು. ಅದ್ ಹೆಂಗ್ ಬಿಡ್ಬೋದು ಅನ್ನೋದ್ರ ಬಗ್ಗೆನೇ ನಾವು ಇವತ್ತು ನಿಮ್ ಜೊತೆಗೆ ಮುಕ್ತವಾಗಿ ಮಾತಾಡ್ತಿದ್ವಿ. ಯಾಕಂದ್ರೆ ನಾನು ಆ ಕಷ್ಟದಿಂದ ಬಂದಿರೋಂಥ ವ್ಯಕ್ತಿ. ನಾನು ಎಲ್ಲೋ ರೋಡಲ್ಲಿ ನಿಂತ್ಕೊಂಡು ಅಥವಾ ಬೇರೆ ಲೆಕ್ಚರರ್ ಆಗಿ ನಿಮ್ಮ ಹತ್ರ ಬಂದಿಲ್ಲ. ನಾನು ನಿಮ್ ತರ ಕುಡಿತಿದ್ದು. ಇವತ್ತು ಈ ಕುಡಿತದಿಂದ ಯಾವ ರೀತಿ ನಾನು ನಮ್ಮ ಜೀವನನ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಈ ಕುಡಿತ ಇಲ್ಲದೇನು ಎಂಜಾಯ್ ಮಾಡ್ಬೋದು, ಕುಡಿತ ಇಲ್ಲದೇನೆ ಬದುಕ್ಬೋದು. ಇದ್ರ ಬಗ್ಗೆ ನನಗೆ ಇಲ್ಲಿ ಮಾಹಿತಿಗಳು ಹಿರಿಯ ಬಂಧುಗಳು ಕೊಟ್ಟಿದ್ದನ್ನ ನಾನು ಕೇಳ್ಕೊಂಡು ಅದು ಅನುಸರಿಸ್ಕೊಂಡು ಅದನ್ನ ಪಾಲನೆ ಮಾಡಿಕೊಂಡು ನಮ್ಮ ಹಳೆ ಸ್ನೇಹಿತರನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು, ಯಾಕಂದ್ರೆ ಹಳೆ ಸ್ನೇಹಿತರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ, ಯಾರು ಬಂದು ನನ್ನ ಬಾಯಿಗೆ ತುರುಕಿರೋದಿಲ್ಲ. ಬಟ್ ಇದು ಕಲ್ತ್ಬಿಟ್ಟಿದ್ದೀನಿ. ಬಿಡ್ಬೇಕಾದ್ರೆ ನಾವು ಬಿಟ್ಟಿರೋರ್ ಜೊತೆಗೇನೆ ಹೋಗ್ಬೇಕು. ಅಂದ್ರೆ ಯಾರು ಕುಡಿತಾ ಇದ್ದಾರೆ, ಯಾರು ಈ ಕುಡಿತದಿಂದ ದೂರ ಆಗಿ ಒಂದು ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ಹೋಗುವಂಥದ್ದೇ ಈ ಕಾರ್ಯಕ್ರಮದ. ಇದರಲ್ಲಿ ಮೊದಲೇ ಹೇಳ್ದಂಗೆ, ನೀನ್ ಓದಿದೀಯಾ, ನಿನ್ ಬಡವನ, ನಿನ್ ಶ್ರೀಮಂತನ, ನಿನ್ ಕೆಲ್ಸಕ್ಕಿದ್ಯಾ, ಕೂಲಿ ಮಾಡ್ತಿದ್ಯಾ, ಆಟೋ ಓಡಿಸ್ತಿದ್ಯಾ, ಅದನ್ನೇನು ಕೇಳಲಿಲ್ಲ ಅವ್ರು. ಏನಪ್ಪ ನಿಮ್ ಸಮಸ್ಯೆ? ಸಾರ್ ಕುಡಿಯೋದ್ ಕಲ್ತ್ಬಿಟ್ಟಿದ್ದೀನಿ ಸರ್, ನಾನು ಬಿಡ್ಬೇಕಂತ ಆಸೆ ಇದೆ ಸರ್. ಇಷ್ಟು ಹೇಳಿದ್ರೆ ಸಾಕು, ನಾವು ಟಕ್ಕನ್ ಬರ್ತೀವಿ. ಈ ಕಾರ್ಯಕ್ರಮ ಹೇಳದೆ ಅದು. ಸೊ ಈ ಸಮಸ್ಯೆಯವರು ಕೂಡ ಅದನ್ನೇ ಮಾಡ್ತಾರೆ. ಯಾಕಂದ್ರೆ ಈ ಕೋಟೆಲಿ ಇನ್ಯಾರು ಕುಡಿತಾನೆ ಇಲ್ವಾ ಅಥವಾ ಬೇರೆ ಜಾಗಗಳಲ್ಲಿ ಕುಡಿತಾ ಇಲ್ವಾ, ಸಾವಿರಾರು ಜನ ಕುಡಿತಾ ಇದ್ದಾರೆ, ನರಳುತ್ತಾ ಇದ್ದಾರೆ, ಕಳ್ಳತನ ಮಾಡ್ತಾವ್ರೆ, ಕುಡಿತಕ್ಕಾಗಿ ಸಂಸಾರ ಹಾಳಾಗ್ಬಿಟ್ಟಿವೆ, ಲಿವರ್ ಡ್ಯಾಮೇಜ್ ಆಗಿದೆ, ಆಮೇಲೆ ಬ್ರೈನ್ ಕೆಟ್ಟೋಗಿರ್ತದೆ, ಬುದ್ಧಿ ಕೆಟ್ಟೋಗಿರ್ತದೆ, ಸ್ಟ್ರೋಕ್ ಆಗಿರ್ತದೆ. ಇಷ್ಟೆಲ್ಲ ಕುಡಿಯೋದ್ರಿಂದ ದುಷ್ಪರಿಣಾಮಗಳಾದ್ರೂ ಕೂಡ ಬಿಡ್ಬೇಕಂತ ಆಸೆ ಇದ್ರು ಮಾರ್ಗ ಗೊತ್ತಿರೋದಿಲ್ಲ. ಡಾಕ್ಟರ್ ಹೇಳಿದ್ರೆ ಜಾಸ್ತಿ ಕುಡಿತಿದೆ ಕಣ ಬಿಟ್ಬಿಡ್ಯಾ ಅಂತ ಅಂದ್ರೆ, ಇನ್ಯಾರನ್ನು ಕೇಳಿದ್ರೆ ಬರೀ ಬುದ್ಧಿವಾದ ಹೇಳ್ತಾರೆ ಹೊರತು ಯಾರು ಮಾರ್ಗ ತೋರಿಸುವಂತವ್ರು ಯಾರು ನಮ್ಗೆ ಸಿಗ್ತಾ ಇರ್ಲಿಲ್ಲ. ಇವತ್ತು ನಾನು ಇಲ್ಲಿ ಏನ್ ಮಾತಾಡ್ತಾ ಇದ್ದೀನೋ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಮಾರ್ಗ ತೋರಿಸೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಾಗ ಸೇಮ್ ಅದೇ ತರ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ತಲೆ ಎಲ್ಲ ಬಿಸಿ ಸಿಕ್ಕಾಬಿಟ್ಟೆ.

ಸಾಲ ಮಾಡಿಬಿಟ್ಟಿದ್ದೀನಿ, ಕೆಲಸದಿಂದ ನನ್ನ ತಡೆದಾಕ್ಬಿಟ್ಟಿದ್ದಾರೆ, ಮನೆಯಲ್ಲಿ ಅಶಾಂತಿ, ಜಗಳ, ಜಂಜಾಟ, ಮಕ್ಕಳು ಪ್ರೀತಿ ಇಲ್ಲ, ಮನೆಯವ್ರ ಮೇಲೆ ಪ್ರೀತಿ ಇಲ್ಲ, ಮನೆಯಲ್ಲಿ ಉಪ್ಪಿದೆಯಾ, ಸೊಪ್ಪಿದೆಯಾ, ಬೇಳೆ ಇದೆಯಾ, ಯಾವುದೂ ಗೊತ್ತಾಗ್ತಾ ಇಲ್ಲ. ನನ್ನ ಚಿಂತೆ ಇದ್ದದ್ದು ಏನಪ್ಪ ಅಂತಂದ್ರೆ, ಸಂಜೆ ಕುಡಿಯಕ್ಕೆ ಏನ್ ಮಾಡಿ, ಈಗ ಕುಡಿಯಕ್ಕೆ ಏನ್ ಮಾಡಿ, ಕುಡಿದ್ಬಿಟ್ಟು ಯೋಚನೆ ಮಾಡಕ್ ಹೋಗ್ತೀನಿ, ನನ್ನ ಮನೆ ಬಗ್ಗೆ ಯೋಚನೆ ಮಾಡಿದ್ರು ಅದು ತಲೆಗೆ ಹಚ್ತಾ ಇರ್ಲಿಲ್ಲ. ಮಕ್ಕಳು ಎಲ್ಲಿದ್ದಾರೆ, ಹೆಂಡತಿ ಎಲ್ಲಿದ್ದಾರೆ, ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವ್ರ ಕಷ್ಟ ಸುಖ ಏನು, ನಾನು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಬರೀ ನನ್ನ ಬಗ್ಗೆನೆ ನಾನು ಚಿಂತೆ ಹೆಂಗೆಪ್ಪ ಅಂದ್ರೆ, ಈ ಕುಡ್ದಿದ್ದೀನಿ, ಮಧ್ಯಾಹ್ನಕ್ಕೆ ಎಲ್ಲೂ ದುಡ್ಡು ಒದಗಿಸ್ಲಿ, ಸಂಜೆಗೆ ಇಲ್ಲಿ ದುಡ್ಡು ಒದಗಿಸ್ಲಿ, ಯಾರು ಸಿಕ್ಲಿಲ್ಲ ಅಂತಂದ್ರೆ ಮನೆಗೆ ಸೋಪು, ಕಾಳು, ಕಡ್ಡಿ, ಚಿನ್ನ, ಒಡವೆ, ಗಾಡಿ, ಪಾಡಿ ಎಲ್ಲನೂ ಅಡೆ ಇಟ್ಟಿದ್ದೀನಿ, ಬಿಡಿಸ್ಕೊಳಕ್ಕಾಗಲ್ಲ. ಅದು ಓದದಂಗೆ, ಮಾರ್ವಾಡಿ ಹತ್ರ ಓದಿದ್ದು ಓದದಂಗೆ, ಬಿಡಿಸ್ಕೊಳಕ್ಕೆ ದುಡ್ಡು ಇರಲ್ಲ, ಮನೆಯವ್ರ ಮೇಲೆ ನಂಬಿಕೆ ಇರಲ್ಲ, ನನ್ನ ಮೇಲೇನೆ ನನಗೆ ನಂಬಿಕೆ ಇರಲ್ಲ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತಗಳಾದ್ರು, ಇಷ್ಟೆಲ್ಲ ಕಷ್ಟಗಳಾದ್ರೂ ಕುಡಿತ ಬಿಡಬೇಕು ಅಂತ ಆಸೆ ಇದ್ರು ಮಾರ್ಗ ಗೊತ್ತಿಲ್ಲ. ಅದೇ ನಿಮ್ ಪುಣ್ಯನೋ ಅಥವಾ ನಮ್ ಪುಣ್ಯನೋ, ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ಸ್ ಅವರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಒಬ್ಬ ವ್ಯಕ್ತಿನ ರೆಡಿ ಮಾಡ್ಲಿಕ್ಕೆ ಹಾಸ್ಪಿಟಲ್ ಅಲ್ಲಿ ಒಂದು ತಿಂಗಳಿಗೆ ನನಗೆ ಗೊತ್ತಿರಂಗೆ 20-25 ಸಾವಿರ ರೂಪಾಯಿ ಫೀಸ್ ಮಾಡ್ತಾರೆ. 20-25 ಸಾವಿರನ ನಮ್ಮ ಮನೆಯವರು ಕೊಟ್ಟು ಸೇರ್ಸಂತ ಲೆವೆಲ್ ಅಲ್ಲಿ ಇದಾರಾ? ಇಲ್ಲ. ಆ 25 ಸಾವಿರಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಂತ ಗೊತ್ತಾ? ನಮ್ಗೆ ಊಟ, ಬಟ್ಟೆ, ಇಲ್ಲಿ ಕಾಫಿ, ಟೀ, ನಾಷ್ಟಾ, ನಮ್ಮ ಆರೋಗ್ಯ, ಯೋಗ, ಅಂದ್ರೆ ಅದೇ ತರ ಏ ಬಂಧುಗಳು ಬಂದು ನಿಮ್ಗೆ ಇಲ್ಲಿ ಸಹಾಯ ಮಾಡುವಂಥದ್ದು ಇವೆಲ್ಲ ನೋಡಿದಾಗ ದೇವರು ಎಲ್ಲೋ ನಮ್ಗೆ ಇನ್ನೊಂದಷ್ಟು ದಿನ ಬದುಕಲಿ ಮಕ್ಕಳು, ಎಲ್ಲೋ ಒಂದು ಇದು ನಮ್ಮ ತಂದೆ ತಾಯಿ ಪುಣ್ಯನೋ ಅಥವಾ ನಾವು ಮಾಡೋದಂತ ಪುಣ್ಯನೋ ಗೊತ್ತಿಲ್ಲ, ಈ ಕಾರ್ಯಕ್ರಮದ ಒಂದು ತಿರುಳು ನಮ್ಗೆ ಸಿಕ್ಕಿದೆ, ಇದನ್ನ ನೀವು ಬಳಸ್ಕೋಬೇಕು. ಯಾಕೆಂದ್ರೆ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇರ್ತಾರಂತ ನನಗೆ ಗೊತ್ತು. ಯಾವಾಗ ಗೊತ್ತು? ನಾನು ಕುಡ್ತಾ ಬಿಟ್ಟ ಮೇಲೆ, ನಾನು ಈ ತರ ಸೇವೆ ಮಾಡಕ್ ನಿಂತ ಮೇಲೆ ಮಾತ್ರ ನನ್ಗೆ ಗೊತ್ತಾಗಿದ್ದು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ನನ್ನ ಹೆಂಡತಿ ಮಕ್ಳು ಎಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತೆ ಎಷ್ಟು ಸಾಲ ಇತ್ತು, ಎಷ್ಟು ಒಡವೆಗಳು ಇತ್ತು, ಎಷ್ಟು ಸೈಟ್ ಆಳ ಇತ್ತು, ಇದೆಲ್ಲ ನನಗೆ ಗಮನಕ್ಕೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ, ಕುಡ್ತಾ ಬಿಟ್ಟ ಮೇಲೆ ಇಷ್ಟೆಲ್ಲ ಆಳಾದ್ರೂ ನನ್ಗೆ ಬಿಡಕ್ಕಾಗ್ತಾ ಇಲ್ವಲ್ಲ, ಇಷ್ಟೆಲ್ಲ ಮಾನ, ಅಪಮಾನ, ಅವಮಾನ ಎಲ್ಲ ಆದ್ರೂ ಕೂಡ ಬಿಡಕ್ಕಾಗ್ತಾ ಇರ್ಲಿಲ್ವಲ್ಲ, ಏನಿದ್ರ ಅರ್ಥ ಏನಿದು? ಇನ್ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಏನ್ ಯಾರಾದ್ರೂ ಬಂದು ನಮ್ಮನ್ನ ಈ ನನ್ನ ಮಗ ಸತ್ತೋಲಿ, ಕುಡಿದು ಕುಡಿದು ಸತ್ತೋಗ್ಲಿ ಅಂತ ಏನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಈ ತರ ಎಲ್ಲ ನಮ್ಮ ಮನೆಯವರು ಯೋಚನೆ ಮಾಡಬಹುದು. ಅವರು ದೇವರು ದಿಂಡು ಎಲ್ಲ ಇದಕ್ಕತ್ರ ಹೋಗಿ ಏನೇನೋ ಮಾಡ್ತಾರೋ, ಆದ್ರೂ ನಮ್ಮ ನಾನು ರೆಡಿ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಹುಡುಕನಿಗೆ ಅಟ ಜಾಸ್ತಿ, ಯಾರ ಮಾತನೂ ನಂಬಲ್ಲ, ಯಾರ ಮಾತನೂ ಕೇಳಲ್ಲ, ನನಗೆ ಗೊತ್ತು ನಾನು ಕುಡ್ದಿದ್ದೀನಿ, ನಾನು ನಿಲ್ಲಿಸ್ತೀನಿ, ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಅದು ಒಬ್ಬ ಮಹಾನ್ ಹುಡುಕ. ನಾನೇ ನಿಲ್ಲಿಸ್ತೀನಿ ಅಂತ ಏನಾದ್ರು ನಾವು ಅಂದ್ಕೊಂಡಿದ್ರೆ ನಮ್ಗೆ ಪ್ರೋಗ್ರಾಮ್ ಸಿಗ್ತಾ ಇರಲಿಲ್ಲ. ನನಗೆ ಒಂದು ಸಹಾಯ ಬೇಕು ಅಂತ ನಾನು ಬಂದಾಗ ಈ ಕಾರ್ಯಕ್ರಮ ನನ್ಗೆ ಸಿಕ್ಕಿದ್ದು. ಹೆಂಗೆ ಇದು ಕೆಲಸ ಮಾಡ್ತದೆ, ಏ ಅಂದ್ರೆ ಏನು ಇದ್ರ ಏನಲ್ಲಿ ಹೆಂಗ್ ಕೆಲಸ ಮಾಡ್ತದೆ ಅಂದ್ರೆ, ಒಬ್ಬ ಮುಳುಗಿ ಮತ್ತೊಬ್ಬ ಮುಳುಗಿ ಜೊತೆ ಬಾಂಧವ್ಯನ ಬಳಸ್ಕೊಳ್ಳುವಂಥದ್ದು, ಅವನಿಗಾದ ಅಪಮಾನ ನೋವುಗಳನ್ನ ತಾನು ಹೇಳುವಂಥದ್ದು. ನಾನು ಇಂಥ ಕಷ್ಟಪಟ್ಟು ಬಂದಿದ್ದೀನಿ, ನೀವು ಅಂಥ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಿ, ಸಿಗಾಕೋಬಹುದು, ಬದಲಾವಣೆಗೆ ಇದೊಂದು ಸಮಯ. ಯಾಕೆಂದ್ರೆ ಬದಲಾವಣೆ ಮಾಡಲಿಕ್ಕೆ ನಾನು ಹೇಳ್ದಲ್ಲ, ಮೊದಲೇ ರಿಹಾಬಿಲಿಟೇಷನ್ ಸೇರಿಸ್ತಾರೆ, 15-25 ಸಾವಿರ ಫೀಸ್ ಕೇಳ್ತಾರೆ, ಇಲ್ಲಿ ಕೊಡಕ್ಕೆ ಸಾಧ್ಯ? ಮೊದಲೇ ಬಡತನ, ಕಿತ್ತು ತಿನ್ನ ಬಡತನ, ನಮ್ಮ ಯೋಚನೆ ಇದ್ದಿದ್ದೇ ಬರೀ ಎಣ್ಣೆ, ಮನೆ ಬಗ್ಗೆ ಇಲ್ಲ, ನನ್ನ ಬಗ್ಗೆನೇ ಇಲ್ಲ. ಹೇಳ್ಬೇಕಂದ್ರೆ ನಾನು ಹೆಂಗಿರ್ಬೇಕಂತ ಒಂದು ಡಸ್ ಸೆನ್ಸ್ ಇಲ್ಲ, ಒಂದು ಮಾತು ಸೆನ್ಸ್ ಇಲ್ಲ, ಅಂದ್ರೆ ಮಾತು ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಗೌರವದಿಂದ ಮಾತಾಡ್ತಿರ್ಲಿಲ್ಲ, ಯಾವನಾದ್ರೂ ಅವನಿಗೆ ಅಶ್ಲೀಲವಾಗಿ ಮಾತಾಡ್ತಿದ್ವಿ, ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ವಿ, ಏ ಇವನ್ ಗೊತ್ತಿಲ್ವ ಮೋಸ ಮಾಡಿ ದುಡ್ಡು ಮಾಡೋನೆ, ಅವನ್ ಹಂಗ್ ಮಾಡೋನೆ, ಬಟ್ ನಾನೇ ಮೋಸ ಮಾಡ್ಕೋತೀನಿ ಅಂತ ನಮ್ಗೆ ಗೊತ್ತಾಗಿದ್ದೀನಪ್ಪ ಅಂದ್ರೆ, ನಾವಿಲ್ಲಿ ಕೂತು ಈ ಸಭೆಯಲ್ಲಿ ನಮ್ಮ ನಮ್ಮ ಪರಿಚಯ ಮಾಡಿಕೊಂಡಾಗ, ನಮ್ಮ ನಮ್ಮ ವೇದನೆಗಳನ್ನ ಹೇಳ್ಕೊಂಡಾಗ, ಕಷ್ಟಗಳನ್ನ ಹೇಳ್ಕೊಂಡಾಗ ತಲೆಗೆ ಒಂದಷ್ಟು ಭಾಗ ಹೋಗ್ಬೋದು, 100 ಭಾಗನೇ ಹೋಗುತ್ತೆ ಅಂತ ನಾನು ಹೇಳಲ್ಲ, ಒಂದು 50 ಭಾಗ, 60 ಭಾಗ ಪ್ರಯತ್ನ, ಇದೊಂದು ಪ್ರಯತ್ನ. ಎಲ್ಲೆಲ್ಲೋ ಪ್ರಯತ್ನ ಮಾಡಿದ್ದೀವಿ, ಎಲ್ಲೆಲ್ಲೋ ಏನೇನೋ ಮಾಡಿದ್ದೀವಿ, ದೇವ್ರಿಗೆ ಅಷ್ಟೊಂದು ಬೇಡ್ಕೊಂಡಿದ್ದೀವಿ ನಮ್ಮನ್ನು ಬದುಕಸಪ್ಪ ಅಂತ, ಆದ್ರೂ ಆಗ್ತಾ ಇಲ್ಲ. ಇದೇನ್ ಕಾರಣ ಅಂತ ಅಂದ್ರೆ, ಇದು ಒಂದು

ಮಾನಸಿಕ ರೋಗ. ಈ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದ್ರೆ, ಒಬ್ಬ ಅಮಲ್ರೋಗಿ ಮತ್ತೊಬ್ಬ ಅಮಲ್ರೋಗಿ ಜೊತೆ ಆ ಮಿಗಿಲಾದ ಶಕ್ತಿಯಿಂದ, ನಾವು ಮಿಗಿಲಾದ ಶಕ್ತಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ನಮ್ಗೊಂದು ಪವರ್ ಬೇಕು. ಆ ಪವರ್ ಏನಪ್ಪ ಅಂತಂದ್ರೆ, ಕಣ್ಣಿಗೆ ಕಾಣದೆ ಇರ್ತಕ್ಕಂಥ ದೇವರು. ನೀವು ಮನೆಯವರಾದ್ರು ತಗೋಬಹುದು, ಅಥವಾ ನೀವು ಯಾವ್ದು ಇಷ್ಟ ಬಂದ ದೇವರು ಅಂತ ತಗೋಬಹುದು. ಏಕೆಂದ್ರೆ ಈ ಕಾರ್ಯಕ್ರಮನ ಹೇಳದಂಗೆ ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥ ಭೇದ ಭಾವ ವಿದ್ಯಾವಂತ ಅವಿದ್ಯಾವಂತ ಯಾವುದು ಗಣನೆಗೆ ತಗೊಂಡಿಲ್ಲ. ನಮ್ಮ ಸಮಸ್ಯೆ ಏನಪ್ಪ ಅಂತಂದ್ರೆ, ತುಂಬಾ ಕುಡಿತಿದ್ವಿ, ಕುಡಿತಿದ್ದ ಕುಡ್ತಾ ಬಿಡ್ಬೇಕಂತ ಆಸೆ ಇದೆ. ಈ ಆಸೆ ಮಾರ್ಗ ತೋರಿಸಂತದೆ ಈ ಸಮಸ್ಯೆಯಿಂದ ನಮ್ಗೆ ನಿಮ್ಗೆ ಸಿಗ್ತಾ ಇದೆ. ನಾನು ಅದನ್ನೇ ಹೇಳೋದು. ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್ ಅವರು. ಅವ್ರಿಗೆ ಒಂದು ದೊಡ್ಡ ಸ್ಥಳ ಮಾಡಿಬಿಟ್ಟು ನಾವು ಎಲ್ಲೋ ಸತ್ತೋಗೋ ನಾ ಕರ್ಕೊಬಂದು 15 ದಿನ ನಮ್ಮನ್ನ 10 ದಿನ ಈ ಊಟ ಹಾಕಿ ತಿಂಡಿ ಹಾಕಿ ನಮಗೂ ಆರೋಗ್ಯ ತಪಾಸಣೆ ಮಾಡಿ ಯಾವ ಒಂದು ಕಾರಣದಿಂದ ಈ ತರ ಕುಡಿತೀವಿ ಅಂತ ಏನು ಬೇರೆ ಇಲ್ಲ. ಬೇರೆ ಜನ ಹೇಳ್ದಂಗೆ ಎಕ್ಸ್ಪರ್ಟ್ಗಳನ್ನ ಕರೆಸಿ ಮಾತಾಡ್ತಾರೆ ಅಂತಾರಲ್ಲ, ಹಾಗೆ ಕುಡಿತವನ್ನ ಬಿಟ್ಟು ಒಳ್ಳೆ ಜೀವನ ಮಾಡ್ತಕ್ಕಂತ ನನ್ನಂಥವ್ರನ್ನ ಕರೆಸಿ ನಿಮಗೆ ಪರಿಚಯ ಮಾಡಿಸ್ತಾ ಇರೋದು ಇದೇ ನಾವು ಮಾಡಂತ ಸೇವೆಗಳು. ಯಾಕೆಂದ್ರೆ ನಾನು ಕುಡಿಯೋದ್ ಬಿಟ್ರೆ ಮನೇಲಿ ಆರಾಮಾಗಿರ್ಬೋದು, ಕುಡ್ತಾ ಬಿಟ್ಬಿಟ್ಟಿದ್ದೀನಿ ಆರಾಮಾಗಿರ್ಬೋದು, ಅದಲ್ಲ ಈ ಕಾರ್ಯಕ್ರಮ. ನಾನು ಕುಡ್ತಾ ಬಿಟ್ಮೇಲೆ ನನ್ನಂತೆ ಬರುತ್ತೆ ಇರೋ ಒಂದು ವ್ಯಕ್ತಿಗೆ ಈ ಸಂದೇಶನ ತಿಳಿಸಿ, ನೀವು ಆ ಮನೆ ಫ್ಯಾಮಿಲಿ ಉದ್ದಾರ ಆಗ್ಲಿ. ದುಡ್ಡು ಕೊಡಕ್ಕೆ ಆ ಶಕ್ತಿ ನಮ್ಗಿಲ್ಲ, ಅನ್ನ ಹಾಕೋ ಶಕ್ತಿನೂ ನಮ್ಗಿಲ್ಲ. ಒಂದ್ ಮಾತು ಹೇಳಕ್ ಏನಂದ್ರೆ, ನಾನು ಹಿಂಗಿದ್ದೆ ಈ ಕ್ಯಾಂಪ್ ಹೋಗಿ ಇವತ್ತು ನನ್ನ ಮನೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ, ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ. ಆ ಸಲ್ಲಿಸುವ ಮುಖಾಂತರ ಇನ್ನೊಬ್ಬನಿಗೆ ಸಂದೇಶ ಕೊಡ್ತೀವಲ್ಲ, ಅದೇ ನಮ್ಮ ಸರ್ವಿಸ್. ಇದನ್ನೇ ಭಗವಂತನ ಕೆಲಸ ಅಂತ ಹೇಳುದು. ಯಾಕೆಂದ್ರೆ ದೇವ್ರನ್ನ ನಾವು ನೋಡಕ್ಕಾಗಲ್ಲ, ದೇವ್ರ ನಮ್ಗೆ ಕಾಣಿಸಲ್ಲ. ನಾವು ಮಾಡಂತ ಕೆಲಸದಲ್ಲಿ, ನಾವು ನಡ್ಕೊಳ್ಳೋಂಥ ರೀತಿಲಿ, ನಾವು ಮಾತನಾಡೋಂಥ ರೀತಿಲಿ ದೇವರನ್ನ ಕಾಣ್ಬೋದು. ಆ ಕಾಣ್ಬೇಕಂದ್ರೆ ಇವತ್ತೇನು ಈ ಕ್ಯಾಂಪಲ್ಲಿ ಕುತ್ಕೊಂಡು ನಾವು ಕೇಳ್ತಾ ಇದೀವೋ ಇದೇ ತರ ನಾವು ಅವ್ರ ಜೊತೆಗೆ ಅವರು ಕ್ಯಾಂಪ್ ಮಾಡಿದಾಗ ನಿರಂತರವಾಗಿ ಬಂದು ಸೇವೆ ಮಾಡೋದ್ರಿಂದ ನಾನು ಬದುಕ್ತೀನಿ, ಇನ್ನೊಂದಷ್ಟು ಜನಕ್ಕೆ ಮೆಸೇಜ್ ಸಿಗುತ್ತೆ. ಈ ಮೆಸೇಜ್ ಸಿಕ್ಕೋದ್ರಿಂದ ಆ ನರಳುತ್ತಿರೋ ಫ್ಯಾಮಿಲಿ ಒಂದು ಒಳ್ಳೆ ದಾರಿಗೆ ಬರ್ತಾರೆ. ಅವ್ರ ಆಸ್ತಿ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಚಿನ್ನ ಕೇಳಲಿಲ್ಲ, ಒಂದು ತುತ್ತು ಊಟ, ಒಂದು ನೆಮ್ಮದಿ ಜೀವನ ಇಷ್ಟೇ ಕೇಳೋದು ಅಮ್ಮನ ರೋಗಿ ಫ್ಯಾಮಿಲಿ. ರೀ ನನಗೆ ಸೈಟ್ ತೆಗೆದುಕೊಡ್ರಿ, ರೀ ನನಗೆ ಒಡವೆ ತೆಗೆದುಕೊಡ್ರಿ, ರೀ ನಂಗೆ ಬಟ್ಟೆ ತೆಗೆದುಕೊಡ್ರಿ ಅಂತ ಕೇಳ್ತಾರ. ನೀವು ಕುಡಿಯೋದು ನಿಲ್ಲಿಸ್ಬಿಡ್ರಿ ಸಾಕು, ನಮ್ಮ ಹೆಂಗೋ ನಾವು ಕೂಲಿನೋ ಪಾಲಿನೋ ಮಾಡಿ ನಾನು ಬದುಕ್ತೀನಿ ನೀವು ಬದುಕ್ರಿ. ಒಬ್ಬ ಕುಡುಕನ ಹೆಂಡ್ತಿನ ಯಾವ ರೀತಿ ಸಮಾಜ ನೋಡುತ್ತೆ ಅಂತ ನಿಮಗೆ ಗೊತ್ತಾ? ಒಬ್ಬ ಕುಡುಕನ ಹೆಂಡ್ತಿ ರೋಡಲ್ಲಿ ಹೋಗ್ತಾ ಇದ್ರೆ ಕೆಂಕಳಿಸ್ಕೊಂಡೇ ನೋಡ್ತಾರೆ, ಅನುಮಾನದಿಂದ ನೋಡ್ತಾರೆ, ನಿಮ್ ಗಂಡ ಕುಡುಕ ಹೂಳು ನೋಡು ಹಿಂಗವಳೆ ಹಂಗವಳೆ ಅಂತ ಅಪಮಾನಿಸ್ತಾರೆ ಅವಮಾನಿಸ್ತಾರೆ. ಅದು ಕೇಳಿ ಕೇಳಿ ನಮ್ಗೆ ಅಸಮರ್ಥನ ಆಗ್ಬಿಡ್ತಾನೆ ಮನುಷ್ಯ. ಅವರು ನಾನ್ ಕುಡಿಯೋದ್ರಿಂದ ನನ್ನ ಹೆಂಡತಿಗೆ ಅವಮಾನ, ನಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ, ಯಾರೀ ರೀ ಮಗು, ಏ ಕೊನೆ ಮನೆಯವನು ಪ್ರಶಾಂತ್ ಫ್ಯಾಮಿಲಿ ಅವನ ಮಕ್ಕಳು, ಅವರಪ್ಪ ಕುಡ್ಕ ನೋಡಿ ಹುಡುಗಿ ಎಷ್ಟು ಚೆನ್ನಾಗಿದೆ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಇವ್ರನ್ನೆಲ್ಲ ಯಾರು ಅಂತ ಕೇಳಿದ್ರೆ ಅಲ್ಲಿ ಕುಡ್ಕೊಂಡು ರೋಡಲ್ಲಿ ಬಿದ್ದಿದ್ದಲ್ಲ ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದಿರು, ಅವ್ರ ಸಂಬಂಧಿಕರು, ಅವರೆಲ್ಲ ಚೆನ್ನಾಗವ್ರೆ. ಆ ಕುಡುಕನ ರೆಡಿ ಮಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ವಾ? ಅವನ್ನೆಲ್ಲಾರು ಬಿಟ್ಬಿಡಪ್ಪ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ವಾ? ಅವರು 100 ಸರಿ ನಮ್ಗೆ ಹೇಳಿದ್ದಾರೆ, ಬೇಡಪ್ಪ ನಮಗೆ ಮಾನ ಹೋಗ್ತಿದೆ, ನಿನ್ನ ಆರೋಗ್ಯ ಸರಿ ಆಗಲ್ಲ, ಕುಡಿಬೇಡ, ಕುಡಿಯೋದ್ರಿಂದ ಏನೇನು ಆಗ್ತದೆ ಅಂದ್ರೆ ಲಿವರ್ ಡ್ಯಾಮೇಜ್ ಆಗ್ತದೆ, ಬ್ರೈನ್ ಕೆಟ್ಟೋಗುತ್ತೆ, ಸ್ಟ್ರೋಕ್ ಬರುತ್ತೆ, ರಕ್ತ ಏನಾಗ್ತದೆ, ಬ್ಲಡ್ ವಾಮಿಟ್ ಆಗ್ತದೆ, ಕೈಕಾಲು ಹಿಡ್ಕೋತವೆ, ನಿಶಕ್ತಿ ಆಗ್ತದೆ, ಸುಸ್ತಾಗ್ತದೆ, ತಲೆ ತಿರುಗುತ್ತೆ. ಇಷ್ಟೆಲ್ಲಾ ಕಷ್ಟಪಟ್ಟು ಕುಡಿದು ನೀನು ಸಾಯದಂದ್ರೆ ಈ ಫ್ಯಾಮಿಲಿ ಎಲ್ಲ ತಾಗಿದೆಯಲ್ಲಪ್ಪ ಅಂತ ಪರಿ ಪರಿಯಾಗಿ ಕಾಲು ಕೇಳ್ಕೊಂಡು ಬಿಡದೆ ಇರ್ತಕ್ಕಂಥ ಒಬ್ಬ ಈ ಕುಡುಕನಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಸಂದೇಶ ಸಿಗ್ತದೆ. ಬರೀ ನಾವು ಈ ನಿಮ್ ಕೋಟೆಲೇ ಈ ವಿಚಾರನ ಹೇಳ್ತಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚದಾದ್ಯಂತ ಇದು ಈ ಕೆಲಸ ಮಾಡ್ತಾ ಇದೆ, ಸೈಲೆಂಟ್ ಆಗಿ ಮಾಡ್ತಾ ಇದೆ ಕೆಲಸ. ದೇಶದ ಎಲ್ಲಾ ಭಾಗಗಳಲ್ಲೂ ಇದು ಕೆಲಸ ಮಾಡ್ತಾ ಇದೆ. ಯಾವ ತರ ಕೆಲಸ ಮಾಡ್ತಾ ಇದೆ ಅಂದ್ರೆ, ಈಗ ನಾನು ಏನ್ ಮಾತಾಡ್ತಾ ಇದ್ದೇನೋ ಇಷ್ಟೇ ಅದ್ರ ಕೆಲಸ, ಯಾರು ನರಳ್ತಾ ಇದ್ದಾರೆ ಅವ್ರಿಗೆ ಸಂದೇಶ ಕೊಡೋ ಅಷ್ಟೇ ಕೆಲಸ.
ಇಡೀ ವರ್ಲ್ಡ್ ಅಲ್ಲೇ, ಇಡೀ ಪ್ರಪಂಚದಲ್ಲಿ

ಆಯಾ ಭಾಷೆಗಳಲ್ಲಿ ಈ ಮೀಟಿಂಗ್ ಇಂದ ಎಷ್ಟೋ ಜನ ಬದಲಾಗ್ತಾ ಇದ್ದಾರೆ. ಬದಲಾದವರು ನಂತರ ಇಲ್ಲಿ ಬಂದು ಸುದ್ದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಸುದ್ದಿನ ಎಷ್ಟೋ ಜನ ಇಲ್ಲಿ ಏನ್ ಕೇಳ್ತಾ ಇದ್ದೀರಲ್ಲ, ಈ ಎಷ್ಟೋ ಫ್ಯಾಮಿಲಿಗಳು ಕೇಳ್ತಾರೆ, ನಮ್ಮ ಮಾಹಿತಿನೇ ಗೊತ್ತಿರ್ಲಿಲ್ವಲ್ಲ, ಏನೋ ಇವರು ಮಾತಾಡೋದ್ರಿಂದ ಈ ಸಂದೇಶ ನಮಗ್ ಸಿಗೋದ್ರಿಂದ ನಮ್ಮ ಮಕ್ಕಳು ಇನ್ನೊಂದಷ್ಟು ದಿನ ಬರ್ಕಲಿ ಅಂತ ಈ ಕ್ಯಾಂಪ್ಗಳು ತಂದು ಸೇರಿಸ್ತಾ ಇದ್ದಾರೆ. ಈ ಕ್ಯಾಂಪ್ಗೆ ಸೇರಿ ತಾನೂ ಬದುಕದಲ್ಲದೆ ತನ್ನವ್ರನ್ನು ಬದುಕಿಸಕ್ಕಂಥ ಅವಕಾಶಗಳು ತುಂಬಾ ತುಂಬಾ ಇದೆ ಈ ಕ್ಯಾಂಪಿಂದ. ಅದರಿಂದನೇ ನಾನು ಹೇಳೋದು ಏನಪ್ಪ ಅಂತಂದ್ರೆ, ಹಿಂದೆ ಆಗಿದ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿಲ್ಲ, ಮುಂದೆ ಏನಾಗುತ್ತೆ ಅದು ನಮಗ್ ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದ ನನ್ ಸಂಜೆ ಗಂಟ ಏನ್ ಮಾಡಬೇಕು, ಸರಳವಾಗಿ ತಗೋಬೇಕು ಈ ಕಾರ್ಯಕ್ರಮನ. ಒನ್ ಡೇ ಅಟ್ ಎ ಟೈಮ್ ಅಂತ ಹೇಳ್ತೀವಿ ನಮ್ಮಲ್ಲಿ. ಒಂದು ದಿನಕ್ಕೆ ಮಾತ್ರ ಈ ಕಾರ್ಯಕ್ರಮ, ಒಂದು ದಿನಕ್ಕೆ ಮಾತ್ರ ಕಾರ್ಯಕ್ರಮ ಅಂದ್ರೆ ನಾಳೆ ಕುಡಿಬೋದಾ? ಅದಲ್ಲ, ಒಂದು ದಿನ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನ ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ಪ್ರೇಯರ್ ಮಾಡ್ತೀವಿ. ದೇವ್ರೆ ಇವತ್ತು ಏನೇ ಪ್ರಾಬ್ಲಮ್ ಬರಲಿ ನನಗೆ ಎದುರಿಸಂತ ಶಕ್ತಿ ಕೊಡಪ್ಪ, ಆದ್ರೆ ಕುಡ್ತಾ ಬೇಡ, ಮಾದಕ ಚಟಗಳೇ ಬೇಡ, ಕಲ್ತು ಬಿಟ್ಟಿದ್ದೀನಿ ಇದು ಬಿಡಕ್ಕೆ ಈ ಕಾರ್ಯಕ್ರಮ ತುಂಬಾ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ಬಂದಾಗ ನಾವು ಒಂದು ದಿನ ಅಂತ ನಾವು ಸರಳವಾಗಿ ತಗೊಂಡ್ರೆ ಒಂದು ದಿನ ಒಂದು ವಾರ ಆಗುತ್ತೆ, ಒಂದು ವಾರ ಒಂದು ತಿಂಗಳಾಗುತ್ತೆ, ಒಂದು ತಿಂಗಳು ವರ್ಷ ಆಗುತ್ತೆ, ಒಂದು ವರ್ಷ ಹಲವಾರು ವರ್ಷಗಳಾಗಿ ಜೀವನ ಮಾಡ್ಬೋದು. ಯಾವಾಗ ನಾವು ಎಣ್ಣೆ ಬಿಡ್ತೀವೋ, ಯಾವಾಗ ಈ ಕುರ್ಚಿನಿಂದ ಮುಕ್ತವಾಗ್ತೀವೋ, ಏನೇನ್ ಡ್ಯಾಮೇಜ್ ಆಗಿದೆ ಅವೆಲ್ಲ ಸರಿ ಹೋಗ್ತವೆ. ಇವತ್ತೇ ನೀವು ನೋಡಿ, ನಿಮ್ ಫೋಟೋಗಳನ್ನ ಏನಾರು ಇಲ್ಲಿ ತಗೊಂಡಿರ್ತಾರೆ, ಇನ್ನೊಂದು ತಿಂಗಳಲ್ಲಿ ನೀವು ಮುಖದಲ್ಲಿ ಭಾವನೆ ಚೇಂಜ್ ಆಗ್ಬಿಡ್ತವೆ. ಯಾವ್ಯಾವ ಏನೇನ್ ಕಿಟ್ಟೋಗ್ಬಿಟ್ಟಿದ್ವೋ ಅವೆಲ್ಲ ಸರಿ ಆಗ್ತಾ ಇರ್ತವೆ. ಅವಕ್ಕೆ ಅವಕಾಶ ಕೊಡ್ಬೇಕಂದ್ರೆ ಎಣ್ಣೆಯಿಂದ ದೂರ ಇರ್ಬೇಕು, ಕುಡಿತದಿಂದ ದೂರ ಇರ್ಬೇಕು. ನಿಜ ಕೈ ಕಾಲು ನಡುಗುತ್ತೆ, ತಲೆ ಸಿಡಿಯುತ್ತೆ, ಎರಡು ದಿನ ಕಷ್ಟ ಆಗ್ತದೆ, ಅದು ಗೊತ್ತು ನನಗೆ ಅನುಭವ. ಹೆದರಬಾರ್ದು, ಬದುಕುತ್ತೀನಿ, ನನಗಾಗಿ ನಾನು ಬದುಕ್ತೀನಿ, ದೇವರು ಇಷ್ಟು ಅವಕಾಶ ಕೊಟ್ಟಿದ್ದಾರೆ, ಇದು ಒಂದು ಪ್ರಯತ್ನ. ಯಾಕಂದ್ರೆ ಎಷ್ಟೋ ಪೂಜೆ ಪುರಸ್ಕಾರಗಳು ಮಾಡಿದೀವಿ, ಸಕ್ಸಸ್ ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ಒಂದ್ ದಿನಕ್ಕೆ ಮಾತ್ರ ಮತ್ತೆ ನಾಳೆ ಅದೇ ಹೋಗಿ ಕೆಲಸ ಮಾಡ್ತೀನಿ ಅಂತ ತಪ್ಪು ಕೆಲಸಗಳಾಗಬಾರ್ದು, ಅಂತ ದುಶ್ಚಟಕ್ಕೆ ಕೈ ಹಾಕ್ಬಾರ್ದು. ಬೆಂಕಿ ಇದು ಸುಡುತ್ತೆ ಅಂತ ಗೊತ್ತು, ನಾವು ಮತ್ತೆ ಹೋಗಿ ಹೋಗಿ ಮುಟ್ಟದ್ದು ಎಷ್ಟು ಒಳ್ಳೆತನ, ಅದು ನಟ್ಟತನ. ಬೆಂಕಿ ಏನಂತ ನಮ್ಗೆ ಗೊತ್ತು, ಅಂದ್ರೆ ಈ ಕುಡಿತ ಏನಂತ ನನ್ಗೆ ಗೊತ್ತು, ಕುಡಿತ ಬಿಟ್ರೆ ಹೆಂಗ ಬದುಕ್ಬೋದು ಅನ್ನೋದು ನಾವು ಹೇಳ್ಕೊಡ್ತೇವೆ. ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಾವು ಗಾಡಿ ತಗೋಬಹುದು, ನಾವು ಚಿನ್ನ ಮಾಡಿಸ್ಬೋದು, ನಾವು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರ್ಬೋದು, ಗಂಡ ಹೆಂಡ್ರು ಕೂತ್ಕೊಂಡು ಊಟ ಮಾಡ್ಬೋದು. ಮಕ್ಕಳ ಕಷ್ಟ ಸುಖ ಸ್ಕೂಲ್ ಅಂತೆ, ಅವ್ರ ಕಾಲೇಜ್ ಅಂತೆ, ಅದಕ್ಕೆ ಆದಷ್ಟು ಸಹಾಯ ಮಾಡೋದು. ನಾವೇನೋ ನಮ್ಮ ಜೀವನ ಆಗೋಯ್ತು, ನಮ್ಮ ಮಕ್ಕಳು ಮರಿಗಾರು ಒಂದು ಒಳ್ಳೇದು ಮಾಡಬೇಕು. ಇರುವಷ್ಟು ದಿನ ಇರುವಷ್ಟು ಆಯಸ್ಸು ದೇವರು ಇದೊಂದು ಅವಕಾಶ ಕೊಟ್ಟಿದೆ. ಈ ಕಾರ್ಯಕ್ರಮ ಬರೋದ್ರಿಂದ ನೀವು ಬದುಕ್ತೀರಾ, ನಿಮ್ಮ ಮನೇನೂ ಬದುಕುತ್ತೆ. ಇದರಲ್ಲಿ ಏನು ಸುಳ್ಳೇನಿಲ್ಲ ಅಥವಾ ಮೋಸ ಏನಿಲ್ಲ, ಮುಕ್ತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದ್ರ ಕಾರಣ ಏನಕ್ಕೆ ಯಾಕೆ ಮಾತಾಡ್ತೀವಿ ಮುಕ್ತವಾಗಿ ಅಂತ ಅಂದ್ರೆ, ಎಲ್ಲಿವರೆಗೆ ಒಬ್ಬ ಅಮೂಲ್ ರೋಗಿ ಇನ್ನೊಬ್ಬ ಅಮೂಲ್ ರೋಗಿ ಜೊತೆಗೆ, ಅಂದ್ರೆ ಒಬ್ಬ ಕುಡುಕ ಮಾಜಿ ಕುಡುಕ ಈಗ ಆಲಿ ಕುಡುಕ ಜೊತೆ ಮಾತಾಡೋದ್ರಿಂದ ಅವನ ಮನಸ್ಸಿನಲ್ಲಿ ಒಂದು ಕೆಲಸ ಆಗ್ತದೆ. ಅದೇನಪ್ಪ ಅಂತ ಅಂದ್ರೆ ಒಂದು ಸ್ಫೂರ್ತಿ, ಒಂದು ಆಸೆ. ಸರ್ರ ಬದುಕಿದ್ದಾರೆ, ನಾನು ಯಾಕೆ ಬದುಕಬಾರ್ದು? ಸರ್ ನನ್ನ ಕತೆ ಹೇಳ್ತಾ ಇದ್ದಾರೆ. ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅರ್ಧ ಭಾಗ ನಿಮ್ಮ ಸ್ಟೋರಿನೇ ಇರ್ತದೆ, ಮುಕ್ಕಾಲ್ ಭಾಗ ಹೇಳ್ತದೆ. ನಾನು ಹುಟ್ಟಿಸಿ ಹೇಳ್ತಾ ಇಲ್ಲ, ಕಲ್ಪನೆಯಲ್ಲಿ ಹೇಳ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಾವು ಬದುಕ್ಬೋದು, ಬದುಕಿ ತೋರಿಸ್ಬೋದು. ನಾವು ಯಾರಿಗೂ ಏ ಕುಡಿತ ಬಿಟ್ಬಿಟ್ಟಿದ್ದೀನಿ ಅಂತ ಊರೆಲ್ಲ ಡಂಗೂರ ಹೊಡೆಯಬೇಡ. ಕುಡಿತದಿಂದ ದೂರ ಇದ್ದೀನಿ, ದೂರ ಬಿಟ್ಬಿಟ್ಟಿದ್ದೀನಿ ಎರಡಕ್ಕೂ ಡಿಫ್ರೆಂಟ್ ಇರ್ತದೆ. ಕುಡಿತ ಯಾವತ್ತೂ ನಮ್ಮನ್ನ ಬಿಡಲ್ಲ, ಅದು ಹಿಂದೆ ಕಾರ್ಯದ ಬೇತಾಳ ತರ. ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ನಿರಂತರ ಕಾರ್ಯಕ್ರಮದಲ್ಲಿ ಇರ್ಬೇಕು. ಈಗ ಇಡೀ ವಿಶ್ವದಲ್ಲಿ ಇದು ಆನ್ಲೈನ್ ಮೀಟಿಂಗ್ ಸಿಗ್ತಾ ಇದ್ದಾರೆ, ಫಿಸಿಕಲ್ ಮೀಟಿಂಗ್ ಡೈಲಿ ಮೀಟಿಂಗ್ ಆಗ್ತವೆ. ಇಲ್ಲೇ ಸರ್ಗೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸದಸ್ಯರೆಲ್ಲ ಸೇರ್ಕೊಂಡು, ಅವರ ಒಡನಾಟ ಇಟ್ಕೋಬೇಕು. ಹಳೆ ಸ್ನೇಹಿತರನ್ನ ಸ್ವಲ್ಪ ಆದಷ್ಟು ಕಟ್ ಮಾಡಲೇಬೇಕು, ಸಾಕು. ಅವರು ನಮ್ಮನ್ನ ಈ ಆಳಿಸಿದ್ದಾರೆ, ಅವಮಾನ ಮಾಡಿದ್ದಾರೆ, ಇನ್ನು ಮತ್ತೆ ಮತ್ತೆ ಹೋಗಿ ಓಡಿಸ್ಕೊಳ್ಳೋದಂತದ್ ಬೇಡ, ಅವನ ಜೊತೆ ಜಗಳಾಡೋದನ್ನು ಬೇಡ. ನಮ್ ಕೆಲಸ ನಾವು ಮಾಡೋಣ, ಕುಡ್ದು ದೂರ ಇರ್ಬೇಕಾ? ಮೀಟಿಂಗ್ ಸಭೆಗಳು ಇರ್ತವೆ ಸರ್ಗೂರಲ್ಲೂ, ನಾವನ್ನೇ 5 ಜನ ಸೇರ್ಕೊಂಡು ಮಾಡೋಂಥದ್ದೇ ಈ ಕಾರ್ಯಕ್ರಮ. ಹಿಂಗಾಯ್ತು ಅಂದ್ರೆ ಬೆಂಗಳೂರಿಗೋ ಮಂಗಳೂರಿಗೋ ಹೋಗ್ತೀನಿ ಅಂದ್ರೆ ಅಲ್ಲೂ ಕಾರ್ಯಕ್ರಮ ಸಿಗ್ತದೆ. ಬೇಡ, ನಾನು ಅನುಕೂಲ ಆಗಿದ್ದೀನಿ US ಹೋಗ್ತೀನಿ, ಅಮೆರಿಕದಲ್ಲೂ ನನ್ಗೆ ಮೀಟಿಂಗ್ ಸಿಗ್ತದೆ. ನಾನು ಮೊದಲೇ ಹೇಳಿದ್ನಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚಾದ್ಯಂತ

0: ಕಂಪ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅದರಿಂದ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಗಿದ್ದ ಬಗ್ಗೆ ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ಅನ್ಯಾಯ ಆಗಬೇಕು, ನಾನು ಈ ಬದುಕಿದ ಏನ್ ಪ್ರಯೋಜನ ಅಂತ ಏನಾದ್ರು ಮನಸ್ಸಲ್ಲಿದ್ರೆ ಕಿತಾ ಬದುಕ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇವತ್ತಿಂದನೇ ನಾಳೆಯಿಂದ ಮಾಡ್ಬಿಡ್ತೀನಿ, ಹಬ್ಬ ಬಂದಾಗ ಬಿಟ್ಬಿಡ್ತೀನಿ, ಇದೆಲ್ಲ ಮಾಡಿದ್ದೀವಿ, ಎಲ್ಲ ಮಾಡಿಬಿಟ್ಟಿದ್ದೀವಿ. ಅದಾಗಬಾರ್ದು ಅಂತ ಅಂದ್ರೆ ನಾವು ಒಂದಿನ ಅಂತ ತಗೋಬೇಕು. ಇದು ಸರಳವಾಗಿ ಕೈ ಇರ್ತಕ್ಕಂಥ ಕಾರ್ಯಕ್ರಮ. ಮೊದಲೇ ಹೇಳಿದಂಗೆ ನಾನು ಇಂಜೆಕ್ಷನ್ ಕೊಟ್ಟಿಲ್ಲ, ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ, ಮಾನಸಿಕವಾಗಿ ನಿಮ್ಮನ್ನ ತಯಾರು ಮಾಡಿ ಅದೇ ರೀತಿ ನಿಮ್ಮ ದೈಹಿಕವಾಗಿ ನಿಮ್ಗೆ ಎಕ್ಸೈಸ್ ಅದು ಇದು ಮಾಡಿಸಿ ಒಂದು ಒಳ್ಳೆ ಜೀವನಕ್ಕೆ ನಿಮ್ಮ ಕುಟುಂಬದ ಚೆನ್ನಾಗಿರಲಿ ಅಂತ ಒಂದೇ ಒಂದು ಆಸೆಯಿಂದ ಇವತ್ತು ಈ ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್ ಅವ್ರು ಮಾಡ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ನಾವೆಲ್ಲ ಧನ್ಯರು. ಯಾಕಂದ್ರೆ ಎಷ್ಟೋ ಫ್ಯಾಮಿಲಿಗಳಿಗೆ ಮೆಸೇಜ್ ಹೋಗ್ಬೇಕು, ಎಷ್ಟೋ ಬಡತನ ಈ ಸಿಗಾಕೊಂಡ್ರು ಈ ಕಾರ್ಯಕ್ರಮಕ್ಕೆ ಸಿಕ್ಕಿ ಅವರು ಅವ್ರ ಸಂಸಾರದ್ದು ಚೆನ್ನಾಗಿರ್ಬೇಕು, ಅವ್ರ ಮನೇನು ಚೆನ್ನಾಗಾಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯವರಿಗೆ ನಿಮಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಏನೇ ಪ್ರಾಬ್ಲಮ್ ಆದರೂ ಸತತವಾಗಿ ನಾವು ನಿಮ್ಮ ಜೊತೆಗೆ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಗೆ ಫೋನ್ ಮಾಡಿ ಮುಕ್ತವಾಗಿ ಮಾತಾಡಿ. ಯಾರು ಇಷ್ಟಪಡದಿರೋಂಥ ವ್ಯಕ್ತಿಗಳನ್ನ ನಾವು ಇಷ್ಟಪಡ್ತೀವಿ ಅಂದರೆ ನಾನು ಆ ಜಂಜಾಟದಿಂದ ಆ ಗುಂಗಿಂದ ಬಚಾವ್ ಬಂದಿದ್ದಕ್ಕೆ ನಾನು ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡೋದಂತ ಅವಕಾಶ ಆಗಿದೆ. ನಿಮಗೂ ಮಾತಾಡೋಂಥ ಅವಕಾಶ ಇರುತ್ತೆ, ನೆಕ್ಸ್ಟ್ ಕ್ಯಾಂಪಲ್ಲಿ ನೀವು ಬಂದು ಮಾತಾಡ್ಬೋದು, ನೀವೇ ಸೇವೆ ಮಾಡ್ಬೋದು, ಎಲ್ಲ ಅದೇ ರೀತಿಯೇ ಬಂದಿರೋದು. ನಾವು ನಾವೇನು ಡಾಕ್ಟರೇಟ್ ಮಾಡಿ ಬಂದಿಲ್ಲ ಅಥವಾ ವಕೀಲರಾಗಿ ಬಂದಿಲ್ಲ. ಸೊ ಈ ತರ ನರಳುತ್ತಿದ್ದು ಇವತ್ತು ಒಳ್ಳೆ ಜೀವನ ಮಾಡ್ತಾ ನಾವೀಗ ಬಂದು ಈ ಸಂದೇಶ ನಿಮ್ಗೆ ಕೊಡ್ತಾ ಇದ್ದೀವಿ. ಬನ್ನಿ, ದೇವರಿದ್ದಾರೆ, ಏನಾಗ್ಬೇಕು ಅದು ಭಗವಂತನ ಇಚ್ಛೆ ಆಗ್ತದೆ. ಆದ್ರೆ ಭಗವಂತನಿಗೆ ನಾವು ಕೈಡುಕೋಬೇಕು. ನಾವೇನ್ ಮಾಡ್ತೀವಿ, ಬರೀ ಕೆಟ್ಟದ್ ಬಂದ್ರೆ ಮಾತ್ರ ದೇವ್ರನ್ನ ಬೈತಾ ಇರ್ತೀವಿ, ಕುಡಿದ್ಬಿಟ್ರೆ ದೇವರು ಇಲ್ಲ, ದೇವರು ಇಲ್ಲ, ಯಾರು ಇಲ್ಲ, ಹಿಂಗಾಗ್ತಾ ಇತ್ತು. ಸೊ ಇದು ನಿಮ್ಗೆ ಒಂದೇ ದಿನಕ್ಕೆ ಇಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿರಂತರವಾಗಿ ನಾವು ಟಚ್ ಅಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಮಾತಾಡ್ತೀರ, ಏನೇನು ನಮ್ಮ ತಲೆಯಲ್ಲಿ ಏನೇನಿತ್ತು, ಎಷ್ಟು ಕಚಡ ತುಂಬಿತ್ತು, ಎಷ್ಟು ಕ್ರೂರವಾಗಿದೆ. ಇದರಿಂದ ನಮ್ಮ ಫ್ಯಾಮಿಲಿ ರೆಡಿ ಆಯಿತು. ನೀವು ಒಂದು ವಾರ ಒಂದು 15 ದಿನ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ, ಒಂದ್ ತಿಂಗಳಾದ್ಮೇಲೆ ನೋಡಿ, ನಿಮ್ಮ ಮನೆಯಲ್ಲಿ ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ಸೊ ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.
1: ಇದುವರೆಗೂ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನ ಎಂದರೇನು ಹಾಗೂ ವ್ಯಸನದಿಂದ ಮುಕ್ತರಾಗಲು ಇರುವ ಕಾರ್ಯಕ್ರಮಗಳ ಕುರಿತು ಮೈಸೂರಿನ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಪ್ರಶಾಂತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವು ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವಾ?

0: ಬೀದಿ ಸಿಗರೇಟ್ ಸೇಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ಥರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
2: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
4: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭಾರತದಲ್ಲಿ ಹತ್ತಿರದ ಸಂಬಂಧಿಕರನ್ನ ಮದುವೆಯಾಗುವ ಸಂಪ್ರದಾಯವು ಹಲವು ಜಾತಿಗಳಲ್ಲಿ ಇದೆ. ಬಹಳ ಕಡಿಮೆ ಜನರಿರುವ ಸಮುದಾಯಗಳು ಮತ್ತು ಸಣ್ಣ ಪ್ರದೇಶಕ್ಕೆ ಸೀಮಿತವಾಗಿರುವ ಸಮುದಾಯಗಳ ಜನರು ತಮ್ಮ ತಮ್ಮೊಳಗೆ ಮದುವೆಯಾಗುವ ಕಾರಣದಿಂದಲೂ ಅವರಲ್ಲಿ ಅನುವಂಶೀಯ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ತಂದೆ ಮತ್ತು ತಾಯಿ ಹತ್ತಿರದ ಬಂಧುಗಳಾಗಿದ್ದರೆ ಅವರಲ್ಲಿರುವ ವಂಶವಾಹಿಗಳಲ್ಲಿ ಹೆಚ್ಚಿನ ಸಾಮ್ಯತೆ ಇರುತ್ತದೆ. ಅವರಿಬ್ಬರು ಕೆಲವು ಸೂಕ್ತ ಹಾನಿಕಾರಿಕ ವಂಶವಾಹಿಗಳನ್ನು ಹೊಂದಿರುವ ಸಂಭವ ಇರುತ್ತದೆ. ಹುಟ್ಟುವ ಮಕ್ಕಳು ತಂದೆ ಮತ್ತು ತಾಯಿ ಇಬ್ಬರ ಕಡೆಯಿಂದಲೂ ಈ ಹಾನಿಕಾರಿಕ ವಂಶವಾಹಿಗಳನ್ನು ತಮ್ಮದಾಗಿಸಿಕೊಂಡಾಗ ಅವರಲ್ಲಿ ಹಲವು ಕಾಯಿಲೆಗಳ ಲಕ್ಷಣವೂ ಕಂಡುಬರುತ್ತವೆ. ಈ ಕಾರಣದಿಂದಾಗಿ ಹತ್ತಿರದ ಸಂಬಂಧಿಕರಲ್ಲಿ ಮದುವೆಯಾಗುವುದರಿಂದ ಹಲವು ತೊಂದರೆಗಳು ಕಂಡುಬರಬಹುದು ಎಂದು ವೈದ್ಯರು ಎಚ್ಚರಿಸುತ್ತಿದ್ದಾರೆ. ಹುಟ್ಟುವ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಸೀಳು ತುಟಿಯಂತಹ ಜನ್ಮಜಾತ ದೋಷಗಳು ಕಂಡುಬರಬಹುದು. ಅನುವಂಶೀಯ ಕಾಯಿಲೆಗಳಾದ ಥೈಲಾಸೆಮಿಯಾ, ಸಿಕಲ್ಸೆಲ್ ಅನಿಮಿಯಾ ಕಾಯಿಲೆಗಳು ಬರಬಹುದು. ಇಂತಹ ದಂಪತಿಗಳಲ್ಲಿ ಶಿಶು ಮರಣದ ಅಪಾಯ ಹೆಚ್ಚು ಮತ್ತು ಹುಟ್ಟುವ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆಯು ಬರಬಹುದು. ವಂಶವಾಹಿಗಳಲ್ಲಿ ವೈವಿಧ್ಯ ಇಲ್ಲದಿರುವುದರಿಂದ ಇಂತಹ ಮಕ್ಕಳ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರಬಹುದು. ಒಂದು ವೇಳೆ ಹತ್ತಿರದ ಸಂಬಂಧಿಗಳಲ್ಲಿ ಮದುವೆಯಾಗುವ ಸಂದರ್ಭ ಬಂದರೆ ವಿವಾಹ ಪೂರ್ವ ಪರೀಕ್ಷೆಗಳನ್ನು ಇಬ್ಬರು ಮಾಡಿಸಿಕೊಳ್ಳುವುದು ಸೂಕ್ತವಾಗಿದೆ. ತಮ್ಮೊಳಗೆ ವಿವಾಹವಾದ ಸೂಕ್ತ ಹಾನಿಕಾರಕ ವಂಶವಾಹಿ ಇದ್ದಲ್ಲಿ ಅದೇ ರೀತಿಯ ವಂಶವಾಹಿಯು ತಮ್ಮನ್ನು ಮದುವೆಯಾಗುವವರಲ್ಲಿ ಇರಬಾರದು. ವಿವಾಹಕ್ಕೂ ಮುನ್ನ ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಆನುವಂಶಿಕ ಸಮಾಲೋಚನೆ ಎನ್ನುವುದು ದಂಪತಿಗಳು ತಮ್ಮ ತಮ್ಮ ಮತ್ತು ಅವರ ಭವಿಷ್ಯದ ಮಕ್ಕಳ ಆರೋಗ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವ ಪ್ರಕ್ರಿಯೆಯಾಗಿದೆ. ಇದು ವಿಶೇಷವಾಗಿ ಒಂದೇ ಕುಟುಂಬದೊಳಗಿಂದ ವಿವಾಹವಾಗುವವರಿಗೆ ಅಥವಾ ಕುಟುಂಬದಲ್ಲಿ ಅನುವಂಶ ಕಾಯಿಲೆಗಳ ಇತಿಹಾಸ ಇರುವವರಿಗೆ ಅತ್ಯಗತ್ಯವಾಗಿರುತ್ತದೆ. ಅನುವಂಶಿಕ ಸಮಾಲೋಚನೆಯ ಮೂಲಕ ಅನುವಂಶಿಕ ಸಮಸ್ಯೆಗಳನ್ನು ಅಂದಾಜು ಮಾಡಬಹುದು. ಕುಟುಂಬದ ಮೂರು ತಲೆಮಾರುಗಳ ಆರೋಗ್ಯ ಇತಿಹಾಸವನ್ನು ವಿಶ್ಲೇಷಿಸಿ ಅನುವಂಶಿಕ ಅಸಹಜ ಹೊಂದಿರುವ ಮಗುವನ್ನು ಹೊಂದುವ ಅಪಾಯದ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಜೆನೆಟಿಕ್ ಕ್ಯಾರಿಯರ್ ಸ್ಕ್ರೀನಿಂಗ್ ಮೂಲಕ ಥೈಲಾಸೆಮಿಯಾ, ಸಿಕಲ್ಸೆಲ್ ಅನಿಮಿಯಾ, ಸಿಸ್ಟಿಕ್ ಫೈಬ್ರೋಸಿಸ್ ಮುಂತಾದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಸೂಕ್ತ ಹಾನಿಕಾರಿಕ ವಂಶವಾಹಿಗಳನ್ನು ಹುಡುಕಲಾಗುತ್ತದೆ. ಅನುವಂಶಿಕತೆಯಿಂದ ಬರುವ ಕಾಯಿಲೆಗಳನ್ನು ಹೇಗೆ ತಡೆಗಟ್ಟಬಹುದು ಅಥವಾ ನಿರ್ವಹಿಸಬಹುದು ಎಂಬುದರ ಕುರಿತು ತಜ್ಞರಿಂದ ಮಾರ್ಗದರ್ಶನ ನೀಡಲಾಗುತ್ತದೆ. ರಕ್ತ ಸಂಬಂಧಿಗಳಲ್ಲಿ ವಿವಾಹವಾಗುವವರಿಗೆ ಮತ್ತು ಕುಟುಂಬದ ಯಾವುದೇ ಅನುವಂಶಿಕ ಕಾಯಿಲೆಗಳ ಅಂದರೆ ಉದಾಹರಣೆಗೆ ಅನುವಂಶೀಯ ಕಾಯಿಲೆಗಳ ಇತಿಹಾಸವಿದ್ದರೂ ಮಕ್ಕಳನ್ನು ಹೊಂದುವ ಮುನ್ನ ಅನುವಂಶಿಕ ಸಮಾಲೋಚನೆ ಮಾಡುವುದು ಅತ್ಯಗತ್ಯವಾಗಿದೆ. ಯಾರಿಗಾದರೂ ನಿರಂತರ ಗರ್ಭಪಾತಗಳಾಗುತ್ತಿದ್ದರೆ ಅದರ ಹಿಂದೆಯೂ ಅನುವಂಶಿಕ ಕಾರಣಗಳಿರಬಹುದು. ಮಗುವಿಗಾಗಿ ಪ್ರಯತ್ನಿಸುತ್ತಿರುವ ಮಹಿಳೆಯರ ವಯಸ್ಸು 35 ವರ್ಷಕ್ಕೂ ಹೆಚ್ಚಾಗಿದ್ದಲ್ಲಿ ಅನುವಂಶಿಕ ಸಮಾಲೋಚನೆ ಮಾಡಿಸಿಕೊಳ್ಳುವುದು ಉತ್ತಮವಾಗಿದೆ. ಜೆನೆಟಿಕ್ ಕೌನ್ಸಿಲಿಂಗ್ಗೆ ಹೋಗುವಾಗ ತಮ್ಮ ಕುಟುಂಬದ ಮೂರು ತಲೆಮಾರುಗಳ ಆರೋಗ್ಯ ಇತಿಹಾಸ ಅಥವಾ ಲಭ್ಯ

0: ಅಥವಾ ಯಾವುದೇ ವೈದ್ಯಕೀಯ ವರದಿಗಳನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಸಹಕಾರಿಯಾಗಿದೆ. ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಅಪರಿಚಿತ ಕುಟುಂಬಗಳ ನಡುವಿನ ಮದುವೆಗೆ ಹೋಲಿಸಿದರೆ ರಕ್ತ ಸಂಬಂಧಿಗಳ ನಡುವಿನ ಮದುವೆಯಲ್ಲಿ ಜನ್ಮಜಾತ ದೋಷಗಳ ಅಪಾಯ ಸುಮಾರು 2 ಪಟ್ಟು ಹೆಚ್ಚಾಗಿರುತ್ತದೆ. ಗರ್ಭಧಾರಣೆಯಾದ ನಂತರವೂ ಒಳಗಿರುವ ಮಗುವಿನಲ್ಲಿ ಆನುವಂಶಿಕ ಕಾಯಿಲೆಗಳು ಇರುವುದನ್ನು ಪತ್ತೆ ಹಚ್ಚುವ ಸೌಲಭ್ಯವಿದೆ. ಒಳಗಿರುವ ಮಗುವಿನಲ್ಲಿ ಯಾವುದಾದರೂ ಗಂಭೀರವಾದ ಕಾಯಿಲೆಗಳು ಇದ್ದಲ್ಲಿ ವೈದ್ಯಕೀಯ ಗರ್ಭಪಾತ ಮಾಡಿಸಿಕೊಳ್ಳುವ ಆಯ್ಕೆಯು ತಂದೆ ತಾಯಿಯರ ಮುಂದೆ ಲಭ್ಯವಿರುತ್ತದೆ. ತಾಯಿ ರಕ್ತದಲ್ಲಿ ಕೆಲವು ಮಾರ್ಕಸ್ ಕಣಗಳನ್ನು ಪರೀಕ್ಷೆ ಮಾಡುವುದರ ಮೂಲಕ ಡೌನ್ ಸಿಂಡ್ರೋಮ್ ಕಾಯಿಲೆಗಳು ಮಗುವಿನಲ್ಲಿ ಇರುವ ಸಾಧ್ಯತೆಗಳನ್ನು ಅಂದಾಜಿಸಬಹುದಾಗಿದೆ. ತಾಯಿಯ ರಕ್ತದೊಳಗೆ ಬರುವಿನ ಮಗುವಿನ DNAಗಳನ್ನು ಪರೀಕ್ಷೆ ಮಾಡುವುದರ ಮೂಲಕ ಮತ್ತು ಗರ್ಭಕೋಶದ ದ್ರವವನ್ನು ಪರೀಕ್ಷೆಗೆ ಒಳಪಡಿಸುವುದರ ಮೂಲಕ ಹುಟ್ಟಲಿರುವ ಮಗುವಿನಲ್ಲಿ ಇರಬಹುದಾದ ಗಂಭೀರ ಕಾಯಿಲೆಗಳನ್ನು ಅಂದಾಜಿಸಬಹುದಾಗಿದೆ. ವೈದ್ಯಕೀಯ ವಿಜ್ಞಾನ ಮುಂದುವರೆದ ಹಾಗೆ ಕಾಯಿಲೆಯ ಬಂದ ನಂತರ ತಡೆಯುವುದಕ್ಕೆ ಕಾಯಿಲೆಯು ಬರದಂತೆ ತಡೆಯುವುದರತ್ತ ಜನರಿಗೆ ಹೆಚ್ಚಿನ ಆಸಕ್ತಿ ಇದೆ. ಈ ಕಾರಣಗಳಿಂದಾಗಿ ತಂದೆ ತಾಯಿಯಾಗಲು ಬಯಸುವವರಲ್ಲಿ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿಸಿಕೊಳ್ಳುವವರ ಸಂಖ್ಯೆಯು ವಿದೇಶಗಳಿಗೆ ಹೆಚ್ಚಾಗುತ್ತಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾ.

ಗಾಂಧೀಜಿ ರಾಜಕೋಟದಲ್ಲಿದ್ದಾಗ ಒಂದು ಘಟನೆ ಆಯಿತು. ಇವರ ಅಣ್ಣ ಅಲ್ಲಿಯ ರಾಜರಿಗೆ ಮಾರ್ಗದರ್ಶಿಯಾಗಿದ್ರು, ಸಲಹೆ ಕೊಡಬೇಕು. ಈಗಾಗಲೇ ಗಾಂಧೀಜಿ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಬಂದಿದ್ದಾರೆ, ಗಟ್ಟಿ ಕೆಲಸ ಅಂತಿಲ್ಲ, ಆದರೆ ಬ್ಯಾರಿಸ್ಟರ್ ಆಗಿ ಬಂದಿದ್ದಾರೆ, ಇಂಗ್ಲೆಂಡಲ್ಲಿ ಸಮಯ ಕಳೆದು ಬಂದಿದ್ದಾರೆ. ಏನು ಅಪವಾದ ಬಂತು ಅಣ್ಣನ ಮೇಲೆ ಅಂತಂದ್ರೆ, ರಾಜರಿಗೆ ತಪ್ಪು ಅಭಿಪ್ರಾಯ ಕೊಟ್ಟರು, ತಪ್ಪು ಸಲಹೆ ಕೊಟ್ಟರು ಅಂತ ಹೇಳಿ ಬ್ರಿಟಿಷ್ ರಾಜಪ್ರತಿನಿಧಿ ಇರ್ತಿದ್ರಲ್ಲೊಬ್ರು, ಅವರಿಗೆ ತಕರಾರು ಹೋಯ್ತು. ಇನ್ನು ತೆಗೆದು ಹಾಕ್ತಾರೆ ಅಣ್ಣನ ಅಂತ. ಅಣ್ಣ ಹೇಳ್ದ, ನೋಡೋ ನೀನು ಇಂಗ್ಲೆಂಡಲ್ಲಿ ಇದೆಯಲ್ಲ, ಈ ರಾಜಪ್ರತಿನಿಧಿ ಅಲ್ಲೇ ಇದ್ದ. ಗಾಂಧಿ ಇದ್ರೆ, ಹೌದು ನಾನು ನೋಡಿದ್ದೀನಿ ಆತನ್ನ, ಒಂದು ಎರಡು ಮೂರು ಸಲ ಕ್ಲಬ್ಬಲ್ಲಿ ಭೇಟಿಯಾಗಿದ್ದೀನಿ, ಪರಿಚಯ ಇದೆ ನನಗೆ ಎಂದು. ಹಾಗಾದ್ರೆ ಒಂದು ಕೆಲಸ ಮಾಡೋ, ನೀನು ಹೋಗಿ ಸ್ವಲ್ಪ ಹೇಳು ನಮ್ಮ ಅಣ್ಣಂದೇನು ತಪ್ಪಿಲ್ಲ ಅಂತ ಹೇಳು, ನೀ ಹೇಳಿ ಆ ರಾಜಪ್ರತಿನಿಧಿ ಒಪ್ಕೊಂಡ್ಬಿಟ್ರೆ ನನ್ನ ಕೆಲಸ ಕಾಯಂ ಆಗ್ತದೆ, ತೊಂದರೆ ಆಗಲ್ಲ ಅಂತ ಕೇಳ್ಕೊಂಡು. ಗಾಂಧಿ ಹೇಳಿದ್ರು, ಹಂಗೆ ಬೇಡಪ್ಪ ಅಣ್ಣ, ನನ್ನ ಪರಿಚಯ ಇದೆ ನಿಜ, ಆದರೆ ಪರಿಚಯ ದುರುಪಯೋಗ ಮಾಡ್ಕೊಳ್ಳೋದು ಬೇಡ. ನೀನು ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ತೀಯ, ಅದನ್ನ ಹಾಕು, ಅದೇನು ಪರೀಕ್ಷೆ ಮಾಡ್ತಾರೆ ಮಾಡಲಿ, ಎನ್ಕ್ವೈರಿ ಆಗಲಿ, ತನಿಖೆ ಆಗಲಿ, ಅದನ್ನ ನೀನು ನಿರಪರಾಧಿ ಅಂತ ಆಗ್ತದಲ್ಲ, ಬಿಟ್ಬಿಡು ಅಂದರು. ಅವನು ಹೇಳ್ದ, ನಿನಗೆ ಗೊತ್ತಿಲ್ಲಯ್ಯ, ಇದು ಇಂಗ್ಲೆಂಡ್ ಅಲ್ಲ, ಇದು ಇದು ಕಾಠಿಯವಾಡ, ಕಾಠಿಯವಾಡದಲ್ಲಿ ಹಿಂಗೆ ಆಗಲ್ಲ, ಪರಿಚಯ ಇದ್ರೆ, ಶಿಫಾರಸು ಇದ್ರೆ ಮಾತ್ರ ಕೆಲಸ ಆಗ್ತದೆ. ಅದು ಅಲ್ಲದೆ ನಿನಗೆ ಪರಿಚಯ ಇದೆಯಲ್ಲಪ್ಪ, ಬ್ರಿಟಿಷ್ ರೆಸಿಡೆಂಟ್ ಪರಿಚಯ ಇದೆ ನಿನಗೆ, ರಾಜಪ್ರತಿನಿಧಿದು, ಅವ್ನು ಹೋಗಿ ನೀನು ಹೇಳ್ಕೋ ಅಂತ ಒತ್ತಾಯ ಮಾಡಿದ್ರು. ಗಾಂಧಿ ಅರೆಮನಸ್ಸಿನಿಂದ ಒಪ್ಕೊಂಡ್ರು. ಒಪ್ಕೊಂಡು ರಾಜಪ್ರತಿನಿಧಿಗೆ ನನಗೊಂದು ಸಮಯ ಕೊಡಿ ಅಂತ ಕೇಳಿದರು. ಆತ ಗುರುತಿಡ್ದ, ಹೌದು ಗಾಂಧಿನ ಭೇಟಿಯಾಗಿದ್ದೀನಿ ನಾನು, ಅಪಾಯಿಂಟ್ಮೆಂಟ್ ಕೊಟ್ಟ, ಇಂಥ ದಿವಸ ಬನ್ನಿ ಅಂತ. ಗಾಂಧಿ ಹೋದರು. ಮನೆಗೆ ಹೋದಾಗ ಆತನೇನು ಮೊದಲು ನಗಮುಖದಿಂದ ಕರ್ಕೊಂಡ, ಇವ್ರನ್ನ ಮಾತಾಡಿದ, ಏನು ವಿಷಯ ಅಂತ ಕೇಳಿದ. ಇವರು ತಮ್ಮ ಅಣ್ಣನ ವಿಷಯ ಹೇಳಿದರು, ನಮ್ಮ ಅಣ್ಣ ಅಪರಾಧಿ ಅಲ್ಲ, ತಪ್ಪು ಮಾಡಿಲ್ಲ, ಅದನ್ನು ದಯವಿಟ್ಟು ಸ್ವಲ್ಪ ನೋಡ್ತೀರಾ ಅಂತ. ನೋಡಿ ಹೇಗಿರ್ತದೆ, ಕ್ಲಬ್ಬಲ್ಲಿ ಇಂಗ್ಲೆಂಡಲ್ಲಿ ಸ್ನೇಹಿತರಾಗಿ ಭೇಟಿಯಾದವರು ಇಲ್ಲಿ ಬಂದು ಆತ ರಾಜಪ್ರತಿನಿಧಿಯಾಗಿದ್ದಾನೆ, ಈತ ಒಬ್ಬ ಸಮಾಜದ ಮನುಷ್ಯ, ಅವನ ಮುಖದಲ್ಲಿ ಆಗಲೇ ವರ್ತನೆ ಬೇರೆ ಇತ್ತು, ನಾನು ನಿಮ್ಮ ಯಜಮಾನ, ನೀ ನಮ್ಮ ಆಳು ಕೇಳ್ದಂಗೆ ಇರಬೇಕು ಅನ್ನೋ ಥರ ಧಾಟಿ ಇತ್ತು. ಯಾವಾಗ ಇವರು ಸಲಹೆ ಕೊಟ್ಟರು ನಮ್ಮ ಅಣ್ಣನ ಮಗ ನೋಡಿ ಅದನ್ನು ಅಂತಂದಾಗ, ಇಲ್ಲಿ ನೋಡಿ ನೀವು ತಲೆ ಹಾಕಬೇಡಿ, ಇದು ರಾಜಕಾರಣದ ಕೆಲಸ, ನೀನು ಸಲಹೆ ಕೊಡೋಕೆ ಅಧಿಕಾರ ನಿನಗಿಲ್ಲ ಅಂತ ಶುರು ಮಾಡಿದ. ಅಲ್ಲಿ ಹಾಗಲ್ಲ, ನಾನು ಹೇಳೋದನ್ನು ಕೇಳಿ ಸ್ವಲ್ಪ ಅಂತ ಇವ್ರು ಹೇಳೋಕೆ ಹೋದರು. ನೀ ಬಾಯಿ ಮುಚ್ಚಿ ಹೊರಗೆ ಹೋಗ್ತೀವ, ನಾನು ಹೊರಗೆ ತಳ್ಳಿಸ್ಬಿಡ್ಲ ನಿನ್ನ ಅಂತ ಕೇಳಿದ ಆತ. ಅದುವರೆಗೂ ಚೆನ್ನಾಗಿ ಮಾತಾಡಿದಂಥ ಮನುಷ್ಯ, ಒಂದು ಸಲ ಅಧಿಕಾರದ ಕುರ್ಚಿ ಮೇಲೆ ಕೂತಂಥ ಮದ ಇದೆಯಲ್ಲ, ಇವನು ಯಾರು ಹೇಳೋದಕ್ಕೆ ನನಗೆ ಅಂತ ಹೇಳಿ ಆ ಸ್ನೇಹ ಎಲ್ಲ ಮರೆತೋಯ್ತು. ನೀವು ಹೊರಗೆ ಹೋಗ್ತೀಯಾ, ಹೊರಗೆ ಹಾಕಿಸ್ಲಾ ಅಂತ ಕೇಳಿದ. ಇಲ್ಲ, ನಾನು ಹೇಳೋದನ್ನು ಪೂರ್ತಿ ಕೇಳಿ ಅಂತ ಗಾಂಧಿ ಹೇಳೋ ಹೊತ್ತಿಗೆ, ಯಾರೋ ಅಲ್ಲಿ ಬನ್ನಿರಿ ಇಲ್ಲಿ, ಹೊರಗೆ ಹಾಕ್ರಿ ಇವನ್ನ ಅಂತಂದ್ರು. ಆಳುಗಳು ಬಂದು ಗಾಂಧೀಜಿ ಕತ್ತು ಕೋಟು ಹಿಡಿದು ದರ ದರ ಎಳೆದು ಹೊರಗೆ ಹೋಗಿದ್ಬಿಟ್ರು. ಗಾಂಧೀಜಿ ಹೊರಗಡೆ ಬಂದಿದ್ರು. ಅಪಮಾನ ಅಲ್ವಾ, ಯಾರೋ ಸ್ನೇಹಿತ ಅಂತ ಭೇಟಿ ಆಗೋಕೆ ಹೋದ್ರೆ ಆತ ಈತನ ಕತ್ತು ಹಿಡಿದು ತಳಿಸಿದಾಗ ಎಂತ ಅಪಮಾನ ಆಗ್ತದೆ. ಗಾಂಧೀಜಿಗೆ ಅನಿಸ್ತಂತೆ ಆವಾಗ, ಎಲ್ಲೋ ಪರಿಚಯ ಇದೆ ಅಂತ ನಾನೆಲ್ಲೋ ಅದನ್ನ ವಶೀಲಿ ಹಚ್ಚೋಕ್ಕಾಗಲ್ಲ. ಅದು ಗಾಂಧೀಜಿ ಹೇಳ್ತಾರೆ, ತಪ್ಪು ಅವಂದಲ್ಲ, ತಪ್ಪು ನಂದಿತ್ತು, ನಮ್ಮ ಕಡೆ ನ್ಯಾಯ ಇದೆ ಅಂದರೆ ನಾನು ನ್ಯಾಯಕ್ಕೋಸ್ಕರ ಹೋರಾಡಬೇಕಾಗಿತ್ತು, ಅದನ್ನು ಬಿಟ್ಟು ಒಳಹಾದಿ ಹಿಡಿದು ಶಿಫಾರಸು ಮಾಡೋಕೆ ಹೋದ್ನಲ್ಲ ನಾನು, ತಪ್ಪು ನಂದು. ಈ ಮಾತನ್ನು ದಯವಿಟ್ಟು ಗಮನಿಸಬೇಕಾದದ್ದು. ನಾವು ಎಷ್ಟೋ ಕಡೆ ಯಾವುದೋ ಒಂದು ಅಡ್ಡ ಹಾದಿ ಹಿಡಿದು ಕೆಲಸ ಮಾಡ್ಕೊಳ್ಳೋಕೆ ಹೋಗ್ತೇವೆ, ಅದಲ್ಲ, ರಾಜಮಾರ್ಗವೇ ಸರಿಯಾದದ್ದು ಅಂತ ಗಾಂಧಿ ನಂಬಿಕೊಂಡು

ಇನ್ನೊಂದು ಬಹಳ ಮುಖ್ಯ ನನಗೆ ಜೀವನದಲ್ಲಿ ಕಾಣಿಸಿದ್ದು ಗಾಂಧಿ ಕನಸಿನಲ್ಲಿ ಅಂದರೆ ಯಾವ್ಯಾವ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಯಿತು, ಋಣಾತ್ಮಕವಾದಂಥ ಅನುಭವ ಗಾಂಧಿಗೆ ಆಯ್ತಲ್ಲ, ಅಪಮಾನ ಆಯಿತು. ಆದರೆ ಅಪಮಾನವನ್ನು ಅಪಮಾನ ಅಂತ ತಗೊಳ್ಳಿಲ್ಲ ಅವರು, ಅದನ್ನು ಹೇಗೆ ಧನಾತ್ಮಕವಾಗಿ ಪರಿವರ್ತಿಸಿಕೊಂಡ್ರು ಅಂತ ಅನ್ನೋದು ಬಹಳ ಮುಖ್ಯ. ನಾವೇನು ಮಾಡ್ತೀವಿ, ಯಾರಾದರೂ ನನಗೆ ಹಾಗೆ ಮಾಡಿದರೆ ಜೀವ ಇರೋವರೆಗೂ ಅವ್ನು ಬೈತಾ ಇದ್ದೆ ನಾನು, ಅವ್ನು ಯೂಸ್ಲೆಸ್ ಇದ್ದಾನೆ, ಪ್ರಯೋಜನ ಇಲ್ಲ, ಅವನು ಹಾಗೆ ಮಾಡ್ದ ಹೀಗೆ ಮಾಡ್ದ ಅವಂದೇ ತಪ್ಪು, ಅವನು ಹಾಗೆ ಮಾತಾಡ್ತೀವಿ ನಾವು, ಬೆಂದು ಹೋಗ್ತೀವಿ ದ್ವೇಷದಲ್ಲಿ, ಕೋಪದಲ್ಲಿ. ಆದರೆ ಗಾಂಧೀಜಿ ಹಾಗೆ ಮಾಡಲಿಲ್ಲ. ಯಾವುದೇ ಅಪಮಾನವನ್ನು ವಿಶ್ಲೇಷಣೆ ಮಾಡಿ ಸರಿ ಇದೆ, ಇದು ಹೇಗಾಗಬಾರ್ದಾಗಿತ್ತು ಅಂತ ಹೇಳಿ ಅದನ್ನು ಧನಾತ್ಮಕವಾಗಿ ತಿರುಗಿಸಿಕೊಂಡು ಕೊನೆಗೆ ಎಲ್ಲಿಗೆ ಬಂತು ಅಂದರೆ ನೋಡಿ, ಗಮನಿಸಿ, ಯಾರ ಕಡೆ ಕತ್ತು ಹೇಳಿ ತಳಿಸ್ಕೊಂಡಿದ್ರೋ ಕೊನೆಗೆ ಆ ಬ್ರಿಟಿಷರೇ ದೇಶ ಬಿಟ್ಟು ಹೋಗು ಹಾಗೆ ಮಾಡಿದರು. ಆದರೆ ಕೋಪದಿಂದ ಅಲ್ಲ, ದ್ವೇಷದಿಂದ ಅಲ್ಲ, ವಿಚಾರ ಮಾಡಿ ತಪ್ಪು ಮಾಡಿದ್ದ ನಾನು, ಶಿಫಾರಸು ಮಾಡಬಾರ್ದಾಗಿತ್ತು, ಅದು ನ್ಯಾಯವಾಗಿ ಕೋರ್ಟಲ್ಲೇ ಹೊಡೆದಾಡಬೇಕಾಗಿತ್ತು ನಾನು ಅಂತ ತಿಳ್ಕೊಳ್ಳುವಂಥದ್ದು. ಈ ತಿಳುವಳಿಕೆ ನಮ್ಮ ಜೀವನದಲ್ಲೂ ಬರಬೇಕು ಅಂತ ಅನಿಸುತ್ತೆ. ಯಾರೋ ನನ್ನ ಕೆಲಸಕ್ಕೆ ಅಡ್ಡ ಆದರೂ ಅಥವಾ ನನ್ನ ಕೆಲಸಕ್ಕೆ ಸಹಾಯ ಮಾಡಲಿಲ್ಲ ಅಂದ್ರೆ ವೈರಿಗಳಾಗಬೇಕಾಗಿಲ್ಲ ಅವರು, ಹಾಗೆ ಮಾಡೋದು. ನಾವು ಹೇಳಿದ್ದನ್ನು ಯಾರು ಒಪ್ಪಿಕೊಳ್ಳದೆ ಹೋದರೆ ಅವನು ಚೆನ್ನಾಗಿಲ್ಲ ಅನ್ನೋದು, ಕೆಲಸಕ್ಕೆ ಯಾರಾದರೂ ಅಡ್ಡಿ ಮಾಡಿದ್ರೆ ಅಥವಾ ವೈರಿ ಅನ್ನೋದು. ಗಾಂಧಿ ಹಾಗಲ್ಲ, ಅಪಮಾನವನ್ನು ಸಹಿಸಿ ಅಪಮಾನದ ಮೂಲಕ ಹೋಗಿ ಅದು ಯಾಕಾಯಿತು ಅಂತ ವಿಚಾರ ಮಾಡಿ ಇದು ಸರಿಯಲ್ಲ, ನಾನೇ ತಿದ್ದುಕೋಬೇಕು ಅಂತ ಹೇಳಿ ಮಾಡುವಂಥದ್ದು ಇದೆಯಲ್ಲ, ದಿಸ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಇನ್ಫ್ಲೂಯೆನ್ಸ್ ಆಫ್ ಗಾಂಧೀಸ್ ಲೈಫ್. ಹೌ ಟು ಕನ್ವರ್ಟ್ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಇನ್ ಟು ಪಾಸಿಟಿವ್ ಮೋಟಿವೇಶನ್, ಅದನ್ನು ಪ್ರೋತ್ಸಾಹವಾಗಿ ತಗೊಳ್ಳೋದು ಹೇಗೆ ಅಂತ ಗಾಂಧಿಯನ್ನು ಕಲಿಯಬಹುದಾದಂಥ ಒಂದು ಬಹುದೊಡ್ಡ ಘಟನೆ ಇದು ಅವರ ಜೀವನದಲ್ಲಿ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಡು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪೋಷಕರೇ ಗಮನಿಸಿ, ನಿಮ್ಮ ಮಗಳ ಆರೋಗ್ಯ ನಿಮ್ಮ ಕೈಲಿದೆ. ಗರ್ಭಾಶಯ ಕ್ಯಾನ್ಸರ್ನಿಂದ ರಕ್ಷಣೆಗಾಗಿ 14 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ಈಗಲೇ ಹಾಕಿಸಿ HPV ಲಸಿಕೆ. ಆರೋಗ್ಯವೇ ಆಸ್ತಿ, ಲಸಿಕೆ ನಮ್ಮ ರಕ್ಷೆ. HPV ವ್ಯಾಕ್ಸಿನ್ ಭವಿಷ್ಯಕ್ಕೆ ಭದ್ರತೆ. ಇದು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದ್ದು ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ. ಡಾಕ್ಟರ್ ಸಲಹೆಯೊಂದಿಗೆ ಈಗಲೇ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ HPV ಲಸಿಕೆಯನ್ನು ಹಾಕಿಸಿಕೊಳ್ಳಿ.
2: ಹಿಂದೆ ನಿರ್ಧಾರ ಮಾಡಿ, HPV ಲಸಿಕೆ ನಿಮ್ಮ ಮಗಳ ಸುರಕ್ಷತೆಗಾಗಿ.
1: ಪ್ರಕಟಣೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, HD ಕೋಟೆ ಮತ್ತು ಸರಗೂರು ತಾಲೂಕು.

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ, ನಮ್ಮ ವಿಕಾಸ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ

0: ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯ ಪರಂಪರೆ ಕುರಿತು ಬೆಂಗಳೂರಿನ ನೃಪತುಂಗ ವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳೀರವರು ನಡೆಸಿಕೊಡುವ ಕಾರ್ಯಕ್ರಮ.

ಇಲ್ಲಿ ಭಾಗವಹಿಸಿರುವಂತಹ ಮಕ್ಕಳೇ ಮತ್ತು ಅವರ ಪಾಲಕರೇ, ನಾಳೆ ನಾಡದೇನೆ ನಮ್ಮ ಒಂದು ವಿಶೇಷವಾದ ಒಂದು ಆಚರಣೆ ಇದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅದು ನಾವು ಶಿಕ್ಷಕ ದಿನಾಚರಣೆ ಅಂತ ಹೇಳಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತಾದಂತ ಅವರ ಜನ್ಮದಿನವನ್ನ ಆಚರಿಸ್ತಾ ಇದ್ದೇವೆ. ನಿಮ್ಗೆ ಗೊತ್ತು, ನಮ್ಮ ಭಾರತದಲ್ಲಿ ಇದೊಂದು ದೊಡ್ಡ ಸಂಭ್ರಮ ಶಿಕ್ಷಣದ ಕ್ಷೇತ್ರದಲ್ಲಿ. ಅದಕ್ಕೆ ಹಿನ್ನೆಲೆಯಾಗಿ ಈ ವಿಷಯವನ್ನ ನಾವು ಗುರು ಶಿಷ್ಯ ಪರಂಪರೆ ಎನ್ನುವ ವಿಷಯವನ್ನ ಇವತ್ತು ಚರ್ಚೆ ವಿಷಯವನ್ನಾಗಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಮೂಲಭೂತವಾಗಿ ಒಬ್ಬ ಮನುಷ್ಯ ಜನ್ಮ ತಳೆದ ಮೇಲೆ ಅವನಿಗೆ ಮೂರು ಅವಶ್ಯಕತೆಗಳು ಇರುತ್ತೆ. ಒಂದು, ಅವನು ಜೀವಿಸಲಿಕ್ಕೆ ಅವನಿಗೆ ಅನ್ನ ಆಹಾರ ಬೇಕು. ಅದಾದ ನಂತರ ಅವನು ಮಳೆ ಗಾಳಿ ಬಿಸಿಲುಗಳಿಂದ ಸಂರಕ್ಷಿಸಿಕೊಳ್ಳಲಿಕ್ಕೆ ಅರಿವೇ ಬೇಕು. ಹಾಗೇನೆ ಅರಿವೆ ಅಂದ್ರೆ ಬಟ್ಟೆ. ಇನ್ನ ಅದಾದ್ಮೇಲೆ ಬೇರೆ ತನ್ನ ಜೀವನವನ್ನ ಸುರಕ್ಷಿತವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಒಂದು ಆಶ್ರಯ ಬೇಕು ಇರ್ಲಿಕ್ಕೆ, ಮನೆ. ಸೊ ಅನ್ನ, ಅರಿವೆ, ಆಶ್ರಯ, ಈ ಮೂರು ಸಂಗತಿಗಳು ಆದ್ಮೇಲೆ ಮನುಷ್ಯನ ಗಮನ ಹೋಗೋದು ಇನ್ನಿತರ ವಿಷಯಗಳ ಕಡೆಗೆ. ಈ ಮೂರು ಮೂಲಭೂತ ಸೌಕರ್ಯಗಳು ಅವನಿಗೆ ಸಿಗುತ್ತೆ ಅಂದ್ಮೇಲೆ ಅವನು ಸುತ್ತಲಿನ ಜಗತ್ತನ್ನ ನೋಡಿ ಆನಂದಿಸ್ಲಿಕ್ಕೆ ಅನುಭವ ಪಡ್ಲಿಕ್ಕೆ ಇಚ್ಛೆ ಪಡ್ತಾನೆ. ಈ ಹೀಗೆ ಇಚ್ಛೆ ಪಡ್ತಾನಲ್ಲ, ಆ ಪ್ರಯತ್ನನೇ ಬಹುಶಃ ಅದಕ್ಕೆ ನಾವು ಒಂದು ಶಿಕ್ಷಣ ಅಂತ ಅನ್ಬಹುದು. ಅದು ಅರಿವು ಅಂದ್ರೆ ಸುತ್ತಲಿನ ಜಗತ್ತಿನ ಪರಿಚಯವನ್ನ ಮಾಡ್ಕೊಳ್ಳಿಕ್ಕೆ, ಅದರ ಆಗು ಹೋಗುಗಳನ್ನ ತಿಳಿದುಕೊಳ್ಳಿಕ್ಕೆ, ಅದನ್ನ ಏನು ಪ್ರಾರಂಭ ಮಾಡ್ತಾನಲ್ಲ ಅದನ್ನ ಅರಿವಿನ ಪ್ರಾರಂಭ ಅಲ್ಲಿ ಆಗತ್ತೆ. ಈ ಅರಿವು ಯಾವುದೇ ರೀತಿಯಲ್ಲಿನೂ ಆಗ್ಬೋದು. ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳಾಗ್ಬೋದು, ಪ್ರಾಣಿಗಳಾಗಿರ್ಬೋದು, ನಡೀತಾ ಇರುವಂತ ಘಟನೆಗಳಾಗಿರ್ಬೋದು, ನಮ್ಮ ಮನೆಯಲ್ಲಿರುವಂತ ನಮ್ಮ ಪಾಲಕರೇ ಆಗಿರ್ಬೋದು, ಸುತ್ತಲಿನ ಫ್ರೆಂಡ್ಸ್ ಆಗಿರ್ಬೋದು, ಯಾರಿಂದನೇ ಆಗಿರ್ಲಿ, ಈ ಅರಿವು ಬಂತಂತಂದ್ರೆ ಆ ಅರಿವನ್ನು ಕೊಡುವಂತ ಆ ಮಾರ್ಗದರ್ಶಿಗೆ ನಾವು ಗುರು ಅಂತ ಕರಿಬಹುದು. ಇನ್ ಎ ಲಾರ್ಜರ್ ಸೆನ್ಸ್ ಅಂದ್ರೆ ಒಂದು ದೊಡ್ಡ ಅರ್ಥದಲ್ಲಿ ಹೇಳೋದಾದ್ರೆ, ನಮಗೆ ಅರಿವನ್ನು ಉಂಟು ಮಾಡುವ ವ್ಯಕ್ತಿ ಅದು ಯಾವುದೇ ಆಗಿರ್ಲಿ, ನಮ್ಕಿಂತ ಚಿಕ್ಕವ್ರು ಆಗಿರ್ಬೋದು, ನಮ್ಕಿಂತ ದೊಡ್ಡವರು ಆಗಿರ್ಬೋದು, ಅಥವಾ ಅದು ಪಶು ಪ್ರಾಣಿ ಪಕ್ಷಿಗಳನ್ನು ಆಗಿರ್ಬೋದು, ನಿಸರ್ಗ ಆಗಿರ್ಬಹುದು, ಈ ತರ ಯಾವುದೇ ಘಟನೆಗಳಾಗಿರ್ಬೋದು, ಏನೇ ಆಗಲಿ, ಅದರಿಂದ ನಮಗೆ ಏನಾದ್ರೂ ಒಂದಿಷ್ಟು ನಮ್ಮ ಜ್ಞಾನಕ್ಕೆ ಅರಿವಿಗೆ ಏನಾದ್ರೂ ಒಂದಿಷ್ಟು ಅಡಿಷನ್ ಆಯ್ತಂದ್ರೆ, ಕೂಡಿತಂದ್ರೆ, ನಮ್ಮ ಜ್ಞಾನ ವೃದ್ಧಿ ಆಯ್ತಂದ್ರೆ, ಆ ವೃದ್ಧಿಯನ್ನು ಮಾಡ್ಲಿಕ್ಕೆ ಕಾರಣರಾದವರೆಲ್ಲರನ್ನೂ ಸಹಿತ ನಾವು ಗುರು ಅಂತೇಳಿ ಕರಿಬಹುದು. ಇಂತಹ ಗುರುವಿನ ಬಗ್ಗೆ, ಗುರು ಅಂತಂದ್ರೆ ಅದರ ಮೂಲತಃ ಶಬ್ದ ಸಂಸ್ಕೃತ ಶಬ್ದದಲ್ಲಿ ಯಾರು ಬೆಳಕನ್ನ ತೋರಿಸ್ತಾನೆ, ಯಾರು ಅಜ್ಞಾನವನ್ನ ಹೋಗಲಾಡಿಸ್ತಾನೆ, ಯಾರು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನ ಮಾಡಿ ನಾವು ಮುಂದೆ ಬೆಳೀಲಿಕ್ಕೆ ನಮ್ಮ ವಿಕಾಸ ಆಗ್ಲಿಕ್ಕೆ ಸಹಕಾರ ಮಾಡ್ತಾನೆ, ಅವರಿಗೆ ನಾವು ಗುರು ಅಂತ ಹೇಳಿ ಕರಿತೇವೆ. ಇಂತಹ ಒಂದು ಗುರು ದೊಡ್ಡ ಪರಂಪರೆ ನಮ್ಮ ದೇಶದಲ್ಲಿದೆ. ಇಲ್ಲಿ ಎರಡು ಮುಖ್ಯವಾದಂತ ವಿಷಯ ಇದೆ, ತನ್ನೆಲ್ಲ ಜ್ಞಾನವನ್ನ, ಯಾಕಂದ್ರೆ ಗುರು ದೊಡ್ಡವನಾಗಿರ್ತಾನೆ, ಮೊದ್ಲೇ ಸಾಕಷ್ಟು ಅನುಭವ ಉಳ್ಳವನಾಗಿರ್ತಾನೆ, ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತಾನೆ. ಇಂತಹ ಒಬ್ಬ ಮೇಧಾವಿ ಗುರುಗಳು ತಮ್ಮದೆಲ್ಲವನ್ನೂ ಸಹಿತ ತಮ್ಮ ಶಿಷ್ಯನಿಗೆ ಧಾರೆ ಇರಲಿ ಸಿದ್ಧರಾಗಿರ್ಬೇಕು.

ಆದ್ರೆ ಅದೇ ಹೊತ್ತಿಗೆ ಅದನ್ನೆಲ್ಲವನ್ನು ಬಾಚಿಕೊಳ್ಳಿಕ್ಕೆ ಅತ್ಯಂತ ಕುತೂಹಲದಿಂದ ಮತ್ತು ಆಸಕ್ತಿಯಿಂದ ಇರುವಂತ ವಿದ್ಯಾರ್ಥಿಗಳು ಇರಬೇಕು. ಆವಾಗ ಒಂದು ಒಳ್ಳೆ ಗುರು ಶಿಷ್ಯ ಪರಂಪರೆ ಒಂದು ಉಂಟಾಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ತರದ ತಮ್ಮೆಲ್ಲ ಜ್ಞಾನವನ್ನ ಧಾರೆ ಇರ್ಲಿಕ್ಕೆ ಸಿದ್ಧರಾಗಿರುವಂತ ಗುರುಗಳು ಅದೆಲ್ಲವನ್ನ ಬಾಚಿಕೊಂಡು ಸಮಾಜಕ್ಕೆ ಮತ್ತು ದೇಶಕ್ಕೆ ರಾಷ್ಟ್ರಕ್ಕೆ ಒಳಿತನ್ನ ಉಂಟು ಮಾಡ್ಬೇಕನ್ನುವಂತ ಅನ್ಕೊಂಡಿರುವಂತ ಶಿಷ್ಯ ವೃಂದ ಅಂತ ಒಂದು ಈ ಗುರು ಶಿಷ್ಯ ಪರಂಪರೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಇದೆ. ಅನಾದಿ ಕಾಲದಿಂದ ಅಂದ್ರೆ ನಾನು ಹೇಳ್ತಾ ಇರೋದು ಯುಗ ಯುಗಗಳಿಂದ ಇದೆ. ಹೀಗೆ ನಾವು ಮುಖ್ಯವಾಗಿ ಗುರು ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರೋದು ವ್ಯಾಸ ಮಹರ್ಷಿಗಳು. ಯಾರು ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬದಂತ ಇರುವಂತಹ ಮಹಾಭಾರತವನ್ನ ಹಾಗೆ ಮಹಾಭಾರತವನ್ನ ಬರೆದ್ರು ಆ ವ್ಯಾಸ ಮಹರ್ಷಿಗಳನ್ನ ಮೂಲ ಗುರುಗಳು ಅಂತೇಳಿ ನಮ್ಮಲ್ಲಿ ಮನ್ನಿಸ್ತಾರೆ. ಅಂತಹ ಗುರುಗಳು ಅಲ್ಲಿಂದ ವ್ಯಾಸ ಮಹರ್ಷಿಯರಿಂದ ಹಿಡಿದು ತೀರಿ ಇತ್ತೀಚಿನ ನಮ್ಮ APJ ಅಬ್ದುಲ್ ಕಲಂ ಅವರಿಗೆ ಸಹಿತ ಈ ದೇಶದಲ್ಲಿ ಅನೇಕ ಗುರು ಶಿಷ್ಯ ಪರಂಪರೆಯನ್ನ ನಾವು ಈಗ ಒಂದೊಂದೇ ಉದಾಹರಣೆಗಳನ್ನ ನೋಡೋದಾದ್ರೆ ನೋಡಿ ಮಹಾಭಾರತದ ಕಾಲದಲ್ಲೇನೆ ಮಹಾಭಾರತವನ್ನ ಬರೆದವರು ವ್ಯಾಸಗಳಾದ್ರೂ ಸಹಿತ ಅದಕ್ಕಿಂತ ಮೊದಲು ರಾಮಾಯಣ ಆಗಿತ್ತು. ಅದರಲ್ಲಿ ಸಹಿತ ವಸಿಷ್ಠರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಶತ್ರುಘ್ನ ಭರತರ ಗುರುಗಳಾಗಿ ಈಗ ಅನೇಕ ಗುರು ಪರಂಪರೆ ಅನಾದಿ ಕಾಲದಿಂದ ಯುಗ ಯುಗಗಳಿಂದ ಇಲ್ಲಿ ನಡ್ಕೊಂಡು ಬಂದಿದೆ. ನೋಡಿ ಇದರಲ್ಲಿ ಒಂದು ವಿಶಿಷ್ಟವಾದಂತಹ ಕೆಲವು ಗುರು ಶಿಷ್ಯ ಪರಂಪರೆಯನ್ನ ನಾನಿಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂದ್ರೆ ಅದು ನಮ್ಗೆಲ್ಲ ಪ್ರೇರಣೆ ಕೊಡುವಂಥದ್ದು. ಉದಾಹರಣೆಗೆ ನೋಡಿ ಈಗ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅನ್ಕೊಂಡಿರ್ತಾರೆ ನಾನು ಅತ್ಯಂತ ಜಗತ್ತಿನಲ್ಲೇನೆ ಅತ್ಯಂತ ಶ್ರೇಷ್ಠರಾದಂತಹ ಯೋಧರನ್ನ ತಯಾರು ಮಾಡಬೇಕು ಅಂತಹ ಗುರು ನಾನಾಗ್ಬೇಕು ಅಂತ ಅವರು ಅನ್ಕೊಂಡಿರ್ತಾರೆ. ಹೀಗಾಗಿ ಅವ್ರೇನ್ ಮಾಡ್ತಾರೆ ಆ ತರದ ಒಂದು ಸಾಮರ್ಥ್ಯ ಇರುವಂತಹ ರಾಜಕುಮಾರರಿಗೆ ಮಾತ್ರ ಅದು ಕುರು ವಂಶದ ವಂಶಸ್ಥರಿಗೆ ಮಾತ್ರ ನಾನು ಒಂದು ವಿದ್ಯೆಯನ್ನು ನೀಡ್ತೇನೆ ಅಂತ ಪ್ರಮಾಣ ಮಾಡಿರ್ತಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಏಕಲವ್ಯನಂತ ಒಬ್ಬ ವ್ಯಕ್ತಿಗೆ ತಾನೂ ಸಹಿತ ಒಬ್ಬ ಅತ್ಯಂತ ಜಗತ್ತಿನ ಶ್ರೇಷ್ಠ ಧನುರ್ಧಾರಿ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಗುರಿ ಇರುತ್ತೆ ಅವನಿಗೆ. ಅದಕ್ಕೆ ಅವನು ಹೋಗಿ ದ್ರೋಣಾಚಾರ್ಯ ಹತ್ರ ಕೇಳ್ತಾನೆ, ನಾನು ಒಬ್ಬ ಧನುರ್ಧಾರಿ ಮಾಡಬೇಕು, ನನಗೆ ನೀವು ತರಬೇತಿ ಕೊಡಬೇಕು, ನನ್ನನ್ನ ಶಿಷ್ಯನಾಗಿ ನೀವು ಸ್ವೀಕರಿಸಬೇಕು ಅಂತ. ಆದ್ರೆ ದ್ರೋಣಾಚಾರ್ಯರು ತಮ್ಮ ಒಂದೇನ್ ಪ್ರತಿಜ್ಞೆ ಮಾಡ್ತಾರೆ ಅದಕ್ಕೆ ಗಂಟು ಅಂಟ್ಕೊಂಡು ಏನ್ ಹೇಳ್ತಾರೆ, ಇಲ್ಲ ನಾನು ನಿಮಗೆ ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಆದ್ರೆ ಅವನು ಸುಮ್ಮನೆ ಕುತ್ಕೊಳ್ತಾನ, ಇಲ್ಲ ಅವನು ತಿರುಗಿ ಹೋಗ್ತಾನೆ, ಕಾಡಿನಲ್ಲಿ ಹೋಗ್ತಾನೆ, ಕಾಡಿನಲ್ಲಿ ಒಂದು ಗುಡಿಸಲು ಮಾಡ್ಕೊಳ್ತಾನೆ, ಅಲ್ಲೇನೆ ತಾನೇ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾ ತನ್ನ ಪಕ್ಕದಲ್ಲಿ ದ್ರೋಣಾಚಾರ್ಯ ನಿಂತು ತನಗೇನೋ ಕೈ ಹಿಡಿದು ಕಲಿಸ್ತಾ ಇದ್ದಾರೆ ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ಒಂದು ಬಿಲ್ಲು ಬಾಣದ ಒಂದು ವಿದ್ಯೆಯನ್ನ ಧನುರ್ ವಿದ್ಯೆಯನ್ನ ತಾನು ನಿರಂತರವಾಗಿ ಪ್ರಯತ್ನ ಮಾಡಿ ಕಲಿತ್ಕೊಂಡು ಬಿಡ್ತಾನೆ. ಎಷ್ಟರ ಮಟ್ಟಿಗೆ ಅವನು ಹೀಗೆ ಕಲಿತಾ ಕಲಿತಾ ಕಲಿತಾ ಪರಿಣಿತನಾಗ್ಬಿಡ್ತಾನೆ ಅಂದ್ರೆ ಯಾರು ಒಂದು ದಿವಸ ದ್ರೋಣಾಚಾರ್ಯರು ತಮ್ಮ ಶಿಷ್ಯಂದ್ರು ಕೌರವರು ಮತ್ತು ಪಾಂಡವರು ಕರ್ಕೊಂಡು ಕಾಡಿನಲ್ಲಿ ಬಂದಾಗ್ಯೂ ಸಹಿತ ಅವ್ರಿಗೆ ಆಶ್ಚರ್ಯ ಇತ್ತು, ಒಂದು ಬೊಗಳುವ ನಾಯಿನ ಎಲ್ಲೋ ಕಾಣದಂತ ಒಬ್ಬ ಧನುರ್ಧಾರಿ ಎಲ್ಲಿಂದಲೋ ಬಾಣ ಬಿಟ್ಟು ಅದ್ರ ಬಾಯಿ ಮುಚ್ಚಿಸ್ಬಿಡ್ತಾನೆ. ಆಶ್ಚರ್ಯ ಆಗುತ್ತೆ, ಇಂಥ ಎಕ್ಸ್ಪರ್ಟ್ ಯಾರಿದ್ದಾರೆ, ನಾನು ಆ ವಿದ್ಯೆಯನ್ನು ಇನ್ನೂ ನನ್ನ ಪಾಂಡವರು ಮತ್ತು ಕೌರಿಗೆನ್ನೇ ಕಲ್ಸಿಲ್ಲ, ಇದನ್ನ ಯಾರು ಇವರು ಅಂತಂತೆ. ಅವನ್ನೆಲ್ಲ ಹುಡ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಪಕ್ಕದಲ್ಲಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಮಾಡಿಟ್ಕೊಂಡು ಕೈಯಲ್ಲಿ ಬಿಣ್ಣು ಬಾಣ ಇಟ್ಕೊಂಡು ಇವನು ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಹೇಗ್ ಕಲಿತ ಏನು ನೋಡಿ, ಗುರುಕ್ಕೆ ಯಾರು ಕೈ ಹಿಡಿದು ದ್ರೋಣಾಚಾರ್ಯ ಅವ್ರನ್ನ ಕೈ ಏನ್ ಹಿಡಿದು ಕಲಿಸ್ಲಿಲ್ಲ, ಹೀಗೆ ಬಿಡಬೇಕಂತ ಗುರಿ ಹೇಗೆ ಇಡಬೇಕನ್ನೋದು ತಿಳಿಸ್ಲಿಲ್ಲ, ಬಿಲ್ಲಿಗೆ ಹದೆ ಹೇಗೆ ಇರಿಸ್ಬೇಕನ್ನೋದು ಕಲಿಸ್ಲಿಲ್ಲ. ಆದ್ರೆ ಅದನ್ನೆಲ್ಲವನ್ನು ಕಲ್ಪನೆ ಮಾಡಿಕೊಂಡು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಅತ್ಯಂತ ವಿಶ್ವಾಸವನ್ನಿಟ್ಟು ತನ್ನಷ್ಟಕ್ಕೆ ತಾನು ಕಲಿತಲ್ಲ ಏಕಲವ್ಯ ನಮಗೊಂದು ಆದರ್ಶ. ಅಂದ್ರೆ ಎಲ್ಲಿ ನಿಷ್ಠೆ ಇರುತ್ತೆ, ಎಲ್ಲಿ ನಂಬಿಕೆ ಇರುತ್ತೆ, ಎಲ್ಲಿ ಶ್ರದ್ಧೆ ಇರುತ್ತೆ, ಎಲ್ಲಿ ಸತತ ಪ್ರಯತ್ನ ಇರುತ್ತೆ, ಅಲ್ಲಿ ಖಂಡಿತವಾಗಿ ನಾವು ಯಶಸ್ಸನ್ನ ಸಾಧಿಸಬಹುದು ಅಂತೇಳಿ ಈ ಘಟನೆ ತೋರಿಸ್ಕೊಡುತ್ತೆ. ನೋಡಿ ಅಷ್ಟಾದಾಗ್ಯೂ ಅವನು ಹೇಳ್ತಾನೆ, ದ್ರೋಣಾಚಾರ್ಯ ಬಂದಾಗ ಹೇಳ್ತಾರೆ, ಗುರುಗಳೇ ನಿಮ್ಮ ಕೃಪೆಯಿಂದಲೇ ನಾನು ಇದನ್ನೆಲ್ಲ ಕಲ್ತಿರೋದು, ನಿಮ್ಮ ಮೂರ್ತಿಯನ್ನೇ ಮಾಡಿಟ್ಕೊಂಡು ನೀವೇ ಅದೇ ಆದರ್ಶ ಅಂತ ತಿಳ್ಕೊಂಡು ಮಾಡಿಕೊಂಡಿರೋದು ಅಂತ ಹೇಳ್ತಾನೆ. ಆದ್ರೆ ಗುರುಗಳು ಹಂಗ ನೀವು ನಿಮ್ಗೆ ನಂಗೆ ಗುರುದಕ್ಷಿಣೆನೇ ಕೊಟ್ಟಿಲ್ಲಲ್ಲ ಅಂತಂದಾಗ ಅವ್ರು ಕೇಳಿದಂತೆ ಅವ್ರ ಹೆಬ್ಬರಳನ್ನೇ ಕೊಟ್ಟು ಬಿಡ್ತಾನೆ. ಅಂದ್ರೆ ಅದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅವನು. ಅಂದ್ರೆ ಈ ಒಂದು ಇತ್ತ ಒಂದು ಶ್ರೇಷ್ಠವಾದಂತ ಗುರು ಶಿಷ್ಯ ಪರಂಪರೆ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಈಗ ಅನೇಕ ಸಂದರ್ಭಗಳನ್ನ ನಾವು ನೋಡಬಹುದು. ರಾಮಕೃಷ್ಣ ಪರಮಹಂಸರು, ಅದಕ್ಕಿಂತ ಮೊದಲು ಚಾಣಕ್ಯ ಮತ್ತು ಚಂದ್ರಗುಪ್ತ, ಯಾವ ಒಂದು ರಾಜವಂಶ ಆಗಷ್ಟೇ ಪರದೇಶಿಯರ ಒಂದು ವಶಕ್ಕೆ ಒಳಗೆ ಹೋಗ್ತಾ ಯಾವ ಒಂದು ಗುಪ್ತ ಸಾಮ್ರಾಜ್ಯ ಮುಳುಗಿ ಹೋಗಿತ್ತು, ಭ್ರಷ್ಟತೆಯಲ್ಲಿ ತೊಡಗಿಬಿಟ್ಟಿತ್ತು, ವಿದೇಶಿಯರನ್ನು ಸುಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು, ಅಂತಹ ಸಂದರ್ಭದಲ್ಲಿ ಚಾಣಕ್ಯನಿಗೆ ಅನಿಸ್ತದೆ ಈ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು, ಇದನ್ನ ಅವನ ಹತ್ರ ಸೈನ್ಯರಿಲ್ಲ, ಅವನೊಬ್ಬ ಬ್ರಾಹ್ಮಣ ಗುರು ಅಷ್ಟೇ, ಆದ್ರೆ ಇದನ್ನ ಹೇಗ್ ಮಾಡೋದು,

ಕೂಡ್ಕೊಂಡಿರ್ತಾರೆ. ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯ ಇರುತ್ತೆ, ಬಿಜಾಪುರದಲ್ಲಿ ಬಿಜಾಪುರ ಸುಲ್ತಾನ್ರು ಇರ್ತಾರೆ, ಇನ್ನೊಂದ್ ಕಡೆ ಬಹುಮನಿ ಸುಲ್ತಾನ್ರು ಇರ್ತಾರೆ, ಈ ಕಡೆಗೆ ಹೈದರಾಬಾದಿನ ನಿಜಾಮ್ರು ಇರ್ತಾರೆ, ಇನ್ನೊಂದ್ ಕಡೆ ಪೋರ್ತುಗೀಜರು ಇರ್ತಾರೆ. ಇವೆಲ್ಲರ ಮಧ್ಯೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸುವ ಒಂದು ಪರಿಕಲ್ಪನೆಯನ್ನು ಮಾಡಿದ್ರು ಹಕ್ಕಬಕರು. ಅವರಿಗೆ ಮಾರ್ಗದರ್ಶನವನ್ನ ಕೊಟ್ಟುವಂತವರು ವಿದ್ಯಾರಣ್ಯರು. ವಿದ್ಯಾರಣ್ಯರು ಒಬ್ಬ ಗುರುವಾಗಿ ಒಬ್ಬ ತಪಸ್ವಿಯಾಗಿ ತಾವು ಮಾಡೋ ಕೆಲಸದ ಜೊತೆಗೆ ಅವರು ಅನ್ಕೊಳ್ತಾರೆ, ನಾನು ಈ ತರ ಬರೀ ಜನರಿಗೆ ವಿಧರ್ಮೀಯರಿಂದ ರಕ್ಷಿಸ್ಬೇಕನ್ನು ನಿಜವಾಗಿ ಗೊತ್ತಿರುತ್ತೆ. ಅದನ್ನ ಅರಿವು ಉಂಟು ಮಾಡೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಸುಮಾರು 400 ವರ್ಷ ಈ ಸಾಮ್ರಾಜ್ಯ ನಡೀತದೆ. ಅಂದ್ರೆ ಒಬ್ಬ ಗುರು ಮತ್ತು ಶಿಷ್ಯರ ಪರಂಪರೆಯ ಕಾರಣದಿಂದಾಗಿ ವಿಜಯನಗರ ಸಾಮ್ರಾಜ್ಯ ಇವತ್ತಿಗೂ ತನ್ನ ಹೆಸರನ್ನ ಖ್ಯಾತಿಯನ್ನ ಉಳಿಸಿಕೊಂಡಿದೆ. ರಾಮಕೃಷ್ಣ ಪರಮಹಂಸರು ಅಂತ ಶ್ರೇಷ್ಠ ಗುರುಗಳು. ಅವ್ರು ಎಷ್ಟು ಜೀವನ, ಕುರುಚಲ ಗಡ್ಡ, ಬರಿ ಮೈ, ಒಂದು ಪಂಜೆ ಹುಟ್ಟಿರುವಂತದ್ದು, ಎಲ್ಲೋ ನೆಟ್ಟಂತ ದೃಷ್ಟಿಗಳು, ಆದ್ರೆ ಅವರ ವಿಚಾರ ಎಷ್ಟು ಉದಾತ್ತವಾದದ್ದು. ಇಡೀ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡಬೇಕು, ಈ ಜನರಿಗೆ ತಮ್ಮ ಒಂದು ಗುಲಾಮಿತನದಿಂದ ಹೊರಗೆ ಬರುವಂತೆ ಮಾರ್ಗದರ್ಶನ ಮಾಡಕಂತ ಅವ್ರು ಹಾತೊರಿತಿರ್ತಾರೆ. ಅಂತ ಒಬ್ಬ ಒಳ್ಳೆ ಶಿಷ್ಯ ಬೇಕಲ್ಲ ಅಂತೇಳಿ ಅವ್ರು ಕಾಯ್ತಿರ್ತಾರೆ. ಯಾವಾಗ ನರೇಂದ್ರ ದಕ್ಷಿಣದ ಕಾಳಿಯ ದೇವಸ್ಥಾನ ಇವರು ಇರೋ ಅಲ್ಲಿಗೆ ಬರ್ತಾನೆ, ಅವ್ರಿಗೆ ಅನಿಸುತ್ತೆ ಯಾಕೆ ನರೇಂದ್ರ ಇಷ್ಟು ಲೇಟ್ ಮಾಡಿದಿ, ನೀನು ಯಾವಾಗ್ಲೂ ಬರ್ಬೇಕಾಗಿತ್ತಲ್ಲ ಅಂತೇಳಿ ಹಾತೊರಿತಿರ್ತಾರೆ, ಹೇಳ್ತಾರೆ. ಆ ನಂತರ ನೋಡಿ, ರಾಮಕೃಷ್ಣ ಪರಮಹಂಸರು ಅತ್ಯಂತ ಶ್ರೇಷ್ಠವಾದಂತಹ 12 ಶಿಷ್ಯಂದ್ರು ಇಡೀ ಜಗತ್ತಿನಾದ್ಯಂತ ಪ್ರವಾಸ ಮಾಡಿ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡ್ತಾರೆ. ವಿವೇಕಾನಂದರು ಮಾಡಿದ ಕಥೆ ಅಂತ ನಮ್ಗೆ ಗೊತ್ತಿದೆ. ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನದ ಸಂದರ್ಭದಲ್ಲಿ ಇಡೀ ಜಗತ್ತೇ ಭಾರತದ ಬಗ್ಗೆ ಇಟ್ಟಿರುವಂತ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಿ ಭಾರತ ಒಂದು ಹೇಗೆ ಒಂದು ಶ್ರೇಷ್ಠ ರಾಷ್ಟ್ರ, ಹೇಗೆ ಇಲ್ಲಿ ಆಧ್ಯಾತ್ಮಿಕ ಸಂಪತ್ತಿ ಇದೆ, ಅದ್ರ ಮುಂದೆ ಇಡೀ ಜಗತ್ತು ತಲೆಬಾಗ್ಬೇಕು ಅನ್ನೋದನ್ನ ಅವ್ರಿಗೆ ಇಡೀ ಮನಗಾಣಿಸ್ಕೊಡ್ತಾರೆ ವಿವೇಕಾನಂದರು. ಅಂತಹ ಒಬ್ಬ ಅತ್ಯಂತ ಸರ್ವಶ್ರೇಷ್ಠ ಶಿಷ್ಯನನ್ನ ರಾಮಕೃಷ್ಣ ಪರಮಹಂಸ ಮಾಡ್ತಾರೆ. ಹಾಗೆ ಸುಮ್ನೆ ಬರೀ ಆಧ್ಯಾತ್ಮ ಅಲ್ಲ, ಅವ್ರು ಎಷ್ಟು ಏನೋ ಪ್ರಾಯೋಗಿಕ ಚಿಂತಕರಾಗಿರ್ತಾರೆ ಅಂತ ನೋಡ್ಕೊಳ್ಳಿ. ಅವನು ನರೇಂದ್ರ ನನಗೆ ದೇವ್ರು ಬೇಕು, ದೇವ್ರು ತೋರಿಸಿ, ದೇವ್ರು ತೋರಿಸಿ ಅಂತ ಕೇಳಿದಾಗ ಪರಮಹಂಸರು ಹೇಳ್ತಾರೆ, ಏನಕ್ಕೆ ದೇವ್ರು ನೋಡ್ತೀಯ ನೀನು ಅಂತ. ಅವ್ರು ಹೇಳ್ತಾರೆ, ದೇವ್ರು ನನಗೆ ಮುಕ್ತಿ ಬೇಕಲ್ಲ, ನನಗೆ ಮೋಕ್ಷ ಬೇಕಲ್ಲ, ಈ ಸಂಸಾರದ ಜಂಜಾಟದಿಂದ ನಾನು ಪಾರಾಗ್ಬೇಕಲ್ಲ, ಅದಕ್ಕೆ ನನಗೆ ಆ ಮುಕ್ತಿಯ ಮಾರ್ಗವನ್ನು ತೋರಿಸ್ಲಿಕ್ಕೆ ದೇವ್ರನ್ನು ತೋರಿಸಿ ನೀವು ಮಾತ್ರ ತೋರಿಸ್ತೀರ ಅಂತ ಅನೇಕ ಜನ ನನ್ಗೆ ಹೇಳಿದ್ರೆ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಅವಾಗ ನಗ್ತಾರ ಅವರು, ಹುಚ್ಚ, ನೀನು ಬಂದಿರೋದು ನಿನ್ನ ಸ್ವಂತ ಮುಕ್ತಿಗಾಗಲ್ಲ, ನಿನ್ನ ಸ್ವಾರ್ಥಕ್ಕೋಸ್ಕರ ಬೇಡುವ ಮೋಕ್ಷಕ್ಕಾಗಿ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇಡೀ ಸಮಾಜಕ್ಕೆ ನೀವು ಮುಕ್ತಿಯನ್ನು ಕೊಡಬೇಕು. ಯಾವ ಭಾರತ ಮಾತೆ ಬ್ರಿಟಿಷರ ಕೈಯಲ್ಲಿ ಸಿಕ್ಕಾಕೊಂಡು ತೊಳಲಾಡ್ತಾಳೆ ಗುಲಾಮಗಿರಿಯಲ್ಲಿ, ಆ ಇದರಿಂದ ಅವಳಿಗೆ ಮುಕ್ತಿಯನ್ನು ಕೊಡಿಸ್ಬೇಕು, ಅಂತಹ ಮೋಕ್ಷವನ್ನು ನೀನ್ ಪಡಿಬೇಕು ಹೊರತು ನಿನ್ನ ಸ್ವಂತಕ್ಕಲ್ಲ ಅಂತ ಹೇಳ್ತಾರೆ. ಅವಾಗ ವಿವೇಕಾನಂದರಿಗೆ ತಮ್ಮ ಈ ಒಂದು ಜನ್ಮದ ಸಾರ್ಥಕತೆ ಎಲ್ಲಿದೆ ಅನ್ನೋದು ಅರ್ಥ ಆಗ್ತದೆ. ಅವಾಗ ಅವ್ರು ಮನಗಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ರಾಮಕೃಷ್ಣ ಗುರುಗಳೇ, ನೀವು ಹೇಳಿದ್ರೆ ಅಂದ್ರೆ ಅದು ಸರಿಯಾಗಿರ್ಲೇಬೇಕು, ನಾನು ಭಾರತ ಮಾತೆಯ ಈ ಒಂದು ಗುಲಾಮಿತನವನ್ನ ಹೋಗಲಾಡಿಸ್ಬೇಕಂದ್ರೆ ಒಂದು ಜನ್ಮ ಅಲ್ಲ 1000 ಜನ್ಮ ಆದ್ರೂ ನಾನು ಇಲ್ಲಿ ತಳೆದು ಬರ್ತೇನೆ, ನನಗೆ ಮೋಕ್ಷ ಬೇಡ, ಮುಕ್ತಿ ಬೇಡ, ನಾನು ಭಾರತ ಮಾತೆ ಸೇವೆಗಾಗಿ ನನ್ನ ಇಡೀ ಜೀವನವನ್ನ ಮುಡುಪಾಗಿಡ್ತೇನೆ ಅಂತ ಹೇಳ್ತಾರೆ. ಅವರ ಪ್ರಭಾವದಿಂದಾಗಿ ಅನೇಕ ಜನ ಸ್ವಾತಂತ್ರ್ಯ ಯೋಧರು, ಇವತ್ ಯಾರು ಸ್ವಾತಂತ್ರ್ಯ ಯೋಧರು ನಾವು ಕಲಿತೇವೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ನೀವು ಯಾರನ್ನೇ ಉಲ್ಲೇಖ ಮಾಡಿ, ತಿಲಕರು, ಗೋಖಲೆ ಅವರು, ನೀವು ಯಾರದೇ ಹೆಸರನ್ನ ಹೇಳಿರಿ, ಅವರೆಲ್ಲರ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಆಗಿರುತ್ತೆ. ಅವರ ಮಾಡಿರುವ ಕಾರ್ಯ ಮತ್ತು ಅವರು ಬರೆದಿರುವ ಸಾಹಿತ್ಯದಿಂದ ಪ್ರೇರಣೆಗೊಂಡು ಅನೇಕ ಜನ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಇಂತಹ ಒಂದು ದೊಡ್ಡ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರ ಈ ಶಿಷ್ಯ ಪರಂಪರೆ ಈ ದೇಶವನ್ನ ಒಂದು ಉನ್ನತಿಯ ಕಡೆಗೆ ಒಯ್ಯಲಿಕ್ಕೆ ಕಾರಣ ಆಗಿದೆ. ಹೀಗೆ ಅನೇಕ ಸಂದರ್ಭಗಳು. ಈಗ ಸರ್ವಪಲ್ಲಿ ರಾಧಾಕೃಷ್ಣರು, ಅವ್ರು ಎಂತಹ ಶ್ರೇಷ್ಠ ಗುರುಗಳಾಗಿದ್ರು ಗೊತ್ತಾ, ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ಅವರಾಗಿದ್ರು. ಅವರು ರಾಷ್ಟ್ರಪತಿ ಆಗಿದ್ರೂ ಸಹಿತ ಒಬ್ಬ ಶಿಕ್ಷಕನ ತಾನಾಗಿದ್ರು ಅನ್ನೋದನ್ನ ಮರಿತಿರ್ಲಿಲ್ಲ. ಅಷ್ಟೇ ಅಲ್ಲ, ಅವರ ಹೆಸರು ಇಡೀ ಜಗತ್ತಿನ ಸರ್ವಶ್ರೇಷ್ಠ ಪಾರಿತೋಷಕ ಅಂತ ನಾವೇನ್ ಕರಿತೇವೆ ನೋಬೆಲ್ ಪಾರಿತೋಷಕಕ್ಕೆ, ಸುಮಾರು 16 ಸಲ ತತ್ವಶಾಸ್ತ್ರಕ್ಕಾಗಿ, ಅಷ್ಟೇ 11 ಸಲ ಶಿಕ್ಷಣದ ಉದ್ದೇಶಕ್ಕಾಗಿ ಅವ್ರಿಗೆ ನೋಬೆಲ್ ಪಾರಿತೋಷಕವನ್ನ ಕೊಡ್ಬೇಕಂತ ಶಿಫಾರಸು ಮಾಡಲಾಗಿತ್ತು. ಅಂದ್ರೆ ಸುಮಾರು 27 ಸಲ ಅವರ ಹೆಸರನ್ನ ನೋಬೆಲ್ ಪಾರಿತೋಷಕಕ್ಕೆ ಶಿಫಾರಸು ಮಾಡಿರ್ತಾರೆ. ಅದೃಷ್ಟವಶಾತ್ ಅವ್ರಿಗೆ ಏನೋ ದುರದೃಷ್ಟವಶಾತ್ ಅವ್ರು ಸಿಕ್ಕಿಲ್ಲ, ದಟ್ ಈಸ್ ಡಿಫ್ರೆಂಟ್. ಆದ್ರೆ ಒಬ್ಬ ಭಾರತೀಯ ವ್ಯಕ್ತಿಯ ಆ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಅವರ ಸೇವೆಯನ್ನ ಶಿಕ್ಷಣ ಮತ್ತು ಏನೋ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿ ಈ ತರ ಶಿಫಾರಸು ಮಾಡಿರ್ತಾರೆ. ಅಂತಹ ವ್ಯಕ್ತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ

0: ವೃತ್ತಿ ಅಧ್ಯಾಪಕ ವೃತ್ತಿ ಮಾಡುವಂತ ಸಂದರ್ಭದಲ್ಲಿ ಅವರು ಕಲ್ಕತ್ತಾಕ್ಕೆ ವರ್ಗವಾಗಿ ಹೋಗುವಂತ ಪ್ರಸಂಗ ಬರುತ್ತೆ. ಆ ಸಂದರ್ಭದಲ್ಲಿ ಅವ್ರ ಶಿಷ್ಯಂದ್ರೆಲ್ಲ ಅವ್ರ ಮೇಲೆ ಎಷ್ಟೊಂದು ವಿಶ್ವಾಸ ಪ್ರೀತಿಯನ್ನ ಗೌರವವನ್ನ ಇಟ್ಕೊಂಡಿರ್ತಾರೆ ಅಂದ್ರೆ, ಮಾನಸ ಗಂಗೋತ್ರಿ ಅಂತೇಳಿ ನಾವೇನ್ ಮೈಸೂರು ವಿಶ್ವವಿದ್ಯಾಲಯ ಕರಿತೇವೆ, ಅಲ್ಲಿ ಅವರ ಡಿಪಾರ್ಟ್ಮೆಂಟ್ ನಿಂದ ಹಿಡಿದು ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಅವರನ್ನ ಒಂದು ಚಾರೋಟ ಅಂದ್ರೆ ಒಂದು ರಥದಲ್ಲಿ ಅವ್ರನ್ನ ಮಾಡಿ ಕುಂದಿರ್ತಾರೆ. ಆ ರಥವನ್ನ ಎಳಿಲಿಕ್ಕೆ ಕುದುರೆಗಳೇ ಇರೋದಿಲ್ಲ, ಯಾರು ಮೋಟರ್ ಇರೋದಿಲ್ಲ. ಏನ್ ಮಾಡ್ತಾರೆ, ಈ ದೇಶದ ಯಾರು ಸರ್ವಶ್ರೇಷ್ಠ ಅಧ್ಯಾಪಕರುಗಳು, ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಅಂತವ್ರು ಇರ್ತಾರೆ. ಅಂತವ್ರದನ್ನ ಎಳಿಲಿಕ್ಕೆ ಪ್ರಯತ್ನ, ಯಾಕಂದ್ರೆ ಅವರೆಲ್ಲ ಡಾಕ್ಟರ್ ರಾಧಾಕೃಷ್ಣನ್ ಅವರ ಅಡಿಯಲ್ಲಿ ಕಲ್ತಿರ್ತಾರೆ, ಶಿಕ್ಷಣವನ್ನು ಪಡೆದಿರ್ತಾರೆ, ಅವ್ರ ಶಿಷ್ಯರಾಗಿರ್ತಾರೆ. ಅವರೆಲ್ಲ ಸೇರಿ ಅವ್ರನ್ನ ಮಾನಸ ಗಂಗೋತ್ರಿಯಿಂದ ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಎಳ್ಕೊಂಡು ಬರ್ತಾರೆ. ಇದು ಇವತ್ತಿನವರೆಗೂ ಸಹಿತ ಹೇಗೆ ಈ ದೇಶದಲ್ಲಿ ಗುರುಗಳ ಬಗ್ಗೆ ಶಿಷ್ಯಂದ್ರೆ ಇರುವಂತಹ ಒಂದು ಅಪಾರವಾದ ನಂಬಿಕೆ, ವಿಶ್ವಾಸ, ಗೌರವ, ಪ್ರೀತಿಗಳನ್ನ ತೋರಿಸ್ತದೆ. ಈ ರೀತಿ ನಮ್ಮ ದೇಶದಲ್ಲಿ ಒಂದು ಅತ್ಯಂತ ಒಂದು ಬಲಾಢ್ಯವಾದಂತಹ ಗುರು ಶಿಷ್ಯ ಪರಂಪರೆ ಇದೆ. ಹೀಗಾಗಿ ಆದ್ರೆ ಇವತ್ತು ನಾವು ಕಾಣ್ತಾ ಇರುವಂತ ಒಂದು ಸಂದರ್ಭದಲ್ಲಿ ನೋಡಿ, ತೀರಿ ಇತ್ತೀಚೆಗೆ ಇನ್ನೊಂದು ಎ ಪಿ ಜೆ ಅಬ್ದುಲ್ ಕಲಾಂ ಎಂತ ಸರ್ವಶ್ರೇಷ್ಠ ವಿಜ್ಞಾನಿ ಆಗಿದ್ರು. ನಮ್ಮ ದೇಶದಲ್ಲಿ ಕ್ಷಿಪಣಿಯ ತಾಂತ್ರಿಕತೆಯನ್ನ ಅಭಿವೃದ್ಧಿ ಪಡಿಸಲು ಅವರ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಇವತ್ತು ನಾವೇನು ತೀರಾ ಇತ್ತೀಚೆಗೆ ಫಾಲ್ಗಾಮಾ ಪ್ರಕರಣದಲ್ಲಿ ನಮ್ಮ ದೇಶ ಒಂದು ಮೇಲುಗೈ ಸಾಧಿಸ್ತು, ಇಡೀ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನು ಏನು ತೋರಿಸಿಕೊಡ್ತು, ಪಾಕಿಸ್ತಾನದಿಂದ ನೂರಾರು ಏನೋ ಕ್ಷಿಪಣಿಗಳು ಬಂದರೂ ಸಹಿತ ಅವನ್ನ ಆಕಾಶದಲ್ಲೇನೆ ಅವನ್ನ ವ್ಯರ್ಥ ಮಾಡಿ ಬಿಡುವ ಹಾಗೆ ನಮ್ಮ ಕ್ಷಿಪಣಿಗಳು ಹೇಗೆ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿದೆ. ಅದಕ್ಕೆ ಅದರೆಲ್ಲರ ಹಿಂದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ ಒಂದು ಬುದ್ಧಿಮತ್ತೆ ಇದೆ. ಅಂತವರು ಸಹಿತ ತಾವು ರಾಷ್ಟ್ರಪತಿಯಾಗಿ ಇಡೀ ದೇಶದ ಪ್ರಪ್ರಥಮ ಪ್ರಜೆ ಆಗಿದ್ರು ಸಹಿತ ಅದ್ಯಾವ ಹಮ್ಮು ಬಿಮ್ಮನ್ನು ಇಟ್ಕೊಳ್ದೇನೆ ಯಾವ ತಾವು ದೇಶದ ಯಾವುದೇ ಭಾಗದಲ್ಲಿ ಹೋದ್ರು ಸಹಿತ ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವರ ಜೊತೆಗೆ ಅವರು ಚರ್ಚೆಯನ್ನು ಮಾಡ್ತಿದ್ರು, ಸಂವಹನ ಮಾಡ್ತಿದ್ರು, ಅವರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು. ಅಷ್ಟೇ ಅಲ್ಲ, ಅವರಿಗೆ ದೇಶಕ್ಕೋಸ್ಕರ ನೀವು ಏನನ್ನಾದ್ರೂ ಮಾಡಬೇಕು, ಸಾಧನೆಯನ್ನ ಮಾಡಬೇಕು ಅಂತೇಳಿ ಪ್ರೇರೇಪಣೆಯನ್ನ ಕೊಡ್ತಾ ಇದ್ರು. ಹೀಗೆ ಅನೇಕ ಜನ ವಿದ್ಯಾರ್ಥಿ ಹಳ್ಳಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ತಮ್ಮ ಇಡೀ ಸರ್ವಸ್ವ ಜೀವನ, ತಮಗೆ ಗೊತ್ತಿರುವಂತಹ ಎಲ್ಲ ಜ್ಞಾನವನ್ನ ಮಕ್ಕಳಿಗೆ ಜ್ಞಾನ ಧಾರೆ ಎರಿಬೇಕು ಅನ್ನ ಪಡೆದುಕೊಂಡು ದೇಶದ ಒಂದು ಒಳಿತಿಗಾಗಿ ತಮ್ಮೆಲ್ಲ ಕೆಲಸವನ್ನ ಮಾಡಬೇಕು ಅವ್ರದ್ದಾಗಿರ್ತದೆ ಇವತ್ತಿನ. ಹೇಗೆ ಅದ್ರಿಂದ ನಾವು ಶಿಕ್ಷಕರಾದಂತವ್ರು ಅರ್ಥ ಮಾಡ್ಕೋಬೇಕು, ನಾವು ಕೇವಲ ಶಿಕ್ಷಕರಾಗಿ ಮಾತ್ರ ಉಳಿಬಾರ್ದು, ಗುರುಗಳಾಗಬೇಕು. ಗುರುಗಳಂದ್ರೆ ಯಾವುದೇ ಕ್ಷಣದಲ್ಲೂ ಯಾವುದೇ ಶಿಷ್ಯ ಹಾತೊರೆದು ಮಾರ್ಗದರ್ಶನಕ್ಕಾಗಿ ಬಂದ್ರೆ ಅವರಿಗೆ ಯಾವುದೇ ರೀತಿ ಅವ್ರನ್ನ ಸ್ವೀಕಾರ ಮಾಡಬೇಕು, ಮತ್ತೆ ಅವರಿಗೆ ತನ್ನ ಕಡೆಯಿಂದ ಏನು ಸಾಧ್ಯತೆ ಅದನ್ನ ಸಹಾಯ ಮಾಡಂತವು. ಅಂತ ಅನೇಕ ಗುರುಗಳು ಇವತ್ತೂ ಸಹಿತ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಬೇರೆ ಬೇರೆ ಶಾಲಾ ಕಾಲೇಜುಗಳು ಈಗಲೂ ಸಹಿತ ನಮ್ಗೆ ಸಿಗ್ತಾರೆ. ಈ ಕಾರಣಕ್ಕೋಸ್ಕರನೇ ಇಡೀ ಸಮಾಜದಲ್ಲಿ ನಾವು ಯಾವ ಎಲ್ಲರಿಗಿಂತ ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಮ್ಮ ಪಾಲಕರಂತ ನಾವು ಅನ್ಕೊಂಡಿರೋದು ನಮ್ಮ ಶಿಕ್ಷಕರನ್ನ, ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಾವು ಹೆಚ್ಚು ಗೌರವವನ್ನ ನಾವು ಕೊಡುವಂಥದ್ದು ನಮ್ಮ ಶಿಕ್ಷಕರಿಗೆ. ಕಾರಣ ಯಾಕೆಂದ್ರೆ ಆ ಶಿಕ್ಷಕ ಅಷ್ಟೇ ಅಲ್ಲ, ಅವನು ಗುರು, ನನಗೆ ಗುರಿಯನ್ನ ತೋರಿಸುವ, ನಮಗೆ ಮಾರ್ಗದರ್ಶನವನ್ನ ಮಾಡುವಂತಹ, ನಮ್ಮ ಜೀವನವನ್ನ, ನಮ್ಮ ವ್ಯಕ್ತಿತ್ವವನ್ನ ನಿರೂಪಿಸುವಂತಹ ಒಬ್ಬ ಕಲಾಕಾರ ಅವನು. ಆದ್ದರಿಂದ ಆ ಗುರುವನ್ನ ನಾವು ಗೌರವಿಸ್ತೇವೆ. ಇಂತಹ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆದಾಗ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಒಂದು ಮಹತ್ತರವಾದ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರುವಂತಹ ಚೌಕಟ್ಟಿನಲ್ಲೇನೆ ನಾವು ಅನುವು ಮಾಡಿಕೊಂಡು ಈ ತರದ ನಮ್ಮ ಇಡೀ ದೇಶದ ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಈ ಮಹಾನ್ ವ್ಯಕ್ತಿಗಳು, ಮಹಾನ್ ಗುರುಗಳು, ವ್ಯಾಸರಿಂದ ಆದಿಯಾಗಿ ವಾಲ್ಮೀಕಿ ವಿಶ್ವಾಮಿತ್ರರಿಂದ ಹಿಡಿದು ಚಾಣಕ್ಯರಂತ ವಿದ್ಯಾರಣ್ಯರಂತಹ, ಡಾಕ್ಟರ್ ರಾಧಾಕೃಷ್ಣರಂತಹ, ಗುರು ಗೋವಿಂದ ಸಿಂಗ್ರಂತಹ, ಶಿಶುನಾಳ ಶರೀಫರ ಗುರುಗಳಾದಂತಹ ಗುರು ಗೋವಿಂದ ಭಟ್ರಂತಹ ಅನೇಕ ಜನ ಗುರುಗಳು ಇವತ್ತಿಗೂ ನಮ್ಗೆ ಸಿಗ್ತಾರೆ. ಅಂತಹ ಗುರುಗಳನ್ನ ನಾವು ನೆನಪಿಸ್ಬೇಕು, ಅವರ ಹಿನ್ನೆಲೆಯನ್ನ, ಆ ಗುರು ಶಿಷ್ಯ ಪರಂಪರೆಯ ಸಂಬಂಧವನ್ನ ಮಕ್ಕಳಿಗೆ ಅರ್ಥ ಮಾಡಿಕೊಡಬೇಕು. ಅದರಿಂದ ಖಂಡಿತವಾಗಿ ಪ್ರೇರೇಪಣೆಯನ್ನ ಪಡೆದಂತ ನಮ್ಮ ಮಕ್ಕಳು ಸಹಿತ ಅದೇ ದಾರಿಯಲ್ಲಿ ನಡೆಯುವ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ವಿಷಯವನ್ನ ಮಂಡಿಸಿದ್ದೇನೆ. ನನ್ನ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯ ಪರಂಪರೆ ಕುರಿತು ಬೆಂಗಳೂರಿನ ನೃಪತುಂಗ ವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳೀರವರು

0: ಕರುಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾ ಸುನಾದ ಕಾರ್ಯಕ್ರಮ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು, ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನ ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೂಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರು ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನ ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರೋದು ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನು ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು

ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೂ ಕೂಡ ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನು ನಮ್ಮಂಥ ಮೂಢರು ಮೂರ್ಖರು ಮಾತ್ರ ಅರಿಯರು, ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು, ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ, ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ ನಮ್ಮ ಸೇರು ಪಾವು ಚಟಾಕಿ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನು ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ ಟೀಕೆ ನಿಂದನೆಗಳನ್ನು ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರೀತಿದ್ವಲ್ವ, ಅಂಥ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನ ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನ ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು ದುರಾತ್ಮರು ಮೂಢರು ಮೂರ್ಖರು ಅವನನ್ನ ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನ ಕಳೆದು ಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನ ಶತ್ರು ಅಂತ ಹೇಳಿ ಭಾವಿಸ್ಬಿಡ್ತು. ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನ ಅವರು ಅನುಭವಿಸ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನ ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂತಹ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದ್ರೆ ಎಲ್ಲರೂ ಅವರು ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ ತಿಳಿಲಿಕ್ಕೆ ಸಾಧ್ಯ. ಅಂಥ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಎಂತು ತಂದಿತೋ ಇಂತ ಜೀವ ಭಾವದ ಬಣ್ಣ,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ

0: ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ, ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಮತ್ತು ಸೋಮವಾರ ಸರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ.

0: ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16ರಿಂದ ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17ರಿಂದ ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10ಕ್ಕೂ ಹೆಚ್ಚು ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಾಡಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರಾಜೇಶ್ ಎನ್ಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20.

0: ಐವತ್ತಕ್ಕೆ
1: ಹಾಗೂ ಭಾನುವಾರ ಸಂಜೆ 6:50ಕ್ಕೆ
0: ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM.
2: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಾಡಿ ಹಾಡಿಯ ಶ್ರೀಯುತ ರಾಜೇಶ್ ಎನ್ಎಂ ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
3: ನಮಸ್ಕಾರ ಸರ್.
2: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
3: ನನ್ನ ಹೆಸರು ರಾಜೇಶ್ ಎನ್ಎಂ, ನಡಹಾಡಿಯಲ್ಲಿ ವಾಸವಾಗಿದ್ದೇನೆ. ನಾನು ಮೂಲತಃ ಜೈನ ಕುರುಬನಾಗಿರುತ್ತೇನೆ. ಸಮುದಾಯ ಪರವಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಯಾಕಂದರೆ ನಮ್ಮ ಸಮುದಾಯಗಳಿಗೆ ಸುಮಾರು ವಂಚಿತವಾಗಿರದಿರುವುದರಿಂದ ನಮ್ಮ ಸಮುದಾಯಕ್ಕಾಗಿ ನಾನು ಏನಾದ್ರು ಮಾಡಬಹುದನ್ನೋ ಕಾರಣದಿಂದ ನಾನು ಈ ಕೆಲಸಗಳನ್ನು ಮಾಡ್ತಾ ಇದ್ದೇನೆ.
2: ಸರ್, ಈ ಒಂದು ಹಾಡಿಯಲ್ಲಿ ತಾವು ಎಷ್ಟು ವರ್ಷಗಳಿಂದ ಇದ್ದೀರಾ? ತಮ್ಮ ಹಾಡಿಗೆ ಈ ನಡಾಡಿ ಅಂತ ಹೆಸರು ಬರೋದಕ್ಕೆ ಏನಾದರೂ ವಿಶೇಷ ಕಥೆಗಳಿದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ.
3: ನಾವು ಸುಮಾರು ವರ್ಷ ಅಂತಂದರೆ ಒಂದೇ 1970 ಇದ್ದರು ನಮ್ಮ ಹಿರಿಕರೆಲ್ಲ. ಈ ಹಾಡಿಗೆ ಏನಂತ ಹೆಸರು ಇತ್ತಂತಂದರೆ ಮೊದಲಾಗಿ ಕರಳಕಟ್ಟೆ ಹಾಡಿ ಅಂತ ಇತ್ತು ನಮ್ಮದು, ಮೂಲತಃ ಕರಳಕಟ್ಟೆ ಹಾಡಿ ಅಂತ ಇತ್ತು. ಇವಾಗಲೂ ನಮ್ಮದು ಅಂಗನವಾಡಿ ಕರಳಕಟ್ಟೆ ಹಾಡಿ ಅಂತ ಹೆಸರಿದೆ. ಅಂದರೆ ನಮ್ಮ ಈಗಿನ ಶೈಲಿ ಹೇಳೋದಾದರೆ ಏನಂತಂದರೆ ಇವರು ಏನು ಮಾಡಿದ್ರು ಅದನ್ನೇ ಬದಲಾಯಿಸ್ಬಿಟ್ರು. ಈಗ ಬದಲಾಯಿಸಿ ನಡಾಡಿ ಅಂತ ಮಾಡಿಬಿಟ್ಟಿದ್ದಾರೆ. ನಮ್ಮ ಹಾಡಿನ ನಡಾಡಿ ಮಾಡಿರೋದ್ರಿಂದ ಮೂಲತಃ ಒಂದಷ್ಟು ಸೌಕರ್ಯಗಳು ನಮ್ಮದು ಸಿಗ್ತಾ ಇಲ್ಲ. ಏನಾಗ್ತಾ ಇದೆ, ಎತ್ತಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಡಿ ಯಾವತ್ತೂ ನಮ್ಮದು ಚೇಂಜ್ ಆಗಿದೆ, ಹಾಗಾಗಿ ನಮ್ಮದು ಮಿಸ್ಯೂಸ್ ಆಗಿದೆ ನಮ್ಮದು.
2: ಸರ್, ನಿಮ್ಮ ಒಂದು ಹಾಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಿರುವಂತಹ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
3: ನಮ್ಮ ಹಾಡಿಯಲ್ಲಿ ಸರ್ ಒಂದು ಕುಟುಂಬ ಜನಸಂಖ್ಯೆ ಅಂತಂದರೆ ಒಂದಷ್ಟು 102 ಜನಸಂಖ್ಯೆ ಇರ್ತಾರೆ. ಮತ್ತು ನಮ್ಮ ಹಾಡಿಯಲ್ಲಿ ಎಲ್ಲ ಜನಾಂಗದವ್ರು ಇಲ್ಲ, ನಮ್ಮ ಜೈನು ಕುರುಬ ಜನಾಂಗದವರೇ ಮಾತ್ರ ಇದ್ದಾರೆ. ಜೈನು ಕುರುಬರು ಮಾತ್ರ ವಾಸವಾಗಿದ್ದಾರೆ.
2: ಸರ್, ನಿಮ್ಮ ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದರೆ ನಿಮ್ಮ ಜನರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಪ್ರಮುಖ ಕಸುಬುಗಳೇನು ಹಿಂದಿನ ಕಾಲದಲ್ಲಿ, ಮತ್ತು ಜೊತೆಗೆ ಈ ದಿನಗಳಲ್ಲಿ ಪ್ರಸ್ತುತಗಳಲ್ಲಿ ಏನೆಲ್ಲ ಕಸುಬುಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
3: ಹಿಂದಿನ ಕಾಲದಲ್ಲಿ ಅಂತಂದರೆ ಸರ್ ನಮ್ಮದು ಕಾಡು ಒಳಗಡೆ ಇದ್ವಿ. ಕಾಡು ಒಳಗಡೆ ಎಷ್ಟು ಅಂತಂದರೆ ಸ್ವತಂತ್ರವಾಗಿದ್ದರು ಅಂತಂದರೆ ಜನ ಅಷ್ಟೇ ಸ್ವತಂತ್ರವಾಗಿ ಜೀವನ ಮಾಡ್ತಾಯಿದ್ರು. ಮತ್ತು ನಮ್ಮ ಪಾರಂಪರಿಕ ಜೀವನ ಅಂತಂದರೆ ಅಲ್ಲೇ ಒಂದಷ್ಟು ಜಮೀನು ಅಂತಂದರೆ ಕೆತ್ತನೆ ಬಿತ್ತನೆ ಮಾಡಿ ಏನೋ ಅಷ್ಟೊಂದು ಬೆಳ್ಕೊಂಡು ಬೇಕಾದಷ್ಟು ಬಳಸ್ಕೊಂಡು ಮಾಡ್ತಾಯಿದ್ರು. ಮತ್ತು ಹಣ್ಣು ಹಂಪಲೆ ಗೆಣಸು ಗೆಡ್ಡೆ ಅಷ್ಟನ್ನು ಇದು ಹಿರಿಕರು ಬಳಸ್ಕೊಂಡು ಅವರ ಜೀವನ ಮಾಡ್ತಾಯಿದ್ರು. ಮತ್ತು ಈಗಿನ ಇದಕ್ಕೆ ಬಂದರೆ ನಮ್ಮ ಜೀವನ ಶೈಲಿ ಏನಂತಂದರೆ ನಾವು ಏನೇನು ಎದುರಿಸ್ಬೇಕಂತಂದರೆ ನಮ್ಮದು ಅಲ್ಲಿ

0: ಜೀವನಕ್ಕಿಂತ ಇಲ್ಲಿರೋದು ಕಠಿಣವಾಗಿದೆ ನಮಗೆ. ನಾವು ಇವ್ರ ಜೊತೆಲಿ ಯಾವ ರೀತಿ ಹೊಂದ್ಕೋಬೇಕು, ಏನು ಮಾಡಬೇಕು, ಮತ್ತು ಜಮೀನುಗಳು ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಜಮೀನುಗಳು ಇರೋದಿಲ್ಲ, ಹಾಗಾಗಿ ಯಾವ ರೀತಿ ಜೀವನ ಮಾಡ್ತಾರದು ಅವ್ರಿಗೆ ಕಷ್ಟ ಆಗ್ತಾ ಇರೋದು ಅಂತಂದರೆ ಭಾರಿ ಕಷ್ಟ ಆಗ್ತಾ ಇದೆ. ನಮ್ಮ ಜನ ಕುರುಬರಲ್ಲಿ ಒಂದು ಸರ್ಕಾರಿ ಸವಲತ್ತಾಗಲಿ, ಬೇರೆ ಆರೋಗ್ಯ ಆಗಲಿ, ಆ ಥರದ ಜೀವನದಲ್ಲಿ ನಮ್ಮ ಜೇನು ಕುರುಬರು ಎದುರಿಸ್ತಾ ಇದ್ದಾರೆ ಸರ್.
1: ನಿಮ್ಮ ಒಂದು ಹಾಡಿಯ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡು ಮತ್ತು ನದಿಗಳ ಬಗ್ಗೆ ಹೇಳೋದಾದರೆ ಅದು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ,
0: ನಮ್ಮ ಜೇನು ಕುರುಬರಿಗೆ ಯಾಕಂದರೆ ಕಾಡಂದ್ರೇ ಜೀವ, ಯಾಕಂದರೆ ನಾವು ಅದರ ಪ್ರಕೃತಿಯಲ್ಲೇ ಬೆಳೆದು ಬಂದ ಅಂಥವರು ನಮ್ಮ ಜೇನು ಕುರುಬರು. ಅದಿಲ್ಲ ಅಂತಂದರೆ ನಮ್ಮ ಜೇನು ಕುರುಬರು ಜನಾಂಗನೇ ಇಲ್ಲ, ಅಳಿಸೋಗ್ತಾರೆ, ಯಾರೂ ಇರೋದಿಲ್ಲ. ಯಾಕಂದರೆ ಅದರ ಒಂದು ಒಡನಾಟದಿಂದ ಇರೋದ್ರಿಂದ ಆ ಒಂದು ಭಾವನೆ ಮತ್ತು ಅದನ್ನು ದೇವತೆ ಅಂತ ಭಾವಿಸ್ಕೊಂಡು ಬದುಕ್ತಾ ಇರೋವಂಥ ಒಂದು ಸಮುದಾಯ ಅಂತಂದರೆ ಜೇನು ಕುರುಬನೇ. ಹಾಗಾಗಿ ನಾವು ಕಾಡನ್ನ ದೇವತೆ ಅಂತಲೇ ಪೂಜೆ ಮಾಡ್ತಾ ಇರೋದು ನಮ್ಮ ಜನಾಂಗದವರು. ಪ್ರತಿದಿನ ಆಗಲಿ ಏನೇ ಆದ್ರೂ ಒಂದಿನ ಉಳ್ಕೊಂಡ್ರು ನೆಕ್ಸ್ಟ್ ದಿನ ನಾವು ಕಾಡನ್ನು ನೋಡಲೇಬೇಕು ನಮ್ಮ ಜನಾಂಗ. ಮತ್ತು ನದಿಗಳಾಗಲಿ, ನದಿಗಳಲ್ಲಿ ನಾವೊಂದು ಎಷ್ಟು ಇದಿದೆ ಅಂತಂದರೆ ನದಿಗಳಿಂದ ಒಂದಷ್ಟು ಬೇರೆ ನೀರುಗಳು ಜಾಸ್ತಿ ಕುಡಿಯೋಕ್ಕೆ ನಮ್ಮವರು ಬಯಸೋದಿಲ್ಲ. ನದಿಗಳ ನೀರು ಜಾಸ್ತಿ ಕುಡಿಯೋಕ್ಕೆ ಬಯಸ್ತಾರೆ, ಯಾಕಂತಂದರೆ ಭಯ, ಹೊರಗಡೆದು ಭಯ ಅವ್ರಿಗೆ, ಅದಕ್ಕೆ ಹೊಂದ್ಕೊಂಡಿರ್ತಾರೆ ನಮ್ಮವರು. ಆ ನದಿಗಳಿಗೆ ಎಷ್ಟು ಹೊಂದ್ಕೊಂಡಿರ್ತಾರೆ ಅಂತಂದರೆ ಅವ್ರಿಗೆ ಅಷ್ಟೊಂದು ರೋಗಗಳು ಏನು ಬೇರೆ ಥರ ರೋಗಗಳು ಇರ್ತಾವಲ್ಲ ಅವೆಲ್ಲ ಏನು ಅವ್ರಿಗೆ ಅಟ್ಯಾಕ್ ಮಾಡೋದಿಲ್ಲ. ಆ ಒಂದು ಕಾರಣದಿಂದ ಆ ನದಿಗಳಿಗೆ ಅವರು ಹೊಂದ್ಕೊಂಡಿರ್ತಾರೆ. ಈಗ ಹೊರಗಡೆ ಬಂದು ಬೇರೆ ಕಡೆ ನೀರು ಕುಡಿದಾಗ ಅವ್ರಿಗೆ ಬೇರೆ ಥರನೇ ರೋಗಗಳು ಕಾಣಿಸ್ಕೊಳ್ಳುತ್ತೆ.
1: ಸರ್, ಇಂದಿನ ಕಾಲದಲ್ಲಿ ನಿಮ್ಮ ಒಂದು ಹಾಡಿಯ ಜನಗಳು ವೃತ್ತಿಯಾಗಿ ಏನೆಲ್ಲ ಮಾಡ್ತಾ ಇದ್ರು, ಜೊತೆಗೆ ಈಗ ಪ್ರಸ್ತುತ ದಿನಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ.
0: ಹಿಂದಿನ ಕಾಲದಲ್ಲಿ ನಮ್ಮ ಜನಾಂಗ ಸರ್ ಮತ್ತು ಬಿದಿರುಗಳ ಒಂದಷ್ಟು ಮೊರಗಳು ಮಕ್ರಿ ಅಂತ ಬರುತ್ತೆ, ಅದ ಆ ಥರದನ್ನೆಲ್ಲ ಬಳಸ್ಕೊಂಡು ಮಾರಾಟ ಮಾಡ್ಕೊಂಡು ಇನ್ನೊಂಥರ ಬಳ್ಕಡ್ಡಿ ಅಂತ ಬರುತ್ತೆ ಒಂದು ಬಿದಿರದು ಚಿಕ್ಕದು, ಅದನ್ನು ಒಂದು ಬಳ್ಕಡ್ಡಿಯಾಗಿ ಪರಿವರ್ತನೆ ಮಾಡಿಕೊಂಡು ಊರೂರಿಗೆಲ್ಲ ಮಾರಾಟ ಮಾಡಿ ಒಂದಷ್ಟು ರಾಗಿನೋ ಅಕ್ಕಿನೋ ಒಂದಷ್ಟು ತಗೊಂಡು ಅವ್ರ ಜೀವನಗಳನ್ನು ಒಂದು ಸುಗಮವಾಗಿ ಮಾಡ್ತಾಯಿದ್ರು. ಈಗಿನ ಒಂದು ಇದರಲ್ಲಿ ಏನೂ ಇಲ್ಲ ಸರ್, ಯಾಕಂತಂದರೆ ಅವರು ಕೂಲಿಗೆ ಹೋದರೆ ಅವ್ರಿಗೆ ಒಂದಷ್ಟು ಜೀವನ, ಇಲ್ಲಾಂತಂದರೆ ಅವ್ರ ಜೀವನ ನಡೆಯೋದೇ ಇಲ್ಲ. ಆ ಪರಿಸ್ಥಿತಿಲಿ ಈಗಿನ ಪರಿಸ್ಥಿತಿಗಿಂತ ಆಗಿನ ಪರಿಸ್ಥಿತಿ ಏನು ಚೆನ್ನಾಗಿತ್ತೇನೋ, ಆಗಿನ ಪರಿಸ್ಥಿತಿಯಲ್ಲಿ ಇವಾಗ ನಮ್ಮ ಸರ್ಕಾರ ಸುಮ್ಮನೆ ನಮ್ಮನ್ನು ಹಂಗೆ ಬಿಟ್ಬಿಟ್ಟಿದ್ರೆ ಇವರು ನಮಗೆ ಸವಲತ್ತುಗಳು ಏನು ಕೊಡದೇ ಬೇಕಾಗಿರಲಿಲ್ಲ, ನಾವು ಹೇಗಿತ್ತು ಹಾಗೇ ಬಿಟ್ಬಿಟ್ಟಿದ್ರೆ ನಮ್ಮ ಜೀವನ ಚೆನ್ನಾಗೇ ಇತ್ತು. ಅಲ್ಲಿ ಯಾರನ್ನು ಪ್ರಶ್ನೆ ಮಾಡಬೇಕಾಗಿಲ್ಲ, ಯಾರು ನಮ್ಗೆ ಅಷ್ಟಿಷ್ಟು ಕಳಿಸ್ಬೇಕಂತೇನೂ ಇಲ್ಲ, ನಮ್ಮ ಪಾಡಿಗೆ ಏನು ಸಿಗ್ತಾ ಇತ್ತು ಕಾಡಲ್ಲಿ ಅದರಲ್ಲಿ ಆರಾಮಾಗಿದ್ದು ಬದುಕ್ತಾ ಇದ್ರು. ಇವಾಗ ಈ ಹೊರಗಡೆ ತಂದುಬಿಟ್ಟು ನಮ್ಮನ್ನು ಕಾಡಿಂದ ಹೊರಗಡೆ ತಂದುಬಿಟ್ಟು ಏನೇನು ಎದುರಿಸ್ಬೇಕಂತಂದ್ರೆ ಭಾರಿ ಕಷ್ಟಕರವಾಗಿದೆ. ಯಾಕಂದರೆ ಅವರು ನಮ್ಮವರು ಅಧಿಕಾರಿ ಮುಂದೆ ಹೋಗಿ ಮಾತಾಡೋಕ್ಕೂ ಎದುರ್ಕೋತಾರೆ, ಇನ್ನೊಂದು ಕೂಲಿಗೆ ಹೋದ್ರು ಒಂದಿಷ್ಟು ಬೇಕು ಅಂತಲೂ ಕೇಳಿ ಇಸ್ಕೊಳಂಗಿಲ್ಲ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ತಕೊಂಡು ಬಂದು ಅವ್ರ ಜೀವನ ಸಾಗಿಸೋದಂತಂದರೆ ಭಾರಿ ಕಷ್ಟ ಇದೆ ಸರ್. ಯಾಕಂದರೆ ನಮ್ಮವ್ರದ್ದು ದೊಡ್ಡ ಒಂದು ಸವಾಲು ಅನ್ಕೋಬೇಕೀಗ, ಈಗಿನ ಒಂದು ಮೂಮೆಂಟ್ಗೆ ನಮ್ಮದು ದೊಡ್ಡ ಸವಾಲು ಬದುಕ್ತಾ ಇರೋದು ನಾವು.
1: ಸರ್, ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ತಿಳಿಸೋದಾದರೆ, ನಿಮ್ಮ ಹಬ್ಬಗಳು ಆಚರಣೆಗಳು ಆಗಿನ ದಿನಗಳಲ್ಲಿ ಹೇಗಿರ್ತಿತ್ತು, ಈಗ ಎಷ್ಟೆಲ್ಲ ಹಬ್ಬ ಮತ್ತು ಆಚರಣೆಗಳನ್ನು ಈಗ ಪ್ರಸ್ತುತವಾಗಿಯೂ ಸಹ ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ.
0: ಆಗಿನ ಕಾಲದಲ್ಲಿ ಅಂತಂದರೆ ಸರ್, ನಮ್ಮ ಹಿರಿಯಕರೆಲ್ಲ ಮಾತಾಡ್ತಿದ್ದೆ ಏನಂತಂದರೆ ಒಂದು ಆಚರಣೆ ವಿಚರಣೆ ಅಂತಂದರೆ ನಮ್ಮ ಯಜಮಾನರು ಇರ್ತಿದ್ರು, ಅದಕ್ಕೆ ಯಜಮಾನರನ್ನ ಎಷ್ಟು ಗೌರವದಿಂದ ನೋಡಬೇಕು, ಅವ್ರನ್ನ ಯಾವ ರೀತಿ ನಾವು ಆಹ್ವಾನ ಮಾಡ್ಕೋಬೇಕು ಅನ್ನೋದನ್ನ ಒಂದಷ್ಟು ನಮ್ಮ ಹಿರಿಯಕರು ಹೇಳ್ತಾ ಇದ್ರು. ಮತ್ತು ನಮ್ಮ ಆಡಿಗಳಿಗೆ ಯಾರೇ ಬಂದ್ರೂ ಸ್ಲಿಪ್ಪರ್ ಹಾಕ್ಕೊಂಡು ಬರೋಂಗಿಲ್ಲ, ಮತ್ತು ಏನು ಒಂದು ಹಬ್ಬ ಆಚರಣೆಗಳು ಮಾಡ್ತಾಯಿದ್ರೆ ಅದರಲ್ಲಿ ಯಾರು ಬಂದು ಮಾತಾಡ್ಸಂಗಿಲ್ಲ, ನಮ್ದೇ ಆದ ಒಂದು

0: ಇರುತ್ತೆ. ಅದರಲ್ಲಿ ನಮ್ಮ ಹಾಡುಗಳು, ಕುಣಿತಗಳು, ಡೋಲ್ಗಳು ಅದನ್ನೆಲ್ಲ ಬಳಸ್ಕೊಂಡು ನಾವು ಒಂದಷ್ಟು ಹಬ್ಬಗಳನ್ನ ಮಾಡ್ತಾಯಿದ್ವಿ. ಮತ್ತು ಹಬ್ಬಗಳು ಮಾಡ್ಕೊಂಡು ಮತ್ತು ಇದು ಇನ್ನೊಂದು ಏನತ್ತಂದರೆ ನಮ್ಮದು ಯುಗಾದಿ ಬರುತ್ತೆ. ಯುಗಾದಿಲಿ ಒಂಥರ ಕೋಲಾಟ ಅಂತ ಇದು ಬರುತ್ತೆ. ಅದರಲ್ಲಿ ಒಂದಷ್ಟು ವೇಷಗಳು ಹಾಕ್ಕೊಂಡು ಏನಪ್ಪ ಇನ್ನೊಂದು ಹೂಗಳು ಬಳಸ್ಕೊಂಡು ಅದರಲ್ಲಿ ನಮ್ಮದೇ ಆದ ಸಂಸ್ಕೃತಿ ಹಾಡುಗಳನ್ನು ಬಳಸ್ಕೊಂಡು ಆಟವಾಡ್ಕೊಂಡು ನಾವು ಅದನ್ನ ಒಂದಷ್ಟು ಈಗ ಕಲೆಕ್ಟ್ ಮಾಡ್ತಿದ್ವಿ. ಏನಂತಂದರೆ ಅಕ್ಕಿ ರಾಗಿ ಆ ಥರ ಕಲೆಕ್ಟ್ ಮಾಡಿ ತಂದು ನಮ್ಮ ಒಂದು ದೇವರೇನಿದೆ ಅದ್ರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿ ಆಮೇಲೆ ನಮ್ಮ ಆಡಿಗಳಿಗೆಲ್ಲರೂ ಕರೆಸಿ ಅದು ಎಷ್ಟೆಷ್ಟು ಬರುತ್ತೆ ಅಷ್ಟು ಎಲ್ಲ ಕುಟುಂಬಗಳಿಗೆ ಹಂಚಿಕೆ ಮಾಡ್ತಾಯಿದ್ರು ಆವಾಗ ಹಬ್ಬಗಳು ಮಾಡ್ಕೊಂಡು. ಇವಾಗ ಏನಾಗಿದೆ ಅಂತಂದರೆ ಅದನ್ನು ಆಲ್ಮೋಸ್ಟು 30% ಎಲ್ಲರೂ ಮರೆತು ಹೋಗಿದ್ದಾರೆ ಅದನ್ನ ಆ ಕಲೆಗಳನ್ನು ಮರೆತು ಹೋಗಿ ಈಗೊಂದು 0.5% ಉಳ್ಕೊಂಡಿದೆ ಸರ್. ಅದು 0.5% ಉಳ್ಕೊಂಡಿದೆ. ಅದಕ್ಕೋಸ್ಕರ ಅದನ್ನ ಉಳಿಸ್ಕೊಳ್ಳೋಣ ಬೆಳೆಸೋಣ ಅನ್ನೋದನ್ನ ಒಂದು ಅದು ಒಂದು ನಮಗೆ ಸವಾಲು ಆಗ್ಬಿಟ್ಟೈತೆ. ಈಗ ಅದೊಂದು ದೊಡ್ಡ ಸವಾಲು. ಈಗ ಆಗ ಅದನ್ನೇ ಮತ್ತೆ ತರೋಣ. ನಮ್ಮದು ಅದೇ ಸಂಸ್ಕೃತಿಗಳು ಹಾಡು ನಮ್ಮದು ಏನಿದೆ ಆ ಕುಣಿತಗಳು ಅದೆಲ್ಲ ಮತ್ತೆ ಮಾಡ್ಕೊಳ್ಳೋಣ ಅಂತ ಇದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಇವಾಗ
1: ಸರ್, ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಾದ್ರೆ.
0: ಸವಾಲುಗಳೇನಂತಂದ್ರೆ ನಮಗೆ ಆರೋಗ್ಯದಲ್ಲಿ ಏನೋ ಒಂದಷ್ಟು ಇದು ಮಾಡಿದ್ರೆ ನಮ್ಮ ವಿವೇಕಾನಂದ ಹಾಸ್ಪಿಟ್ಲಿಂದ ಒಂದಷ್ಟು ಸಹಕಾರ ಮಾಡ್ತಾರೆ. ನಮ್ಮ ಅದೇ ಸರ್ಕಾರ ಇದಕ್ಕೆ ಹೋದರೆ ಒಂದಷ್ಟು ನಮಗೆ ನಮ್ಮನ್ನು ಜನಾಂಗ ಅಂತಂದರೆ ಅವ್ರಿಗೆ ಒಂಥರ ಇದು ಅವ್ರದ್ದು ನಮ್ಮ ಜೀವನನೇ ಒಂಥರ ಪ್ರಾಣಿ ಥರ ನೋಡ್ತಾರೆ ಅವರು ಆರೋಗ್ಯ ದೃಷ್ಟಿಲಿ ಬಂದರೆ. ಮತ್ತು ಇನ್ನೊಂದು ಹೇಳ್ತೀನಿ ನಾನು, ಶಿಕ್ಷಣ ಶಿಕ್ಷಣ ಅಂತಂದರೆ ನಮ್ಮನ್ನು ಒಂದು ಆಶ್ರಮ ಶಾಲೆ ಏನೇ ಒಂದು ಸಣ್ಣ ಪುಟ್ಟ ಅದು ಅಲ್ಲಿ ಮಾಸ್ಟ್ರುಗಳು ಚೆನ್ನಾಗಿರೋದಿಲ್ಲ. ಹಾಂ, ಅವರು ಎಜುಕೇಷನ್ 10th ಅಥವಾ PUC ಮಾಡಿರೋರೆಲ್ಲ ಬರ್ತಾರೆ. ಅದು ಎಜುಕೇಷನ್ ನಮ್ಮ ಮಕ್ಕಳಿಗೆ ಹೇಗೆ ಕೊಟ್ಟಂಗಾಗತ್ತೆ? ಬರೀ ಊಟ ತಿಂಡಿ ಕೊಟ್ಬಿಟ್ರೆ ಎಜುಕೇಷನ್ ಏನು ಮಾಡೋದು ನಮಗೆ? ಹಾಂ, ನಮ್ಮ ಮಕ್ಕಳು ಹೇಗೆ ಬೆಳಿಬೇಕು, ನಮ್ಮ ಮಕ್ಕಳುಗಳಿಗೆ ಯಾವ ರೀತಿ ನಾವು ಮಾಡಬೇಕನ್ನೋದು ನಮಗೂ ಅದೊಂದು ಸವಾಲಾಗಿದೆ ಸರ್. ಯಾಕಂತಂದರೆ ಈಗಿನ ದೃಷ್ಟಿಯಲ್ಲಿ ಎಜುಕೇಷನ್ನೇ ವೆರಿ ಇಂಪಾರ್ಟೆಂಟ್. ಆ ಎಜುಕೇಷನ್ ಇಲ್ಲ ಅಂತಂತಂದರೆ ನಮ್ಮ ಮಕ್ಕಳು ಹೆಂಗೆ ನಾವು ಹೇಗೆ ಬದುಕಿದ್ವಿ ಅದೇ ಜೀವನ ಅವ್ರಿಗೂ ಆಗುತ್ತೆ. ಆಯಿತಾ? ಮತ್ತು ನಾವು ಬೇರೆ ಕಡೆ ನಮಗೆ ಒಂದಷ್ಟು ಸೀಟ್ಗಳಿರುತ್ತೆ, ಆ ಸೀಟ್ಗಳು ಕೇಳಕ್ಕೆ ಹೋದ್ರು ನಮಗೆ ಇಲಾಖೆಯವರ ಹೇಗಿರ್ತಾರಲ್ಲ ಅವರು ನಮಗೆ ಅವಕಾಶ ಕೊಡೋದಿಲ್ಲ. ಮತ್ತು ಅವ್ರಿಗೆ ಯಾರು ಹೊಂದ್ಕೊಂಡಿರ್ತಾರೆ, ಅವ್ರಿಗೆ ಯಾರು ಸ್ಪಂದಿಸ್ತಾರೆ, ಅವ್ರಿಗೆ ಒಂದಷ್ಟು ಮಕ್ಕಳನ್ನ ಸೇರಿಸ್ಕೊಳ್ತಾರೆ. ಆಲ್ಮೋಸ್ಟ್ ನಮ್ಮ ಜೇನು ಕುರುಬರ ಮಕ್ಕಳಿಗೆ ಮಾತ್ರ ಶಿಕ್ಷಣದಲ್ಲಿ ಅಷ್ಟೊಂದು ನಮಗೆ ಒತ್ತು ಕೊಡ್ತಾ ಇಲ್ಲ ಯಾರು. ಮತ್ತು ಇನ್ನೊಂದು ಏನಂತಂದರೆ ಸದೇ ಸರ್ ನಾನು ಹೇಳ್ತಿರೋದು ಅಂತಂದರೆ ಸರ್ಕಾರ ನಮಗೆ ಯಾರು ನಮ್ಗೆ ಏನು ಸೌಲಭ್ಯ ಕೊಡೋದು ಬೇಡ, ನಮಗೆ ಒಂದಷ್ಟು ಜಮೀನುಗಳು ಕೊಡಿಸ್ಬಿಟ್ಟು ನಮ್ಮ ಜೀವನ ನಾವು ಬದುಕಲಿಲ್ಲ ಅಂತಂದರೆ ಆವಾಗ ಅವ್ರು ನಮ್ಮ ಪ್ರಶ್ನೆ ಮಾಡಲಿ. ಇವಾಗಲೇ ಸರ್ ನಮಗೆ ಜಮೀನುಗಳಿಲ್ಲ, ಬೇರೆಯವ್ರದ್ದು 20,000 ಒಂದು 17,000 ಕೊಟ್ಕೊಂಡು ಜಮೀನುಗಳು ಮಾಡ್ಕೊಂಡು ಬದುಕ್ತವ್ರೆ ಇಲ್ಲಿ ನಮ್ಮ ನಡಡಿಲಿ. ಸ್ವಂತ ನಮ್ಮದೇ ಜಮೀನು ಆಗೋದಿಲ್ಲ. ಅದು ಇನ್ನೊಂದು ಏನು ಗೊತ್ತಾ, ಅವ್ರ ಹತ್ರ ಹಸುಗಳಾಗಲಿ ದನಗಳಾಗಲಿ ಏನೂ ಇಲ್ಲ, ಕೂಲಿಗೆ ಕರೆಸ್ಕೋತಾರೆ. ಗ್ರಾಮಗಳಿಂದ ಕೂಲಿ ಕರೆಸ್ಕೊಂಡು ಅವ್ರ ಕೈಲೇ ಹೊಡೆಸಿ ಇದು ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಬೆಳೆಗಳು ಬೆಳೀತಾರೆ. ಅಷ್ಟೊಂದು ಇಂಟ್ರೆಸ್ಟ್ ಇದೆ ನಮ್ಮ ನೆರಡಿ ಆಡಿಲಿ. ಯಾಕಂತಂದರೆ ನಾನು ಬದುಕಬೇಕು ಅನ್ನೋದು ಅವ್ರಿಗೆ ಬಂದ್ಬಿಟ್ಟೈತೆ. ಈ ಜೀವನದಲ್ಲಿ ನಾವು ಈ ಇದು ಹೊರಗಡೆ ಬಂದಿದ್ದರಿಂದ ನಾವು ಹೆಂಗೆ ಆದರೂ ಒಂದು ಬೇರೆ ಜನಾಂಗ ರೀತಿ ನಾವು ಬದುಕಬೇಕಲ್ಲ, ನಮ್ಮ ಮಕ್ಕಳು ಒಂದು ಒಳ್ಳೆ ರೀತಿ ತಗೊಂಡು ಹೋಗ್ಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಜಮೀನು ಇಲ್ದಿದ್ರು ಬೇರೆ ಜಮೀನುಗಳು ತಗೊಂಡು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂದರೆ ಮಕ್ಕಳು ನನ್ನಂಗೆ ಆಗಬಾರ್ದು, ನಾವು ಏನೋ ಹಾಳಾಗೋಗಿದ್ದೀವಿ, ನಾವು ನನ್ನ ಮಕ್ಕಳು ಒಂದು ಎಜುಕೇಷನಲ್ಲಿ ಆಗಲಿ ಒಂದಷ್ಟು

ಅದು ಆರ್ಥಿಕವಾಗಿ ಆಗಲಿ ಅದರಲ್ಲಿ ಒಂದು ಸ್ವಲ್ಪ ಮುಂದೆ ಬರಲಿ ಅನ್ನೋ ಒಂದು ಕಾರಣದಿಂದ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಏನಂತಂದ್ರೆ ಸ, ನಮ್ಮ ಅವ್ರಿಗೆ ಒಂದಷ್ಟು ಜಮೀನುಗಳು ಕೊಟ್ಟುಬಿಟ್ಟು ಒಂದಷ್ಟು ಒಂದೊಂದು ಬೋರ್ಗಳು ಕೊಡ್ಬಿಟ್ರೆ ಅವರು ಖಂಡಿತವಾಗಲೂ ಬದುಕೇ ಬದುಕ್ತಾರೆ. ನಾನಂತದನ್ನ 100% ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ಬೇರೆಯವ್ರಿಗೆ ಕೊಟ್ಬಿಟ್ಟು ಇವರು ಅವರು ಎಲ್ಲರಿಗೂ ಹೋಲಿಕೆ ಮಾಡೋದು ಸರಿಯಲ್ಲ. ಬೇರೆಯವ್ರಿಗೆ ಕೊಟ್ಬಿಟ್ಟು ಎಲ್ರಿಗೂ ಹೊಂದಾಣಿಕೆ ಮಾಡಿದ್ರೆ ಸರಿ ಬರೋದಿಲ್ಲ. ಯಾಕಂದ್ರೆ ಅವ್ರವ್ರ ಪರಿಸ್ಥಿತಿ ತಕ್ಕನಾಗೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಮ್ಮ ಮಾಡಿದ್ದು ನಾನು 100% ಕೊಡ್ತೀನಿ. ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡ್ತಾವ್ರೆ ಅವರು, ಅಷ್ಟೊಂದು ಕೆಲಸ ಮಾಡೋದ್ರಿಂದ ನಾನು ಧೈರ್ಯವಾಗಿ ಮಾತಾಡ್ತೀನಿ. ಇಲ್ಲಾಂದ್ರೆ ನನಗೆ ಭಯ ಆಯ್ತಿತ್ತು, ಏನು ಮಾತಾಡೋದು ಹೆಂಗೆ ಮಾತಾಡೋದು ನಮ್ಮವ್ರ ಬಗ್ಗೆ ಅಂತ ಭಯ ಇರ್ತಿತ್ತು. ಯಾಕಂದ್ರೆ ನನಗೆ ಭಯ ಇರಲ್ಲ, ನಮ್ಮವ್ರು ಮಾಡ್ತಾವ್ರೆ, ಬೆಳೀತಾವ್ರೆ, ಬೆಳೀಲಿ, ಬೆಳೆದಾಗಲೇತಾನೆ ನಮ್ಮ ಒಂದು ಸಮುದಾಯ ಇನ್ನೂ ಮುಂದೆ ಹೋದರೆ ಒಂದಷ್ಟು ಇದಾಗುತ್ತೆ, ಮನವರಿಕೆ ಆಗುತ್ತೆ, ಒಂದು ನನ್ನ ಹಿಂದೆ ಇರೋ ಮಕ್ಳಿಗೂ ಒಂದು ಇದಾಗುತ್ತೆ ಅಂತ ಸರ್. ನಮ್ಮ ಇಲಾಖೆಗಳಲ್ಲಿ ನಮ್ಮ ಟ್ರೈಬಲ್ಸ್ PUTG ಅಂತಲೇ ಇದು ಮಾಡ್ಕೋತಾವ್ರೆ. ನಮ್ಮ PUTG ಹೆಂಗೆ ಯಾವ ರೀತಿ ಇದು ಮಾಡಬೇಕು, ಅವ್ರಿಗೆ ಏನು ಮನವರಿಕೆ ಕೊಡಬೇಕು ಏನು ಕೊಡೋದಿಲ್ಲ ನಮಗೆ. ಒಂದಷ್ಟು ಕಾರ್ಯಕ್ರಮಗಳು ಮತ್ತು ಮೀಟಿಂಗ್ಗಳು ಇದು ಬರುತ್ತೆ, ಅದಕ್ಕೆಲ್ಲ ನಮಗೆ ಆಹ್ವಾನ ಮಾಡೋದಿಲ್ಲ. ಹಾಂ, ಬೇರೆ ಯಾರು ಅವ್ರಿಗೆ ಗೊತ್ತಿರೋರನ್ನ ಕರ್ಕೊಂಡು ಹೋದ್ರು. ಒಂದು ಈಗೊಂದು ನೆಕ್ಸ್ಟ್ ಒಂದು ಇವಾಗ ಸಾಷ್ಟೊಂದು ಸ್ಪೋರ್ಟ್ಸ್ ನಡೀತು, ಸ್ಪೋರ್ಟ್ಸ್ ನಡೆದಿರೋದೇ ಗೊತ್ತಿಲ್ಲ ನಮಗೆ, ಅಷ್ಟೊಂದು ಓಡಾಡ್ತಾ ಇದ್ದೀವಿ. ಹಾಂ, ಇನ್ಫಾರ್ಮೇಶನ್ ಕೊಡೋರು ಯಾರು ಇಲ್ಲ. ಹಾಂ, ಈಗ ಸುಮ್ಮನೆ ಗ್ರೂಪಲ್ಲಿ ಬರ್ತವೆ, ಅಷ್ಟು ಮಕ್ಕಳು ಗೆದ್ರು, ಇಷ್ಟು ಮಕ್ಕಳು ಗೆದ್ರು, ಅವ್ರಿಗೆ ಒಂದಷ್ಟು ಗೌರವ ಧನ ಕೊಡ್ಬೇಕು ಅನ್ಕೊಂಡವ ಸುಮ್ಮನೆ ಇದರಲ್ಲಿ ಬರುತ್ತೆ. ನಮ್ಮವ್ರನ್ನ ಏನು ಅನ್ಕೊಂಡವ್ರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸಲ ಪ್ರಾಣಿ ಅನ್ಕೊಂಡವ್ರು, ಇನ್ನು ದನಗಳು ಅನ್ಕೊಂಡವ್ರು ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಮಾಡ್ತಾ ಇದ್ದಾರೆ ಅದು ಬರ್ತಾ ಇರೋದು ನಮ್ಮ ಹೆಸರಲ್ಲೇ, PUTG ಹೆಸರಲ್ಲೇ ಬರ್ತಾ ಇರೋದು. ನಮಗೆ ಇಲ್ಲ ಅಂತಂದರೆ ಸುಮ್ಮನೆ ಏನಕ್ಕೆ ಸರ್ ನಮ್ಗೆ ಇಲಾಖೆ? ಹಾಂ, ಇಲಾಖೆ ನಮ್ಗೆ ಬೇಕಾಗೇ ಇಲ್ಲ. ಹಾಗಾದರೆ ಮತ್ತೆ ಇನ್ನೇನಂತಂದರೆ ನಮ್ಮದೊಂದು ನಾವೊಂದು ಒಂದಷ್ಟು ಚಿಕ್ಕವರು, ನಮಗೆ ಅಷ್ಟೊಂದು ಅರಿವಿಲ್ಲ. ನಮ್ಮದು ಜೈನು ಕುರುಬ ಅನ್ನೋ ಒಂದು ಹೆಸರಲ್ಲಿ ಒಂದು ಆಫೀಸ್ ಇತ್ತು ಹುಣಸೂರಲ್ಲಿ. ಆ ಆಫೀಸ್ ಇದ್ದಾಗ ನಮ್ಮವ್ರಿಗೆ ಒಬ್ರಿಗೂ ಏನು ತೊಂದರೆ ಆಗ್ತಾ ಇರಲಿಲ್ಲ. ಏನು ತಲುಪಬೇಕು ಅವ್ರಿಗೆ, ಎಜುಕೇಷನ್ ಏನಾಗಬೇಕು, ಮತ್ತು ಓದಂಥವ್ರಿಗೆ ಇಷ್ಟು ಅಂತ ಬರ್ತಿತ್ತು, ಅವೆಲ್ಲ ತಲುಪ್ತಿತ್ತು ಸರ್. ಇವಾಗ ಏನು ಮಾಡ್ಬಿಟ್ಟವ್ರೆ ಅಂತಂದರೆ ನಮ್ಮ ಜೈನು ಕುರುಬ ಅನ್ನೋ ಒಂದು ಆಫೀಸನ್ನು ಮುಚ್ಚಾಕ್ಬಿಟ್ಟವ್ರೆ, ಮುಚ್ಚಿಟ್ಬಿಟ್ಟವ ಬೇರೆ ಬೇರೆ ಆಫೀಸ್ಗಳಲ್ಲಿ ಸೇರಿಸ್ಕೊಬಿಟ್ಟು ನಮ್ಮನ್ನು ಒಂಥರ ದಿಕ್ಕು ತಪ್ಪಿಸ್ತವ್ರೆ. ನಮ್ಮ ಜೈನು ಕುರುಬರು ದಿಕ್ಕು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದನ್ನ ಗೊತ್ತಿಲ್ಲ. ಒಂದಷ್ಟು ಜನ ಅರಿವು ಇರೋರೇನ ಮಾಡ್ಕೋತವ್ರೆ, ಅವ್ರಿಗೆ ಏನೋ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದ್ಬಿಡ್ತಾರೆ. ಇನ್ನಷ್ಟು ಹಿಂದುಳಿದಿರೋರು ಇದ್ದಾರಲ್ಲ, ಅವ್ರುಗಳಿಗೆ ನಾನು ಎಲ್ಲಿ ಹೋಗ್ಬೇಕು, ನಾನು ಏನು ಮಾಡ್ಕೋಬೇಕು, ಹಾಂ, ನಾನು ಎಲ್ಲಿಂದ ನನ್ನ ಸವಲತ್ತು ತಗೋಬೇಕು ಅನ್ನೋದನ್ನ ಅವ್ರಿಗೆ ಇನ್ನೂ ಮನವರಿಕೆ ಆಗಿಲ್ಲ. ಹಾಗಾಗಿ ಸರ್ ನಾವು ಇಲ್ಲಿ ಕೆರೆಹಾಡಿಗೆ ಬಂದಿದ್ದಾಗ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡಿದರು, ಪತ್ರ ಮುಖಾಂತರ ಮತ್ತು ಏನು ಇದ್ರೆಲ್ಲ ಮಾಡಿದಾಗ ನಾನು ಮಾಡಿಕೊಡ್ತೀನಿ ಅಂತ ಅವ್ರ ಒಪ್ಪಿಗೆ ಕೊಟ್ಟು ಆಯಿತು, ಎಲ್ಲ ಆಯ್ತು. ಈಗ ಸದ್ಯದಲ್ಲಿ ಒಂದು 15-20 ದಿನದಿಂದ ಹೋದಾಗ ನಮ್ಮ ಡೈರೆಕ್ಟ್ರು ಅಂದ್ರಂತೆ ಎಲ್ಲ ಜನಾಂಗಕ್ಕೆ ನಾವು ಎಲ್ಲ ಆಫೀಸೂನೊಂದು ತೆಗಿಯೋಕ್ಕಾಗೋದಿಲ್ಲ, ನೀವು ಹೆಂಗೆ ಕೇಳ್ತೀರಾ? ಅದು ಅವ್ರ ಪ್ರಶ್ನೆ. ಓಕೆ ಸರ್, ಯಾಕಂದರೆ ನಮ್ಮ ಆಫೀಸು ಮೊದಲಿತ್ತು, ಇವ್ರು ಯಾಕೆ ಮುಚ್ಚಬೇಕಾಗಿತ್ತು ಅದನ್ನು? ಅದನ್ನು ಮುಚ್ಚಿದ ಮೇಲೆ ನಮ್ಮ ಜನಾಂಗದ ಇತ್ತು ತಾನೆ, ಅದು ನಾವು ಓಪನ್ ಮಾಡಿಕೊಡ್ಬೇಕು ತಾನೆ ಇವರು? ಹಾಂ, ಆ ಪ್ರಶ್ನೆ ಮಾಡೋದಂತಿದ್ದೇನಿದೆ ನಮಗೆ? ಅದೇ ಪ್ರಶ್ನೆ ಸರ್. ಈಗ ನಮ್ಮದು ನಮ್ಮ ಜನಾಂಗಕ್ಕೆ ಎಷ್ಟು ಒಂದು ಸವಲತ್ತುಗಳು ಸಿಗ್ತಾ ಇಲ್ವೋ ಅಷ್ಟು ನೋವಾಗುತ್ತೆ ನಮಗೆ, ದೊಡ್ಡ ನೋವಾಗ್ತಾ ಇದೆ ಸರ್ ಅದನ್ನ ನಾವು. ಯಾಕಂದರೆ ನಾವು ಬೇರೆ ಕಡೆ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ಮಾತಾಡೋ ಯಾರ ಜೊತೆಲಿ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಇಲಾಖೆ ತಂದು ಇಟ್ಬಿಟ್ಟಿದೆ ಈಗ. ಯಾಕಂದರೆ ನಮ್ಮ ಇದರಲ್ಲಿ ಯಾರಾದರೂ ಬಳಸ್ಕೋಬಹುದು ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದರೆ ನಮ್ಮ ಒಂದು ಆಫೀಸ್ ಅಲ್ವಲ್ಲ, ಸೇರಿಸಿರೋದು ನಮ್ಮನ್ನು ತಗೊಂಡೋಗಿ ಇವ್ರನ್ನ ಅಲ್ಲಿಗೆ ಹಾಕಿ
ಅವ್ರದ್ದು ಅಲ್ಲೇ ಬರಲಿ ಅನ್ನೋ ಒಂದು ಇದರಲ್ಲಿ ಮಾಡ್ಕೊಂಡವ್ರೆ. ಅದನ್ನು ನಮ್ಮ ಸಪ್ರೇಟಾಗಿ ಮಾಡಿ ನಮ್ದೊಂದು ಆಫೀಸ್ ಅಂತ ಓಪನ್ ಮಾಡಿ

ಆದಾಗ ನಮ್ದು ಏನಿದೆ ಅದು ನೇರವಾಗಿ ನಮ್ಮ ಜನಾಂಗಕ್ಕೆ ತಲುಪೇ ತಲುಪುತ್ತೆ. ಅದು ಮಾತ್ರ 100% ಗ್ಯಾರಂಟಿ ಸರ್. ಅದೊಂದು ನಮಗೆ ಸರ್ಕಾರ ಮಾಡಿಕೊಡ್ಬೇಕು. ಮಾಡಿಕೊಟ್ರೆ ನಾವು ಇನ್ನಷ್ಟು ಸವಲತ್ತಿನ ಪಡ್ಕೊಳ್ಳೋಕ್ಕೆ ಆಗುತ್ತೆ. ಇಲ್ಲಾಂತಂದರೆ ನಾವು ಜೇನು ಕುರುಬರು ಅನ್ನೋದೇ ಅಳಿಸೋಗುತ್ತೆ. ಇನ್ನೊಂದು 2-3 ವರ್ಷ ಅಂತೂ ಗ್ಯಾರಂಟಿ ಸರ್. ಯಾಕಂದರೆ ನಮ್ಮವರು ಗೊತ್ತಲ್ಲ ಎಷ್ಟು ಎಷ್ಟು ಏನು ಏನು ಮಾಡ್ಕೊಂಡು

0: ಏನೋ. ಹಾಗಾಗಿ ನಮ್ಮ ಜನಕುರುಬಾ ಜನಗನ್ನವರು ಈ ಸುಮಾರು ಜನ ಅಳಿಸಿ ಹೋಗೈತೆ, ಇನ್ನು ಸ್ವಲ್ಪ ಜನ ಉಳ್ಕೊಂಡವ್ರು ಅಷ್ಟೇನೆ. ಆ ನಿಟ್ಟಿನಲ್ಲಿ ಆದ್ರೆ ಇವರು ನಮ್ಗೆ ನಮ್ಮನ್ನ ಅಭಿವೃದ್ಧಿ ಕಡೆಗೆ ಅಥವಾ ಒಂದಷ್ಟು ಇದು ಇದಕ್ಕೆ ಇದ್ರ ಕಡೆಗೆ ನೋಡೋದಾದ್ರೆ ಒಂದಷ್ಟು ಆಫೀಸ್ಗಳು ತೆಗೆದುಕೊಂಡು ನಮ್ಮನ್ನ ಏನ್ ಮಾಡಬಹುದು, ಯಾವ್ರವ್ರನ್ನ ಯಾವ ರೀತಿ ಯಾವ ಮಟ್ಟದಲ್ಲಿ ತರಬಹುದು ಅವ್ರನ್ನ ಅನ್ನೋದನ್ನ ಯೋಚನೆ ಮಾಡಿ ಅದನ್ನ ತೆಗೆದ್ಬಿಟ್ರೆ ನಾವು ಏನೋ ಒಂದ್ ಕಡೆ ನಮ್ಮ ಜನದವ್ರಿಗೆ ಆ ಸಮಾಧಾನ ಏನೋ ಒಂದು ಅಷ್ಟು ಇಷ್ಟು ಸಿಗುತ್ತೆ, ಬದುಕ ತರ ಅವ್ರ ಜೀವನ ಏನೋ ಆಗುತ್ತೆ. ಅಷ್ಟು ಮಟ್ಟದಲ್ಲಿ ಇದೆ ಸರ್ ನಮ್ಮ ಜೀವನ. ನಮ್ಮ ಆಡಿಯ ರಸ್ತೆ ಸರ್, ಒಂದು ಎರಡು ಸರಿ ಗ್ರಾಮಸ್ಥರೆಲ್ಲ ನಮ್ಮ ಆಡಿಯವ್ರು ಹೋಗಿರ್ಲಿಲ್ಲ, ಗ್ರಾಮಸ್ಥರು ಎಮ್ ಎಲ್ ಎ ಅವ್ರಿಗೆ ಮನವಿ ಮಾಡಿದ್ರು, ಯಾಕಂದರೆ ಅವರು ಮಾಡಿಲ್ಲ, ನಮ್ಮ ಎಮ್ ಎಲ್ ಎ ಅವರು ಮಾಡಿಲ್ಲ. ಇನ್ನು ನಾ ಮುಂದಿನ ದಿನಗಳಲ್ಲಿ ಅವರು ಮಾಡಿಕೊಡ್ತಾರೆ ಅಂತ ಭಾವಿಸಿದ್ವಿ ಎಮ್ ಎಲ್ ಎ ಅವರು ದಯವಿಟ್ಟು ಅವರು, ಯಾಕಂದರೆ ಜಾಸ್ತಿ ಏನು ನಮ್ಮದು ಇಲ್ಲ, 1 ಕಿಲೋಮೀಟ್ರ್ ಅಷ್ಟು ಇದೆ ಅಷ್ಟೇ. ಅದನ್ನು ಎಮ್ ಎಲ್ ಎ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ರಸ್ತೆ ಭಾರಿ ಸಮಸ್ಯೆ ಆಗುತ್ತಾ ಇದೆ, ಯಾಕಂದರೆ ಮಳೆಗಾಲ ಶುರು ಆಗ್ತಾ ಇರೋದ್ರಿಂದ ಹುಡುಗರು ಮಕ್ಕಳು ಕರ್ಕೊಂಡು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸ್ಕಿಡ್ಡಾಗಿ ಬೀಳೋದು, ಆ ಥರದವು ಜಾಸ್ತಿ ಇರ್ತವೆ ಹೆಚ್ಚಿನದಾಗಿ. ಮತ್ತು ನಮ್ಮ ಇಲಾಖೆಯವರು ಅದನ್ನ ಗಮನ ವಹಿಸಬೇಕು.
1: ಸರ್, ನಿಮ್ಮ ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ಬಳಸ್ತಾ ಇದ್ದಾರೆ, ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ಆಧುನಿಕ ಇದು ಬಳಸ್ತಾ ಇದ್ದಾರೆ ಸರ್, ಅಂದರೆ ಈಗಿನ ಇದಕ್ಕೆ ಅವರು ಹೊಂದ್ಕೊಳ್ಳೇ ಬೇಕು. ಹೊಂದ್ಕೊಳ್ಳಿಲ್ಲ ಅಂತಂದರೆ ಈಗ ನಮ್ಮ ಒಂದು ಇದಕ್ಕೆ ಹೋದರೆ ನಮಗೆ ಕಾಡಲ್ಲಿ ಸೌದೆ ತರೋಕ್ಕಾಗಲಿ ಏನಕ್ಕಾಗಲಿ ಅಷ್ಟೊಂದು ನಮಗೆ ಕೊಡೋದಿಲ್ಲ, ಯಾಕಂದರೆ ದಾರಿಗಳು ಇಲ್ಲ, ಇಲ್ಲಿ ಎಲ್ಲ ರೈಲ್ವೆ ಕಂಬ ಹಾಕಿ ಅದು ಇದು ಹಾಕಿಬಿಟ್ಬಿಟ್ಟವ್ರೆ. ಈಗ ನಾವು ನಮಗೆ ಇದು ಇದೇ ಇಲ್ಲ, ಬೇರೆ ಆಪ್ಷನೇ ಇಲ್ಲ, ಅದಕ್ಕೆ ಹೊಂದ್ಕೊಳ್ಳೇ ಬೇಕು ನಾವು. ಹೊಂದಕ್ಕೆ ಹೊಂದಾಣಿಕೆ ಆದ್ರೇ ನಾವು ಜೀವನ, ಇಲ್ಲಾಂತಂದರೆ ನಾವು ಹೆಂಗೆ ಊಟಗಳು ಮಾಡಬೇಕಾಗ್ತದೆ, ಬೇರೆ ಬೇರೆ ಅಡುಗೆಗಳು ಮಾಡ್ಕೊಂಡು ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸಿಲಿಂಡ್ರು ಬಳಸ್ತಾ ಇದ್ದಾರೆ, ಮೊಬೈಲ್ಗಳು ಬಳಸ್ತಾರೆ, ಟಿ ವಿಗಳು ಬಳಸ್ತಾರೆ, ಮೂಲಗಳು ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರು, ಟಿಲ್ಲರ್ಗಳು, ಎತ್ತುಗಳು ಬಳಸ್ಕೊಂಡು ಮಾಡ್ತಾರೆ ಸರ್.
1: ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಗ್ತಾ ಇರುವಂತಹ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗಬೇಕು ಅಂದರೆ ಏನೆಲ್ಲ ಆಗಬೇಕು ಅಂತ ಹೇಳೋದಕ್ಕೆ ನೀವು ಬಯಸ್ತೀರಾ?
0: ನಮಗೆ ಇನ್ನೇನು ಸರ್, ಸ್ವಾಮಿ ವಿವೇಕಾನಂದ ಇಟ್ಮೆಂಟಿಂದನೇ ಒಂದಷ್ಟು ಬೆಂಬಲಗಳು ಸಿಗ್ತಾ ಇದೆ. ಒಂದಷ್ಟು ಕೋಳಿಗಳು ಕೊಟ್ಟರು ಇವಾಗ, ಮತ್ತು ಒಂದಷ್ಟು ಬಿತ್ತನೆ ಬೀಜಗಳು ಕೊಡಿಸಿದ್ರು. ಏನೋ ಒಂದು ಅವ್ರ ಮಠದಲ್ಲಿ ಬೆಳ್ಕೊಂಡು ಏನೋ ಒಂದಷ್ಟು ಆರ್ಥಿಕವಾಗಿ ಬೆಳೀಲಿ ಅನ್ನೋ ಒಂದು ಕಾರಣದಿಂದ ಒಂದಷ್ಟು ಹೆಲ್ಪ್ಗಳು ಮಾಡಿಸಿದ್ದಾರೆ ಸರ್ ನಮ್ಮ ಸಂಸ್ಥೆಯಿಂದ. ಇನ್ನೂ ಬೇರೆ ಥರ ಸಂಘಗಳು ನಡೀತಾ ಇದೆ, ಇನ್ನೂ ಹೆಚ್ಚಿನದಾಗಿ ನಮ್ಮದೇ ಒಂದಷ್ಟು ಕೊಡಬೇಕಂತ ಕೇಳ್ಕೊತೀನಿ, ಯಾಕಂದರೆ ಇನ್ನಷ್ಟು ಬೆಳ್ಕೋತಾರೆ. ಅಂದರೆ ನಾನು ಕೇಳ್ತಿರೋದು ಏನಂತಂದರೆ, ಯಾರು ಇಂಟ್ರೆಸ್ಟ್ ಆಗಿದ್ದಾರೆ, ಯಾರು ನಾನು ಬದುಕಬೇಕು ಜಮೀನಲ್ಲಿ ಮಾಡಬೇಕು ಅನ್ನೋರು ಕೊಡಲಿ ಆಯಿತಾ. ಇನ್ನೊಂದು ದೃಷ್ಟಿ ಏನಂತಂದರೆ, ಕೆಲವ್ರಿಗೆ ಆರ್ ಟಿ ಸಿ ಇರೋದಿಲ್ಲ, ಅಂಥವ್ರನ್ನು ಗುರುತಿಸಿ ಕೊಡಲಿ ಸರ್. ಅಂದರೆ ನಾ ಬೆಳೆ ಬೆಳೆದೆ ಸುಮ್ಮನೆ ಓಡಾಡೋರ್ಗೆ ಬೇಡ, ಇಂಥವನು ಒಂದಷ್ಟು ಕೆಲಸ ಕಾರ್ಯಗಳು ಮಾಡ್ತಾವನೆ, ಅವನೊಂದು ಏನೋ ಒಂದು ಮಾಡ್ಕೊಂಡು ಹೋಗ್ತಾವನೆ, ಅಂಥವ್ರಿಗೂ ಒಂದಷ್ಟು ಬಿಟ್ಟಿನ ಕೊಟ್ಟರುವೆ ಉಪಯೋಗ ಆಗುತ್ತೆ, ಅವ್ರ ಜೀವನ ಏನೋ ಒಂದು ಬೆಳ್ಕೊಂಡು ಹೋಗುತ್ತೆ. ನಾನು ಹೇಳ್ತಿರೋ ಆರ್ ಟಿ ಸಿ ಇದ್ದವ್ರಿಗೆ ಕೊಡ್ತೀನಿ ಅಂತಂದರೆ, ಈ ಉಳ್ಕೊಂಡೆ ಅವ್ರು ಏನು ಮಾಡ್ಬೇಕು ಸರ್ ಅಲ್ವಾ, ಅದು ಕಷ್ಟ ಆಗುತ್ತೆ. ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ನಮ್ಮ ಸಂಸ್ಥೆಗೆ, ಅಂಥವ್ರನ್ನ ಗುರುತಿಸಿ, ಈ ಫೀಲ್ಡಿಗೆ ಬರ್ತಾರಲ್ಲ ಅವರು ಅಂಥವ್ರನ್ನ ಮಾತಾಡಿ ಗುರುತಿಸಿ, ಇಂಥವ್ರು ಒಂದು ಎಷ್ಟು ಜಮೀನುಗಳು ಮಾಡ್ತಾವ್ರೆ ಅವ್ರಿಗೂ ಒಂದಷ್ಟು ಕೊಡಿಸೋಣ ಅಂತ ಮಾತುಕತೆ ಮಾಡಿ ಒಂದಷ್ಟು ಕೊಡಿಸ್ಲಿ ಸರ್. ಮತ್ತು ನಮ್ಮ ಸರ್ಕಾರದಲ್ಲಿ ಏನಂತಂದರೆ, ಸರ್ಕಾರದಲ್ಲಿ ನಮ್ಮವರು ನಮ್ಮ ಜನಾಂಗಕ್ಕೆ ಅಷ್ಟೊಂದು ಆದ್ಯತೆ ಇಲ್ಲ. ಯಾಕೆ ಆದ್ಯತೆ ಇಲ್ಲ ಅಂತಂದರೆ, ನಮ್ಮಗಳು ಜನಕುರು ಪ್ರಶ್ನೆ ಮಾಡೋದಿಲ್ಲ, ಹೋಗಿ ಕೇಳೋದು ಇಲ್ಲ, ಅವ್ರ ಹಕ್ಕನ್ನ ಹೆಂಗೆ ಕೇಳ್ಕೋಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ ಆಯಿತಾ. ಇನ್ನೊಂದಾದರೆ ಅವ್ರಿಗೆ ಸಿಕ್ಕಲಿ ಸಿಕ್ತೇ ಇರಲಿ ಸುಮ್ಮನೆ ಊರಲ್ಲೇ ಇದ್ದುಬಿಡ್ತಾರೆ, ಅವ್ರ ಜೀವನ ಎಷ್ಟು ಇದೆ ಅಷ್ಟೇ ನೋಡ್ತಾರೆ ಸರ್. ಅತಿ ಆಸೆನೂ ಪಡ್ತಾ ಇಲ್ಲ ಅವರು, ಅತಿ ಆಸೆ ಮಾಡಿದ್ರೆ ಎಲ್ಲ ಕಡೆ ನುಗ್ತಾರೆ, ಎಲ್ಲ ಇಲಾಖೆಗಳು ನುಗ್ಗಿ ಅವ್ರದ್ದು ಏನು ಸವಲತ್ತು ಇದೆ ಕಿತ್ಕೋತಾರೆ, ಕಿತ್ಕೊಂಡು ಅವ್ರವರು ಇದು ಮಾಡ್ಕೋತಾರೆ. ಅವ್ರಿಗೆ ಆಸೆ ಇಲ್ಲ ಅದು, ಅವ್ರ ಜೀವನ ಎಷ್ಟು ಏನು ನಾನು ಕೂಲಿ ಮಾಡ್ಕೊಬರ್ತೀನಿ ಅಷ್ಟೇ ಅವ್ರ ಜೀವನ. ಇವತ್ತೇ

0: ಇದೆ ಅದನ್ನ ತಿನ್ಕೋಬೇಕು ಉಣ್ಕೋಬೇಕು ಸುಮ್ಮನೆ ಇರ್ಬೇಕು ಅವ್ರೆ ನಮ್ಮ ಅವ್ರದ್ದು ಆ ಬದುಕಲ್ಲಿ ಬರ್ತಾವ್ರೆ ಸರ್. ಇದೆಲ್ಲ ಹೆಚ್ಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ನಮ್ಮ ಜನಂದವ್ರನ್ನ ಒಂದಷ್ಟು ಕಾರ್ಯಕ್ರಮಗಳನ್ನ ಇಟ್ಕೊಂಡು ಒಂದಷ್ಟು ಮನವರಿಕೆ ಮಾಡಿಕೊಟ್ರೆ ಇನ್ನು ಹೆಚ್ಚಿನದಾಗಿ ನಮ್ಮವರು ಮುಂದೆ ಬರುವಂಥದ್ದು ಚಾನ್ಸಸ್ ಇರುತ್ತೆ ಸರ್. ಇಲ್ಲಾಂತಂದರೆ ನಮ್ಮವರು ಇನ್ನೂ ಎಷ್ಟು ಎಷ್ಟು ಹಿಂದೆ ಇದ್ದರೂ ಆ ಹಿಂದೆನೇ ಹೋಗ್ತಾರೆ. ಆ ಮಟ್ಟದಲ್ಲಿ ನಮ್ಮ ಜನಕರು ಪರಿಸ್ಥಿತಿ ಇದೆಯಾ ಸರ್?
1: ಸರ್, ಮುಂದಿನ 10 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಕನಸಿನ ಗ್ರಾಮವನ್ನು ತಿಳಿಸೋದಾದರೆ.
0: ಮುಂದಿನ 10 ವರ್ಷದಲ್ಲಿ ಸರ್ ನಮಗೆ ಏನಾದರೂ ಒಂದಷ್ಟು ಸರ್ಕಾರ ಹಂತದಲ್ಲಿ ನಮಗೆ ಅವಕಾಶಗಳು ಸಿಕ್ಕಿದ್ರೆ ಒಂದಷ್ಟು ರಸ್ತೆಗಳಾಗಲಿ, ಒಂದಷ್ಟು ಚರಂಡಿಗಳಾಗಲಿ, ಮನೆಗಳಾಗಲಿ, ಒಂದು ಒಳ್ಳೆ ಅಭಿವೃದ್ಧಿ ಕಡೆಗೆ ನಾವು ತರ್ತೀವಿ. ಇಲ್ಲಾಂತಂದರೆ ನಾವು ನಮಗೆ ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಬಳಸ್ಕೊತೀವಿ ನಾವು. ಎಷ್ಟು ಅವಕಾಶ ಸಿಗೋದಿಲ್ವೋ ಅಷ್ಟು ಬಳಸೋಕ್ಕಾಗೋದಿಲ್ಲ ನಮಗೆ. ಯಾಕಂದರೆ ನಮಗೆ ಸರ್ಕಾರ ಎಷ್ಟು ನಮಗೆ ಇದು ಮಾಡುತ್ತೆ, ನಮ್ಮನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತೋ ಆವಾಗಲೇ ನಾವು ಅದನ್ನು ಗ್ರಾಮಗಳು ಮತ್ತು ನಮ್ಮ ಇದು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ತಗೊಳ್ಳೋ ತರೋಕ್ಕೆ ಸರಿ ಸರ್. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾಕಂದರೆ ನಮ್ಮ ಜನಾಂಗದವ್ರಿಗೆ ಇನ್ನೊಂದು ಇರುತ್ತೆ ಸರ್, SC/ST ಕಮ್ಯುನಿಟಿ ಅಂತ ಇರುತ್ತೆ. ಅದಕ್ಕೆ ನಮ್ಮ ಜನಾಂಗದವ್ರು ನಾವು ನನ್ನ ಮೇಲೆ ನಮ್ಮನ್ನೇ ತಗೋಬೇಕಂತೇನು ಇಲ್ಲ. ಒಂದಷ್ಟು ಯಾರು ತಿಳುವಳಿಕೆ ಇದೆ ಅವರನ್ನು ತಗೊಳ್ಳಿ. ಅವ್ರಿಗೆ ಸರ್ಕಾರದ ಕೆಲಸ ಕಾರ್ಯಗಳಿದೆಯಲ್ಲ ಅದನ್ನು ಮನವರಿಕೆ ಒಂದಷ್ಟು SC/ST ಕಮಿಟಿಗಳಲ್ಲಿ ಚರ್ಚೆ ಆದಾಗ ಅವ್ರಿಗೂ ಮನವರಿಕೆ ಆಗುತ್ತೆ. ನಮ್ಮ ಹಾಡಿಗಳಿಗೆ ನಾವು ಇಷ್ಟು ಮಾಡಬೇಕು, ಹಿಂಗೆ ಮಾಡಬೇಕು, ಈ ರೀತಿ ಮಾಡಿದ್ರೆ ನನ್ನ ಹಾಡಿ ಇದಾಗುತ್ತೆ ಅನ್ನೋದು ಮನವರಿಕೆ ಆಗುತ್ತೆ. ಇವ್ರನ್ನ ಆ ರೀತಿ ಬಳಸ್ಕೊಳ್ದೇನೆ ಸುಮ್ಮನೆ ಬಿಡ್ಬಿಟ್ರೆ ನಮ್ಮ ಹಾಡಿ ಅವ್ರಿಗೆ ಮೇ ನಾವು 10 ವರ್ಷ ಕಳೆದ್ರು ನಾವು ಹೇಗಿದ್ದೀವಿ ಹಾಗೇ ಇರ್ತೀವಿ. ಇವ್ರು ಬಳಸ್ಕೊಂಡ್ರೆ ಸರ್ ನಮ್ಮನ್ನ SC/ST ಕಮಿಟಿಗಳಿಗೆ, ಆಗ ನಮ್ಮ ಮನವರಿಕೆ ಆಗುತ್ತೆ. ನಮ್ಮ ಜನಾಂಗನ ನಾನು ಯಾವ ರೀತಿ ತಗೊಂಡು ಹೋಗ್ಬೋದು, ನನ್ನ ಜನಾಂಗನ ಯಾವ ರೀತಿ ಬೆಳೆಸ್ಬೋದು ನಾನು, ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗಿ ಅವ್ರನ್ನ ಒಂದು ಹಂತಕ್ಕೆ ತರಬಹುದು ಅನ್ನೋದನ್ನ ಮನವರಿಕೆ ಆಗುತ್ತೆ ಇದು. ಹಲೋ ಸರ್, ಆವಾಗ್ಲೇ ನಮಗೆ ಒಂದು ಅಭಿವೃದ್ಧಿ ಕಡೆಗೆ ನಾವು ಹೋದಂಗೆ ಆಗೋದು. ಇಲ್ಲಾಂತಂದ್ರೆ ನಾವು ಎಷ್ಟೇ ಮಾತಾಡಿದ್ರು ಅದು ವ್ಯರ್ಥನೆ ಸರ್. ಸರ್ಕಾರ ಇದಕ್ಕೆ ನಮಗೆ ಒಂದಷ್ಟು ಅವಕಾಶಗಳು ಕೊಡಬೇಕು. ಯಾಕಂದರೆ ಬೇರೆ ಬೇರೆಯವ್ರಿಗೆ ಅವಕಾಶಗಳು ಕೊಡ್ತಾರೆ, ಅವರು ಅಂಥದ್ದಲ್ಲಿ ಅವ್ರು ಬೆಳ್ಕೊಂಡು ಹೋಗ್ತಾರೆ. ಆದರೆ ನಮ್ಮ PUTG ಇದೆಯಲ್ಲ, PUTG ಹೇಗೆ ಬೆಳೆಸ್ಬೇಕು ಅನ್ನೋದನ್ನ ಒಂದಷ್ಟು ಮನವರಿಕೆ ಕೊಡ್ಬೇಕು ಸರ್ ಇವರು. ಸರ್ಕಾರ ಅಷ್ಟು ಹೇಳುತ್ತೆ ನಿಮ್ಗೆ ಎಷ್ಟು ಒಂದು ಇದಿದೆ, ಏನಪ್ಪ ಕಾನೂನುಗಳಿದೆ, ಅದಿದೆ ಇದಿದೆ, ನಿಮ್ಗೆ ಅಷ್ಟೊಂದು ಸವಲತ್ತುಗಳು ಬರುತ್ತೆ. ಎಲ್ಲೂ ಬರುತ್ತೆ, ಮನವರಿಕೆ ಎಲ್ಲಿದೆ ನಮಗೆ, ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿದೆಯಾ? ಇಲ್ಲ. ಅದನ್ನ ಯಾವ ರೀತಿ ನಾವು ಪಡ್ಕೋಬೇಕು ಅನ್ನೋದನ್ನು ಸರ್ಕಾರ ಅದಕ್ಕೆ ನಮಗೆ ಒಂದಷ್ಟು ಕಮಿಟಿಗಳಲ್ಲಿ ಇಟ್ಕೋಬೇಕು. ನಮ್ಮನ್ನ ಕಮಿಟಿಗಳಲ್ಲಿ ಹಾಕ್ಕೊಂಡು ಮನವರಿಕೆ ಮಾಡಬೇಕು. ಹಿಂಗೆಲ್ಲ ಹಂಗಿದೆ ಹೀಗಿದೆ ಮೀಟಿಂಗ್ಗಳಲ್ಲಿ ಹೋದ್ರೆ ಅವ್ರ ಮೀಟಿಂಗ್ಗಳಿಗೆ ಅಟೆಂಡ್ ಆದರೆ ಹಿಂಗೆ ಅಂತಲೂ ಅವ್ರಿಗೆ ಮನವರಿಕೆ ಆಗುತ್ತೆ. ಜನಾಂಗನ ಒಂದು ಹಂತಕ್ಕೆ ಒಂದಷ್ಟು ಅಭಿವೃದ್ಧಿ ಕಡೆಗೆ ತರೋಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಈ ಮಾತು ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ನಮ್ಮ ಜನಕುರುಬ ಜನಾಂಗದವ್ರನ್ನ ಸರ್ಕಾರದವರು ದಯವಿಟ್ಟು ಕಡೆಗಣಿಸ್ಬೇಡಿ. ಯಾಕಂತಂದ್ರೆ ನಮ್ಮ ಜನಾಂಗಕ್ಕೆ ಏನೂ ಗೊತ್ತಿರೋದಿಲ್ಲ, ಅವ್ರಿಗೆ ಏನಿದೆ ಅದರಲ್ಲೇ ಬದುಕ್ತಿದ್ದಾರೆ. ದಯವಿಟ್ಟು ತಾವು ಉಪಯೋಗಿಸ್ಕೊಂಡು ನಮ್ಮನ್ನ ಬೆಳೆಸೋ ಒಂದು ರೀತಿಲಿ ಮಾಡಿ ಅಂತ ಕೇಳ್ಕೊತೀನಿ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಹಾಡಿಯ ಶ್ರೀಯುತ ರಾಜೇಶ್ ಎಣ್ಣೆಂರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ

0: ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಇದುವರೆಗೂ ಸರಗೂರು ತಾಲೂಕು ಭೀಮಟಿಗೆರೆ ಗ್ರಾಮ ಪಂಚಾಯಿತಿಯ ನಡಾಡಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರಾಜೇಶ್ ಎನ್ಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟ್ರೀಯ ಸಮಾವೇಶಕ್ಕೆ

ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕೇಂದ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ ರಾಜ್, ಕೆಎ ಸೆಂಗೋಟ್ಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13ರಂದು ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು.
ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ

ಸಂಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60 ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951 ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಕುರಿತು ಎಚ್ಚರಿಕೋಟೆಯ ವಕೀಲರ ಸಂಘದ ಸಹಾಯ ಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜು ಬೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 PM
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿರಾಜು ಬಿ, ವಕೀಲರು, HD Kote ವಕೀಲರ ಸಂಘದ ಸಹಕಾರ್ಯದರ್ಶಿ. ಈ ದಿನ SC ST Act ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಲು ನಿಮ್ಮ ಮುಂದೆ ಬಂದಿರುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ರಕ್ಷಿಸುವ ಅತ್ಯಂತ ಮಹತ್ವದ ಕಾನೂನುಗಳಲ್ಲಿ ಇದು ಒಂದು. ಭಾರತದ SC ಮತ್ತು ST ಸಮುದಾಯಗಳಿಗೆ ಅವರ ಜಾತಿ ಆಧಾರಿತ ದೌರ್ಜನ್ಯವನ್ನು ಜೀವಂತ ವಾಸ್ತವವಾಗಿದೆ. ಭಾರತದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಹಾಗೂ ಆದಿವಾಸಿಯ ಸಮುದಾಯಗಳು ಈಗಲೂ ಸಹ ಅಮಾನೀಯ ಜಾತಿ ದೌರ್ಜನ್ಯ ಎದುರಿಸುತ್ತಿರುತ್ತಾರೆ. ಇದನ್ನು ಎದುರಿಸಲು ಇರುವ ಅಸ್ತ್ರ ದೌರ್ಜನ್ಯ ತಡೆ ಕಾಯ್ದೆ. ಈ ಕಾಯ್ದೆಯು ಶೋಷಿತ ಸಮುದಾಯಗಳಿಗೆ ರಕ್ಷಕವಚ ಇದ್ದ ಹಾಗೆ ಹಲವು ಹಕ್ಕುಗಳು ನೀಡುತ್ತವೆ. ಇದರ ಬಗ್ಗೆ ಮಾಹಿತಿ ತಿಳಿಯಲು ನಿಮ್ಮ ಮುಂದೆ ಬಂದಿರುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆಯನ್ನು ಸೆಪ್ಟೆಂಬರ್ 11, 1989 ಭಾರತದ ಸಂಸತ್ತು 1989 ಕಾಯ್ದೆ 33 ಜಾರಿಗೆ ತಂದಿತ್ತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವುದು, ಅಂತಹ ಅಪರಾಧಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದು ಮತ್ತು ಯಾರು ಈ SC ST Act ಈ ಕಾಯ್ದೆಯ ಅಡಿಯಲ್ಲಿ ಯಾರು ಬಲಿಪಶುಗಳಾಗಿರುತ್ತಾರೆ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರುತ್ತಾರೆ ಅಂಥವರಿಗೆ ಪರಿಹಾರವೂ ಸಹ ಈ ಕಾಯ್ದೆ ಅಡಿಯಲ್ಲಿ ದೊರಕುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಅಥವಾ ಆ ಜಾತಿಯ ಬಗ್ಗೆ ನಿಂದಿಸುವುದು, ಅವಮಾನಿಸುವುದು, ಜಾತಿಯ ಹೆಸರನ್ನು ಹೇಳಿ ನಿಂದನೆ ಮಾಡುವಂಥ ವ್ಯಕ್ತಿಗೆ ಈ ಕಾಯ್ದೆ ಅಡಿಯಲ್ಲಿ ಶಿಕ್ಷಿಸ

ಸುವ ಹಕ್ಕು ಸಹ ಇರುತ್ತದೆ. ಈ ಕಾಯ್ದೆಯು ನಾನ್ ಬೇಲಬಲ್ ಅಫೆನ್ಸ್ ಆಗಿರುವುದರಿಂದ ಈ ಕಾಯ್ದೆಗೆ ಬೇಲು ಸಹ ಸಿಗುವುದಿಲ್ಲ. ಜಾಮೀನು ಸಿಕ್ಕದೇ ಇರುವ ಕಾಯ್ದೆಯು ಸಹ ಇದೊಂದು ಆಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯು 1989 ಭಾರತದ ಸಂಸತ್ತು ಜಾರಿಗೆ ತರಲಾಯಿತು. ಸಂಸತ್ತಿನ ಚರ್ಚೆಗಳು ಮತ್ತು ಭಾರತದ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಸೇರಿದಂತೆ ಜನಪ್ರಿಯ ಬಳಕೆಯಲ್ಲಿ ಈ ಕಾನೂನನ್ನು SC/ST ಕಾಯ್ದೆ ಎಂದು ಕರೆಯಲಾಗುತ್ತದೆ. ಇದನ್ನು ದೌರ್ಜನ್ಯ ಕಾಯ್ದೆ POA ಮತ್ತು POA ಎಂದು ಕರೆಯಲಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯಕ್ಕೆ ಒಳಗಾಗುವಂಥ ವ್ಯಕ್ತಿಗಳಿಗೆ ಪರಿಹಾರ ನೀಡುವಂತಹ ಈ ಕಾಯ್ದೆಯಲ್ಲಿ ನೋಡಬಹುದು. ಈ ಕಾಯ್ದೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ಸಹ ಕೆಲವು ಬಾರಿ ಆಗಿದೆ. 31 ಅಕ್ಟೋಬರ್ 2019 ಮೊದಲಿಗೆ ತಿದ್ದುಪಡಿ ಮಾಡಿದರು. ನಂತರದಲ್ಲಿ ಆಗಸ್ಟ್ 2018 ಹಾಗೂ ಜೂನ್ 27 2018 ಹಾಗೂ ಏಪ್ರಿಲ್ 16 ಹಲವಾರು ಬಾರಿ ಈ ಕಾಯ್ದೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ಮಾಡಿದರೂ ಸಹ ಈ ಅಪರಾಧಗಳು ಹೆಚ್ಚುತ್ತಲೇ ಇವೆ ಹೊರತು ಕಮ್ಮಿ ಆಗುತ್ತಾ ಇರುವುದಿಲ್ಲ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟು ಜನಾಂಗದವರ ವಿರುದ್ಧ ನಡೆಯುತ್ತಿರುವ ಘೋರ ಅವಮಾನಗಳು ಮತ್ತು ಅಪರಾಧಗಳನ್ನು ಕಾಯ್ದೆಯ ಸೆಕ್ಷನ್ 3 ದೌರ್ಜನ್ಯಗಳು ಎಂದು ವ್ಯಾಖ್ಯಾನಿಸಲಾಗಿದೆ. ಭಾರತೀಯ ಸಂಸತ್ತು 1989 ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಅಸ್ತಿತ್ವದಲ್ಲಿ ಇದ್ದರೂ ಸಹ ಕಾನೂನು ನಿಬಂಧನೆಗಳು, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಈ ಜಾತಿ ಮತ್ತು ಜನಾಂಗೀಯತೆ ಆಧಾರಿತ ದ್ವೇಷ ಅಪರಾಧಗಳನ್ನು ಪರಿಶೀಲಿಸಲು ಅಸಮರ್ಪಕವೆಂದು ಕಂಡುಬಂದಾಗ ಈ ಕಾಯ್ದೆಯನ್ನು ಭಾರತದ ಸಂಸತ್ತಿನಲ್ಲಿ 11 ಸೆಪ್ಟೆಂಬರ್ 1989 ಅಂಗೀಕರಿಸಲಾಯಿತು ಮತ್ತು 30 ಜನವರಿ 1990 ಅಧಿಸೂಚನೆ ಹೊರಡಿಸಲಾಯಿತು. ಇದನ್ನು 2015 ಸಮಗ್ರವಾಗಿ ತಿದ್ದುಪಡಿ ಮಾಡಲಾಯಿತು ಮತ್ತು 26 ಜನವರಿ 2016 ಅಧಿಸೂಚನೆ ಹೊರಡಿಸಲಾಯಿತು. ನಂತರ ಇದನ್ನು 2018 ಮತ್ತು 2019 ತಿದ್ದುಪಡಿಯನ್ನು ಮಾಡಲಾಯಿತು. ನಿಯಮಗಳನ್ನು 31 ಮಾರ್ಚ್ 1995 ಸೂಚಿಸಲಾಯಿತು. ಇವುಗಳನ್ನು ಸಮಗ್ರವಾಗಿ ತಿದ್ದುಪಡಿ ಮಾಡಿ 2016 ಏಪ್ರಿಲ್ 14 ಸೂಚನೆಯನ್ನು ನೀಡಲಾಗಿತ್ತು. ಜಾತಿ ವ್ಯವಸ್ಥೆಯಲ್ಲಿ ಬೇರೂರಿರುವ ದೌರ್ಜನ್ಯಗಳು ಅಂದರೆ 1990 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯಗಳು ಹಾಗೂ ಅದಕ್ಕೆ ಪರಿಹಾರ ಕುರಿತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ನಡೆಸಿ ಅಧ್ಯಯನವನ್ನು ದೌರ್ಜನ್ಯಗಳಿಗೆ ವಿವಿಧ ಕಾರಣಗಳನ್ನು ಗುರುತಿಸಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಜಾತಿ ಹೆಸರನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಶೋಷಣೆಗೆ ಒಳಗಾಗುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಆಗುವಂಥ ಕೆಲವೊಂದು ದೌರ್ಜನ್ಯಕ್ಕೆ ಈ ಕಾಯ್ದೆಯಿಂದ ಅವರ ಮೇಲೆ ತುಂಬ ಪರಿಣಾಮ ಬೀರುತ್ತಾ ಇದೆ. ಪ್ರಬಲ ಜಾತಿ ಗುಂಪುಗಳ ಸದಸ್ಯರಿಂದ ಪ್ರತಿಕಾರದ ಭಯ, ಅಜ್ಞಾನ ಅಥವಾ ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಅನೇಕ ಬಲಿಪಶುಗಳು ಮೊದಲ ಸ್ಥಾನದಲ್ಲಿ ದೂರುಗಳನ್ನು ದಾಖಲಿಸುವುದಿಲ್ಲ ಮತ್ತು ಅವರ ಹಾಗೆ ಮಾಡಿದಾಗ ಪೊಲೀಸ್ ಅಧಿಕಾರಿಗಳು ದೂರುಗಳನ್ನು ದಾಖಲಿಸಲು ಹಿಂಜರಿಯುತ್ತಾರೆ ಅಥವಾ ಆರೋಪಗಳನ್ನು ನಿಖರವಾಗಿ ದಾಖಲಿಸುವುದಿಲ್ಲ ಎಂದು ಅವರು ಗಮನಿಸಿದರು. ಕೊನೆಯ ಪ್ರಕರಣಗಳ ದಾಖಲಾಗಿದ್ದರೆ ಬಲಿಪಶುಗಳು ಮತ್ತು ಸಾಕ್ಷಿಗಳ ಬೆದರಿಕೆ, ಹಿಂಸೆ ಮತ್ತು ಸಾಮಾಜಿಕ ಆರ್ಥಿಕ ಬಹಿಷ್ಕಾರಕ್ಕೆ ಗುರಿಯಾಗುತ್ತಾರೆ. ಇದಲ್ಲದೆ ಜಾತಿ ಆಧಾರಿತ ದೌರ್ಜನ್ಯದ ಅನೇಕ ಅಪರಾಧಗಳು ಕಳಪೆ ತನಿಖೆಗಳು ಅಥವಾ ಪ್ರಾಸಿಕ್ಯೂಷನ್ ವಕೀಲರ ನಿರ್ಲಕ್ಷ್ಯತನದಿಂದ ತಪ್ಪಿಸಿಕೊಳ್ಳುತ್ತಾರೆ ಎಂದು ಪೀಠವು ಟೀಕಿಸಿತು. ಇದು SC/ST ಕಾಯ್ದೆಯಡಿಯಲ್ಲಿ ಕಡಿಮೆ ಶಿಕ್ಷೆಯ ದರಗಳಿಗೆ ಕಾರಣವಾಗುತ್ತದೆ. ಇದು ಕಾಯ್ದೆಯಡಿಯಲ್ಲಿ ದಾಖಲಾಗಿರುವ ಪ್ರಕರಣಗಳು
ಸುಳ್ಳು ಮತ್ತು ಅದನ್ನು ದುರುಪಯೋಗಪಡಿಸಿ

ಬೀಳುತ್ತಿದ್ದಾರೆ ಎಂಬ ತಪ್ಪು ಗ್ರಹಿಕೆಗೆ ಕಾರಣವಾಗುತ್ತದೆ. ಅದೇ ರೀತಿ ಸಂವಿಧಾನಿಕ ಬೇರುಗಳು ಅಂದರೆ ಈ ಕಾಯ್ದೆಯು ಭಾರತೀಯ ಸಂವಿಧಾನದ 15 ಮತ್ತು 17ನೇ ವಿಧಿಯಲ್ಲಿ ಬೇರೂರಿದೆ. 15ನೇ ವಿಧಿಯು ಜಾತಿಯ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತದೆ. ಭಾರತದ ಸಂವಿಧಾನದ 17ನೆಯ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲಾಗಿದೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ನಿಷೇಧಿಸಲಾಗಿದೆ. ಅಸ್ಪೃಶ್ಯತೆಯಿಂದ ಉಂಟಾಗುವ ಯಾವುದೇ ಅಂಗ ವೈಕಲ್ಯವನ್ನು ಜಾರಿಗೊಳಿಸುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಹಾಗೆ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ 1955ರಲ್ಲಿ ಜಾರಿಗೆ ತರಲಾಯಿತು. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ 5 ವರ್ಷಗಳ ನಂತರ ಅಗತ್ಯ ಕಾನೂನುಗಳನ್ನು ಅಸ್ಪೃಶ್ಯತೆ ಕಾಯ್ದೆ 1955ರಂತೆ ಜಾರಿಗೆ ತರಲಾಯಿತು. ಇದನ್ನು ತಿದ್ದುಪಡಿ ಮಾಡಿ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಯಿತು. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955ರಲ್ಲಿ ಜಾರಿಗೆ ತಂದಿದ್ದರೂ ಸಹ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲು ಮತ್ತು ಅಪರಾಧಿಗಳನ್ನು ಶಿಕ್ಷಿಸಲು 1955ರ ಅಸ್ಪೃಶ್ಯತೆಯ ಕಾಯ್ದೆ ಸಾಕಾಗುವುದಿಲ್ಲ ಎಂದು ತಿಳಿದು ನಂತರ ಅದನ್ನು ಸಂಸತ್ತು 21 ವರ್ಷಗಳ ನಂತರ 19 ನವೆಂಬರ್ 1976ರಂದು ಅಂದಿನ ಪ್ರಧಾನಿ ಜನ್ಮದಿನ ಅನೇಕ ಬದಲಾವಣೆಗಳನ್ನು ತಂದಿತ್ತು ಮತ್ತು ಅದನ್ನು 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಿತು. 1976ರ ತಿದ್ದುಪಡಿಯಲ್ಲಿ ಅಸ್ಪೃಶ್ಯತೆಯ ಆಧಾರದ ಮೇಲೆ ತಾರತಮ್ಯವನ್ನು ಸಹ ಈ ಕಾಯ್ದೆ ಅಡಿಯಲ್ಲಿ ತರಲಾಯಿತು. ಧಾರ್ಮಿಕ ಮತ್ತು ಸಾಮಾಜಿಕ ಅಂಗವೈಕಲ್ಯಗಳ ಪರಿಣಾಮವಾಗಿ ಅಸ್ಪೃಶ್ಯತೆಯನ್ನು ಶಿಕ್ಷಾರ್ಹವೆಂದು ಪರಿಗಣಿಸಲಾಯಿತು. ಈ ಕಾಯ್ದೆಯಡಿಯಲ್ಲಿ ಎಲ್ಲ ಅಪರಾಧಗಳು ಸಜ್ಞೀಯವಾಗಿವೆ ಎಂದು ತಿದ್ದುಪಡಿಗಳನ್ನು ಸ್ಪಷ್ಟಪಡಿಸಿವೆ. ಇದು ಕಾನೂನು ನೆರವು ಒದಗಿಸುವುದು, ಮೇಲ್ವಿಚಾರಣಾ ಅಧಿಕಾರಿಗಳ ನೇಮಕಾತಿ, ವಿಶೇಷ ನ್ಯಾಯಾಲಯಗಳು ಮತ್ತು ಸಮಿತಿಯನ್ನು ಸ್ಥಾಪಿಸುವುದು ಮತ್ತು ಉತ್ತಮ ಅನುಷ್ಠಾನಕ್ಕಾಗಿ ಕ್ರಮಗಳನ್ನು ಸೂಚಿಸಲು ಈ ಕಾಯ್ದೆಯ ನಿಬಂಧನೆಗಳನ್ನು ಕಾರ್ಯನಿರ್ವಹಣೆ ಮಾಡಲಾಯಿತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಾರ್ಷಿಕ ಅನುಷ್ಠಾನ ವರದಿಗಳನ್ನು ಸಂಸತ್ತಿನ ಮುಂದೆ ಇಡುವ ಅವಕಾಶವು ಇದರಲ್ಲಿತ್ತು. ತೀವ್ರ ದೌರ್ಬಲ್ಯಗೆ ಒಳಗಾಗಿದ್ದ ಪ್ರಮುಖವಾದವು ಜಾತಿ ಆಧಾರಿತ ಅಪರಾಧಗಳನ್ನು ಗುರುತಿಸಲಿಲ್ಲ, ತುಂಬ ಸೌಮ್ಯವಾಗಿತ್ತು. ಈ ಕಾಯ್ದೆಯನ್ನು ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಸಬಲೀಕೃತ ಕಾರ್ಯವಿಧಾನವನ್ನು ಹೊಂದಿರಲಿಲ್ಲ. SC ST ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಲು ವಿವಿಧ ಕ್ರಮಗಳ ಹೊರತಾಗಿಯೂ ಅವರು ಇನ್ನೂ ದುರ್ಬಲರಾಗಿರುತ್ತಾರೆ. ಅವರು ಹಲವಾರು ಘೋರ ಘಟನೆಗಳಲ್ಲಿ ಅವರ ಜೀವನ ಮತ್ತು ಆಸ್ತಿಯಿಂದ ವಂಚಿತರಾಗಿದ್ದಾರೆ. ಶಿಕ್ಷಣ ಹರಡುವಿಕೆ ಇತ್ಯಾದಿಗಳು ಮೂಲಕ ಜಾಗೃತಿ ಮೂಡಿಸಿದ ಕಾರಣ ಅವರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುತ್ತಿದ್ದಾಗ ಮತ್ತು ಅವರ ವಿರುದ್ಧ ಅಸ್ಪೃಶ್ಯತೆಯ ಆಚರಣೆಗಳನ್ನು ವಿರೋಧಿಸಿದಾಗ ಅಥವಾ ಶಾಸನಬದ್ಧ ಕನಿಷ್ಠ ವೇತನಗಳನ್ನು ಕೋರಿದಾಗ ಅಥವಾ ಯಾವುದೇ ಜೀತ ಮತ್ತು ಬಲವಂತದ ಕಾರ್ಮಿಕರನ್ನು ಮಾಡಲು ನಿರಾಕರಿಸಿದಾಗ ಘಟಭದ್ರ ಹಿತಾಸಕ್ತಿಗಳನ್ನು ಅವರನ್ನು ದುಮ್ಮಾನಿಸಲು ಮತ್ತು ಭಯಭೀತಗೊಳಿಸಲು ಪ್ರಯತ್ನಿಸುತ್ತಾರೆ. SC ಮತ್ತು ST ತಮ್ಮ ಮಹಿಳೆಯರ ಸ್ವಾಭಿಮಾನ ಅಥವಾ ಗೌರವವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದಾಗ ಅವರ ಪ್ರಬಲ ಮತ್ತು ಕಿರಿಕಿರಿ ಉಂಟು ಮಾಡುತ್ತಾರೆ. ಈ ಸನ್ನಿವೇಶದಲ್ಲಿ 1955ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಮತ್ತು ಭಾರತೀಯ ದಂಡ ಸಂಹಿತೆಯ ಸಾಮಾನ್ಯ ನಿಬಂಧನೆಗಳಂತ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು SC ಗಳಾದವರು ಮತ್ತು ST ಗಳಾದವರು ಮಾಡಿದ ಅಪರಾಧಗಳನ್ನು ಪರಿಶೀಲಿಸಲು ಮತ್ತು ತಡೆಯಲು ಸಮರ್ಪಕವಾಗಿದೆ ಎಂದು ಕಂಡುಬಂದಿದೆ. ದೌರ್ಜನ್ಯ ಎಂಬ ಪದವನ್ನು ವ್ಯಾಖ್ಯಾನಿಸುವುದು ಮಾತ್ರವಲ್ಲದೆ ಅಂಥ ದೌರ್ಜನ್ಯಗಳನ್ನು ಎಸಗುವವರಿಗೆ
ಹೆಚ್ಚಿನ ಶಿಕ್ಷೆಯನ್ನು ಒದಗಿಸಲು ಕಠಿಣ ಕ್ರಮಗಳನ್ನು

ಪರಿಚಯಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ. ಎಸ್ಸಿ ಮತ್ತು ಎಸ್ಟಿಗಳನ್ನು ಬಲಿಪಶುಗಳಿಂದ ರಕ್ಷಿಸಲು ಮತ್ತು ದೌರ್ಜನ್ಯಗಳನ್ನು ನಡೆದಲ್ಲಿ ಅವರಿಗೆ ಪುನರ್ ವಸತಿ ಕಲ್ಪಿಸಲು ಸಾಕಷ್ಟು ಪರಿಹಾರ ಮತ್ತು ಸಹಾಯವನ್ನು ಒದಗಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಆದೇಶಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ